ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948 ರಾಷ್ಟ್ರೀಯ ಶಕವರ್ಷ, ಅಶ್ವಾಯುಜ ಮಾಸದ 8 ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 30 ತಾರೀಕು ಬುಧವಾರ. ಈಗ ಸಮಯ 5:58:56. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ.

ಶುಭ ನುಡಿ. ತಪ್ಪು ಮಾಡಿದೆ ಎಂದು ಒಪ್ಪಿಕೊಳ್ಳಲು ಎಂದೂ ನಾಚಬಾರದು. ಏಕೆಂದರೆ ಹಾಗೆ ಒಪ್ಪಿಕೊಳ್ಳುವುದು ನಿನ್ನೆಗಿಂತ ತಾನು ಇಂದೂ ಹೆಚ್ಚು ವಿವೇಕಿ ಎನ್ನುವುದರ ಸೂಚನೆ. ಹೀಗೆಂದವರು ಅಲೆಕ್ಸಾಂಡರ್ ಪೋಪ್.

ಆಕಾಶವಾಣಿ ಮಡಿಕೇರಿ. ಪ್ರಿಯ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಈ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:35 ರೈತರಿಗೆ ಸಲಹೆ, 6:40 ಭಾವಗೀತೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ವಿಷಯ ಓಟಿ ಸೈಬರ್ ಸೆಕ್ಯೂರಿಟಿ. ಭಾಗವಹಿಸುತ್ತಾರೆ ಬಿ ಜಯಂತ್, ಪ್ರಿನ್ಸಿಪಲ್ ಟೆಕ್ನಿಕಲ್ ಆಫೀಸರ್ ಸಿಡ್ಯಾಕ್ ಬೆಂಗಳೂರು. ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. ಈ ಬೆಳಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಬಿಸಿನೀರು ತಯಾರಿಕೆ ಹಾಗೂ ಬಳಕೆ. ಭಾಗವಹಿಸುತ್ತಾರೆ ಡಾ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಸಂಸ್ಕಾರ ಗೀತೆ. 9:10 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಪೂರ್ಣಗೊಳ್ಳುವಿಕೆಯ ಕುರಿತಾದ ಕಾರ್ಯಕ್ರಮಗಳ ಸರಣಿ. 9:45 ಚಿತ್ರಗೀತೆಗಳು. ಈ ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆ. 10:30 ಗಾನ ಭಜನ. 11:00 ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ತಂಬಾಕು ಪದಾರ್ಥಗಳಿಂದ ಹಲ್ಲಿನ ರಕ್ಷಣೆ ಕುರಿತು ಡಾ ಆತ್ಮಾನಂದ ಗೌರೋಜಿ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ. ಇನ್ನು ಇಂದು ಸಂಜೆಯ ಪ್ರಸಾರದಲ್ಲಿ 4:00 ಭಾವಗೀತೆಗಳು, 4:15 ಯುವವಾಣಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ ದಿಕ್ಸೂಚಿ, ಪ್ರಸ್ತುತಪಡಿಸುತ್ತಾರೆ ಸಂತೋಷ್ ಕೆಎನ್. 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು. 5:00 ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಇದರಲ್ಲಿ ನಿವೃತ್ತ ಸೇನಾನಿಗಳಾದ ವಿರಾಜಪೇಟೆಯ ವೆಂಕಟಗಿರಿ ಸಾಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಉಮೇಶ್ ಡಿಎಂ. 5:30 ಚಿತ್ರಕಾವೇರಿ. ಇಂದು ಸಂಜೆ 6:30 ರಸವಾರ್ತೆ. 6:50 ಕೃಷಿರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ, ಪ್ರಸ್ತುತಿ ವಿನೋದ್ ಮೂಡಗದ್ದೆ. 7:20 ಸುದ್ದಿ ಜುಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್.

0: ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಸಮಯ 6:10:17.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
0: ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಶ್ರೋತೃಗಳೇ, ಮೊದಲಿಗೆ ಕೇಳೋಣ ಬಸವಣ್ಣನವರ ವಚನ. ಆರಂಭ ಮಾಡುವೆನಯ್ಯ. ಗಾಯಕರು ಮುದ್ದು ಮೋಹನ್.

ಇನ್ನು ಮುಂದೆ ಬಾಚರಣಿಯಂಡ ಅಪ್ಪಣ್ಣ ಅವರ ರಚನೆ ಬೊಳ್ಳಿಮುರು ಜಲಿ ಜಲಿರ ಕಾರಣನ ಕಂಡು, ಗಾಯಕರು ರಮೇಶ್ ಚಂದ್ರ.

ಕಾರ್ಯಕ್ರಮದ ಕೊನೆಯಲ್ಲಿ ಶಮಿತಾ ಅವರ ಧ್ವನಿಯಲ್ಲಿ ಕೇಳೋಣ ಕುಯಂತೋಡು ದಾಮೋದರ ಅವರ ರಚನೆ ತಾಯಿ ಕಾವೇರಮ್ಮ ಕೈ ಮುಗ್ದು ನಿಂತಳೋ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:30 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಶ್ರೀ ರಾಮಕೃಷ್ಣ ಪರಮಹಂಸರು ಪ್ರಾಸಂಗಿಕವಾಗಿ ತಿಳಿಸಿದ ದೃಷ್ಟಾಂತವೊಂದು ಹೀಗಿದೆ. ಒಂದು ದಿನ ಸಕ್ಕರೆಯ ಪರ್ವತದ ಸಮೀಪಕ್ಕೆ ಒಂದು ಇರುವೆ ಬಂತಂತೆ. ಅದು ಒಂದು ಚೂರು ಸಕ್ಕರೆಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗುತ್ತಿತ್ತು. ಅದು ದಾರಿಯಲ್ಲಿ ಯೋಚಿಸ್ತಂತೆ, ಮತ್ತೆ ಒಂದು ಸಲ ಇಲ್ಲಿಗೆ ಬಂದಾಗ ನಾನು ಇಡೀ ಸಕ್ಕರೆಯ ಬೆಟ್ಟವನ್ನೇ ನನ್ನ ಗೂಡಿಗೆ ಸಾಗಿಸ್ಬಿಡ್ತೇನೆ ಅಂತ. ಬಹುಶಃ ನಮ್ಮಲ್ಲಿ ಅನೇಕರು ಬದುಕನ್ನು ಕುರಿತು ಇದೇ ರೀತಿ ಯೋಚನೆ ಮಾಡುತ್ತೇವೆ. ಇನಿಯವು ಮೊದಲೋಳ್, ನಂಜಿನ ಪನಿವೋಲ್, ಬಳಿ ಕೈದೆ ಮುಳಿದು ಕೊಂದಿಕ್ಕುವವು, ಇಂತು ಎನೆಯನೆ ವಿಷಯ ಸುಖ ಆಸ್ವಾದನದೋಳ್ ಲಂಪಟರ್ ಇದೇಕೋ ನರಪಶುಗಳ್. ಮೊದಲಿಗೆ ಪಂಚೇಂದ್ರಿಯ ಸುಖಗಳು ಸಿಹಿಯಾಗಿರುತ್ತವೆ, ಆನಂತರ ವಿಷದ ಹನಿಯಂತೆ ಚೆನ್ನಾಗಿ ಕೆರಳಿ ಕೊಂದು ಹಾಕುತ್ತವೆ. ಹೀಗೆ ಮತ್ತೆ ಮತ್ತೆ ಗೊತ್ತಿದ್ದರೂ ಇಂತಹ ವಿಷಯ ಸುಖಗಳನ್ನು ಅನುಭವಿಸುವುದರಲ್ಲಿ ನರಪಶುಗಳು ಇದರಲ್ಲಿಯೇ ಹೆಚ್ಚು ಆಸಕ್ತಿ ಉಳ್ಳವರಾಗುತ್ತಾರೆ ಎಂದು ಬಾಹುಬಲಿ ತನ್ನ ಹಾಗೂ ಭರತನ ಯುದ್ಧದ ನಂತರ ಯೋಚಿಸುವ ಚಿಂತನೆಗಳನ್ನು ಪಂಪ ಕಟ್ಟಿಕೊಡುತ್ತಾನೆ. ಈ ಜಗತ್ತಿನಲ್ಲಿ ಬಯಸಿದ್ದೆಲ್ಲ ಸಿಗಬೇಕು ಎಂಬ ಆಸೆ ಇದೆಯಲ್ಲ, ಅದು ಅನೇಕ ಬಾರಿ ದುಃಖವನ್ನೇ ಕೊಡುತ್ತದೆ. ಈ ಲೋಕದಲ್ಲಿ ಬಯಸಿದ್ದು ಸಿಗುವುದಿಲ್ಲ, ಬಯಸಿದಷ್ಟೂ ಸಿಗುವುದಿಲ್ಲ, ಸಿಕ್ಕಿದ್ದು ಬಯಸಿದಂತೆ ಇರುವುದಿಲ್ಲ. ಜಗದ ನಿಯಮವೇ ಬೇರೆ. ಹಣ ಅಂತಹ ಸುಖವನ್ನು ತಂದುಕೊಡುತ್ತದೆ ಎನ್ನುವುದು ಮೂರ್ಖತನ. ದುಡ್ಡಿನಿಂದ ಎಲ್ಲವನ್ನೂ ಗಳಿಸಿಬಿಡುತ್ತೇವೆ ಎಂಬ ಭ್ರಮೆ ನಮ್ಮದು. ದುಡ್ಡು ವಸ್ತು ತೆಗೆದುಕೊಳ್ಳಲು ಖರೀದಿಸಲು ಸಹಕಾರಿಯಾಗಬಹುದೇ ಹೊರತು ನೆಮ್ಮದಿ ಸುಖ ಶಾಂತಿ ಕೊಡುವುದಿಲ್ಲ. ಅದಕ್ಕೆ ಒಂದು ಕಡೆ ಸರ್ವಜ್ಞ, ಉನ್ನದೇ ಒಡವೆಯ ಗಳಿಸಿ ಮಣ್ಣಿನೊಳು ತಾನಿರಿಸಿ ಸಣ್ಣಿಸಿಯೇ ನೆಲದ ಸಾರಿದನ ಬಾಯೊಳಗೆ ಮಣ್ಣು ಕಾಣಯ್ಯ ಸರ್ವಜ್ಞ ಎನ್ನುತ್ತಾನೆ. ಇಂತಹ ಆಸೆಗಳನ್ನು ಬಿಡಬೇಕೆಂಬುದು ಬಹುಮುಖ್ಯ. ರಷ್ಯಾದ ತತ್ವಶಾಸ್ತ್ರಜ್ಞ ಲಿಯೋ ಟಾಲ್ಸ್ಟಾಯ್ ಅವರ ಕಥೆಯೊಂದನ್ನು ನಾವು ಸದಾ ತಿಳಿದುಕೊಳ್ಳಬೇಕು. ಒಬ್ಬ ರಾಜ ಇದ್ದನಂತೆ. ಅವನು ಒಂದು ದಿನ ತನ್ನ ರಾಜ್ಯದಲ್ಲಿ ಡಂಗುರ ಸಾರಿಸುತ್ತಾನೆ. ನಾಳೆ ನನ್ನ ಜನ್ಮದಿನ, ಆದ್ದರಿಂದ ನನ್ನ ನಾಡಿನ ಪ್ರಜೆಗಳಿಗೆ ಭೂಮಿ ಕೊಡಲು ನಿರ್ಧಾರ ಮಾಡಿದ್ದೇನೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯಾರು ಎಲ್ಲಿಯವರೆಗೆ ಓಡ್ತಾರೋ ಆದಷ್ಟು ನಿಮ್ಮದೇ ಭೂಮಿ ಎಂದು. ಓಡುವುದಷ್ಟೇ ಅಲ್ಲ, ಎಲ್ಲಿಯವರೆಗೆ ಓಡುತ್ತಿರುತ್ತಾರೋ ಅಲ್ಲಿಂದ ವಾಪಸ್ಸು ಸೂರ್ಯಾಸ್ತದೊಳಗೆ ಪ್ರಾರಂಭಿಸಿದ ಜಾಗಕ್ಕೆ ಬರುವಂತವರಿಗೆ ಅವರಿಗೆ ಅಷ್ಟು ಭೂಮಿಯನ್ನು ಬರೆದುಕೊಡುತ್ತೇನೆ ಎಂಬ ಮಾತನ್ನು ಕೇಳಿ ಅನೇಕ ಜನ ಓಡಲು ಪ್ರಾರಂಭಿಸುತ್ತಾರೆ. ಓಡುವಾಗ ಬಾಯಾರಿಕೆಯಾಯಿತು, ದಣಿವಾಯಿತು, ಹಸಿವಾಯಿತು, ನಿಂತು ತಿರುಗಿ ನೋಡಿದರೆ ಬಹಳಷ್ಟು ಜನ ಓಡಿಯೇ ಬರ್ತಾ ಇದ್ದಾರೆ. ಅದನ್ನು ನೋಡಿ ಓಡುತ್ತಿದ್ದ ಆತ ಓಡಿ ಓಡಿ ಸಂಜೆಯೊಳಗೆ ಸತ್ತು ಬಿದ್ದ. ಮನುಷ್ಯನ ಆಸೆಗೆ ಇದಕ್ಕಿಂತ ಒಳ್ಳೆಯ ಕಥೆಯಿಲ್ಲ. ಜೀವನಕ್ಕೆ ತೃಪ್ತಿ ಅತ್ಯವಶ್ಯಕ. ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಇರುತ್ತದೆ ಅಂತಲ್ಲ, ಇದ್ದುದರಲ್ಲೇ ತೃಪ್ತಿ ಕಾಣುವ ಗುಣವೇ ಅವರ ಸಂತೋಷಕ್ಕೆ ಕಾರಣ ಎಂದರ್ಥ. ಕಬೀರರು ತಮ್ಮ ದೋಹೆಯೊಂದರಲ್ಲಿ, ಮಾಯೆಯೊಂದು ಉರಿಯುವ ದೀಪ, ಮನುಜನೇ ಪತಂಗ, ಪತಂಗ ದೀಪದಿ ಬೀಳುವ ತೆರದಿ, ಮನುಜ ಮಾಯೆಯೊಳಗೆ ಎಂಬ ಮಾತನ್ನು ತಿಳಿಸಿದ್ದಾರೆ. ಹೆಣ್ಣು ಹೊನ್ನು ಮಣ್ಣು ಮಾಯೆ ಎಂಬುದು ಅವು ಯಾವುವೂ ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಎಂದ ವಚನಕಾರರ ನುಡಿಯನ್ನು ನೆನಪಿಸಿಕೊಳ್ಳುತ್ತಾ ಬೇಕು ಬೇಕು ಎನ್ನುವುದಕ್ಕೆ ಬ್ರೇಕ್ ಹಾಕಬೇಕಿದೆ. ಇದ್ದುದರಲ್ಲಿಯೇ ತೃಪ್ತಿ ಕಾಣುತ್ತಾ ಇಲ್ಲದ್ದಕ್ಕೆ ಕೊರಗದೆ ಬದುಕು ಸಾಗಿಸುವ ಜಾಣತನ ನಮ್ಮದಾಗಬೇಕಿದೆ.
1: ಇದುವರೆಗೂ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ಡಾಕ್ಟರ್ ರವಿ ಅವರಿಂದ ಚಿಂತನ ಕೇಳುವಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:35:16. ಈಗ ಕೇಳೋಣ ರೈತರಿಗೆ ಸಲಹೆ.
1: ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ.
2: ಕಾಳು ಮೆಣಸಿನ ಸಸ್ಯ ಸಂರಕ್ಷಣೆ ಹೇಗೆ ಮಾಡಬೇಕು ಅಂದ್ರೆ, ಪೊಳ್ಳು ದುಂಬಿ ಅನ್ನುವಂತಹ ಕೀಟದ ಬಾಧೆಗೊಳಗಾದ ಹಣ್ಣುಗಳು ಟೊಳ್ಳಾಗಿರ್ತವೆ ಮತ್ತು ಹೊಸ ಎಲೆಗಳಲ್ಲಿ ಕೀಟಬಾಧೆಯಿಂದಾದ ದೊಡ್ಡ ರಂಧ್ರಗಳು ಜೂನ್ ತಿಂಗಳಲ್ಲಿ ಕಂಡುಬರುತ್ತವೆ. ಹೆಚ್ಚು ನೆರಳಿರುವ ತೋಟಗಳಲ್ಲಿ ಈ ಕೀಟದ ಬಾಧೆ ತೀವ್ರ ಸ್ವರೂಪದಲ್ಲಿರುತ್ತದೆ ಮತ್ತು ಈ ಕೀಟಗಳ ಸಂಖ್ಯೆ ಸೆಪ್ಟೆಂಬರ್ನಿಂದ ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚು ಕಂಡುಬರುತ್ತದೆ. ತೋಟಗಳಲ್ಲಿ ನಿಯಮಿತವಾದ ನೆರಳನ್ನು ಕಾಪಾಡಿಕೊಂಡು ಹೋಗುವುದರಿಂದ ಈ ಕೀಟದ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಜೂನ್, ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ 0.05% ಕ್ವಿನಾಲ್ಫಾಸ್ ದ್ರಾವಣವನ್ನು ಸಿಂಪಡಿಸಬೇಕು ಅಥವಾ 0.05% ಕ್ವಿನಾಲ್ಫಾಸ್ ದ್ರಾವಣವನ್ನು ಜುಲೈ ತಿಂಗಳಲ್ಲಿ ಸಿಂಪಡಿಸಿ 0.6% ನೀಮ್ ಗೋಲ್ಡ್ ದ್ರಾವಣವನ್ನು ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಹೂಗೊಂಚಲಗಳು ಸಂಪೂರ್ಣವಾಗಿ ನೆನೆಯುವಂತೆ ಸಿಂಪಡಿಸಬೇಕು. ಶಲ್ಕ ಕೀಟವು ಕರಿಮೆಣಸಿನ ಬೆಳೆಗಳಿಗೆ ತೀವ್ರ ಸ್ವರೂಪದ ಹಾನಿಯನ್ನು ಸಮುದ್ರ ಮಟ್ಟಕ್ಕಿಂತ ಎತ್ತರವಿರುವ ಪ್ರದೇಶದಲ್ಲಿ ಮತ್ತು ಮೈದಾನ ಪ್ರದೇಶಗಳಲ್ಲಿ ಬೆಳೆದ ಸಸ್ಯಗಳಲ್ಲಿ ಮಾಡುತ್ತೆ. ಈ ಕೀಟದ ಬಾಧೆಗೊಳಗಾದ ಕವಲುಗಳು, ಎಲೆ, ಸರ ಮತ್ತು ಕಾಯಿ ಗೊಂಚಲುಗಳು ಉದುರ್ತವೆ. ಹತೋಟಿ ಕ್ರಮಗಳು ಹೇಗೆ ಮಾಡಬೇಕು ಅಂದ್ರೆ, ಈ ಕೀಟದ ಬಾಧೆ ಕಂಡುಬರುವ ಭಾಗಗಳನ್ನ ಚಿವುಟಿ ಹಾಕಿ ನಾಶ ಮಾಡಬೇಕು. 0.1% ಡೈಮಿಥೋಯೇಟ್ ದ್ರಾವಣವನ್ನ ಸಿಂಪಡಿಸಬೇಕು. 21 ದಿನದ ನಂತರ ಅದೇ ದ್ರಾವಣವನ್ನ ಕೀಟದ ಬಾಧೆಗೆ ತುತ್ತಾದ ಎಲೆ ಮತ್ತು ಕಾಂಡದ ಮೇಲೆ ಸಿಂಪಡಿಸೋದ್ರಿಂದ ಈ ಕೀಟವನ್ನ ನಿಯಂತ್ರಣ ಮಾಡಬಹುದು. ನರ್ಸರಿಯಲ್ಲಿ 0.3% ಬೇವಿನ ಎಣ್ಣೆ ಅಥವಾ 0.3% ನೀಮ್ ಗೋಲ್ಡ್ ಅಥವಾ ಮೀನು ಎಣ್ಣೆ ರೋಸಿನ್ ಇದನ್ನ ಸಿಂಪಡಣೆ ಮಾಡೋದ್ರಿಂದ ಸಹ ಈ ಕೀಟವನ್ನ ನಿಯಂತ್ರಣ ಮಾಡಬಹುದು. ಕಾಳು ಮೆಣಸಿಗೆ ಸಾಕಷ್ಟು ರೋಗಗಳು ಕೂಡ ಬರುತ್ತೆ. ಅದರಲ್ಲಿ ಬುಡ ಕೊಳೆ ರೋಗ, ಇದು ಪೈಟೋಪ್ತೋರಾ ಕ್ಯಾಪ್ಸಿಸಿ ಎಂಬ ಶಿಲೀಂಧ್ರದಿಂದ ಹರಡುವಂತಹ ರೋಗವಾಗಿದ್ದು ಇದು ಕಾಳು ಮೆಣಸಿಗೆ ಬರುವ ಎಲ್ಲಾ ರೋಗಗಳಿಗಿಂತ ಅತ್ಯಂತ ಹಾನಿಕಾರಕ ರೋಗವಾಗಿದೆ. ಈ ರೋಗ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಶೀಘ್ರ ಸ್ವರಗು ರೋಗ, ಹಳದಿ ರೋಗ, ಕಾಳು ಮೆಣಸಿನ ಕಟ್ಟೆ ರೋಗ ಎಂದೆಲ್ಲ ಕರೆಯುವ ಈ ರೋಗ ಕಳೆದ 2 ದಶಕಗಳಿಂದ ಈಚೆಗೆ ತೀವ್ರವಾಗಿ ಕಾಳು ಮೆಣಸಿನ ಬೆಳೆಯನ್ನ ವಿನಾಶದಂಚಿಗೆ ತಲುಪಿಸುವ ದಿಕ್ಕಿನಲ್ಲಿ ಇದೆ. ರೋಗ ಪೀಡಿತ ಬಳ್ಳಿಯನ್ನ ನೋಡಿದಾಗ ಮೊದಲಿಗೆ ಬಳ್ಳಿಯ ಬುಡದ 1-2 ಎಲೆಗಳು, ನಂತರ ಇತರೆ ಎಲೆಗಳ ಮೇಲೆ ವೃತ್ತಾಕಾರದ ನೀರಿನಿಂದ ತೊಯ್ದಂತಹ ಬೂದು ಬಣ್ಣದ ಮಚ್ಚೆಗಳು ಕಂಡುಬರುತ್ತವೆ. ಅನಂತರ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕೊಳೆತು ಉದುರಿಬೀಳುತ್ತವೆ. ಬುಡದಿಂದ ಸುಮಾರು 30-40 ಸೆಂಟಿಮೀಟರ್ ವರೆಗೆ ಕಾಂಡದ ಮೇಲೆ ನೀರಿನಿಂದ ತೊಯ್ದಂತಹ ಕಪ್ಪು ಮಚ್ಚೆಗಳು ಕಾಣಿಸಿಕೊಂಡು ದೊಡ್ಡದಾಗುತ್ತವೆ. ಈ ರೋಗವು ತೀವ್ರವಾದಾಗ ಕಾಂಡವು ಕೊಳೆತು ಆ ಭಾಗದ ತೊಗಟೆ ಸುಲಿದು ಬಿದ್ದು ಬಳ್ಳಿ ಸಂಪೂರ್ಣವಾಗಿ ಹಾಳಾಗುತ್ತೆ.
0: ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 6:50 ಪ್ರಸಾರವಾಗಲಿರುವ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ.

0: ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 08272228558.
1: ಮಾತು ಕೇಳದೆ ಮಲೆತು ನಡೆವ ಮಕ್ಕಳಾತಕಿ, ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವ್ಯಾತಕಿ, ನೀತಿಯರಿತು ನಡೆಯದಿರುವ ಬಂಟನ್ಯಾತಕಿ, ಸೋತ ಹೆಣ್ಣಿಗೆ ಓತು ನಡೆಯದ ಪುರುಷನ್ಯಾತಕಿ. ಇದು ಕನಕದಾಸರ ಮಾತು.
2: ಹೈಟೆಕ್ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
6: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
5: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
7: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
5: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
8: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: The number you've dialed is currently busy. Kindly try after
10: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
11: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
10: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
11: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
10: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
10: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
11: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
7: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
10: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋಗ್ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾರ್ಟ್ಸ್ ಎಲ್ಲಾ ಸಿಗುತ್ತೆ.
5: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
10: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
5: ERM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
11: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.

0: सेनायाः कश्मीरस्थितस्य चिनारकोरे इत्यनेन मृतस्य भयोत्पादकस्य परिचयः न प्रकटितः। तथापि अधिकारिणः तं सुलेमान शाह अथ मूसा इति नाम्ना अभिज्ञातवन्तः। यः पाकिस्तानस्थस्य लश्करे तैयबा इत्यस्य अत्यन्तम् अपेक्षितः भयोत्पादकः आसीत्। सामाजिकान्तर्जालीये पटले चिनारकोरे इत्यनेन उक्तं यत् बडगाम नगरस्य यूस्मर्ग इत्यस्य समीपे कोरा क्षेत्रे ऑपरेशन कोराग संचालितम् आसीत् इति वार्ताः।
1: आकाशवाणी मडिकेरी।
2: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್। ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು।
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ। ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ।
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ।
1: ನಿಧನ ಸುದ್ದಿ। ಎರವನಾಡು ಗ್ರಾಮದ ಎಂಎಲ್ ರೇವಣ್ಣ ಅವರು ನಿನ್ನೆ ನಿಧನರಾಗಿದ್ದಾರೆ। 37 ವರ್ಷ ಪ್ರಾಯದ ಎಂಎಲ್ ರೇವಣ್ಣ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ। ಪೊನ್ನಂಪೇಟೆ ತಾಲೂಕು ಬೇಗೂರು ಗ್ರಾಮದ ಅರಮಣಮಾಡ ಪೌತಿ ದೇವಯ್ಯ ಐಂಡ ಪೊಣ್ಣು ಕಮಲಮ್ಮ ಐಂಗ ಇಂದು ಪೊಲಂಜಿತಿಗೆ ಮರಣಪಟ್ಟಿತು। 9 ಬೈತರ ಅರಮಣಮಾಡ ಕಮಲಮ್ಮ ಐಂಡ ತಾಮನೆ ಚಿಮ್ಮಣಮಾಡ ಆಕಿರಿ ಕಾರ್ಯ ಇಂದು ಮಜ್ಜನತ್ರ ಮೀದ 3 ಗಂಟೆಕ್ ಬೆಂಗಳೂರು ಬನಶಂಕರಿ ಕ್ರಿಮಟೋರಿಯಂಲು ನಡಪ। ಮೂಲತ್ತು ಮಡಿಕೇರಿ ಈರಳೆ ಒಳ ಮುಡಿಕಾರಳನ ಮೈಸೂರು ಲುವಾಸೈಂಜ ಚೋಳಪುಂಡ ಮಿಟ್ಟು ಪೊನ್ನಪ್ಪ ಐಂಡ ಪೊಣ್ಣು ಮುತ್ತಮ್ಮ ಐಂಗ ನೀನಾಂದು ಮರಣಪಟ್ಟಿತು। 9 ಬೈತರ ಚೋಳಪುಂಡ ಮುತ್ತಮ್ಮ ಐಂಡ ಆಕಿರಿ ಕಾರ್ಯ ಇಂದು ದಂಡುಗಂಟೆ ರಮೀದ ಮೈಸೂರು ಫೂಟ್ ಹಿಲ್ಸ್ ಕ್ರಿಮಿಟೋರಿಯಂಲು ನಡಪ। ಆಕಾಶವಾಣಿ ಮಡಿಕೇರಿ। ಶ್ರೋತೃಗಳೇ, ಸಮಯ 7 ಗಂಟೆ 2 ನಿಮಿಷಗಳಾಗಲಿವೆ। ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ।

0: ಅಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಕೊಳ್ಳೇಗಾಲದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳಿಗೆ ಶೀಘ್ರವೇ ಚುನಾವಣೆ ಘೋಷಣೆ, ಸಚಿವ ಲಕ್ಷ್ಮಣ ಸವದಿ. 2015ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಮೂಲಕ ಕೋಟ್ಯಂತರ ಉದ್ಯೋಗ ಸೃಜನೆ. ರಾಜ್ಯದ ಎಲ್ಲಾ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ, ಸಚಿವ ಎನ್ ಚಲುವರಾಯಸ್ವಾಮಿ. ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಯಳಂದೂರು ತಾಲೂಕು ಆಸ್ಪತ್ರೆ, ಮದ್ದೂರಿನಲ್ಲಿ ನೂತನ ಸೇತುವೆ, ಕೊಳ್ಳೇಗಾಲದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನ, ಮೆಟ್ರಿಕ್ ಪೂರ್ವ ನಂತರದ ವಸತಿ ನಿಲಯ ಉದ್ಘಾಟನೆಗೊಳ್ಳಲಿದ್ದು, ಸಂತೆಮರನಹಳ್ಳಿಯಲ್ಲಿ ಎಳನೀರು ಮಾರುಕಟ್ಟೆ, ಮುಡಿಗುಂಡದಲ್ಲಿ ಪರ್ಯಾಯ ಸೇತುವೆ, ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು, ಕೊಳ್ಳೇಗಾಲ ಆಸ್ಪತ್ರೆ ಮೇಲ್ದರ್ಜೆಗೇರಿಸುವ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಯವರು ಚಾಲನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಜಲಶಕ್ತಿ ಸಚಿವರಾದ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ರಾಜ್ಯದ ಪ್ರಮುಖ ಜಲಬೇಡಿಕೆಗಳನ್ನು ಮಂಡಿಸಿದರು. ಮೇಕೆದಾಟು, ಭದ್ರಾ ಮೇಲ್ದಂಡೆ ಸೇರಿದಂತೆ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಶೀಘ್ರ ಅನುಮೋದನೆ, ಅಗತ್ಯ ಅನುದಾನ ಹಾಗೂ ಕರ್ನಾಟಕಕ್ಕೆ ನ್ಯಾಯಯುತ ನೀರಿನ ಪಾಲು ಕಲ್ಪಿಸುವಂತೆ ಮನವಿ ಮಾಡಿದರು. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರವೇ ಘೋಷಣೆಯಾಗಲಿದೆ ಎಂದು ಸಹಕಾರ ಖಾತೆ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಆದಷ್ಟು ಬೇಗ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗಲಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು ಸಾಲ ಸೌಲಭ್ಯದಿಂದ ವಂಚಿತರಾದವರಿಗೆ ಹಣಕಾಸಿನ ನೆರವು ನೀಡುವುದು ಮತ್ತು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಸಾಕಾರಗೊಳಿಸುವ ಉದ್ದೇಶ ಹೊಂದಿದೆ. ಸಾಂಪ್ರದಾಯಿಕವಾಗಿ ಔಪಚಾರಿಕ ಹಣಕಾಸು ವ್ಯವಸ್ಥೆಯ ವ್ಯಾಪ್ತಿಯಿಂದ ಹೊರಗಿದ್ದ ಸಣ್ಣ ಉದ್ಯಮಿಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಮುಂದುವರಿಸಲು ಮತ್ತು ವಿಸ್ತರಿಸಲು ಅಗತ್ಯವಾದ ಬಂಡವಾಳವನ್ನು ಈ ಉಪಕ್ರಮವು ಒದಗಿಸುತ್ತದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆಯ ಪ್ರಕಾರ ಮುದ್ರಾ ಯೋಜನೆಯು 2015 ಮತ್ತು 2018ರ ನಡುವೆ 1.12 ಕೋಟಿ ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಇದು ಉದ್ಯಮಗಳ ಸ್ಥಾಪನೆಯ ಜೊತೆಗೆ ಜೀವನೋಪಾಯದ ಅವಕಾಶಗಳನ್ನು ಕಲ್ಪಿಸುವಲ್ಲಿ ಯೋಜನೆಯ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಿಂದ ಧಾರವಾಡದ ವ್ಯಾಪಾರಿ ವೀರಪ್ಪ ಅಶೋಕ್ ಅರಳಿ ಅವರು ಆರ್ಥಿಕ ಸಬಲತೆ ಹೊಂದಿದ್ದಾರೆ. ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ನಡೆಸುತ್ತಿದ್ದ ವೀರಪ್ಪ ಅರಳಿಯವರು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 5 ಲಕ್ಷ ರೂಪಾಯಿ ಸಾಲ ಪಡೆದು ತಮ್ಮ ಉದ್ಯೋಗವನ್ನು ಯಶಸ್ವಿಯಾಗಿ ವಿಸ್ತರಿಸಿಕೊಂಡಿದ್ದಾರೆ. ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಅವರು ಹಂಚಿಕೊಂಡಿದ್ದಾರೆ.
1: ನಾನು ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಮುಲ್ತಾನ ಗಾಡಿ ಇದು ಬದಿ ವ್ಯಾಪಾರಸ್ಥ. ಮೊದಲ ನಮ್ ಸರ್ಗಳು ನಮಗೆ ಬಂದು ಹಿಂಗ ಮುದ್ರಾ ಯೋಜನೆದಾಗ ಹಿಂಗ ನಿಮ್ಗೆ ಸ್ಕೀಮ್ ಐತಿ ತಗೋರಿ ಅಂತ ಹೇಳಿದ್ರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ. ನಾವೇನ್ ಮಾಡಿದ್ವಿ, ಹಂಗ ಒಂದ್ಸಲ ಅವ್ರ ಬ್ಯಾಂಕಿಗೆ ಬಂದು ವಿಸಿಟ್ ಮಾಡ ಅಂತ ಹೇಳಿದ್ರು. ವಿಸಿಟ್ ಮಾಡಿದ್ರು ಅವ್ರು ಹೇಳಿದ್ರೆ ಇಲ್ಲ ಹಿಂಗ ಪ್ರಧಾನಮಂತ್ರಿ ಅವರಿಂದ ಮುದ್ರಾ ಯೋಜನೆ ಒಳಗ ಹಿಂಗ ಇದು ಬದಿ ವ್ಯಾಪಾರಸ್ಥರಿಗೆ 5 ಲಕ್ಷ ಮಟ ಲೋನ್ ಸಿಗುದೈತಿ, ನೀವು ನಿಮ್ ಅಂಗಡಿಗಳನ್ನ ಏನ್ರ ಸುಧಾರಣೆ ಮಾಡ್ಕೋಬಹುದು ಅಂತ ಹೇಳಿದ್ರು. ಅದರಿಂದ ನಾನು ಅಪ್ಲಿಕೇಶನ್ ಹಾಕಿದೆ, ಸೆಲೆಕ್ಟ್ ಆಗಿ ಅದರಿಂದ ನನ್ಗೆ 5 ಲಕ್ಷ ರೂಪಾಯಿ ಬಂತು. ಆಮೇಲೆ ನನ್ನ ಮೊದಲ ತಗಡಿನ ಅಂಗಡಿ ಅದನ್ನ ನಾನು ಈಗ ಅದನ್ನೆಲ್ಲ ಚೇಂಜ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ ಕೌಂಟರ್ ತರ್ತಿಂತಾರೆ. ಆಮೇಲೆ ಸ್ಪೂನ್ ಆಗ್ಲಿ, ಪ್ಲೇಟ್ಸ್ ಆಗ್ಲಿ, ಟೇಬಲ್ಸ್ ಆಗ್ಲಿ, ಇವೆಲ್ಲ ಏನೇ ಕಲ್ತಾರೆ ಸ್ಟೇನ್ಲೆಸ್ ಸ್ಟೀಲ್ ಇಂದ.

0: ಕೃಷಿ ಕಸ್ಟಮರ್ಗೆ ಸೇವೆಯನ್ನು ನೀಡ್ತಾ ಇದ್ದೀನಿ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಿಂದ ನನಗೆ ಬಹಳ ಅನುಕೂಲ ಆಗಿದೆ. ಮೊದಲು ನಾವು ಕಡು ಬಡವರು ಇದ್ದೀವಿ. ಪಿಎಂ ಮುದ್ರಾ ಯೋಜನೆಯಿಂದ ಒಳ್ಳೆಯ ಜೀವನವನ್ನು ನಡೆಸಿಕೊಂಡು ಹೋಗಾಕ ಪ್ರಧಾನಮಂತ್ರಿಯವರ ಯೋಜನೆ ನಮಗೆ ಬಹಳ ಅನುಕೂಲ ಆಗಿದೆ.
1: ಕರ್ನಾಟಕದ ರೈತ ಬಾಂಧವರ ಹಿತ ಕಾಯಲು ಕೇಂದ್ರ ಸರ್ಕಾರ ಮತ್ತೊಂದು ಪ್ರಮುಖ ಹಾಗೂ ರೈತಪರ ನಿರ್ಧಾರವನ್ನು ಕೈಗೊಂಡಿದೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. 2026-27 ಮುಂಗಾರು ಋತುವಿನಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ ರಾಜ್ಯದ ಪ್ರಮುಖ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಮ್ಮ ಮನವಿ ಹಾಗೂ ರಾಜ್ಯ ಸರ್ಕಾರದ ಮನವಿಗೆ ಸ್ಪಂದಿಸಿ ಖರೀದಿಗೆ ಅನುಮೋದನೆ ನೀಡಿದ್ದಾರೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಈ ಯೋಜನೆಯಡಿ ಕರ್ನಾಟಕದಿಂದ ಒಟ್ಟು 13,413 ಮೆಟ್ರಿಕ್ ಟನ್ ಸೂರ್ಯಕಾಂತಿ, 38,250 ಮೆಟ್ರಿಕ್ ಟನ್ ಹೆಸರುಕಾಳು ಹಾಗೂ 115,500 ಮೆಟ್ರಿಕ್ ಟನ್ ಸೋಯಾಬೀನ್ ಅನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರಿಂದ ಖರೀದಿಸಲಾಗುವುದು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಎಲ್ಲಾ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ ನೀಡಲಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವರಾದ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜಲಸಂಪನ್ಮೂಲ ಇಲಾಖೆಯ ಮುಖ್ಯ ಇಂಜಿನಿಯರ್ ಕಚೇರಿಯ ವ್ಯಾಪ್ತಿಯ ವಿವಿಧ ಮಹತ್ವದ ತಾಂತ್ರಿಕ ಹಾಗೂ ಸಂಶೋಧನಾ ಘಟಕಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಲವಿಜ್ಞಾನ ಘಟಕದ ಮಳೆ ಮಾಪನ ಹಾಗೂ ಹವಾಮಾನ ಕೇಂದ್ರಗಳ ದತ್ತಾಂಶಗಳನ್ನು ನಿಖರವಾಗಿ ಬಳಸಿಕೊಳ್ಳುವುದು, ಯೋಜನಾ ಮತ್ತು ತನಿಖಾ ಘಟಕದ ವತಿಯಿಂದ ಹೊಸ ನೀರಾವರಿ ಯೋಜನೆಗಳ ಡಿಪಿಆರ್ ಸಿದ್ಧಪಡಿಸುವಿಕೆಗೆ ವೇಗ ನೀಡುವುದು ಹಾಗೂ ತಾಂತ್ರಿಕ ಸಲಹಾ ಸಮಿತಿಯ ಮೂಲಕ ಕಾಮಗಾರಿಗಳ ಅನುಮೋದನೆಯನ್ನು ತ್ವರಿತಗೊಳಿಸಲು ಸೂಚಿಸಲಾಗಿದೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 800 ಎಕರೆ ಪ್ರದೇಶದಲ್ಲಿ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು 13 ಲಕ್ಷ ಕಾರ್ಮಿಕರು ಉದ್ಯೋಗದಲ್ಲಿದ್ದಾರೆ ಎಂದು ಸಣ್ಣ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರಾದ ವಿಜಯಾನಂದ ಕಾಶಪ್ಪನವರ್ ತಿಳಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶವೆಂದು ಗುರುತಿಸಲಾಗಿರುವ ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇದರಲ್ಲಿ ಸುಮಾರು 5 ಲಕ್ಷ ಮಹಿಳಾ ಕಾರ್ಮಿಕರು ಇದ್ದಾರೆ ಎಂದರು. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ರಸ್ತೆ, ಚರಂಡಿ, ನೀರು, ವಿದ್ಯುತ್ ಸೇರಿದಂತೆ ಹಲವು ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಖುದ್ದು ಪರಿಶೀಲನೆಯ ವೇಳೆ ಗಮನಿಸಲಾಗಿದೆ. ಅಗತ್ಯ ಕಾಮಗಾರಿಗಳಿಗೆ ಅಂದಾಜು ವೆಚ್ಚ ಸಿದ್ಧಪಡಿಸಿ ವಿಸ್ತೃತ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ಸಚಿವರು ಹೇಳಿದರು. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟ ಸ್ಥಿತಿಯಲ್ಲಿರುವ ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬರದಿಂದ ತತ್ತರಿಸಿರುವ ರೈತರಿಗೆ ಸರ್ಕಾರ ಪ್ರತಿ ಎಕರೆಗೆ ಕನಿಷ್ಠ ಮೊತ್ತ 2,500 ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ರೈತರ ನೆರವಿಗೆ ಧಾವಿಸಬೇಕಾದ ಸರ್ಕಾರ ಅವರನ್ನು ನಿರ್ಲಕ್ಷ್ಯ ಮಾಡಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸಮಸ್ಯೆಗೆ ಸಿಲುಕಿದೆ. ಈ ಹಿನ್ನೆಲೆಯಲ್ಲಿ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಎಂದು ಅವರು ಆಗ್ರಹಿಸಿದರು. ಕಸ್ತೂರಿ ರಂಗನ್ ವರದಿ ಹಾಗೂ ಬರಗಾಲ ಕುರಿತು ಚರ್ಚಿಸಲು ಇತ್ತೀಚೆಗೆ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರೆದಿತ್ತು. ನಾಡಿನ ರೈತರ ಸಂಕಷ್ಟಕ್ಕೆ ಅಧಿವೇಶನದಲ್ಲಿ ಪರಿಹಾರ ಸಿಗಲಿದೆ ಎನ್ನುವ ನಂಬಿಕೆ ಹುಸಿಯಾಗಿದೆ. ಬರದಿಂದ ತತ್ತರಿಸಿರುವ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಲಾಗಿತ್ತು. ಆದರೆ ರಾಜ್ಯ ಸರ್ಕಾರ ಕೇವಲ 2,500 ರೂಪಾಯಿ ಮಾತ್ರ ಘೋಷಣೆ ಮಾಡಿದೆ ಎಂದರು. ರಾಜ್ಯದ 69 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತ ಜೋಡೋ ಪಾದಯಾತ್ರೆ ನಡೆಸಲಾಗುವುದು ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ನೇತೃತ್ವದ ಭಾರತ ಜೋಡೋ ಯಾತ್ರೆ ಕರ್ನಾಟಕಕ್ಕೆ ಪ್ರವೇಶಿಸಿ 4 ವರ್ಷಗಳು ಪೂರೈಸಿದ ಹಿನ್ನೆಲೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು. ಸಂವಿಧಾನ ಬಾಹಿರವಾಗಿ ನಡೆದುಕೊಳ್ಳುತ್ತಿರುವ ಚುನಾವಣಾ ಆಯೋಗದ ವಿರುದ್ಧ ಜಾಗೃತಿ ಮೂಡಿಸುವುದು ಈ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಅವರು ವಿವರಿಸಿದರು. ಜನರ ಮನೆ ಬಾಗಿಲಿಗೆ ತೆರಳಿ ಅವರ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಸರ್ಕಾರದ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸುವಲ್ಲಿ ನಿರತವಾಗಿರುವ ಅಂಗನವಾಡಿ ಆಶಾ ಹಾಗೂ ಆರೋಗ್ಯ ಕಾರ್ಯಕರ್ತರ ಶ್ರಮ ಶ್ಲಾಘನೀಯ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ

ಪ್ರಭುಲಿಂಗ ಕವಣಿ ಕಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರವಾಸೋದ್ಯಮ ಒಂದು ಕಡೆಯಿಂದ ದೇಶದ ಆರ್ಥಿಕತೆ ಮತ್ತು ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದರೆ ಮತ್ತೊಂದು ಕಡೆಯಿಂದ ನಮ್ಮ ಇತಿಹಾಸ ಮತ್ತು ಪ್ರಕೃತಿಯನ್ನು ಮುಂದಿನ ಪೀಳಿಗೆಗೆ ತಿಳಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಳ್ಳೇಗಾಲದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ 1,300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳಿಗೆ ಶೀಘ್ರವೇ ಚುನಾವಣೆ ಘೋಷಣೆ, ಸಚಿವ ಲಕ್ಷ್ಮಣ ಸವದಿ. 2015ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಮೂಲಕ ಕೋಟ್ಯಂತರ ಉದ್ಯೋಗ ಸೃಜನೆ. ರಾಜ್ಯದ ಎಲ್ಲಾ ಪ್ರಮುಖ ಜಲಾಶಯಗಳ ಭದ್ರತೆ ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ, ಸಚಿವ ಎನ್ ಚಲುವರಾಯಸ್ವಾಮಿ. ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಕಾಪಾಡಲು ಅಣೆಕಟ್ಟುಗಳ ಸುರಕ್ಷತಾ ಸಂಸ್ಥೆಗೆ ಸೂಚನೆ, ಸಚಿವ ಎನ್ ಚಲುವರಾಯಸ್ವಾಮಿ. ರೈತರ ಹಿತ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಓಟಿ ಸೈಬರ್ ಸೆಕ್ಯೂರಿಟಿ ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಿ ಜಯಂತ್, ಪ್ರಿನ್ಸಿಪಲ್ ಟೆಕ್ನಿಕಲ್ ಆಫೀಸರ್ ಸಿಡ್ಯಾಕ್ ಬೆಂಗಳೂರು.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳಿದರೆ ಕತ್ತಲೆ ಆದಾಗ ಬೆಳಕು ಬೇಕಂದ ತಕ್ಷಣ ಒಂದು ಸ್ವಿಚ್ ಅನ್ನ ಆನ್ ಮಾಡ್ತೀವಿ. ನಮಗೆ ಅದು ಬರೀ ಸ್ವಿಚ್, ಆದ್ರೆ ಬೆಳಕು ಬರಬೇಕು ಅಂತಂದ್ರೆ ಈ ಸ್ವಿಚ್ ಹಿಂದೆ ಇರುವಂತಹ ತಂತ್ರಜ್ಞಾನವೇನು ಅಂತ ಯಾವಾಗ್ಲಾದ್ರೂ ಒಂದು ಸರಿ ಯೋಚನೆ ಮಾಡಿದ್ದೀರಾ? ಜಯಂತವ್ರೆ, ಈ ಸ್ವಿಚ್ ಹಿನ್ನೆಲೆಯಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ?
4: ಖಂಡಿತವಾಗ್ಲೂ, ಇದರ ಹಿಂದೆ ಒಂದು ದೊಡ್ಡ ಪ್ರಕ್ರಿಯೆನೇ ನಡೀತಿರುತ್ತೆ. ಈಗ ನಾವು ಒಂದು ಉದಾಹರಣೆ ವಿದ್ಯುತ್ ಉತ್ಪಾದನೆ ಕೇಂದ್ರ ಘಟಕನ ತಗೊಳ್ಳೋಣ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮೂರ್ನಾಲ್ಕು ಸ್ಟೇಜಸ್ ಅಲ್ಲಿ ಕೆಲಸ ನಡೀತೆ. ಇವು ವಿದ್ಯುತ್ ಉತ್ಪಾದನೆ ಆಗುತ್ತೆ, ವಿದ್ಯುತ್ನ ಟ್ರಾನ್ಸ್ಮಿಷನ್ ಆಗುತ್ತೆ, ಡಿಸ್ಟ್ರಿಬ್ಯೂಷನ್, ಸಬ್ಸ್ಟೇಷನ್ಸ್, ಈ ತರ ಎಲ್ಲ ಒಂದು ದೊಡ್ಡ ವ್ಯವಸ್ಥೆನೆ ಅಲ್ಲಿ ಕೆಲಸ ಮಾಡ್ತಿರುತ್ತೆ. ಉದಾಹರಣೆ ಹೇಳಬೇಕು ಅಂತಂದ್ರೆ ಇಪಿಎಲ್ಸಿ, ಸ್ಕಾಡಾಸ್, ಆರ್ಟಿಯು, ಸೊ ಈ ತರದೆಲ್ಲ ಒಂದು ಡಿವೈಸಸ್ ಕೆಲಸ ಮಾಡಬೇಕು. ಇದನ್ನ ಕಂಟ್ರೋಲ್ ಮಾಡಿ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ವ್ಯವಸ್ಥೆ ಎಲ್ಲ ಆದ ನಂತರವೇ ನಮ್ಗೆ ವಿದ್ಯುತ್ ಅನ್ನೋದು ಸರಬರಾಜ್ ಆಗುವುದು. ಸೊ ಇಲ್ಲಿಂದ ಶುರುವಾಗುತ್ತೆ ನಮ್ದು ಒಂದು ಓಟಿ ಅನ್ನೋದು ಒಂದು ವ್ಯವಸ್ಥಿತವಾದ ಅಧ್ಯಾಯ.
3: ಓಟಿ ಅಂದ್ರೆ ನಮ್ಮ ಕೇಳುಗರಿಗೆ ಥಟ್ ಅಂತ ಬರೋದು ಆಪರೇಷನ್ ಥಿಯೇಟರ್. ಏನು ಇದು ಓಟಿ ಅಂದ್ರೆ?
4: ಈಗ ತುಂಬಾ ಜನ ಕೇಳಿರ್ಬೋದು ಐಟಿ ಅನ್ನೋದು ಒಂದು ವಿಷಯ, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ಇದೇ ತರನೇ ಒಂದು ಓಟಿ ಅನ್ನೋದು ಒಂದು ಟೆಕ್ನಾಲಜಿ ಇದೆ. ಇದು ಯಾವ ತರ ಕೆಲಸ ಮಾಡುತ್ತೆ ಅಂತಂದ್ರೆ, ಒಂದು ಸಣ್ಣ ಉದಾಹರಣೆ ಜನಕ್ಕೆ ಅರ್ಥ ಆಗಬೇಕು ಅಂತಂದ್ರೆ, ಈಗ ನಮ್ದೊಂದು ಮನೆಯಲ್ಲಿ ವಾಟರ್ ಲೆವೆಲ್ ಕಂಟ್ರೋಲರ್ ಇರುತ್ತೆ. ಈ ವಾಟರ್ ಲೆವೆಲ್ ಕಂಟ್ರೋಲರ್ ಈಗ ಇರೋ ಟೆಕ್ನಾಲಜಿ ಮೊಬೈಲ್ ಅಲ್ಲಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಯಾವಾಗ ಆಫ್ ಮಾಡಬಹುದು, ಯಾವಾಗ ಆನ್ ಮಾಡಬೇಕು, ಆಟೋಮೆಟಿಕ್ ಆಗೂ ಮಾಡಬಹುದು, ನಾವು ಕಂಟ್ರೋಲ್ ಅಲ್ಲೂ ಮಾಡಬಹುದು. ಸೊ ಇದೇ ತರ ವ್ಯವಸ್ಥೆ ಒಂದು ನಾನು ಆಗ್ಲೇ ಉದಾಹರಣೆ ಕೊಟ್ಟಂಗೆ ಈ ವಿದ್ಯುತ್ ಇದರಲ್ಲಿ ಈ ಒಂದು ಕಂಟ್ರೋಲ್ ಸಿಸ್ಟಮ್ಸ್ ಅಂತಿದೆಯಲ್ಲ, ಆ ತರ ಒಂದು ಎಲ್ಲ ಪ್ರೋಸೆಸ್ ಐಟಿ ಏನಂದ್ರೆ ಅದೊಂದು ಡೇಟಾ ಆತರ ಇರುತ್ತೆ. ಸೊ ಇಲ್ಲಿ ನಾವು ಬರೀ ಡೇಟಾ ಒಂದು ಎಲ್ಲ ಎಂಟೈರ್ ಪ್ರೋಸೆಸ್ ನ ನಾವು ಕಂಟ್ರೋಲ್ ಮಾಡಬಹುದು, ಮಾನಿಟರ್ ಮಾಡಬಹುದು, ಸೂಪರ್ವೈಸ್ ಮಾಡಬಹುದು, ಆ ಡೇಟಾ ಅಕ್ವೈರ್ ಮಾಡಬಹುದು. ಸೊ ಈ ತರ ಒಂದು ವ್ಯವಸ್ಥೆಗೆ ನಾವು ಓಟಿ ಅಂತ ಕರಿತೀವಿ, ಆಪರೇಷನ್ ಟೆಕ್ನಾಲಜಿ. ಅದನ್ನ ಇಂಡಸ್ಟ್ರಿಯಲ್ ಕಂಟ್ರೋಲ್ ಸಿಸ್ಟಮ್ಸ್ ಅಂತಾರೆ. ಯಾಕಂದ್ರೆ ಇವೆಲ್ಲ ಕಂಟ್ರೋಲ್ ಸಿಸ್ಟಮ್ಸ್.
3: ಈ ಐಟಿ ಓಟಿ ಏನಿದು ಇದ್ರದ ವ್ಯತ್ಯಾಸ ಹೇಳಿದ್ರೆ ಸರಳವಾಗಿ ಅರ್ಥ ಆಗೋಗೆ ನಮ್ಮ ಕೇಳುಗರಿಗೆ ಇನ್ನು ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ.
4: ಖಂಡಿತವಲ್ಲ ಮೇಡಮ್, ಈ ಐಟಿ ಅನ್ನೋದು ನಾನು ಅವಾಗಲೇ ಹೇಳಿದಾಗ ಇದೊಂದು ಸಾಮಾನ್ಯ ಪದ ಆಗ್ಬಿಟ್ಟಿದೆ. ಯಾಕಂದ್ರೆ ಯಾರು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಐಟಿ ಕೆಲಸ ಮಾಡ್ತೀನಿ ಅಂತ. ಈ ಓಟಿ ಅನ್ನೋದು ಯಾರು ಆ ಡೊಮೇನ್ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಬಿಟ್ರೆ ಸಾಮಾನ್ಯ ಜನಕ್ಕೆ ತುಂಬಾ ಇದ್ರ ಬಗ್ಗೆ ಅರಿವಿಲ್ಲ. ಇದು ಮೇಜರ್ ಈ ಐಟಿ ಓಟಿ ಡಿಫರೆನ್ಸ್ ಏನಂತಂದ್ರೆ, ಐಟಿಲಿ ಜಾಸ್ತಿ ನಾವು ಡೇಟಾ ಪ್ರೊಸೆಸಿಂಗ್ ಮಾಡ್ತೀವಿ ಈ ಡೇಟಾ ಅಲ್ಲಿ. ಇಲ್ಲಿ ಡೇಟಾ ಒಂದೇ ಅಲ್ಲ, ಕಂಟ್ರೋಲ್ ಸಿಸ್ಟಮ್ಸ್. ನಾನು ಆವಾಗಲೇ ಹೇಳ್ದಂಗೆ ಒಂದು ವಿದ್ಯುತ್ ಉದಾಹರಣೆ ಕೊಟ್ಟಂಗೆನೆ, ಸೊ ಇಲ್ಲಿ ಒಂದು ಕಂಟ್ರೋಲ್ ಪ್ರೋಸೆಸ್ ನ ಕಂಟ್ರೋಲ್ ಮಾಡ್ತೀವಿ. ಸೊ ಈ ತರದ ಒಂದು ಸೆಕ್ಟರ್. ಆಮೇಲೆ ಇಲ್ಲಿ ಐಟಿಲಿ ನಮ್ಗೆ ಏನಾದ್ರು ನಷ್ಟ ಆಯ್ತು ಅಂದ್ರೆ ನಾವು ಮ್ಯಾಕ್ಸಿಮಮ್ ನಾವು ಕಳ್ಕೊಳ್ಳೋದು ಅಂದ್ರೆ ಡೇಟಾ ಕಳ್ಕೊಳ್ತೀವಿ, ಇಲ್ಲಾಂದ್ರೆ ಸ್ವಲ್ಪ ಫೈನಾನ್ಷಿಯಲ್ ಏನೋ ಒಂದು ಲಾಸ್ ಆಗ್ಬಹುದು. ಬಟ್ ಇಲ್ಲಿ ಬರೀ ಡೇಟಾ ಫೈನಾನ್ಷಿಯಲ್ ಒಂದೆಲ್ಲ, ಹ್ಯೂಮನ್ ಲೈಫ್ ರಿಸ್ಕ್ ಇರುತ್ತೆ, ಸೇಫ್ಟಿ ಇರಬೇಕು ಇಲ್ಲಿ, ರಿಲಯಬಿಲಿಟಿ ಇರಬೇಕು. ಈ ಐಟಿಲಿ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಕಾನ್ಫಿಡೆಂಟಿ, ಇಂಟೆಗ್ರಿಟಿ, ರಿಲಯಬಿಲಿಟಿ ಈ ತರ ಪ್ರಕ್ರಿಯೆಯಲ್ಲಿ ಆಗುತ್ತೆ. ಯಾಕಂದ್ರೆ ಕಾನ್ಫಿಡೆನ್ಸ್ ಇರಬೇಕು ಡೇಟಾ, ಇಂಟಿಗ್ರಿಟಿ ಬರ ಡೇಟಾ ಕರೆಕ್ಟ್ ಇರಬೇಕು, ಅವೈಲಬಿಲಿಟಿ ಅಂದ್ರೆ ಯಾವಾಗಲೂ ಅವೈಲಬಲ್ ಇರಬೇಕು ಆತರ. ಬಟ್ ಇಲ್ಲಿ ಓಟಿ ಸೆಕ್ಟರ್ ಅಲ್ಲಿ ಅಂದ್ರೆ ಫಸ್ಟ್ ಅವೈಲಬಿಲಿಟಿ ಇರಬೇಕು. ನಾವು ಪವರ್ ಜನರೇಷನ್ ಮಾಡಬೇಕು ಅಂದ್ರೆ ಅವೈಲಬಿಲಿಟಿ ಇರಬೇಕು, ಕಾನ್ಫಿಡೆನ್ಶಿಯಲ್ ಎಲ್ಲ ಆಮೇಲೆ ಬರುತ್ತದೆ. ಸೊ ಫಸ್ಟ್ ಅವೈಲಬಿಲಿಟಿ, ಇಂಟಿಗ್ರಿಟಿ, ಆಮೇಲೆ ಕಾನ್ಫಿಡೆನ್ಶಿಯಲಿಟಿ ಅಂತ ಬರುತ್ತೆ ಅದು. ಆಮೇಲೆ ಐಟಿ ಅಂದ್ರೆ ಯಾವ ಬೇಕಾದ್ರೆ ನೀವು ಒಂದು 3 ವರ್ಷ 5 ವರ್ಷಕ್ಕೆ ನೀವು ಆ ಡಿವೈಸ್ ಗಳನ್ನೆಲ್ಲ ಚೇಂಜ್ ಮಾಡ್ತಾ ಇರಬಹುದು. ಬಟ್ ಓಟಿಲಿ ಆತರ ಆಗೋದಿಲ್ಲ, ಅದೊಂದು ಒಂದು ದೊಡ್ಡ ವ್ಯವಸ್ಥೆ ಇರೋದ್ರಿಂದ ಬರಿ ಲೆಗಸಿ ಸಿಸ್ಟಮ್ಸ್ 10 ವರ್ಷ 15 ವರ್ಷ ಅದು ಒಂದು ಯೂಸ್ ಮಾಡ್ತಾರೆ, ಅದು ಆ ತರದಿರುತ್ತೆ.
3: ಸರಳವಾಗಿ ಹೇಳಿದ್ರಿಂದ, ಸಾಕಷ್ಟು ಉದಾಹರಣೆ ಕೊಟ್ಟಿದ್ರಿಂದ ನಮ್ಮ ಕೇಳುಗರಿಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಓಟಿ

0: ಅಂದ್ರೆ ಆಪರೇಷನ್ ಥಿಯೇಟರ್ ಅಷ್ಟೇ ಅಲ್ಲ, ಓಟಿ ಅಂದ್ರೆ ಆಪರೇಷನ್ ಟೆಕ್ನಾಲಜಿ. ಜಯಂತ್ ಅವರೇ, ಐಟಿ ಅಲ್ಲಿ ಸಾಫ್ಟ್ವೇರ್ ನ ಅವಾಗ ಅವಾಗ ನಮಗೆ ಬೇಕಾದಾಗ ಅಪ್ಡೇಟ್ ಮಾಡ್ಕೊಳ್ಬಹುದು, ಆದ್ರೆ ಈ ಓಟಿಗೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬಹುದಾ? ಹೀಗೆ ಅದು ಸುಲಭನಾ?
1: ಐಟಿಲಿ ನಾನು ಹೇಳಿದ ಹಾಗೆ ಅದು ಒಂದು ಶೆಡ್ಯೂಲ್ ಮಾಡಿಡಬಹುದು, ಯಾಕಂದ್ರೆ ಇಂಟರ್ನೆಟ್ ಕನೆಕ್ಷನ್ ಇರುತ್ತೆ ಅಲ್ಲಿ. ನಾವೊಂದು ಶೆಡ್ಯೂಲ್ ಮಾಡಿ ಪ್ರತಿ ದಿವಸ 10 ಗಂಟೆ ರಾತ್ರಿ 11 ಗಂಟೆ ಒಂದು ಶೆಡ್ಯೂಲ್ ಮಾಡಿ ಅದನ್ನ ಅಪ್ಡೇಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಈ ಓಟಿ ಸೆಕ್ಟರ್ ಸಾಮಾನ್ಯವಾಗಿ ಇಂಟರ್ನೆಟ್ ಕನೆಕ್ಷನ್ ಇರೋದಿಲ್ಲ. ಯಾವುದೋ ಒಂದು ಇಂಟರ್ನೆಟ್ ಕನೆಕ್ಟ್ ಆಗಿರೋ ಸಿಸ್ಟಮ್ ಅದು ಈ ನೆಟ್ವರ್ಕ್ ಆಗಿರಬಾರದು. ಅದೇ ಸೆಪರೇಟ್ ಆಗಿ ಒಂದು ಇಂಟರ್ನೆಟ್ ಕನೆಕ್ಟ್ ಆಗಿರೋ ಸಿಸ್ಟಮ್ ಅಲ್ಲಿ ನಾವು ನಮ್ಗೆ ಯಾವ ಸೆಕ್ಯೂರಿಟಿ ಪ್ಯಾಚ್ ಬೇಕೋ ಅದನ್ನ ಡೌನ್ಲೋಡ್ ಮಾಡಬೇಕು. ಆ ಡೌನ್ಲೋಡ್ ಮಾಡಿ ನಾವು ಈ ನಮ್ಮ ಓಟಿ ಸಿಸ್ಟಮ್ ಹಾಕ್ಬೇಕು ಅಂದ್ರೆ ಅದು ಡೈರೆಕ್ಟ್ ಆಗಿ ಹಾಕಕ್ಕಾಗಲ್ಲ. ಅದಕ್ಕೆ ಫಸ್ಟ್ ನಾವು ಈ ಪೆನ್ ಡ್ರೈವ್ ಆಗ್ಲಿ ಹಾರ್ಡ್ ಡಿಸ್ಕ್ ಆಗ್ಲಿ ಅದನ್ನ ಸ್ಯಾನಿಟೈಸ್ ಮಾಡಬೇಕು. ಸ್ಯಾನಿಟೈಸ್ ಅಂದ್ರೆ ಏನು? ಫಸ್ಟ್ ಆಂಟಿವೈರಸ್ ಎಲ್ಲ ಅಪ್ಡೇಟ್ ಆಗಿರ್ಬೇಕು, ಅದ್ರಲ್ಲಿ ಏನೂ ತೊಂದರೆಗಳು ಇರಬಾರ್ದು. ಆಮೇಲೆ USB ನ ಫಾರ್ಮ್ಯಾಟ್ ಮಾಡಿ ಅದನ್ನ ನಾವು ಆಂಟಿವೈರಸ್ ಅಲ್ಲಿ ರನ್ ಮಾಡಿ ಓಕೆ ಇದು ಏನಿಲ್ಲ ಸೇಫ್ ಟು ಕಾಪಿ ಅಂತಂದಾಗ ಆ ಇಂಟರ್ನೆಟ್ ಅಲ್ಲಿರೋ ಫೈಲ್ ನ ತಗೊಂಡ್ಬಂದು ಅದನ್ನು ಸ್ಕ್ಯಾನ್ ಮಾಡಿ ಮತ್ತೆ ಒಂದು ಟೆಸ್ಟ್ ಬೆಡ್ ಅಂತ ಹೇಳಿದ್ನಲ್ಲ, ಆ ಟೆಸ್ಟ್ ಬೆಡ್ ಅಲ್ಲಿ ಟೆಸ್ಟ್ ಮಾಡಬೇಕು. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಹಾಕಿದ್ರೆ ಇದಕ್ಕೂ ಅದಕ್ಕೂ ಸ್ವಲ್ಪ ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಆ ಸಿಸ್ಟಮ್ ಹ್ಯಾಂಗ್ ಆಗೋದಾಗ್ಲಿ ಕ್ರಾಶ್ ಆಗೋದಲ್ಲಿ ಆಗ್ಬೋದು. ಯಾಕಂದ್ರೆ ಅದು ಕ್ರಾಶ್ ಆಗ್ಬಿಟ್ರೆ ತಿರ್ಗತ ಎಂಟೈರ್ ಪ್ಲಾಂಟ್ ಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಅದನ್ನ ನಾವೊಂದು ಟೆಸ್ಟ್ ಬೆಡ್ ಅಂತ ಇದ್ವಲ್ಲ ಅಲ್ಲಿ ಟೆಸ್ಟ್ ಮಾಡ್ಬಿಟ್ಟು ಇದನ್ನ ಏನು ತೊಂದರೆ ಆಗಿಲ್ಲ ಅಂತಂದ್ರೆ ನಾವು ಸೆಕ್ಯೂರಿಟಿ ಪ್ಯಾಚಸ್ ನ ಅಪ್ಡೇಟ್ ಮಾಡಬಹುದು. ಇದು ಒಂದು ವಿಧಾನ, ಇಂಟರ್ನೆಟ್ ಇಲ್ಲದ ಕಾರಣ ಈ ತರ ಒಂದು ಆಫ್ಲೈನ್ ಆಗಿ ಮಾಡಬಹುದು.
0: ಒಂದು ಸಣ್ಣ USB ಒಂದು ದೊಡ್ಡ ಸಮಸ್ಯೆಯನ್ನ ತರಬಹುದಾ?
1: ಈ USB ಅನ್ನೋದು IT ಮತ್ತೆ OT ಎರಡಕ್ಕೂ ತೊಂದರೆ ಆಗ್ಬಹುದು. ಐಟಿ ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಇಂಟರ್ನೆಟ್ ಕನೆಕ್ಟ್ ಆಗಿರೋದ್ರಿಂದ ಅಲ್ಲಿ ನಿಮ್ಗೆ ಆಂಟಿವೈರಸ್ ಆಗ್ಲಿ ಇದೆಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ಆಗ್ತಾ ಇರುತ್ತೆ. ನಿಮ್ಗೆ ಯಾವ ಬೇಕೋ ಶೆಡ್ಯೂಲ್ ಮಾಡ್ಕೊಂಡು ಅಪ್ಡೇಟ್ ಮಾಡಬಹುದು. ಬಟ್ OT ಇಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ನಮ್ಮ ದೇಶದಲ್ಲಿ 75% ಇಂಡಸ್ಟ್ರಿ ಏನಿದೆ ಅದೆಲ್ಲ ಸ್ಟ್ಯಾಂಡ್ ಅಲೋನ್ ಆಗಿರುತ್ತೆ, ಅದು ಇಂಟರ್ನೆಟ್ ಗೆ ಕನೆಕ್ಟ್ ಆಗಿರೋದಿಲ್ಲ. ಅದು ಪ್ಯಾಚಸ್ ಅಪ್ಡೇಟ್ ಮಾಡ್ಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಅವರು ಬೇರೆ ಕಡೆಯಿಂದ ಡೌನ್ಲೋಡ್ ಮಾಡ್ಕೊಂಡ್ಬಂದು ಡೈರೆಕ್ಟ್ ಆಗಿ ಹಾಕ್ಬಿಡ್ತಾರೆ ಈ USB ಅನ್ನೋದು. ಈ USB ಅನ್ನೋದು ಅದರಲ್ಲಿ ಮಾಲ್ವೇರ್ ವೈರಸ್ಗಳು ಆ ತರದೆಲ್ಲ ಇರಬಹುದು. ಆಮೇಲೆ ಅದೊಂದು ಉದಾಹರಣೆ. ಇನ್ನೊಂದು, ಈ ಮೆಷಿನ್ ಕೆಟ್ಟೋಗಿದೆ, ಕಂಪ್ಯೂಟರ್ ಏನೋ ಕಟ್ಟೋಗಿದೆ ಅಂದ್ರೆ OEM ಅವರು ಸಪ್ಲೈಯರ್ ಬರ್ತಾರೆ, ಅವ್ರು ಏನ್ ಮಾಡ್ತಾರೆ, ಅವರು ಅದೇನೋ ಒಂದು ಕಾಪಿ ಮಾಡ್ಬಿಟ್ಟು ಸರಿ ಮಾಡ್ಬೇಕು ಆ ಮೆಷಿನ್ ಅಂದ್ಬಿಟ್ಟು ಆ USB ನ ಹಾಕ್ತಾರೆ. ಸೊ ಆ USB ನ ಅದು ಆಕ್ಚುಲಿ ಅದು ಡೈರೆಕ್ಟ್ ಆಗಿ ಹಾಕಿದ್ರೆ ಅದು ಎಲ್ಲಿ ಯೂಸ್ ಮಾಡಿರ್ತಾರೋ, ಯಾವ ಇಂಟರ್ನೆಟ್ ಅಲ್ಲಿ ಯೂಸ್ ಮಾಡಿರ್ತಾರೋ, ಅದರಲ್ಲಿ ವೈರಸ್ ಆಗ್ಲಿ ಮಾಲ್ವೇರ್ ಆಗ್ಲಿ ಈ ತರದ ಎಷ್ಟೊಂದು ಇದ್ದು ಆ ಸಿಸ್ಟಮ್ ಹೋಗ್ಬಿಡುವುದು.
0: ಸೊ ಅದಕ್ಕೆ
1: ಎಫೆಕ್ಟ್ ಆಗುತ್ತೆ, ಹೆಚ್ಚಿರುತ್ತೆ. ಸೊ ಈ ನೋಡ್ಕೊಂಡು ಮಾಡಬೇಕು ಅದೊಂದು ಯೂಸ್ ಮಾಡೋ ಟೈಮಲ್ಲಿ OT ಎಸ್ಪೆಷಲಿ
0: ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಸಿಡ್ಯಾಕ್ ಬೆಂಗಳೂರಿನ ಪಾತ್ರ ಏನು ಈ OT ಪರಿಸರದ ಕ್ಷೇತ್ರದಲ್ಲಿ?
1: ಸಿಡ್ಯಾಕ್ ಅಲ್ಲಿ ಆಕ್ಚುಲಿ ನಾವು ಒಂದು 25 ವರ್ಷದಿಂದ ಈ OT ಸೆಕ್ಟರ್ ಅಲ್ಲೇ ಕೆಲಸ ಮಾಡ್ತಾ ಇದೀವಿ ನಾವು. ಹೇಗೆ ಅಂದ್ರೆ ನಮ್ದು ಎಲ್ಲಾ ಪವರ್ ಸೆಕ್ಟರ್ಸ್ ಅಲ್ಲಿ ದೇಶದಲ್ಲಿರೋ 5 ರೀಜನ್ ಇದ್ರಲ್ಲೂ ನಾವು ಸ್ಕಾಡಾ ಸಾಫ್ಟ್ವೇರ್ಸ್ ಮಾಡಿಕೊಟ್ಟಿದ್ದೀವಿ, RTO ಸಪ್ಲೈ ಮಾಡಿದ್ದೀವಿ, ತುಂಬಾ ಟೂಲ್ಸ್ಗಳು ಮಾಡಿದ್ದೀವಿ, OT ಸೊಲ್ಯೂಷನ್ಸ್ ಇದೆ. ನಾವು ಇವತ್ತಿಗೂ ಕೆಲಸ ಮಾಡ್ತಾ ಇದೀವಿ, ತುಂಬಾ AMC ಗಳೆಲ್ಲ ನಡೀತಾ ಇದೆ ಇವಾಗ್ಲೂ. ಆದ್ರೆ ಈಗ ಸುಮಾರು ಒಂದು 8 ವರ್ಷದಿಂದ ನಾವು ಸೆಕ್ಯೂರಿಟಿ ಕಡೆಯಿಂದ ಬನ್ನಿ, OT ಸೈಬರ್ ಸೆಕ್ಯೂರಿಟಿ ಅನ್ನೋದೇ ಒಂದು ಸಪರೇಟ್ ಭಾಗ. ಈಗ IT ಸೈಬರ್ ಸೆಕ್ಯೂರಿಟಿ ಅನ್ನೋದು ಒಂದಿದೆಯಲ್ಲ, ಅದೇ ತರ OT ಸೈಬರ್ ಸೆಕ್ಯೂರಿಟಿ ಇಲ್ಲಿ ಒಂದು ಭಾಗ ಆಗಿದೆ ಅದು. ಈ OT ಸೈಬರ್ ಸೆಕ್ಯೂರಿಟಿ ನಾವು ಒಂದು QCA ಅಲ್ಲಿ ಮಾನ್ಯತೆ ಪಡೆದಿದ್ದೀವಿ. ಇದು ಒಂದು ಕೇಂದ್ರ ಸರ್ಕಾರದ ಇದು, ಅವರು ನಮಗೆ ಮಾನ್ಯತೆ ಕೊಟ್ಟಿದ್ದಾರೆ. ಏನಂದ್ರೆ ನಾವು ಆಡಿಟ್ ಮಾಡಬಹುದು ಅಂತ. ಈ ನಮ್ ಬೆಂಗಳೂರಲ್ಲಿ ನಾವು ಮುಖ್ಯ ಏನ್ ಮಾಡ್ತಾ ಇದೀವಿ ಅಂದ್ರೆ VAPT ಅಂತ ಅಂತೀವಿ, ವಲ್ನರಬಿಲಿಟಿ ಅಸೆಸ್ಮೆಂಟ್ ಅಂಡ್ ಪೆನಿಟ್ರೇಷನ್ ಟೆಸ್ಟಿಂಗ್ ಅಂತ. ಅದು ಇದು ನಾನು ಮುಂಚೆ ಹೇಳಿದಾಗೆ OT ಸಿಸ್ಟಮ್ಸ್ ಅಲ್ಲಿ ಇಂಟರ್ನೆಟ್ ಇರೋದಿಲ್ಲ, ಏನು ಇರೋದಿಲ್ಲ, ಸ್ಟ್ಯಾಂಡ್ ಅನ್ನು ತುಂಬಾ ಲೆಗಸಿ ಸಿಸ್ಟಮ್ಸ್ ಇರುತ್ತೆ, ಅಲ್ಲಿ ಯಾರು ಅಪ್ಡೇಟ್ ಮಾಡಿರಲ್ಲ, ಸೆಕ್ಯೂರಿಟಿ ಪ್ಯಾಚಸ್ ಲೇಟೆಸ್ಟ್ ಏನಿರುತ್ತೋ ಅದೆಲ್ಲ ಅಪ್ಡೇಟ್ ಆಗಿರೋದಿಲ್ಲ ಅದು. ಸೊ ಅಲ್ಲಿ ನಾವು ವಲ್ನರಬಿಲಿಟಿ ಅಸೆಸ್ಮೆಂಟ್ ಅಂತ ಮಾಡ್ತಿದ್ದೀವಿ, ಅಲ್ಲಿ ಹೋಗಿ VAPT ಮಾಡಬೇಕು. ಸೊ ಫಸ್ಟ್ ವಲ್ನರಬಿಲಿಟಿ ಅಸೆಸ್ಮೆಂಟ್ ಮಾಡ್ತೀವಿ. ವಲ್ನರಬಿಲಿಟಿ ಅಸೆಸ್ಮೆಂಟ್ ಅಂತಂದ್ರೆ ಸಾಮಾನ್ಯವಾಗಿ ಈಗ ಒಂದು ಎಂಟೈರ್ ಪ್ಲಾಂಟ್, ಆ ಪ್ಲಾಂಟ್ ಅಲ್ಲಿ ಏನೇನು ಅಲ್ಲಿ ದೌರ್ಬಲ್ಯಗಳಿದೆ ಆ ಸಿಸ್ಟಮ್ ಅಲ್ಲಿ, ಅಲ್ಲಿ ಅಪ್ಡೇಟ್ ಮಾಡಿದಾರಾ, ಲೇಟೆಸ್ಟ್ ಪ್ಯಾಚಸ್ ಇದೆಯಾ, ಫೈರ್ ವಾಲ್ ಅಲ್ಲಿ ಎಲ್ಲ ರೂಲ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ದಿದಾರಾ, ಈ ತರ ಪ್ರತಿಯೊಂದು ಡಿವೈಸಸ್ ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡ್ಬಿಟ್ಟು ನಾವು ಅದ್ರದ್ದೊಂದು ರಿಪೋರ್ಟ್ ಕೊಡ್ತೀವಿ. ಈ ಒಂದು ದೌರ್ಬಲ್ಯದಿಂದ ಏನ್ ಇಂಪ್ಯಾಕ್ಟ್ ಆಗ್ಬೋದು, ಹೇಗೆ ಸರಿಪಡಿಸ್ಕೋಬಹುದು ನೀವು, ಈ ತರದೆಲ್ಲ ಒಂದು ಸುಮಾರು ಒಂದು 25-30 ಪೇಜ್ ಒಂದು ರಿಪೋರ್ಟ್ ಕೊಡ್ತೀವಿ. ಇದು ವಲ್ನರಬಿಲಿಟಿ ಅಸೆಸ್ಮೆಂಟ್. ಈ ಪೆನಿಟ್ರೇಷನ್ ಟೆಸ್ಟಿಂಗ್ ಅಂತಂದ್ರೆ ಅದೊಂದು ಆಕ್ಚುಲಿ ಒಂದು ಅಟ್ಯಾಕ್ ಮಾಡೋ ರೀತಿ, ಅದು ಅಂದ್ರೆ ತೋರಿಸ್ಕೊಡ್ಬೋದು ಅವ್ರಿಗೆ, ನೋಡಿ ಈ ತರ ಇರೋದ್ರಿಂದ ಯಾರು ಬೇಕಾದ್ರೆ ಈ ತರ ಅಟ್ಯಾಕ್ ಮಾಡಬಹುದು, ಯಾವ್ದಾರು ಇಂಟರ್ನೆಟ್ ಕನೆಕ್ಟ್ ಆಗ್ಬಿಟ್ರೆ. ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ಇಂಟರ್ನೆಟ್ ಇಲ್ಲ ಅಂದ್ರೂ ಕೆಲವರು ಏನ್ ಹಾಟ್ಸ್ಪಾಟ್ ಮಾಡ್ಬಿಟ್ಟು ಇಂಟರ್ನೆಟ್ ಕನೆಕ್ಟ್ ಮಾಡ್ಬಿಡ್ತಾರೆ. ಒನ್ಸ್ ಇಂಟರ್ನೆಟ್ ಕನೆಕ್ಟ್ ಆದ್ರೆ ಅದು ಇಡೀ ಪ್ರಪಂಚಕ್ಕೆನೆ ಇದೆ ಈ ಡಿವೈಸ್ ಕಾಣಿಸುತ್ತೆ. ಸೊ ಆ ತರದೆಲ್ಲ ಆಗ್ಬೋದು. ಇನ್ನೊಂದು OT ಏನಂದ್ರೆ ಎಲ್ಲ ರಿಯಲ್ ಟೈಮ್ ಸಿಸ್ಟಮ್ಸ್, ರಿಯಲ್ ಟೈಮ್ ಆಗಿ ನಡೀತಾ ಇರುತ್ತೆ ಡೇಟಾ. ಸೊ ಅವಾಗ ಅದು ಸಿಸ್ಟಮ್ ಎಲ್ಲ

0: ಆಗುತ್ತೆ ಅಂದ್ಬಿಟ್ಟು ಪೆನಿಟ್ರೇಷನ್ ಮಾಡೋದಕ್ಕೆ ಜನರಲಿ ಕಂಪನಿಯವರು ಬಿಡೋದಿಲ್ಲ. ಸೊ ನಾವು ವಲ್ನರಬಿಲಿಟಿ ಅಸೆಸ್ಮೆಂಟ್ ಮಾಡಿಬಿಟ್ಟು ಅವರಿಗೆ ದೊಡ್ಡ ರಿಪೋರ್ಟ್ ಆಗಿ ಕೊಡ್ತೇವೆ.
1: ಆಡಿಟ್ ಅಂದ ತಕ್ಷಣ ಅಕೌಂಟ್ಸ್ ಮಾತ್ರ ನೋಡ್ತೀವಿ, ಆದ್ರೆ ಇದು ಕೂಡ ಸಿಸ್ಟಮ್ಗಳ ಆಡಿಟ್. ಸಾಮಾನ್ಯ ಜನರಿಗೆ, ಯುವ ಜನತೆಗೆ ಈ ಕಾರ್ಯಕ್ರಮದ ಮೂಲಕ ಯಾವ ಸಂದೇಶವನ್ನ ನೀವು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ?
0: ಹೇಳದಾಗೆ ಇದು ಒಂದು ಇಂಡಸ್ಟ್ರಿಯಲ್ ಬೇಸ್ಡ್, ಇದು ಕಂಟ್ರೋಲ್ಸ್ ಪ್ರೊಸೆಸಿಂಗ್ ಅಂತ ಹೇಳದ್ನಲ್ಲ. ಸಾಮಾನ್ಯ ಜನಕ್ಕೆ ಹೇಳಬೇಕು ಅಂದ್ರೆ ಸಾಮಾನ್ಯ ಅವಲೇ ಉದಾಹರಣೆ ಕೊಟ್ಟಂಗೆ ಈ ಸ್ವಿಚ್ ಆಗಿರ್ಬೋದು, ನಾವು ನೀರು ಯೂಸ್ ಮಾಡೋದಾಗ್ಲಿ, ಮೆಟ್ರೋ ಯೂಸ್ ಮಾಡೋದು, ಒಂದು ಬರೀ ಫ್ರಂಟ್ ಎಂಡ್ ಅಂತ ಹೇಳ್ಬೋದು. ಈ ತರದ ಒಂದು ಅವ್ರಿಗೆ ಸೌಲಭ್ಯಗಳು ಸಿಗಬೇಕು ಅಂತಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಅದು ಒಂದು ದೊಡ್ಡ ವ್ಯವಸ್ಥೆನೆ ಕೆಲಸ ಮಾಡ್ತಿರುತ್ತೆ. ಸೊ ಆ ವ್ಯವಸ್ಥೆನ ನಾವು ಸೆಕ್ಯೂರ್ ಮಾಡಬೇಕು ನಾವು. ಸೊ ಈ ಸೆಕ್ಟರ್ ಅಲ್ಲಿ ಯುವಜನರು ಕೆಲಸ ಮಾಡಬಹುದು. ಇದಕ್ಕೆಲ್ಲ ಎಷ್ಟೊಂದು ಕೋರ್ಸಸ್ ಎಲ್ಲ ಇದೆ, ಸೈಬರ್ ಸೆಕ್ಯೂರಿಟಿ ಕೋರ್ಸಸ್ ಅಂತಾರೆ, ಕಾಲೇಜ್ಗಳಲ್ಲಿ ಅದಕ್ಕೆ ಆದಂತ ಸಪರೇಟ್ ಸಬ್ಜೆಕ್ಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ಈ ತರ ಒಂದು ಸೆಕ್ಟರ್ ಅಲ್ಲಿ ಕೆಲಸ ಮಾಡೋದು ಇದೊಂಥರ ಪೊಲೀಸಿಂಗ್ ಕೆಲಸ ಅಂತಾರೆ. ನಾವು ಎಷ್ಟು ಮಟ್ಟಿಗೆ ನಾವು ಯೂಸ್ ಮಾಡಬಹುದು ಈ ಸೈಬರ್ ಸೆಕ್ಯೂರಿಟಿ, ಯಾವ ತರ ಅವ್ರು ದಾಳಿ ಮಾಡದೆ ನಾವು ಹಿಂಗೆ ತಡೆಗಟ್ಟಬಹುದು, ಈ ತರ ಒಂದು ಯೋಚನೆ ಮಾಡಿ ತುಂಬಾನೇ ಇಂಟ್ರೆಸ್ಟಿಂಗ್ ಆದಂತ ಇದು. ನಾನು ಕೇಳ್ಕೊಳ್ಳೋದ್ರೆ ಯುವಜನರು ಏನಿರ್ತಾರೆ ಈ ಒಂದು ಸೆಕ್ಟರ್ ನ ಇದರಲ್ಲಿ ಮುಂದುವರಿಸಿತ್ತು ಅಂದ್ರೆ ಅವ್ರಿಗೆ ನಿಜವಾಗ್ಲೂ ತುಂಬಾನೇ ಒಳ್ಳೆ
1: ಫ್ಯೂಚರ್. ಹಾಗಾದ್ರೆ ಸೀರಾಕ್ ಇದ್ರ ಬಗ್ಗೆ ಯಾವ ರೀತಿ ಜಾಗೃತಿಯನ್ನ ಮೂಡಿಸ್ತಾ ಇದೆ, ಯಾವ ರೀತಿ ತರಬೇತಿಗಳನ್ನ ಕೊಡ್ತಾ ಇದೆ?
0: ಇದು ಒಳ್ಳೆ ಪ್ರಶ್ನೆ. ಇದು ಸೀರಾಕ್ ಅಲ್ಲಿ ನಾವು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ. ಈ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಸ್ಟಾರ್ಟಿಂಗ್ ಅವೇರ್ನೆಸ್, ಈ ಸೈಬರ್ ಹೈಜೀನ್ ಅಂತೀವಿ, ಈ ಸೈಬರ್ ಹೈಜೀನ್ ಇಂದ ಹಿಡಿದು ಮ್ಯಾನೇಜ್ಮೆಂಟ್ ಲೆವೆಲ್ ವರೆಗೂ ಕಂಟ್ರೋಲ್ ಆಪರೇಟರ್ಸ್, ಇಂಜಿನಿಯರ್ಸ್, ದೊಡ್ಡ ದೊಡ್ಡ ಮ್ಯಾನೇಜ್ಮೆಂಟ್, ಸೊ ಈ ತರ ಬೇರೆ ಬೇರೆ ಬೇರೆ ಆದ ಕೋರ್ಸಸ್ಗಳಿದೆ. ಈ ಕೋರ್ಸ್ನೆಲ್ಲ ನಾವು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಅಥವಾ ಇಂಡಿವಿಜುವಲ್ ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಅಲ್ಲೇ ಹೋಗ್ಬಿಟ್ಟು ಮಾಡ್ತೀವಿ, ಇಲ್ಲಾಂದ್ರೆ 3-5 ಡೇಸ್ ಪ್ರೋಗ್ರಾಮ್ ಇರುತ್ತೆ. ಸೊ ಆ ತರದಲ್ಲೂ ಮಾಡ್ತೀವಿ, ಟ್ರೈನಿಂಗ್ ಪ್ರೋಗ್ರಾಮ್ ಒಂದು ಮಾಡ್ತೀವಿ. ಆಮೇಲೆ ನಮ್ಮ ಹತ್ರ ತುಂಬಾನೇ ಟೂಲ್ಸ್ ಇದೆ. ಈಗ OT ಇದಕ್ಕೆ ಒಂದು ಟೆಸ್ಟ್ ಬೆಡ್. ಈಗ ದೊಡ್ಡ ದೊಡ್ಡ ಮಿಷಿನ್ ಅಲ್ಲಿ ಈಗೇನೋ ಒಂದು ಸಾಫ್ಟ್ವೇರ್ನ ಡೈರೆಕ್ಟ್ ಆಗಿ ಹಾಕಕ್ಕಾಗಲ್ಲ, ಯಾಕಂದ್ರೆ ಅದು ಬೇರೆ ನಾ ಈ ಸಿಸ್ಟಮ್ ಕ್ರಾಶ್ ಆದ್ರೆ ನಾವು ಮತ್ತೆ ಮಾಡಬಹುದು IT ಸಿಸ್ಟಮ್ ಮತ್ತೆ ಇನ್ಸ್ಟಾಲ್ ಮಾಡಬಹುದು. ಸೊ ಆ ತರದಲ್ಲಿ ಆಗಲ್ಲ ಅಲ್ಲಿ. ಸೊ ಅವಾಗ ಏನಾರು ಅಲ್ಲಿ ಏನಾರು ಆಗುತ್ತೆ ಅನ್ಬಿಟ್ಟು ಅದಕ್ಕೆ ನಾವು ಟೆಸ್ಟ್ ಮಾಡಬೇಕು ಅದನ್ನ. ಆ ಟೆಸ್ಟ್ ಮಾಡಕ್ಕೆ ನಮ್ಮ ಹತ್ರ ಒಂದು ಸಿಮ್ಯುಲೇಟರ್ಸ್ ಇರುತ್ತೆ, ಟೆಸ್ಟ್ ಬೆಡ್ ಅಂತ ಇರುತ್ತೆ. ಸೊ ನಾವು ಅಲ್ಲಿ ಏನ್ ಮಾಡ್ಬೇಕು ಅಂತ ಅದನ್ನ ನಾವು ಎಂಟೈರ್ ಇದನ್ನ ಇಲ್ಲಿ ನಾವು ಒಂದು ಮಾಡೋದು, ಸಿಮ್ಯುಲೇಟ್ ಮಾಡೋದು, ಅದೇ ತರ ಮಾಡಿ ಆ ಸಾಫ್ಟ್ವೇರ್ ನ ಇಲ್ಲಿ ಟೆಸ್ಟ್ ಮಾಡಬಹುದು. ಸೊ ನಾವು ಇಲ್ಲಿ ಟೆಸ್ಟ್ ಮಾಡಿ ಇಲ್ಲಿ ಏನು ತೊಂದರೆ ಆಗಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಹಾಕ್ಬಿಡ್ಬೋದು. ಸೊ ಈ ತರ ಒಂದು ಟೂಲ್ಸ್ ಇದೆ. ಆಮೇಲೆ ಸಿಕ್ಯೂರ್ ಅಂತ ಒಂದು ಟೂಲ್ ಇದೆ, VAPT ಟೂಲ್ ನಾವೇ ಖುದ್ದಾಗ ಮಾಡ್ತಾ ಇದೀವಿ. ಸೊ ಈ ತರದೆಲ್ಲ ಬಹಳ ಕೆಲಸಗಳು ಸೀಡಾಕ್ ಅಲ್ಲಿ ನಡೀತಾ ಇದೆ. ಈ ಟ್ರೈನಿಂಗ್ ಇಂದ ಹಿಡಿದು ಟೂಲ್ಸ್, ಈ ತರ ಒಂದು ವ್ಯವಸ್ಥೆ ನಮ್ಮ ಸೀಡಾಕ್ ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ.
1: ಸೊ ಹೀಗಾಗಿ ಸಾಕಷ್ಟು ಯುವ ಜನತೆಗೆ ಅವಕಾಶಗಳು ಇದೆ ಅಂತ ಹೇಳ್ತಾ ಇದ್ದಾರೆ ಜಯಂತ್ ಅವರು. ಕಾರ್ಯಕ್ರಮಕ್ಕೆ ಆಗಮಿಸಿ OT ಸೈಬರ್ ಸೆಕ್ಯೂರಿಟಿ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು.
2: OT ಸೈಬರ್ ಸೆಕ್ಯೂರಿಟಿ ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಿ ಜಯಂತ್, ಪ್ರಿನ್ಸಿಪಾಲ್ ಟೆಕ್ನಿಕಲ್ ಆಫೀಸರ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗ

0: ಭಾಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಫೀಡ್ಬ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಫೀಡ್ಬ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ, ಸಮಯ 7:40:46.
2: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
3: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
2: ವ್ಯಾಂಡಮ್ ಎಂಟರ್ಪ್ರೈಸಸ್, ಗ್ರ್ಯಾಂಡ್ ಪ್ರಿನ್ಸ್ ವ್ಯಾಲಿ, ಮಡಿಕೇರಿ.
4: ಫೋನ್ 2255571.
5: ಕೊಡಗಿನಲ್ಲಿಯೇ ಪ್ರಪ್ರಥಮವಾಗಿ ಆರಂಭಗೊಂಡಿರುವ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ ವಿರಾಜಪೇಟೆ, ಇಲ್ಲಿ 3 ವರ್ಷಗಳ LLB ಕೋರ್ಸ್ಗೆ ದಾಖಲಾತಿ ಆರಂಭಗೊಂಡಿದೆ. ಯಾವುದೇ ಡಿಗ್ರಿ ಆಗಿರುವವರು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಪ್ರವೇಶಾತಿ ಪಡೆಯಬಹುದು. ಕಲಿಕೆಗೆ ಪೂರಕವಾದ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಹೊಂದಿದೆ. ಸಂಪರ್ಕಿಸಿ 8722839176.
6: ಕೊಡವ ಒಕ್ಕಡೊಕ್ಕಳ ನಡುಲು ನಡ್ಪ ದಂಡನೆ ಕಾಲ್ತ್ರ ತೋಕ ನಮ್ಮೆ ಈ ಕಾಲ ಆಲೆಮಾಡ ಒಕ್ಕ October 10 to 11 ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಂಬಲು ನಡ್ತೇನುಂಡು. ಇರಾದೆ ಉಳ್ಳ ಒಕ್ಕಕಾರ ನೋಂದಣಿ ಮಾಡಿಯೋಕ್ ಇಂದು ಆಕಿರಿ ದಿನ. ಏರ ವಿವರಕ್ಕೆ ಸಂಪರ್ಕಿಸಿ 9741203123, ಇಲ್ಲೆಂಗಿ 9901221945.
7: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
8: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಕುಟ್ಟ ಕೊಡವ ಸಮಾಜತ್ವ ಕೈಲ್ಪೋದು ನಮ್ಮೆರ ಸಂತೋಷ ಕೂಟ ಇಂದು ಪಲಕ 10 ಗಂಟೆ ನಡಪ. ಮುಖ್ಯ ಬಿಂದುಳಾಯ್ತು ಶ್ರೀ ಐತಿಚಂಡ ರಮೇಶ್ ಉತ್ತಪ್ಪ ಹಿಂಗ ಕೂಡಿಯಾಡುವ. ಎಲ್ಲಾ ಸದಸ್ಯಂಗ ಸಂಸಾರಡೆ ಬಂತು ಕೂಡಿಯಾಡ ಮುಂದೆ ಕುಟ್ಟ ಕೊಡವ ಸಮಾಜದ ಅಧ್ಯಕ್ಷ ಪಿಂಜ ಕಾರ್ಯಕಾರಿ ಸಮಿತಿ ಸದಸ್ಯಂಗ ಕಟ್ಟಣಿತು.
5: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿಡ ಮಧು ತಿಮ್ಮಯ್ಯ 9591803656, ಕಾಲಿಮಾಡ ಶರತ್ 8762050292.
6: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
7: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
6: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ. ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್.
8: ಆಕಾಶವಾಣಿ ಮಡಿಕೇರಿ, ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
9: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 MHz, ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಅಣ್ವಸ್ತ್ರರಹಿತ ಜಗತ್ತಿನ ಗುರಿಗೆ ಭಾರತ ಬದ್ಧ, ವಿಶ್ವಸಂಸ್ಥೆ ಸಭೆಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸಿವಿ ಜಾರ್ಜ್ ಪುನರುಚ್ಚಾರ. ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿಯವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ. 65ನೇ ರಾಷ್ಟ್ರೀಯ ಕಲಾ ಪ್ರದರ್ಶನ. 20 ಸಾಧಕ ಕಲಾವಿದರಿಗೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸನ್ಮಾನ. ನವದೆಹಲಿಯಲ್ಲಿ ಭಾರತ ದಕ್ಷಿಣ ಕೊರಿಯಾ ರಕ್ಷಣಾ ಉದ್ಯಮ ಹಾಗೂ ಸರಕು ಜಂಟಿ ಸಮಿತಿ ಸಭೆ ಸಂಪನ್ನ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ. ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು ಎರಡನೇ ಪಂದ್ಯ. ವಾರ್ತೆಗಳ ವಿವರ. ಅಣ್ವಸ್ತ್ರಗಳಿಂದ ಮುಕ್ತವಾದ ವಿಶ್ವದ ನಿರ್ಮಾಣ ಹಾಗೂ ಅಂತಹ ಮಾರಕ ಅಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಯ ನೆರವಿಗೆ ಭಾರತ ಬದ್ಧವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪಶ್ಚಿಮ ವಲಯ ಕಾರ್ಯದರ್ಶಿ ಸಿಬಿ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಪರಮಾಣು ಅಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಗಾಗಿ ಅಂತಾರಾಷ್ಟೀಯ ದಿನದ ಉನ್ನತ ಮಟ್ಟದ ಸಭೆಯಲ್ಲಿ ಭಾರತದ ಪರವಾಗಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಭಾಗವಾಗಿ ಆಯೋಜಿಸಲಾಗಿದ್ದ ಡರ್ಬನ್ ಘೋಷಣೆ ಮತ್ತು ಕ್ರಿಯಾ ಯೋಜನೆಯ 25ನೇ ವರ್ಷಾಚರಣೆಯ ಉನ್ನತ ಮಟ್ಟದ ಸಭೆಯಲ್ಲಿ ಸಿಬಿ ಜಾರ್ಜ್ ಜನಾಂಗೀಯ ದ್ವೇಷ, ಜನಾಂಗೀಯ ತಾರತಮ್ಯ ಹಾಗೂ ವಿದೇಶಿಯರ ಮೇಲಿನ ಅಸಹಿಷ್ಣುತೆಯನ್ನು ತಡೆಗಟ್ಟಲು ಭಾರತ ನಿರಂತರವಾಗಿ ಶ್ರಮಿಸಲಿದೆ ಎಂದು ತಿಳಿಸಿದರು. ಇದಲ್ಲದೆ ಘಾನಾ, ಜರ್ಮನಿ ಮತ್ತು ಫ್ರಾನ್ಸ್ ಜಂಟಿಯಾಗಿ ಆಯೋಜಿಸಿದ್ದ ಮತ್ತೊಂದು ಸಭೆಯಲ್ಲಿ ಭಾಗವಹಿಸಿ ಆಯಾ ದೇಶಗಳ ಕಳುವಾದ ಅಥವಾ ಸ್ಥಳಾಂತರಿಸಲಾದ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಆಸ್ತಿಗಳನ್ನು ಅವುಗಳ ಮೂಲ ದೇಶಗಳಿಗೆ ಗೌರವಪೂರ್ವಕವಾಗಿ ಮರಳಿಸಲು ಬಲವಾದ ಅಂತಾರಾಷ್ಟೀಯ ಸಹಕಾರ ಅಗತ್ಯ ಎಂದು ಅವರು ಪ್ರತಿಪಾದಿಸಿದ್ದರು. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದರು. ಈ ಭೇಟಿಯ ವೇಳೆ ವಿಶ್ವಸಂಸ್ಥೆಯೊಂದಿಗೆ ಭಾರತವು ಹೊಂದಿರುವ ಸಕ್ರಿಯ ಸಹಕಾರವನ್ನು ಪ್ರಧಾನ ಕಾರ್ಯದರ್ಶಿಗಳು ಶ್ಲಾಘಿಸಿದರು. ಉಭಯ ನಾಯಕರು ಬಹುಪಕ್ಷೀಯತೆ, ಭಾರತ ವಿಶ್ವಸಂಸ್ಥೆ ನಡುವಿನ ಜಂಟಿ ಸಹಕಾರ ಹಾಗೂ ಪ್ರಚಲಿತ ಜಾಗತಿಕ ಬೆಳವಣಿಗೆಗಳ ಕುರಿತು ವಿಸ್ತೃತವಾಗಿ ಸಮಾಲೋಚಿಸಿದರು. ವಿಶೇಷವಾಗಿ ಉಕ್ರೇನ್ ಸಂಘರ್ಷ ಮತ್ತು ಪಶ್ಚಿಮ ಏಷ್ಯಾದ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಸಭೆಯಲ್ಲಿ ಆಳವಾದ ಚರ್ಚೆ ನಡೆಯಿತು ಎಂದು ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಅವರ ವಕ್ತಾರ ಸ್ಟೀಫನ್ ದುಜಾರಿಕ್ ಮಾಹಿತಿ ನೀಡಿದ್ದಾರೆ. ಜಾಗತಿಕ ಸಂಘರ್ಷಗಳು ಮತ್ತು ಅವುಗಳಿಂದ ಮುಖ್ಯವಾಗಿ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಮೇಲಾಗುತ್ತಿರುವ ಪರಿಣಾಮಗಳನ್ನು ತಗ್ಗಿಸುವ ಅಗತ್ಯತೆಯ ಕುರಿತು ಮಾತುಕತೆ ಕೇಂದ್ರೀಕೃತವಾಗಿತ್ತು ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಉನ್ನತ ಮಟ್ಟದ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಈ ಭೇಟಿ ನಡೆದಿದ್ದು ಆಹಾರ ಭದ್ರತೆ ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳ ಸುಧಾರಣೆಯ ಕುರಿತು ಸಹ ಚರ್ಚೆಗಳು ಜರುಗಿದವು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ವ್ಯಾಪ್ತಿಗೆ ಒಳಪಡುವ ರಾಷ್ಟೀಯ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಸಂಸ್ಥೆ ಎನ್ಆರ್ಐಡಿಎ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂ ಕೋಲ್ಕತ್ತಾ ನಡುವೆ ಮಹತ್ವದ ತಿಳುವಳಿಕಾ ಒಪ್ಪಂದ ಸಹಿಯಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಂತ 4 ಮತ್ತು ಪಿಎಂ ಜನ್ಮನ್ ಯೋಜನೆಗಳ ಅಡಿಯಲ್ಲಿ ನಿರ್ಮಿಸಲಾದ ಗ್ರಾಮೀಣ ರಸ್ತೆಗಳ ಪರಿಣಾಮ ಹಾಗೂ ಸಾಮಾಜಿಕ ಆರ್ಥಿಕ ಪ್ರಭಾವದ ಕುರಿತು ಮುಂದಿನ 4 ವರ್ಷಗಳ ಕಾಲ ಸಮಗ್ರ ಅಧ್ಯಯನ ನಡೆಸಲು ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಎನ್ಆರ್ಐಡಿಎ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮತ್ತು ಐಐಎಂ ಕೋಲ್ಕತ್ತಾ ನಡುವಿನ ಈ ಜಂಟಿ ಸಹಯೋಗ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯೋಜನಾ ಪರಾಮರ್ಶೆ, ಕಾರ್ಯಸಾಧನೆಯ ಮೇಲ್ವಿಚಾರಣೆ, ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆ ಹಾಗೂ ಭವಿಷ್ಯದ ಕಾರ್ಯತಂತ್ರ ರೂಪಿಸಲು ಅತ್ಯಂತ ಮೌಲ್ಯಯುತ ಸಲಹೆ ಸೂಚನೆಗಳನ್ನು ಒದಗಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಲಲಿತಕಲಾ ಅಕಾಡೆಮಿ ನವದೆಹಲಿಯಲ್ಲಿ ಆಯೋಜಿಸಿದ್ದ 65ನೇ ರಾಷ್ಟೀಯ ಕಲಾ ಪ್ರದರ್ಶನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು 20 ಪ್ರಶಸ್ತಿ ವಿಜೇತ ಕಲಾವಿದರನ್ನು ಅಭಿನಂದಿಸಿ ಗೌರವಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಸೃಜನಶೀಲತೆ ಮತ್ತು ಪರಿಸರ ಸುಸ್ಥಿರತೆಯನ್ನು ಒಂದೇ ವೇದಿಕೆಯಲ್ಲಿ ಜೋಡಿಸುವ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸೇವಾ ಹಿ ಸಂಸ್ಕೃತಿ ಅಭಿಯಾನವು ಸೃಜನಶೀಲತೆ ಹಾಗೂ ಸೇವಾ ಮನೋಭಾವ ಹೇಗೆ ಅರ್ಥಪೂರ್ಣವಾಗಿ ಒಂದಾಗಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಬಣ್ಣಿಸಿದರು. ತ್ಯಾಜ್ಯ ವಸ್ತುಗಳಿಗೆ ಕಲಾತ್ಮಕ ರೂಪ ನೀಡುವ ಲಲಿತಕಲಾ ಅಕಾಡೆಮಿಯ ವೆಸ್ಟ್ ವೆಂಡರ್ ಸೇರಿದಂತೆ ವಿವಿಧ ವಿನೂತನ ಪ್ರಯತ್ನಗಳನ್ನು ಶ್ಲಾಘಿಸಿದ ಸಚಿವರು, ತ್ಯಾಜ್ಯ ವಸ್ತುಗಳನ್ನು ಕಲಾಕೃತಿಗಳನ್ನಾಗಿ ಪರಿವರ್ತಿಸುವ ಮೂಲಕ ಕಲೆಯು ಪರಿಸರ ಸುಸ್ಥಿರತೆಯನ್ನು ಉತ್ತೇಜಿಸುವಲ್ಲಿ ವಹಿಸುವ ಪ್ರಮುಖ ಪಾತ್ರವನ್ನು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್

0: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಆ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆಯಡಿಯಲ್ಲಿ ಈಗಾಗಲೇ 1,000ಕ್ಕೂ ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700ಕ್ಕೂ ಹೆಚ್ಚು ಅಥ್ಲೀಟ್ಗಳಿಗೆ ವಾರ್ಷಿಕ 6,00,000 ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಸಾಮಾನ್ಯ ಹಂತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ನೆರವಾದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯವಿರುವ ಆಟಗಾರರಿಗೆ ಟಾಪ್ಸ್ ಯೋಜನೆ ವಿಶೇಷ ತರಬೇತಿ ಹಾಗೂ ತಾಂತ್ರಿಕ ನೆರವು ನೀಡುತ್ತಿದೆ. ಈ ಸುಧಾರಿತ ಕ್ರೀಡಾ ವ್ಯವಸ್ಥೆಯ ಫಲವಾಗಿ ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕೂಟಗಳಲ್ಲಿ ತನ್ನ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಂಡಿದೆ. ದೇಶಾದ್ಯಂತ ಕ್ರೀಡಾಂಗಣಗಳು ಮತ್ತು ತರಬೇತಿ ಅಕಾಡೆಮಿಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಈ ಯೋಜನೆಗಳು ಭಾರತವನ್ನು ಕ್ರೀಡಾ ಪ್ರಧಾನ ರಾಷ್ಟವನ್ನಾಗಿ ರೂಪಿಸುತ್ತಿವೆ. ರಕ್ಷಣಾ ಉದ್ಯಮ ಮತ್ತು ಸರಕು ಸಹಕಾರಕ್ಕೆ ಸಂಬಂಧಿಸಿದಂತೆ ಭಾರತ ಹಾಗೂ ದಕ್ಷಿಣ ಕೊರಿಯಾ ನಡುವಿನ 10ನೇ ಜಂಟಿ ಸಮಿತಿ ಸಭೆಯು ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಉಭಯ ದೇಶಗಳ ನಡುವೆ ರಕ್ಷಣಾ ಉತ್ಪಾದನೆ ಹಾಗೂ ಸರಕು ಕ್ಷೇತ್ರದಲ್ಲಿ ಜಂಟಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಮತ್ತು ಬಲಪಡಿಸುವ ಮಾರ್ಗಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಯಿತು. ಈ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ಭಾರತ ಸರ್ಕಾರದ ರಕ್ಷಣಾ ಉತ್ಪಾದನಾ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ದಿನೇಶ್ ಮಹೂರ್ ಹಾಗೂ ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತದ ಹೆಚ್ಚುವರಿ ಮತ್ತು ಉಪಸಚಿವ ಕಿಮ್ ಇಲ್ ಡಾಂಗ್ ವಹಿಸಿದ್ದರು. ಭಾರತದಲ್ಲಿನ ದಕ್ಷಿಣ ಕೊರಿಯಾದ ರಾಯಭಾರಿ ಸಾಂಗ್ ಹೋ ಲಿ ಹಾಗೂ ಉಭಯ ದೇಶಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದ ಈ ಸಭೆಯ ಹಿನ್ನೆಲೆಯಲ್ಲಿ ಕಿಮ್ ಇಲ್ ಡಾಂಗ್ ಅವರು ಭಾರತದ ರಕ್ಷಣಾ ರಾಜ್ಯ ಸಚಿವ ಸಂಜಯ್ ಸೇಥ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ರಕ್ಷಣಾ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸುವ ಬಗ್ಗೆ ಚರ್ಚಿಸಿದರು. ಗುವಾಹಟಿಯ ಬರ್ಸಾಪರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 3 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. ತಿರುವನಂತಪುರದಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ 8 ವಿಕೆಟ್ಗಳ ಜಯ ದಾಖಲಿಸಿರುವ ಭಾರತ ಸರಣಿಯಲ್ಲಿ ಆರಂಭಿಕ ಮುನ್ನಡೆ ಸಾಧಿಸಿದೆ. ಮೊದಲ ಪಂದ್ಯದಲ್ಲಿ ಸೋಲು ಅನುಭವಿಸಿರುವ ವೆಸ್ಟ್ ಇಂಡೀಸ್ 2ನೇ ಪಂದ್ಯದಲ್ಲಿ ಪುಟಿದೇಳುವ ನಿರೀಕ್ಷೆಯಲ್ಲಿದೆ. ಜಮ್ಮು ಮತ್ತು ಕಾಶ್ಮೀರದ ಬಡ್ಗಾಮ್ ಜಿಲ್ಲೆಯ ಯಸ್ಮಾರ್ಗ್ ಬಳಿಯ ಕೊರಾಗ್ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಸಂಜೆ ಭದ್ರತಾ ಪಡೆಗಳು ನಡೆಸಿದ ಜಂಟಿ ಎನ್ಕೌಂಟರ್ನಲ್ಲಿ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಕಮಾಂಡರ್ ಸುಲೈಮಾನ್ ಶಹ ಮೂಸಾ ಆತನಾಗಿದ್ದಾನೆ. ಭಾರತೀಯ ಸೇನೆಯ ಚಿನಾರ್ ಕೋರ್, ಜಮ್ಮು ಕಾಶ್ಮೀರ ಪೊಲೀಸರು ಹಾಗೂ ಸಿಆರ್ಪಿಎಫ್ ಪಡೆಗಳು ಜಂಟಿಯಾಗಿ ನಡೆಸಿದ ಆಪರೇಷನ್ ಕೊರಾಗ್ ಕಾರ್ಯಾಚರಣೆಯಲ್ಲಿ ಈ ಪ್ರಮುಖ ಯಶಸ್ಸು ದೊರೆತಿದೆ. ಹಲವು ಉಗ್ರಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಮೂಸಾ ಕಳೆದ ಸೆಪ್ಟೆಂಬರ್ 5ರಂದು ಯಸ್ಮಾರ್ಗ್ ಗುಡ್ಡಗಾಡು ಪ್ರದೇಶದಲ್ಲಿ ನಡೆದಿದ್ದ ಕಾರ್ಯಾಚರಣೆ ವೇಳೆ ತಪ್ಪಿಸಿಕೊಂಡಿದ್ದನು. ಈ ಸಂದರ್ಭದಲ್ಲಿ ಆತನ ನಿಕಟವರ್ತಿ ಯಾಸಿರ್ ಹತನಾಗಿದ್ದನು. ಇದೀಗ ನಿಖರ ಮಾಹಿತಿಯನ್ನಾಧರಿಸಿ ನಡೆಸಿದ ಎನ್ಕೌಂಟರ್ನಲ್ಲಿ ಆತನನ್ನು ಹೊಡೆದುರುಳಿಸಲಾಗಿದ್ದು ಪ್ರದೇಶದಲ್ಲಿ ಭದ್ರತಾ ಪಡೆಗಳ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಣ್ವಸ್ತ್ರ ರಹಿತ ಜಗತ್ತಿನ ಗುರಿಗೆ ಭಾರತ ಬಂದ, ವಿಶ್ವಸಂಸ್ಥೆ ಸಭೆಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸಿ ವಿಜಾಜ್ ಪುನರುಚ್ಚಾರ.
0: ಯೂಟ್ಯೂಬ್ ಚಾನೆಲ್ನಲ್ಲಿ
2: ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅವರೊಂದಿಗೆ ಸಚಿವ ಡಾ ಜೈಶಂಕರ್ ಮಾತುಕತೆ.
1: ಇನ್ಸ್ಟಾಗ್ರಾಮ್ ಖಾತೆ
2: 65ನೇ ರಾಷ್ಟೀಯ ಕಲಾ ಪ್ರದರ್ಶನ. 20 ಸಾಧಕ ಕಲಾವಿದರಿಗೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸನ್ಮಾನ. ನವದೆಹಲಿಯಲ್ಲಿ ಭಾರತ ದಕ್ಷಿಣ ಕೊರಿಯಾ ರಕ್ಷಣಾ ಉದ್ಯಮ ಹಾಗೂ ಸರಕು ಜಂಟಿ ಸಮಿತಿ ಸಭೆ ಸಂಪನ್ನ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು 2ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.

0: ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:34. ನಿಧನ ಸುದ್ದಿ. ಎರವನಾಡು ಗ್ರಾಮದ ಎಂಎಲ್ ರೇವಣ್ಣ ಅವರು ನಿನ್ನೆ ನಿಧನರಾಗಿದ್ದಾರೆ. 37 ವರ್ಷ ಪ್ರಾಯದ ಎಂಎಲ್ ರೇವಣ್ಣ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಪೊನ್ನಂಪೇಟೆ ತಾಲೂಕು ಬೇಗೂರು ಗ್ರಾಮತ್ರ ಅರಮಣಮಾಡ ಪೋತಿ ದೇವಯ್ಯ ಎಂಡಪೊಣ್ಣ ಕಮಲಮ್ಮಾಯಿಂಗ ಇಂದು ಪೊಲಂಜಿತಿಕ ಮರಣಪಟ್ಟಿತು. 9 ಪೈತ್ರ ಅರಮಣಮಾಡ ಕಮಲಮ್ಮ ಎಂಡ ತಾಮನೆ ಚಿಮ್ಮಣಮಾಡ ಆಕಿರಿ ಕಾರ್ಯ ಇಂದು ಮಜ್ಜನತ್ರ ಮೀದ 3 ಗಂಟೆಕ್ ಬೆಂಗಳೂರು ಬನಶಂಕರಿ ಕ್ರಿಮಿಟೋರಿಯಂಲ ನಡ್ಪ. ಮೂಲತ ಮಡಿಕೇರಿ ಈರಳೆ ಒಳಮುಡಿಕಾರಳಾನ ಮೈಸೂರು ವಾಸಯಿಂಜ ಚೋಳಪಂಡ ಮಿಟ್ಟು ಪೊನ್ನಪ್ಪ ಎಂಡ ಪೊಣ್ಣ ಮುತ್ತಮ್ಮ ಇಂಗ ನೀನಾಂದು ಮರಣಪಟ್ಟಿತು. 9 ಬೈತರ ಚೋಳಪಂಡ ಮುತ್ತಮ್ಮ ಎಂಡ ತಾಮನೆ ಬೊಲ್ದಂಡ ಆಖಿರಿ ಕಾರ್ಯ ಇಂದು ದಂಡಗಂಟೆ ರಮಿದ ಮೈಸೂರು ಫೂಟ್ ಹಿಲ್ಸ್ ಕ್ರಿಮಿಟೋರಿಯಂಲ ನಡ್ಪ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
6: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
7: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
6: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
5: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
7: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
3: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
8: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
10: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಎರಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
11: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
12: The number you've dialed is currently busy. Kindly
7: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
13: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
7: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
13: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
7: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282. ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
13: ಪಪ್ಪ ಥ್ಯಾಂಕ್ ಯು ಸೋ ಮಚ್. ನನ್ನ ಮದುವೆಯನ್ನು ಮೂರ್ನಾಡ್ನಲ್ಲಿರುವ ಕಾಫಿ ಕ್ಯಾಸಲ್ ಕೂರ್ಗ್ ನ ವೈಟ್ ಪೆಟಲ್ಸ್ ಹಾಲ್ ನಲ್ಲಿ ಮಾಡಿದ್ದಕ್ಕೆ ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ರು.
14: ಹೌದಮ್ಮ, ಕೊಡಗಿನಲ್ಲಿ ಬೆಸ್ಟ್ ಫಂಕ್ಷನ್ ಹಾಲ್ ಅದು, ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡಿದ್ದು.
15: ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನಾಪಿ, ಎಲ್ಲ ಅತ್ಯುತ್ತಮ ಫೆಸಿಲಿಟಿ ಯೊಂದಿಗೆ. ಕೊಡಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್ ಹಾಗೂ ರೂಮ್ಸ್ ಲಭ್ಯ.
7: ಕಾಫಿ ಕ್ಯಾಸಲ್ ಕೂರ್ಗ್, ಬಲಮರಿ ರೋಡ್, ಮೂರ್ನಾಡು. ಕಾಲ್ 9900031311.
16: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
17: ಅದ್ವೈತ್ ಹ್ಯುಂಡೈ.

0: ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
1: ಸುದ್ದಿ ಸಮಾಚಾರ ಓದಿನುಳ್ಳೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಕೊಡಗು ಜಿಲ್ಲಾ ಪಂಚಾಯತ್ ಸಭಾಪಾಡಿಲೆ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ಕೊಡಗು ಜಿಲ್ಲಾಧಿಕಾರಿ ಪಿಂಜ ಜಿಲ್ಲಾ ಪಂಚಾಯತಿ ಸಿಇಒ ಅಂಗಡ ಮುಂದೊಳತನತ್ ನೀನಾಂದು ನಡೆದಿತ್ತು. ಇಕ್ಕಾಕಲೆ ಕೊಡಗು ಜಿಲ್ಲೆನ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿತು. ಗ್ರಾಮ ಪಂಚಾಯತಿಲು ಮುನ್ನೆಚ್ಚರಿಕೆ ಐತೆ. ಕುಡಿಪ ನೀರ ಸಮಸ್ಯೆ ಬಕ್ಕತನಕ್ಕೆ ಕ್ರಮ ವಹಿಸಿತು, ಎಚ್ಚರತೆ ಇಂಜಿತು. ಕುಡಿಪ ನೀರ ತೊಂದರೆ ಆಕತನಕ್ಕೆ ನೋಟೆವನಕ್ಕೆ ಜಿಲ್ಲಾಧಿಕಾರಿ ಅರಿಚಿಟತ್ತು. ಜಲಜೀವನ್ ಮಿಷನ್ನ ಆಪಚಕ ಬೆರೆಯ ತೂತಿತ್ತು. ಕುಡಿಪ ನೀರ ಸಮಸ್ಯೆ ಬಕ್ಕತನಕ್ಕೆ ನೋಟೆಕೊಂಡು ಬೋರೆ ಬೋರೆ ಗ್ರಾಮ ಪಂಚಾಯತಿಲು ಜಲಜೀವನ್ ಮಿಷನ್ ಕಾಮಗಾರಿಲು ತೊಂದರೆ ಇಂಜಿತ್ತು. ಸಮಸ್ಯೆನ ಪರಿಹಾರ ಮಾಡಕ್ಕೂ ಸಭೆಯಲ್ಲಿ ಚರ್ಚೆ ನಡೆಸಿ ಸ್ವಚ್ಛತೆಗೆ ಅರ ಆದ್ಯತೆ ಕೊಡ್ತಿತ್ತು. ಪ್ಲಾಸ್ಟಿಕ್ ಮಾರಾಟ ಮಾಡುವನ ನಿಪ್ಪುಚುಡೊಂಡು ನಾಡುಂಜ ಕಾಟತ್ನ ಅಡತ ಬಂದಿದ್ದು ನಗರ ಪ್ರದೇಶಕ್ಕೆ ಚಾಡೆಂಡು. ಇಂಥ ಪ್ರಕರಣಕ್ಕೂ ಫೈನ್ ಇಟ್ಟಿತ್ತು, ಎಚ್ಚರ ಕೊಡಪನಕ್ಕೆ ಸಲಹೆ ಕೊಡ್ತಿತ್ತು. ಸ್ವಚ್ಛತಾ ಈ ಸೇವಾ ಅಭಿಯಾನತ್ನ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಶುರು ಮಾಡಿತ್ತು. ಅಂಡಮಿದ ಅರಿವು ಮೂಡಿಸಿಡೋಣಕ್ಕೆ ಅರಿಚಿಟತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಕೂಡುಕೂಟತ್ತು. ಮೈಸೂರು ವಿಭಾಗ ಮಟ್ಟದಲ್ಲೂ ದಸರಾ ಕಳಿಕೂಟ ಕೂಡಿಗೆ ಕಳಿ ಸ್ಕೂಲ್ ನಡೆದಿತ್ತು. ಕಾರ್ಯಕ್ರಮತ್ನ ಉದ್ಘಾಟನೆ ಮಾಡಿತು ತಕ್ಕ ಬಂದ ಶಾಸಕ ಡಾಕ್ಟರ್ ಮಂತಾರಗೌಡ. ಕಳಿ ಸ್ಕೂಲ್ರ ಅಭಿವೃದ್ಧಿಗೆ ಬೋಂಡಿಯನ ಎಲ್ಲಾ ತರತ್ರ ಸಹಕಾರತ್ನ ತಪ್ಪನಕ್ಕೆ ಅರಿಚಿಟತ್ತು. ಕಳಿಕಾರಕ್ಕೂ ಪುರುಡು ಕೊಡಪಕ್ಕೆ ಅಯ್ಯಂಗ ಬೋಂಡಿಯನ ಎಲ್ಲಾ ವ್ಯವಸ್ಥೆನ ಮಾಡಿತ್ತು. ಕಳಿಕಾರ ರಾಷ್ಟ್ರ ಮಟ್ಟದಲ್ಲಿ ಗುರುಚಿಟ್ಟು ಅನೇಕ ಮಾಡೋಕ್ಕೆ ಇಂಥ ಕಳಿಕೂಟ ನಲ್ಲ ಅವಕಾಶ ಮಾಡಿಕೊಡಪಂದು ಅಣ್ಣುಚಿ. ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಗಳನ್ನ ವಿಟಿ ವಿಸ್ಮಯ ಕೂಡನಕ್ಕೆ ಕನಪಟ್ಟವು ಈ ಸಂದರ್ಭದ ಹಾಜರಿಂಜತ್ತು. ವಿಶ್ವ ಪ್ರವಾಸೋದ್ಯಮ ನಾಳು ಪಿಂಜ ವನ್ಯಜೀವಿ ಸಪ್ತಾಹ ಹತ್ರ ಮಾರಿಪತ್ತು ಪ್ರವಾಸೋದ್ಯಮ ಇಲಾಖೆ ರಾಧನೆಂಜ ಸೈಕ್ಲೋಥಾನ್ ಅಕ್ಟೋಬರ್ ದಂಡಾಂಗ ಏರ್ಪಾಡು ಮಾಡಿತು. ಕೊಡಗರ ಪಚ್ಚೆ ಪರಿಸರತ್ನ ಕಾತು ರಕ್ಷಣೆ ಮಾಡುವ ಮಹತ್ವತ್ನ ಅರಿತಿಟ್ಟು ಕೊಡುವ ಉದ್ದೇಶತ್ತು ಪ್ರವಾಸೋದ್ಯಮ ಇಲಾಖೆ, ಅರಣ್ಯ ಇಲಾಖೆ, ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ ಪಿಂಜ ಗ್ರೀನ್ ಸಿಟಿ ಫೋರಂರ ಕೂಡುಕೂಟತ್ತು ಜೀರೋ ವೇಸ್ಟ್ ಟ್ರಾವೆಲ್ ಟು ಕೊಡಗು ಡಿಸ್ಟಿಕ್ಟ್ ಅನ್ನೋ ಘೋಷವಾಕ್ಯ ತಡೆಯಲು ಅಕ್ಟೋಬರ್ ದಂಡಾಂಗ ಮಡಿಕೇರಿ ಅರಣ್ಯ ಭವನತಿಂಜ ಪೊಲಾಕ 8 ಗಂಟೆಗೆ ಶುರುವಪ್ಪ ಸೈಕ್ಲೋಥಾನ್. ಸಾಲುಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಅತನೆ ನಡಪ. ಯುವ ಪೀಳಿಗೆಗೆ ನಂಗಡ ಸಂಸ್ಕೃತಿ ಆಚಾರ ವಿಚಾರತ್ನ ಕೈಮಾತ್ವ ಕೆಲಸ ಮಾಡೋಣ ಎಂದು ಮಡಿಕೇರಿ ಕೊಡವ ಸಮಾಜತ್ರ ಅಧ್ಯಕ್ಷ ಮಂಡೋಂಡ ಮುತ್ತಪ್ಪ ಅಣ್ಣುಚಿ. ಕುಶಾಲನಗರ ಕೊಡವ ಸಮಾಜತ್ರ ಅದನ್ನೆಲ್ಲ ಏರ್ಪಾಡು ಮಾಡಿತಿಂಜ ಕೈಲ್ಪೋದು ಒತ್ತೊರ್ಮೆ ಕೂಟತ್ನ ಉದ್ಘಾಟನೆ ಮಾಡಿತು ತಕ್ಕ ಬಂದವು. ನಂಗಡ ಕಲೆ ಸಂಸ್ಕೃತಿ ಆಚಾರ ವಿಚಾರತ್ನ ಮರ್ಕತ್ತೆ ಇಂಥ ಕಾರ್ಯಕ್ರಮದ ಮೂಲಕ ಅದನ್ನು ಕಾತ್ರ ಬಿಚ್ಚಿತು. ಅದನ್ನು ಮಹತ್ವತ್ನ ಬೌಸರು ಪೀಳಿಗೆಗೆ ಅರಚಿಟ್ಟು ಕೊಡುವ ಕೆಲಸತ್ನ ಮಾಡೋಣ ಎಂದು ಸಲಹೆ ಕೊಡ್ತದೆ. ಕುಶಾಲನಗರ ಕೊಡವ ಸಮಾಜತ್ರ ಅಧ್ಯಕ್ಷ ವಾಂಚಿರ ಮನು ನಂಜುಂಡ ತಕ್ಕ ಬಂದಿತ್ತು. ಯುವ ಪೀಳಿಗೆ ಕಟ್ಟ ಚಾಲಕ ಕಣಿಯತೆ ನಂಗಡ ಶ್ರೀಮಂತ ಸಂಸ್ಕೃತಿನ ಉಳ್ತೋಕು ಮೇನತ್ ವಹಿಸೋಣ ಎಂದು ಅಣ್ಣುಚಿ. ಕಾರ್ಯಕ್ರಮ ಹತ್ರ ಮಾರಿಪತ್ತು ನಡೆದಿನ ಬೋರೆ ಬೋರೆ ಪೈಪೋಟಿಲು ಸದಸ್ಯಂಗ ಕೂಡಿಯಾಡಿತು ಖುಷಿಪಟ್ಟತ್ತು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೋಧಕ ಆಸ್ಪತ್ರೆ ಮಡಿಕೇರಿ ಪಿಂಜ ಚೆಷಾಯರ್ ಹೋಮ್ ಇಂಡಿಯಾ ಕೂರ್ಗ್ ರಾಧನೆಂಜ ಇಂದು ಪೊಲಕ 10 ಗಂಟೆಂಜ ಮಜನ 1 ಗಂಟೆಗೆ ತನೆ ಪಾಲಿಬೆಟ್ ಹತ್ರ ಚೆಷಾಯರ್ ಹೋಮ್ಲು ವಿಶೇಷ ಚೇತನಗಡ ಬಣ್ಣೆ ಆರೋಗ್ಯ ತಪಾಸಣಾ ಶಿಬಿರ ನಡಪ. UDID ಕಾರ್ಡ್ ಮಕ್ಕಳ ತಜ್ಞಂಗ, ಕೆಮಿ, ಮೂಕು, ENT, ಸ್ತ್ರೀರೋಗ ತಜ್ಞಂಗ, ಫಿಸಿಷಿಯನ್, ಮನೋವೈದ್ಯಂಗ ಪಿಂಜ ಸೈಕಾಲಜಿಸ್ಟ್ ಹಿಂಗ ಲಭ್ಯ ಇಪ್ಪಂದು ವಿಶೇಷ ಚೇತನಗಡ ಅಧಿಕಾರಿ ವಿಮಲಾ ಅರ್ಚಿಟಿತ್ತು. ಕೊಡವಲ್ಯಾಂಡ್ ಭೂ ರಾಜಕೀಯ ಸ್ವಾಯತ್ತತೆ ಕೂಡನಕ್ಕೆ ಸಂವಿಧಾನ ತರಡಿಲು ಕೊಡವಕ್ಕೆ ಕಟ್ಟಂಡಿಯ ಹಕ್ಕರ ಮಿದ ಜನರಲ್ಲಿ ಅರಿವಿಕೆ ಬೀಳ್ತಿತ್ತು. ಅದನ್ನು ಸರ್ಕಾರಕ್ಕೆ ಅರಚಿಟ್ಟು ಕೊಡುವ ಉದ್ದೇಶತ್ತು ಕೊಡವ ನ್ಯಾಷನಲ್ ಕೌನ್ಸಿಲ್ ರಾಧನೆಯಲ್ಲಿ ನಡೆತಿಂಡುಳು ಮಾನವ ಚಂಗೋಲೆ ಕೂಡನಕ್ಕೆ ಜನಸಂಪರ್ಕ ಅಭಿಯಾನ ಹತ್ರ 4ನೇ ಮುಟ್ಟರ ಸಭೆ ನಾಳೆ ಪೊಲಕ 10 ಗಂಟೆಗೆ ಸಿದ್ದಾಪುರತ್ತು ನಡಪ ಎಂದು ಕೌನ್ಸಿಲರ್ ಅಧ್ಯಕ್ಷ ನಂದಿನರವಂಡ ನಾಚಪ್ಪ ಅರಿಚಿಟ್ಟಿತ್ತು. ಕುಶಾಲನಗರ ಆನೆಕಾಡ್ರ ಪಕ್ಕ ಇಕ್ಕತ್ತರ ದಿನತ್ಲು ಅಧ್ಯಾಯಂಡುಳ್ಳು ಅಪಘಾತತ್ನ ತಡಪು ನಿಟ್ಟಲು ಶಾಸಕ ಡಾಕ್ಟರ್ ಮಂತರಗೌಡಂಗಡ ಮುಂದಾಳತನತ್ತು ಅಧಿಕಾರಿಯಡ ಸಭೆ ಕುಶಾಲನಗರ ಪುರಸಭೆ ಸಭಾಬಾಡೆಯಲ್ಲಿ ನಡೆದಿತ್ತು. ಸಭೆಯಲ್ಲಿ ತಕ್ಕ ಬಂದ ಶಾಸಕಂಗ ಆನೆಕಾಡ್ಲು ಅಧ್ಯಾಯಂಡುಳ್ಳು ಅಪಘಾತ ಪ್ರಕರಣ ಮುನ್ನೆಚ್ಚರಿಕೆ ಕ್ರಮತ್ನ ವರ್ತವತೆ ಉಳ್ಳದೆ ಮುಖ್ಯ ಕಾರಣ ಅಂದಿನಾಯ್ತು ಈ ಜಾಗತ್ತು ಇಂಜಿಮಿಂಜಕ್ಕೆ ಏದೇ ಅಪಘಾತ ಪಿಂಜ ಜೀವನ ನಷ್ಟ ಆಕತನಕ್ಕೆ ತಡಪಕ್ಕೆ ಅಧಿಕಾರಿಯ ಅವಶ್ಯ ಕ್ರಮ ವರ್ತವನಕ್ಕೆ ಕೊಡಪತ್ರ ಸೂಚನೆ ಕೊಡ್ತಿತ್ತು. ರಾಷ್ಟೀಯ ಹೈವೇ ಉಪವಿಭಾಧಿಕಾರಿ ಸಂಜೀವ್ ಕುಮಾರ್, ಪುರಸಭೆ ಮುಖ್ಯ ಅಧಿಕಾರಿ ಗಿರೀಶ್ ಕೂಡನಕ್ಕೆ ಪೊಲೀಸ್ ಪಿಂಜ ಅರಣ್ಯ ಇಲಾಖೆಯ ಅಧಿಕಾರಿಯ ಸಭೆಯಲ್ಲಿ ಹಾಜರಿಂಜತ್ತು. ಕೊಡವ ಒಕ್ಕಡಗೊಳ್ಳಲು ಒಳಿಮರೆ ಕಾಯಿರಾನಕ್ಕೆ ಉಳ್ಳನತ್ತ ಗುರಿಕರಳ ಬುಳಿಕೊಂಡಬಪ್ಪ ಉದ್ದೇಶತ್ತು ಶುರು ಮಾಡಿದ ತೋಕು ನಮ್ಮೆರ ದಂಡನೆ ಕಾಲತ್ರ ಕಳಿಕೂಟತ್ನ ಅಲೆಮಡ ಒಕ್ಕತ್ಲು ಒಕ್ಕತ್ರ ಆದನೆಂಜ ಅಕ್ಟೋಬರ್ 10 ಪಿಂಜ 11ಂಗ ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಳಿಪರಂಬಲು ಏರ್ಪಾಡು ಮಾಡಿತು. 0.22 ಪಿಂಜ 12th ಬೋರ್ಡ್ ವಿಭಾಗತ್ತು ನಡಪನತ ಈ ಪೈಪೋಟಿಲು ದಂಡು ಜನ ಕೂಡನತ ಓರು ತಂಡ ತನಕ್ಕೆ ಓರು ಒಕ್ಕತ್ತಿಂಜ 4 ತಂಡ ಕೂಡಿಯಾಡೋಕು ಅವಕಾಶ ಉಂಡು. ಪೈಪೋಟಿಲು ಕೂಡಿಯಾಡೋಕು ಇರಾದೆ ಉಳ್ಳವು ನೋಂದಣಿ ಮಾಡೋಕು ಇಂದು ಆಕೇರಿ ನಾಳಂಕಿ ಆಯ್ತಿಪ್ಪ. ಅವರ ಅರಿವಿಕೆ 9900145 ನಂಬರ್ನ ಸಂಪರ್ಕ ಮಾಡಲು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಮ್ಮಕ್ಕ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಪಿರಿಯ ನಾಗರಿಕಂಗಡ ಸ್ವಯಂ ಸೇವಾ ಸಂಸ್ಥೆ ಪಿಂಜ ವಿಕಲಚೇತನ

0: பின்ன பெரிய நாகரிகங்கட சபலீகரண இலாக்கிற கூடு கூட்டத்து விஸ்வ பெரிய நாகரிகங்கட நாளே கைப்பா தீர்காயுஷத யுக சுதீர்க ஜீவனக்காகி ஜீவன கிரமகள மறுச்சிந்தனை ஒன்னு கோஷ வாக்கியத்திரடியில் மடிக்கேரி கேஎஸ்ஆர்டிசி பஸ் ஸ்டாண்ட் பக்க உள்ள சிசு கல்யாண சம்சையில் நாளே பொலக்க 10:30 காரியக்கிரம நடப்பா இல்லிக்கு பொலக்கத்திர சுத்தி சமாச்சார தீந்தத்து
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದ್ಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
8: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
7: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
11: ಶ್ರೋತೃಗಳೇ, ಗಮನಿಸಿ, ಈ ಬೆಳಗ್ಗೆ 9:10 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ಸಾರ್ವಜನಿಕ ಸೇವೆಯ ಪೂರ್ಣಗೊಳ್ಳುವಿಕೆಯ ಕುರಿತಾದ ಕಾರ್ಯಕ್ರಮಗಳ ಸರಣಿ ಕೇಳಲಿದ್ದೀರಿ. ಹನ್ನೊಂದು ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222858 ಅಥವಾ 2281219. ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ತಂಬಾಕು ಪದಾರ್ಥಗಳಿಂದ ಹಲ್ಲಿನ ರಕ್ಷಣೆ ಕುರಿತು ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂಜೆ 4:15 ಯುವವಾಣಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ ದಿಕ್ಸೂಚಿ ಪ್ರಸ್ತುತಪಡಿಸುತ್ತಾರೆ ಸಂತೋಷ್ ಕೆಎನ್. ಸಂಜೆ 5 ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಇದರಲ್ಲಿ ನಿವೃತ್ತ ಸೇನಾನಿಗಳಾದ ವಿರಾಜಪೇಟೆಯ ವೆಂಕಟಗಿರಿ ಸಾಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಉಮೇಶ್, ಡಿಎಂ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
1: ಕೇಳುವರೆ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾವು ಇವತ್ತು ಬಿಸಿ ನೀರಿನ ತಯಾರಿಕಾ ವಿಧಾನ ಹಾಗೂ ಅದರ ಪ್ರಯೋಜನವನ್ನು ತಿಳ್ಕೊಳ್ಳೋಣ ಬನ್ನಿ. ನೀರಂದ್ರೆ ಜೀವಜಲ, ನೀರಿನ ಸೆಲೆ ಇದ್ದಲ್ಲಿ

0: ನಾಗರಿಕತೆಯನೆಲೆ. ನೀರೆಂದ್ರೆ ತಾಯಿ ದೇವರು ಅಂತ ನಮ್ಮ ಪೂರ್ವಜರು ಕುಡಿಯುವ ನೀರಿನ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ರು. ಉತ್ತಮ ನೀರಿನ ಮೂಲ ಇದ್ದಲ್ಲೇ ನೆಲೆಸಿ ಊರುಗಳನ್ನ ಕಟ್ತಾ ಇದ್ರು. ಮಳೆ ನೀರು ಭೂಮಿಗೆ ತಾಗುವ ಮೊದಲೇ ಸಂಗ್ರಹಿಸಿ ಅದನ್ನು ದಿವ್ಯ ಜಲ ಅಂತ ಕುಡಿಯೋದಕ್ಕೆ ಪಠ್ಯ ರೂಪದಲ್ಲಿ ಬಳಸ್ತಾ ಇದ್ರು. ನೀರನ್ನ ಶುದ್ಧೀಕರಿಸೋಕೆ ಅನೇಕ ವಿಧಾನಗಳಿವೆ, ಆದರೆ ಸಾಮಾನ್ಯ ಜನರಿಗೂ ಕೈಗೆಟುಕುವ ಸರಳ ವಿಧಾನವೆಂದರೆ ನೀರನ್ನು ಕುದಿಸಿ ಆರಿಸಿ ಕುಡಿಯುವುದು. ಇದರಿಂದ ನೀರಿನ ರುಚಿ ಕೆಡುತ್ತೆ ಅನ್ನುವ ಆರೋಪ ಬಿಟ್ರೆ ಬಹುತೇಕ ರೋಗಕಾರಕ ಕ್ರಿಮಿಗಳಿಂದ ಮುಕ್ತವಾದ ಕುಡಿಯುವ ನೀರನ್ನ ನಾವು ಪಡೆಯಬಹುದು. ಬಿಸಿನೀರು ಅಂದ್ರೆ ಕೇವಲ ಬಿಸಿ ಮಾಡಿದ ನೀರಲ್ಲ, ಅದನ್ನ ತಯಾರಿಸಲು ಸಹ ಕೆಲವು ವಿಶೇಷ ನಿಯಮಗಳಿವೆ. ಬಹಳಷ್ಟು ಜನರು ಕೆಲವು ನಿಮಿಷ ಬಿಸಿ ಮಾಡಿದ ನೀರನ್ನೇ ಬಿಸಿನೀರು ಅಂತ ಉಪಯೋಗಿಸ್ತಾರೆ. ಹೀಗೆ ಮಾಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆಯುರ್ವೇದ ವೈದ್ಯಕೀಯ ಗ್ರಂಥಗಳು ಬಿಸಿನೀರನ್ನ ಎಲ್ಲಾ ವ್ಯಾಧಿಗಳಿಗೂ ಪಥ್ಯ ಅಂತ ಕರೆದಿದ್ದಾರೆ. ಬಿಸಿನೀರನ್ನ ಸರಿಯಾದ ವಿಧಾನದಲ್ಲಿ ಸಿದ್ಧಪಡಿಸಿ ಸೇವಿಸಿದ್ರೆ ಬಿಸಿನೀರು ಔಷಧಿಯಂತೆ ಕೆಲಸ ಮಾಡುತ್ತೆ. ಬಿಸಿನೀರನ್ನ ಸಿದ್ಧಪಡಿಸುವ ವೈಜ್ಞಾನಿಕ ವಿಧಾನವನ್ನ ತಿಳ್ಕೊಳ್ಳೋಣ ಬನ್ನಿ. ನೀರನ್ನು ಪಾತ್ರೆಯಲ್ಲಿ ಹಾಕಿ ಮುಚ್ಚಳ ಮುಚ್ಚದಂತೆ ಅದು ಕುದಿಯುವವರೆಗೆ ಬಿಸಿ ಮಾಡಬೇಕು. ನಂತರ ಮುಚ್ಚಳ ಮುಚ್ಚದೆ ಅದು ತಾನಾಗೆ ಆರಲು ಬಿಡಬೇಕು. ಉಗುರು ಬೆಚ್ಚಿಗೆ ಅಂದ್ರೆ ಸ್ವಲ್ಪ ಬೆಚ್ಚಿಗಾದ ನಂತರ ಅದನ್ನ ಉಪಯೋಗಿಸಬೇಕು. ಇದರಿಂದ ಹಾನಿಕಾರಕ ರೋಗಗಳನ್ನು ನಿವಾರಿಸುವುದು ಅಷ್ಟೇ ಅಲ್ಲ, ಈ ರೀತಿ ತಯಾರಿಸಿದ ಬಿಸಿನೀರು ಕೀಲು ನೋವು, ಅಜೀರ್ಣ, ಮಲಬದ್ಧತೆ ಹಾಗೂ ವಾತ ಸಂಬಂಧಿತ ರೋಗಗಳಲ್ಲಿ ಪಥ್ಯ ಹಾಗೂ ಜೀರ್ಣಿಸಲು ಸಹ ಹಗುರ. ಕೆಲವು ಪ್ರಾಂತ್ಯದ ನೀರನ್ನು ಕುದಿಸಿದ್ರೆ ನೊರೆ ನೊರೆ ಬರುತ್ತೆ. ಅಂತ ಸಂದರ್ಭದಲ್ಲಿ ನೊರೆ ಸಂಪೂರ್ಣ ಹೋಗಿ ತಿಳಿಯಾಗುವವರೆಗೆ ನೀರನ್ನು ಕುದಿಸಬೇಕು. ವ್ಯಾಧಿಗಳಿಗೆ ಅನುಸಾರವಾಗಿ ಬಿಸಿನೀರಿನ ತಯಾರಿಕಾ ವಿಧಾನಗಳು ಸಹ ಬದಲಾಗುತ್ತೆ. ಉದಾಹರಣೆಗೆ ಅಜೀರ್ಣ, ತಲೆಭಾರ, ನೆಗಡಿ, ಮಧುಮೇಹ ಇಂತಹ ಕಫ ಪ್ರಾಧಾನ್ಯ ವ್ಯಾಧಿಗಳಲ್ಲಾದ್ರೆ ಬಹಳ ಹೊತ್ತು ನೀರನ್ನು ಕುದಿಸಬೇಕು. ಅಂದ್ರೆ ಒಂದು ತಂಬಿಗೆಯಷ್ಟು ನೀರನ್ನು ತೆಗೆದುಕೊಂಡ್ರೆ ಅದು ಅರ್ಧ ಆಗುವವರೆಗೆ ಈ ಮೊದಲು ಹೇಳಿದಂತೆ ಪಾತ್ರೆಯ ಮುಚ್ಚಳವನ್ನು ಮುಚ್ಚದೆ ಕುದಿಸಿ ನಂತರ ಉಪಯೋಗಿಸಬೇಕು. ಕೀಲು ನೋವು, ಮೈಕೈ ನೋವು ಇಂಥ ವ್ಯಾಧಿಗಳಲ್ಲಿ ಮುಕ್ಕಾಲು ಭಾಗ ಆಗುವವರೆಗೆ ಕುದಿಸಿದರೆ ಸಾಕು. ಹೀಗೆ ವ್ಯಾಧಿ ಅನುಸಾರ ಕುದಿಸುವ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುತ್ತೆ. ಹೆಚ್ಚು ಹೆಚ್ಚು ಕುದಿಸಿದಷ್ಟು ಬಿಸಿನೀರು ಲಘು ಆಗುತ್ತೆ. ಲಘು ಅಂದ್ರೆ ಜೀರ್ಣಕ್ರಿಯೆಗೆ ಸರಳ ಅಂತ. ಇಂತಹ ನೀರು ಪಚನ ಕ್ರಿಯೆಗೆ ಸಹಾಯವಾಗುತ್ತೆ ಹಾಗೂ ಸುಲಭವಾಗಿ ದೇಹಗತವಾಗುತ್ತೆ. ನೀರನ್ನ ಕುದಿಸುವಾಗ ರೋಗಾನುಸಾರವಾಗಿ ಸುಲಭವಾಗಿ ಸಿಗುವಂತಹ ಮೂಲಿಕೆಗಳನ್ನು ಹಾಕಿಯೂ ಸಹ ನಾವು ಕುದಿಸಬಹುದು. ಉದಾಹರಣೆಗೆ ಮಧುಮೇಹ, ಸ್ಥೂಲಕಾಯ ಇರುವವರು ಗರಿಕೆಯನ್ನು ಹಾಕಿ ಕುದಿಸಿಕೊಂಡು ಕುಡಿಯಿರಿ. ಉಷ್ಣ ಪ್ರಕೃತಿ ಉಳ್ಳವರು ರಕ್ತ ಚಂದನ, ಸಾರಿವ ಅಂದ್ರೆ ನಾಮದ ಬೇರು, ಜ್ವರ ಇರುವವರು ಅಮೃತ ಬಳ್ಳಿ ಹಾಕಿ ಕುದಿಸಿದಂತ ನೀರನ್ನ ಉಪಯೋಗಿಸಬಹುದು. ಸುಗಂಧ ದ್ರವ್ಯ ಅಥವಾ ಮಸಾಲೆ ಪದಾರ್ಥಗಳನ್ನ ಅಲ್ಪ ಪ್ರಮಾಣದಲ್ಲಿ ಹಾಕಿ ಕುದಿಸಿದ ನೀರು ಆಹ್ಲಾದಕರ ಹಾಗೂ ಮಾನಸಿಕ ಒತ್ತಡ ನಿವಾರಕ. ಒಮ್ಮೆ ಕಾಯಿಸಿದ ನೀರನ್ನ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಕಾಯಿಸಬಾರದು. ಇಂದು ಕಾಯಿಸಿದ ನೀರನ್ನ ಮರುದಿನ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು. ಅಂದ್ರೆ ಒಮ್ಮೆ ಕಾಯಿಸಿದ ನೀರನ್ನ 12 ಗಂಟೆಗಳ ಒಳಗಾಗಿ ಉಪಯೋಗಿಸಬೇಕು. ಇದನ್ನ ಬಿಸಿನೀರಿನ ಎಕ್ಸ್ಪೈರಿ ಡೇಟ್ ಅನ್ಬಹುದು. 12 ಗಂಟೆಗಳ ನಂತರ ಅದನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ಬಿಸಿನೀರು ಕರುಳನ್ನು ಉತ್ತೇಜಿಸಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೂ ಮಲವಿಸರ್ಜನೆಗೆ ಸಹಾಯಕ. ದೇಹದ ತೂಕ ಕಡಿಮೆ ಮಾಡಿಕೊಳ್ಳಬೇಕೆನ್ನುವರು ಯಾವಾಗಲೂ ಬಿಸಿನೀರನ್ನು ಕುಡಿಯುವುದು ಸೂಕ್ತ. ಬಿಸಿನೀರನ್ನ ಗುಟುಕರಿಸುವುದರಿಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗಿ ಮೂಡ್ ಎನ್ಹಾನ್ಸ್ ಆಗುತ್ತೆ, ರಕ್ತ ಪರಿಚಲನೆ ಹೆಚ್ಚಾಗುತ್ತೆ, ದೇಹ ಡಿಟಾಕ್ಸ್ ಆಗುತ್ತೆ ಅಂತ ಇತ್ತೀಚಿನ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಹೀಗೆ ಸರಿಯಾದ ವಿಧಾನದಿಂದ ಬಿಸಿನೀರನ್ನು ತಯಾರಿಸಿ ಬಳಸಿದ್ರೆ ಮನೆಯಲ್ಲಿಯೇ ಶುದ್ಧವಾದ ವ್ಯಾಧಿಶಾಮಕ ಬಿಸಿನೀರನ್ನ ನಾವು ತಯಾರು ಮಾಡ್ಕೋಬಹುದು. ಬಿಸಿನೀರು ಅಂದ್ರೆ ಬರೀ ಬಿಸಿ ಮಾಡಿದ ನೀರಲ್ಲ, ಅದೊಂದು ಔಷಧಿ, ಎಲ್ಲಾ ರೋಗಗಳಿಗೂ ಪಥ್ಯ. ಸರಿಯಾದ ಕ್ರಮ ಅನುಸರಿಸಿ ತಯಾರಿಸಿ ಬಳಸಿದರೆ ನಾವು ಬಿಸಿನೀರಿಂದ ಎಷ್ಟೋ ವ್ಯಾಧಿಗಳನ್ನ ತಡೆಯಬಹುದು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಬಿಸಿ ನೀರು ತಯಾರಿಕಾ ವಿಧಾನ ಹಾಗೂ ಬಳಕೆ ಕುರಿತು ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 8:35 ಮೂವತ್ತೆಂಟು ಸೆಕೆಂಡುಗಳು.

0: ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ನೇರ ಫೋನಿನ ಕಾರ್ಯಕ್ರಮ
1: ಒಂದು ಅಪರೂಪದ ಗಾನ ಇದು ನಮ್ಮ ಅನುಗಾನದ ಯಾನ ಇದು
0: ಕರೆ ಮಾಡಿ ದೂರವಾಣಿ ಸಂಖ್ಯೆ 228558 ಮತ್ತೊಂದು ದೂರವಾಣಿ ಸಂಖ್ಯೆ 228129 ಕೋಡ್ ಸಂಖ್ಯೆ 08272 ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.

ಶ್ರೋತೃಗಳೇ, ಈಗ ಸಂಸ್ಕಾರ ಗೀತೆಗಳನ್ನು ಕೇಳೋಣ. ಇದರಲ್ಲಿ ಪೊಟ್ಟೋಳಂಡ ಕಾಶಿ ಅಚ್ಚಯ್ಯ ಹಾಗೂ ನಾಪಂಡ ಈರಪ್ಪ ಅವರಿಂದ ಬಾಳು ಪಾಟ್.

ಶ್ರೋತೃಗಳೇ, ಇದುವರೆಗೆ ಸಂಸ್ಕಾರ ಗೀತೆಗಳು. ಇದರಲ್ಲಿ ಬೊಟ್ಟೋಳಂಡ ಕಾಶಿ ಅಚ್ಚಯ್ಯ ಹಾಗೂ ನಾಪಂಡ ಈರಪ್ಪ ಅವರಿಂದ ಬಾಳು ಪಾಟ್ ಕೇಳಿದಿರಿ.

0: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಸಮಯ 9:15.
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ July 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
2: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಈಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಅಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್.

0: appointment, call 0821-255-000. Save the number, save lives.
1: ಕೊಡವ ಒಕ್ಕಡೊಕ್ಕಡ ನಡುಲು ನಡ್ಪ ದಂಡನೆ ಕಾಲ್ತ್ರ ತೋಕು ನಮ್ಮ ಈ ಕಾಲ ಆಲೆಮಾಡ ಒಕ್ಕ ಅಕ್ಟೋಬರ್ 10 ಪಿಂಜ 11 ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಂಬಲು ನಡ್ತಿನುಂಡು ಇರಾದೆ ಉಳ್ಳ ಒಕ್ಕಕಾರ ನೋಂದಾಣಿ ಮಾಡಿಯೋಕ್ ಇಂದು ಆಕಿರಿ ದಿನ ಏರ ವಿವರಕ್ಕೆ ಸಂಪರ್ಕಿಸಿ 9741203123 ಇಲ್ಲೆಂಗಿ 9901221945 ಕುಟ್ಟ ಕೊಡವ ಸಮಾಜತ್ವ ಕೈಲ್ಪೋದು ನಮ್ಮೆರ ಸಂತೋಷ ಕೂಟ ಇಂದು ಪಲಕ 10 ಗಂಟೆ ನಡ್ಪ ಮುಖ್ಯ ಬಿಂದುಳಾಯ್ತು ಶ್ರೀ ಐತಿಚಂಡ ರಮೇಶ್ ಉತ್ತಪ್ಪ ಹಿಂಗ ಕೂಡಿಯಾಡುವ ಎಲ್ಲ ಸದಸ್ಯಂಗ ಸಂಸಾರಡೆ ಬಂತು ಕೂಡಿಯಾಡ್ರ ಮುಂದೆ ಕುಟ್ಟ ಕೊಡವ ಸಮಾಜದ ಅಧ್ಯಕ್ಷ ಪಿಂಜ ಕಾರ್ಯಕಾರಿ ಸಮಿತಿ ಸದಸ್ಯಂಗ ಕಟ್ಟಣಿತ
2: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ ಡೋಂಟ್ ವರಿ ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ ಇಎಂಐ ಕೂಡ ಇದೆ ಗ್ರ್ಯಾಬ್ ದ ಆಫರ್ ನೌ ಸುನಿತಾ ಫರ್ನಿಚರ್ ಉಳಿಯಲ್ ಎರಿಟಿ ತಾವಕರ ಕಣ್ಣೂರ್
3: ಸುನಿತಾ ಫರ್ನಿಚರ್ ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್
4: ಅರೆ ಈ ಕಸ್ಟಮರ್ ಕೇರ್ ಇಲ್ಲಿದೆ ಮೇಡಮ್
5: ಹೇಳಿ
4: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ
5: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು
4: ಆದ್ರೆ ಇದನ್ನು ಹೇಗ್ ಮಾಡೋದು
5: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್ ಮೊಬೈಲ್ ನಂಬರ್ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ
4: ಹೌದಾ ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
5: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು
4: ಅಷ್ಟೇ
5: ಅಷ್ಟೇ
4: ಗೊತ್ತಾಯ್ತು
5: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ
4: ಆರ್ಬಿಐ ಹೇಳುತ್ತೆ
6: ಜಾಣರಾಗಿರಿ ಜಾಗರೂಕರಾಗಿರಿ
7: ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ
8: ಪ್ರೀತಿಯ ಗೆಳತಿಯರೇ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು ತವರಿನ ಸಿಹಿ ಕಹಿ ನೆನಪುಗಳು ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ ಪಿನ್ಕೋಡ್ ಸಂಖ್ಯೆ 571201 ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ
7: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಬ
8: ಬೆಳ್ಳಿ ಬಟ್ಟಲು ಅಮ್ಮನ ವಾತ್ಸಲ್ಯದ ಮುಂದೆ ಅಪ್ಪನ ಕಾಳಜಿ ಮರೆಯಾಗುವುದೇ

0: ಅಪ್ಪನ ಪ್ರೀತಿ ಆಕಾಶಕ್ಕೂ ಮಿಗಿಲು.
1: ಅಪ್ಪ ಅಂದ್ರೆ ಆಕಾಶ, ಅಪ್ಪ ಅಂದ್ರೆ ಅಗಾಧ, ಅಪ್ಪ ಅಂದ್ರೆ ಇಲ್ಲ ಅನ್ನೋ ಪದನೇ ಇಲ್ಲ.
0: ಅಪ್ಪ ಎಂದರೆ ಬಾನಂಗಳದಲ್ಲಿ ಮಳೆ ಸುರಿಸಲು ಕಾದಿರುವ ಕರಿಮೋಡ ಕರಗಿ ನೀರಾಗಿ ಧರೆಗಿಳಿದಂತೆ ಕನಸುಗಳ ಹೊತ್ತು ನಡೆಸುತ್ತಾ ನಡೆಯುತ್ತಾ ಕಷ್ಟ ಕಾಲದಲ್ಲಿ ಕೈ ಹಿಡಿದು ಮೇಲೆತ್ತುವ ಧೈರ್ಯ ತುಂಬುವ ಅಪರೂಪದ ಮಾಣಿಕ್ಯ ಅಪ್ಪ.
2: ತಂದೆ ನೀನಾಗಲು ಸ್ವರ್ಗ ಶರಣಾಯ್ತು.

0: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222588 ಅಥವಾ 2281299.
1: ಮಾತು ಕೇಳದೆ ಮಲೆತು ನಡೆವ ಮಕ್ಕಳೆ ಆತಕಿ ಪ್ರೀತಿ.

ಇಲ್ಲದ ಎಡೆಯಲಿಕ್ಕಿದ ಅನ್ನವ್ಯಾತಕಿ, ನೀತಿಯರಿತು ನಡೆಯದಿರುವ ಬಂಟನ್ಯಾತಕಿ, ಸೋತ ಹೆಣ್ಣಿಗೆ ಓತು ನಡೆಯದ ಪುರುಷನ್ಯಾತಕಿ. ಇದು ಕನಕದಾಸರ ಮಾತು.

ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ತಂಬಾಕು ಪದಾರ್ಥಗಳಿಂದ ಹಲ್ಲಿನ ರಕ್ಷಣೆ ಕುರಿತು ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂಜೆ 4:15 ಯುವವಾಣಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ ದಿಕ್ಸೂಚಿ ಪ್ರಸ್ತುತಪಡಿಸುತ್ತಾರೆ ಸಂತೋಷ್ ಕೆಎನ್. 5:00 ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಇದರಲ್ಲಿ ನಿವೃತ್ತ ಸೇನಾನಿಗಳಾದ ವಿರಾಜಪೇಟೆಯ ವೆಂಕಟಗಿರಿ ಸಾಯ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಉಮೇಶ್ ಟಿಎಂ.

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೆ, ಮೂಳೆಗಳು ಶಕ್ತಿಯುತವಾಗಬೇಕೆ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಇಂದು ಸಂಜೆ 6:50ಕ್ಕೆ ಕೃಷಿರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827722858.

ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಸಮಯ 9:10 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಪೂರ್ಣಗೊಳ್ಳುವಿಕೆಯ ಕುರಿತಾದ ಕಾರ್ಯಕ್ರಮಗಳ ಸರಣಿ ಕೇಳಲಿದ್ದೀರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 9:45 ಆರು ಸೆಕೆಂಡ್ಗಳು.

ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಬೊಂಬಾಟ್ ಚಿತ್ರದ ಗೀತೆ, ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಇನ್ನು ಮುಂದೆ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹೃದಯ ಹೃದಯ ಚಿತ್ರದ ಗೀತೆ, ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಶೃಂಗಾರ ಕಾವ್ಯ ಚಿತ್ರದ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:25. ಶ್ರೋತೃಗಳೇ, ಇಂದಿನ ಈ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ರೇಷ್ಮಾ ತೀರ್ಥರಾಮ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಡಾಕ್ಟರ್ ಎಂ ಬಾಲಮುರುಳಿಕೃಷ್ಣ ಅವರ ಹಾಡುಗಾರಿಕೆಯನ್ನು ಆಲಿಸೋಣ. ಮೊದಲಿಗೆ ಶ್ಯಾಮಶಾಸ್ತ್ರಿಯವರ ಕೃತಿ ರಾಗ ತೋಡಿ ಆದಿತಾಳದಲ್ಲೇ.

ಇದುವರೆಗೆ ಡಾಕ್ಟರ್ ಎಂ ಬಾಲಮುರುಳಿಕೃಷ್ಣ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಇದು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 10:35:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಮೊದಲಿಗೆ ಕೇಳೋಣ ಗುಲ್ಜಾರ್ ಅವರ ಸಾಹಿತ್ಯ ರಚನೆಯ ಇಷ್ಕಿಯಾ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ವಿಶಾಲ್ ಭಾರದ್ವಾಜ್, ಗಾಯಕರು ರಾಹತ್ ಫತೇ ಅಲಿ ಖಾನ್.

ಮೊನಾಲಿ ಠಾಕೂರ್ ಅವರು ಹಾಡಿರುವ ದಮ್ ಲಗಾ ಕೆ ಹೈಸಾ ಚಿತ್ರದಾಗಿದೆ ಇದು. ಸಂಗೀತ ಸಂಯೋಜನೆ ಅನು ಮಲ್ಲಿಕ್ ಅವರದು, ಸಾಹಿತ್ಯ ವರುಣ್ ಗ್ರೋವರ್.

ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಈಗ ಸಮಯ 10:46 ಕಾರ್ಯಕ್ರಮದ ಮುಂದಿನ ಗೀತೆ ಜಬ್ ವಿ ಮೆಟ್ ಚಿತ್ರದಿಂದ ಹಾಡಿದವರು ಉಸ್ತಾದ್ ರಾಶೀದ್ ಖಾನ್, ಸಂಗೀತ ನಿರ್ದೇಶನ ಪ್ರೀತಮ್, ಸಾಹಿತ್ಯ ಇರ್ಷಾದ್ ಕಾಮಿಲ್.

ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಶ್ರೇಯಾ ಘೋಷಾಲ್ ಹಾಗೂ ಅರಿಜಿತ್ ಸಿಂಗ್ ಅವರು ಹಾಡಿರುವ ಏಜೆಂಟ್ ವಿನೋದ್ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಪ್ರೀತಮ್, ಸಾಹಿತ್ಯ ನೀಲೇಶ್ ಮಿಶ್ರಾ ಅವರು.

ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಅಮಿತಾಭ್ ಭಟ್ಟಾಚಾರ್ಯ ಅವರು ಬರೆದಿರುವ ವಾರ್ 2 ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಪ್ರೀತಮ್, ಗಾಯಕರು ಜುಬಿನ್ ನೌಟಿಯಾಲ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು ರೇಡಿಯೋ ಕೇಳ್ತಾ ಇರುವ ಎಲ್ಲರಿಗೂ ನನ್ನಿದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಗಿದ್ದೀನಿ, ರೇಷ್ಮಾ ತೀರ್ಥರಾಮ್. ಶ್ರೋತೃಗಳೇ, ನಿಮಗೆಲ್ಲರಿಗೂ ಈಗಾಗಲೇ ಈ ಕಾರ್ಯಕ್ರಮ ತುಂಬಾ ಚಿರಪರಿಚಿತವಾಗಿದೆ. ಆದರೂ ಈ ಕಾರ್ಯಕ್ರಮದಲ್ಲಿ ಕೆಲವು ನಿಯಮಗಳಿವೆ, ಅದನ್ನು ನೀವು ಪಾಲಿಸಲೇಬೇಕಾಗ್ತದೆ. ಅದು ಯಾವುದು ಅಂತ ಹೇಳಿದರೆ, ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ನೀವು ನಿಮ್ಮ ನೆಚ್ಚಿನ ಹಾಡು ಯಾವುದು ಅಂತ ಹೇಳಬೇಕು, ಮತ್ತು ಈ ಹಾಡು ನಿಮಗೆ ಯಾಕಾಗಿ ಇಷ್ಟ ಅನ್ನೋದನ್ನು ತಿಳಿಸಬೇಕು, ಹಾಗೂ ಯಾವುದೇ ರಾಜಕೀಯ ಪಕ್ಷ ಹಾಗೂ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಚರ್ಚೆ ಮಾಡುವಂತಿಲ್ಲ, ಯಾರ ಮನಸ್ಸಿಗೂ ನೋವಾಗುವ ರೀತಿಯಲ್ಲಿ ಮಾತಾಡಬಾರ್ದು, ಹಾಗೂ ವೈಯಕ್ತಿಕ ವಿಚಾರಗಳ ಚರ್ಚೆ ಬೇಡ. ಯಾಕಂದರೆ ಈ ಕಾರ್ಯಕ್ರಮ ಕೇವಲ ಮಾಹಿತಿ ಹಾಗೂ ಮನರಂಜನೆಗಾಗಿ. ಮತ್ತೆ ಕೊನೆಯಲ್ಲಿ ನಾವು ಒಂದು ನುಡಿಗಟ್ಟನ್ನು ಕೇಳ್ತೇವೆ, ಅದರ ಅರ್ಥ ಮತ್ತು ಆ ನುಡಿಗಟ್ಟನ್ನು ಬಳಸಿ ಒಂದು ವಾಕ್ಯವನ್ನು ರಚನೆ ಮಾಡಬೇಕು. ಹಾಗಾದರೆ ಬನ್ನಿ ಶ್ರೋತೃಗಳೇ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 0827222285. ಮತ್ತೊಂದು ದೂರವಾಣಿ ಸಂಖ್ಯೆ 0827222289. ಬನ್ನಿ ಮೊದಲಿಗೆ ಒಂದು ಚಿತ್ರಗೀತೆಯನ್ನು ಕೇಳಿಕೊಂಡು ಬರೋಣ. ಚಿತ್ರ ಜೊತೆಗಾರ, ಹಾಡಿರುವವರು ಶಾನ್ ಹಾಗೂ ಶ್ರೇಯಾ ಘೋಷಾಲ್.

0: ಶ್ರೋತೃಗಳೇ, ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು ಇಲ್ಲಿಂದ?
1: ನಾನು ಪುಷ್ಪರಾಜ್ ಮಾತಾಡುದು ಮೇಡಮ್, ಕಗ್ಗೋರ್ಲು ಹೂಕಾಡು ಪೈಸಾದಿಂದ ಮೇಡಮ್.
0: ಪುಷ್ಪರಾಜ್ ಅವರು?
1: ಹೌದು ಮೇಡಮ್.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಿ ಮೇಡಮ್?
0: ನಾವೆಲ್ಲರೂ ಚೆನ್ನಾಗಿದ್ದೇವೆ. ಹಲೋ,
1: ಹೇಳಿ ಮೇಡಮ್.
0: ಏನ್ ಮಾಡ್ಕೊಂಡಿದ್ದೀರಾ ನೀವು?
1: ನಾನು ಮನೆಯಲ್ಲೇ ಇರೋದು ಮೇಡಮ್.
0: ಮನೆಯಲ್ಲೇ ಇದ್ದೀರಿ, ಏನ್ ಹವ್ಯಾಸಗಳಿದೆ?
1: ರೇಡಿಯೋ ಕೇಳೋದು ಮೇಡಮ್.
0: ರೇಡಿಯೋ ಕೇಳೋದು? ರೇಡಿಯೋದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಾ?
1: ಎಲ್ಲ ಕೇಳ್ತೀನಿ ಮೇಡಮ್.
0: ಯಾವುದು ಇಷ್ಟ ಆಗ್ತದೆ?
1: ಅಂದ್ರೆ ಗಾನ ಡಂಗೂರ ಕೇಳ್ತೀನಿ ಮೇಡಮ್, ಚಿತ್ರ ಚಿತ್ತಾರ ಕೇಳ್ತೀನಿ ಮೇಡಮ್,
0: ಹಾ
1: ಪ್ರಚಲಿತ ಕೇಳ್ತೀನಿ ಮೇಡಮ್.
0: ಪ್ರಚಲಿತ
1: ಚಿತ್ರ ಕಾವೇರಿ ನನ್ನದೇ ಆಡಿಗೆ ಕರೆ ಮಾಡ್ತೀನಿ ಮೇಡಮ್.
0: ಕರೆ ಮಾಡ್ತಾ ಇರ್ತೀರಲ್ವಾ?
1: ಹೌದು ಮೇಡಮ್.
0: ಇವತ್ತು ನಿಮ್ಗೆ ಈ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕಿತ್ತು?
1: ಮೇಡಮ್ ನ್ಯೂಸ್ ಚಿತ್ರದಲ್ಲಿ ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಆಡಿರುವ ಮುಂಜಾನೆಯ ಮಂಜಾಗೆಯ ನಿನ್ನಲೇನೆ ನೇಲುವಾಗಿದೆ ಮೇಡಮ್.
0: ಪ್ರಸಾರ ಮಾಡ್ತೇವೆ. ಈ ಹಾಡು ನಿಮ್ಗೆ ಯಾಕೆ ಇಷ್ಟ?
1: ಬೆಳಗಿನ ಸಮಯ ಅಲ್ಲ ಮೇಡಮ್, ಮುಂಜಾನೆಯ ಮಂಜಾಗೆ ಹಾಗೆ.
0: ಅದಕ್ಕೋಸ್ಕರ, ಸಾಹಿತ್ಯಕ್ಕೋಸ್ಕರ ಇಷ್ಟ?
1: ಹೌದು ಮೇಡಮ್.
0: ಹಾಡಿರುವವರು ಇಷ್ಟ ಇದ್ದಾರಾ? ಅವರ ಸ್ವರ ಇಷ್ಟ ಆಗುತ್ತಾ?
1: ಶ್ರೇಯಾ ಘೋಷಾಲ್ ಅವರು ಇಷ್ಟ ಮೇಡಮ್, ಶಾನ್ ಅವರು ಇಷ್ಟ ಮೇಡಮ್.
0: ಹೌದಾ? ಬೇರೆ ಭಾಷೆಯ ಚಿತ್ರಗೀತೆಗಳನ್ನ ಕೇಳ್ತೀರಾ?
1: ಕನ್ನಡ ತಮಿಳು ಕೇಳ್ತೀನಿ ಮೇಡಮ್.
0: ಹೌದಾ?
1: ಹೌದು ಮೇಡಮ್. ಹಿಂದಿ ಕೇಳ್ತೀನಿ ಮೇಡಮ್.
0: ಹಿಂದಿ ಕೇಳ್ತೀರಾ?
1: ಹೌದು ಮೇಡಮ್.
0: ಸರಿ, ನಿಮಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ನುಡಿಗಟ್ಟನ್ನು ಕೇಳ್ತೀನಿ, ಅದರ ಅರ್ಥ ಮತ್ತೆ ಅದನ್ನು ಬಳಸಿಕೊಂಡು ಒಂದು ವಾಕ್ಯವನ್ನು ರಚನೆ ಮಾಡಬೇಕಾಯ್ತಾ?
1: ಓಕೆ, ಪ್ರಯತ್ನ ಮಾಡ್ತೀನಿ ಮೇಡಮ್.
0: ಪ್ರಯತ್ನ ಮಾಡಿ ಖಂಡಿತವಾಗ್ಲೂ. ಬಾಲ ಕತ್ತರಿಸು
1: ಅಂದ್ರೆ ಸಣ್ಣ ಮಕ್ಕಳು ಏನಾದ್ರೂ ಗಲಾಟೆ ಮಾಡ್ತಿದ್ರೆ ಬಾಲ ಕತ್ತರಿಸು ಹೇಳ್ತಾರಲ್ಲ ಮೇಡಮ್.
0: ಅದೇ ಯಾಕಾಗಿ ಹೇಳ್ತಾರೆ? ಬಾಲ ಕತ್ತರಿಸು ಅಂತ ಹೇಳಿದ್ರೆ ಅರ್ಥ ಏನು?
1: ಅಂದ್ರೆ ಏನಾದ್ರೂ ಕಿತ್ತಾಪತ್ತಿ ಮಾಡೋದು, ಚೇಷ್ಟೆ ಮಾಡುವಂತದ್ದು ಮೇಡಮ್.
0: ಇನ್ನು ಕರೆಕ್ಟ್ ಆಗಿ ಹೇಳಿ.
1: ಅಂದ್ರೆ ಚಿಕ್ಕ ಮಕ್ಕಳು ಗಲಾಟೆ ಮಾಡ್ತಿದ್ರೆ ಬಾಲ ಕತ್ತರಿಸ್ತೀನಿ ಹೇಳ್ತಾರಲ್ಲ ಮೇಡಮ್.
0: ಅಂದ್ರೆ ಚಿಕ್ಕ ಮಕ್ಕಳಿಗೆ ಮಾತ್ರ ಈ ಪದ ಹೇಳೋದಾ?
1: ದೊಡ್ಡವರಿಗೆ ಕೆಲವೊಮ್ಮೆ ಹೇಳ್ತಾರೆ ಮೇಡಮ್.
0: ನೀವು ಯಾರಿಗಾರು ಹೇಳಿದ್ದೀರಾ?
1: ಇಲ್ಲ ಮೇಡಮ್.
0: ಅದಕ್ಕೊಂದು ಆ ವರ್ಡ್ ಅನ್ನ ಯೂಸ್ ಮಾಡಿಕೊಂಡು ಒಂದು ವಾಕ್ಯವನ್ನ ರಚನೆ ಮಾಡಿ. ಪ್ರಯತ್ನ ಮಾಡಿ, ತುಂಬಾ ಸುಲಭವಾದ ನುಡಿಗಟ್ಟು ಇದು. ನೆನಪಾಗ್ತಾ ಇಲ್ವಾ?
1: ಇಲ್ಲ ಮೇಡಮ್.
0: ಸರಿ, ಮುಂದಿನ ಕಾಲರಿಗೆ ಕೇಳೋಣ, ಅವ್ರು ಏನ್ ಹೇಳ್ತಾರೆ ನೋಡೋಣ.
1: ಓಕೆ ಮೇಡಮ್.
0: ನೀವು ಕೇಳಿದಂತಹ ಹಾಡು ಪ್ರಸಾರ ಮಾಡ್ತೇವೆ. ನಮಸ್ಕಾರ.
1: ನಮಸ್ತೆ ಮೇಡಮ್.

0: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ನನ್ನಿದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಶ್ರೋತೃಗಳೇ, ನಾವು ಈ ಕಾರ್ಯಕ್ರಮದಲ್ಲಿ ನುಡಿಗಟ್ಟನ್ನ ಕೇಳ್ತಾ ಇರ್ತೇವೆ. ಅದನ್ನ ಬಳಸ್ಕೊಂಡು, ಅದರ ಅರ್ಥ ಹಾಗೂ ಅದನ್ನ ಬಳಸ್ಕೊಂಡು ನೀವು ವಾಕ್ಯವನ್ನ ರಚನೆ ಮಾಡಬೇಕಾಗ್ತದೆ. ಈ ನುಡಿಗಟ್ಟು ಅಂತ ಹೇಳಿದ್ರೆ ಏನು? ನುಡಿ ಕೂಡಿಸು ಕಟ್ಟು ನುಡಿಗಟ್ಟು ಅಂದ್ರೆ ಜೀವನದ ಅನುಭವದಿಂದ ಒಂದೆರಡು ನುಡಿಗಳಲ್ಲಿ ಹೇಳಿರುವ ಮಾತು ಅಂತ ಹೇಳ್ಬೋದು. ಒಂದೇ ಮಾತು, ಆದರೆ ಅದರಲ್ಲಿ ದೀರ್ಘ ವಿವರಣೆ ಕೊಡಬಹುದಾದ ಅನುಭವದ ಸಾರ ಇರ್ತದೆ. ಕೆಲವೊಮ್ಮೆ ಗಾದೆ ಮಾತು ಮತ್ತು ನುಡಿಗಟ್ಟನ್ನ ಬೇರ್ಪಡಿಸುವುದೇ ಕಷ್ಟ, ಅಷ್ಟು ಹೋಲಿಕೆ ಇರ್ತದೆ ಈ ಎರಡರಲ್ಲೂ. ಹೀಗೆ ಜೀವನ ಅನುಭವವನ್ನು ಭದ್ರವಾಗಿ ಕಟ್ಟಿಕೊಡುವ ನುಡಿಗಳೇ ನುಡಿಗಟ್ಟು ಅಂತ ಹೇಳ್ಬೋದು. ಈ ಹಿಂದೆ ಕರೆ ಮಾಡಿದವರಿಗೆ ನಾನು ಒಂದು ನುಡಿಗಟ್ಟನ್ನ ಕೇಳಿದ್ದೆ, ಬಾಲ ಕತ್ತರಿಸು ಅಂತ ಹೇಳಿ. ಅದಕ್ಕೆ ಅವರು ಸರಿಯಾದ ವಿವರಣೆಯನ್ನ ಕೊಡಲಿಲ್ಲ. ನೋಡೋಣ ಮುಂದೆ ಕರೆ ಮಾಡುವವರು ಏನ್ ಹೇಳ್ತಾರೆ ಅಂತ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಸಂಗೀತ ಕಲಾವಿದ ಕೊಡಗಿನ ಮಾತಾಡ್ತಿರೋದು.
0: ಸಂಗೀತ ಕಲಾವಿದ?
1: ಹೌದು
0: ಹೌದು. ಸಂಗೀತ ಕೇಳ್ತೀರಾ, ಹಾಡ್ತೀರಾ, ಏನ್ ಮಾಡ್ತೀರಾ?
1: ಇಲ್ಲ, ನಾನು ತುಂಬಾ ಕಡೆ ಹೊರಗಡೆ ಹೋಗ್ತಿದ್ದೇನೆ ಕಾರ್ಯಕ್ರಮಗಳಿಗೆಲ್ಲ.
0: ಹೌದಾ?
1: ಕರ್ನಾಟಕ ಬಿಟ್ಟೆ ಹೋಗ್ತಿದ್ದೇನೆ.
0: ಸರಿ.
1: ಮತ್ತೆ ಇವಾಗ ಆಕಾಶವಾಣಿಗೆ ಫೋನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಆಕಾಶವಾಣಿಯ ಮೂಲಕವೇ ಸಾಕಷ್ಟು ಕಾರ್ಯಕ್ರಮಗಳು ಬಂದಿದೆ.
0: ಹೌದು, ಸಂಗೀತಕ್ಕೆ ಸಂಬಂಧಿಸಿದಂತೆ ತುಂಬಾ ಕಾರ್ಯಕ್ರಮಗಳು ಪ್ರಸಾರ ಆಗ್ತದೆ, ಅದರಲ್ಲೂ ತಾವು ಭಾಗವಹಿಸ್ತಾ ಇದ್ದೀರಾ ಹಾಗಾದ್ರೆ.
1: ಹೌದೌದು, ಅಂದ್ರೆ ರೇಡಿಯೋ ಕೇಳಿಬಿಟ್ಟು ಜನಗಳು ಕೆಲವರು ಹೇಳ್ತಾರೆ ನಮ್ಗೆ ಅವರ ಕರೆ ಬೇಕು, ನಂಬರ್ ಬೇಕು ಅಂತ ಹೇಳಿಬಿಟ್ಟು ನಾನು ನಂಬರ್ ಹೇಳಿದ್ದೆ ಅವರಿಗೆ ಕೆಲವೊಮ್ಮೆ.
0: ಯಾವ ನಂಬರ್
1: ಅಂದ್ರೆ ನನ್ನ ನಂಬರ್ ಅನ್ನ ಹೇಳ್ಬೇಕು ಅಂತ ಹೇಳಿದ್ರೆ.
0: ಸರಿ,
1: ಇವಾಗ್ಲೂ ಹೇಳ್ತಿದ್ದೇನೆ. 9591 9666

0: 5590.
1: ಸರಿ, ಇವತ್ತು ನಿಮಗೆ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕಿತ್ತು?
0: ಇವತ್ತು ನನಗೆ ನ್ಯಾಯವೇ ದೇವರು ಚಿತ್ರದಿಂದ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಅದೇ ಗೀತೆ ಬೇಕಾಗಿತ್ತು.
1: ಪ್ರಸಾರ ಮಾಡ್ತೇನೆ. ಈ ಹಾಡು ನಿಮ್ಗೆ ಯಾಕಾಗಿ ಇಷ್ಟ?
0: ಅಲ್ಲ, ಈ ಹಾಡು ಯಾಕೆ ಇಷ್ಟ ಅಂದ್ರೆ ಅದರಲ್ಲಿ ಇರತಕ್ಕಂತ ಆ ಬಾಂಧವ್ಯ ಮತ್ತು ಒಡನಾಟ, ಪ್ರೇಮ, ಸೌಹಾರ್ದತೆ, ಇದನ್ನೆಲ್ಲ ಆ ಕವಿ ಚೆನ್ನಾಗಿ ಅದನ್ನ ವರ್ಣನೆ ಮಾಡಿದ್ದಾರೆ.
1: ಯಾರು ವರ್ಣನೆ ಮಾಡಿದ್ದು ಅಂತ ಹೇಳ್ಬೋದಾ? ಈ ಗೀತೆಯನ್ನು ಬರೆದವರು ಯಾರು ಅಂತ
0: ಗೊತ್ತಿಲ್ಲ. ಆದರೆ ಹಾಡಿರ್ತಕ್ಕಂಥ

0: ಮಾಡಿರುವಂಥದ್ದು.
1: ಬಹುಶಃ ಚಿ ಉದಯಶಂಕರ್ ಅವರು ಇರ್ಬೋದಾ?
0: ಸರಿ, ನೀವು ಸಂಗೀತ ಕಲಾವಿದ ಅಂತ ಹೇಳಿದ್ರಲ್ಲ, ಹಾಗಾಗಿ ನಿಮಗೆ ಗೊತ್ತಿರಬಹುದು ಅಂತ ಕೇಳದೆ.
1: ಎಲ್ಲರಿಗೆ ಯಾವುದು ಎಲ್ಲರಿಗೂ ಕೂಡ ಗೊತ್ತಿರೋದಿಲ್ಲ ಮೇಡಮ್.
0: ಎಲ್ಲರಿಗೆ ಗೊತ್ತಿರೋದಿಲ್ಲ, ಹಾಗಾಗಿ ನೀವು ಹೇಳಿದ್ರಲ್ವಾ ಸಂಗೀತ ಕಲಾವಿದ ಅಂತ ಹೇಳಿಬಿಟ್ಟು.
1: ನಾನಾದರೂ ಕೂಡ ನಾವು ಇನ್ನೂ ಕೂಡ ಸಣ್ಣ ಹುಲ್ಲು ಕಡ್ಡಿಗಳು.
0: ಸರಿ, ಇದ್ರ ಈ ಹಾಡಿನ ಸಾಹಿತ್ಯ ಇಷ್ಟ ಅಂತ ಹೇಳಿದ್ರಲ್ವ, ಹಾಗಾಗಿ ಕೇಳಿದೆ ಸಾಹಿತ್ಯ ಬರೆದವರು ಯಾರು ಅಂತ ಗೊತ್ತಿರ್ಬೋದಾ ಅಂತ. ಇರಲಿ, ಈಗ ಎಲ್ರಿಗೂ ಗೊತ್ತಾದ ಹಾಗೆ ಆಯ್ತಲ್ವಾ. ಸರಿ, ಈ ಕಾರ್ಯಕ್ರಮದಲ್ಲಿ ಈ ಹಿಂದೆ ಕರೆ ಮಾಡಿದವರಿಗೆ ಒಂದು ನುಡಿಗಟ್ಟನ್ನ ಕೇಳಿದ್ದೆ ನಾನು.
1: ಪುಷ್ಪರಾಜ್ ಅವರು
0: ಹೌದು, ಬಾಲ ಕತ್ತರಿಸು ಅಂತ ಹೇಳಿ, ಇದರ ಅರ್ಥ ಏನು ಅಂತ ಹೇಳ್ಬೋದಾ?
1: ಈ ಬಾಲ ಕತ್ತರಿಸು ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಪುಷ್ಪರಾಜ್ ಅವರು ಹೇಳಿದ್ರು ಚಿಕ್ಕ ಮಕ್ಕಳಿಗೆ ಹೇಳುದು ಅಂತ. ಚಿಕ್ಕ ಮಕ್ಕಳಿಗೂ ಅಲ್ಲ, ಇದು ದೊಡ್ಡವರಿಗೆ ಕೂಡ ಅನ್ವಯಿಸ್ತದೆ. ಕೆಲವೊಂದು ನಾವು ಮಾಡತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಚ್ಯುತಿ ತರತಕ್ಕಂತ ಕೆಲಸಗಳಿದ್ದಾರೆ.
0: ಏನು
1: ಚ್ಯುತಿ ಅಂದ್ರೆ ಮತ್ತೊಬ್ಬರಿಗೆ ತೊಂದರೆ ಆಗತಕ್ಕಂತ ಕೆಲಸಗಳಿದ್ದಾರೆ.
0: ಸರಿ,
1: ಬಾಲ ಕತ್ತರಿಸಬೇಕು ಅಂತ, ನಿನ್ನ ಕಾಲ ಬಾಲ ಕತ್ತರಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾನು ತಿಳಿದ ಹಾಗೆ ಇದರ ಅರ್ಥಗಳು ಏನಂದ್ರೆ, ಬಾಲ ಕತ್ತರಿಸುವುದಂದ್ರೆ ಬೆಳವಣಿಗೆಗೆ ಬಿಡಬಾರದು ಅಂತ.
0: ಬೆಳವಣಿಗೆಗೆ ಬಿಡಬಾರದು ಅಂತ ಹೇಳೋದು ಅಂದ್ರೆ ಒಬ್ಬ ವ್ಯಕ್ತಿ ವಿಪರೀತವಾಗಿ ಒಂದು ಆಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನನ್ನ ನಿಯಂತ್ರಣ ಮಾಡೋದಕ್ಕೆ ಬಾಲ ಕತ್ತರಿಸೋದು ಅಂತ ಹೇಳ್ತಾರಲ್ವಾ.
1: ಹೌದು ಹೌದು,
0: ಒಬ್ಬ ವ್ಯಕ್ತಿ ವಿಪರೀತವಾಗಿ ಆಡ್ತಾ ಇದ್ದಾನೆ, ಯಾಕೋ ಇವಂದೇನೋ ಜಾಸ್ತಿ ಆಯ್ತು ಅಂತ ನಮ್ಗೆ ಅನ್ಸಿದ್ರೆ ಅವನನ್ನ ನಿಯಂತ್ರಣ ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅಂತ ಹೇಳೋದಕ್ಕೆ ಈ ನುಡಿಗಟ್ಟನ್ನ ಬಳಸ್ತೇವೆ. ಅದು ಮಕ್ಕಳಿಗೆ ಅಂತ ಅಲ್ಲ, ಎಲ್ರಿಗೂ ಆ ನುಡಿಗಟ್ಟನ್ನ ಒಂದು ನಾವು ಬಳಸುವ ಕ್ರಮ ಇದೆ. ಈ ಬಾಲ ಕತ್ತರಿಸು ಅಂತ ಹೇಳಿದ್ರೆ ಶಬ್ದಶಃ ನೋಡಿದ್ರೆ ಇದಕ್ಕೆ ಅರ್ಥ ಇಲ್ಲ. ಬಾಲ ಕತ್ತರಿಸುದು ಅಂತ ಹೇಳಿದ್ರೆ ಯಾರ ಮನುಷ್ಯರಿಗೂ ಬಾಲ ಇಲ್ಲ ಅಲ್ವಾ?
1: ಅಲ್ಲ, ಅದನ್ನ ಸಾಮಾನ್ಯವಾಗಿ ತಕೊಳ್ಬಹುದು,
0: ಸಾಮಾನ್ಯವಾಗಿ ತಕೊಳ್ಬಹುದು. ಪ್ರಾಣಿಗಳಿಗೆ ಬಾಲ ಇದೆ ಆದ್ರೆ
1: ಯೋಚನೆ ಮಾಡಿದಾಗ
0: ಸರಿ, ಇದನ್ನ ಬಳಸ್ಕೊಂಡು ನಿಮ್ಗೆ ವಾಕ್ಯ ರಚನೆ ಮಾಡ್ಬೋದಾ?
1: ಬಾಲ ಕತ್ತರಿಸುವುದು ಅಂತ ಹೇಳಿದ್ರೆ ಬಾಲ ಕತ್ತರಿಸ್ತೇನೆ ಅಂದ್ರೆ ಈ ಕೆಲಸವನ್ನು ನೀನು ಮಾಡೋದು ಸರಿ ಇಲ್ಲ.
0: ಹಾಗಲ್ಲ, ಈ ಈ ನುಡಿಗಟ್ಟನ ಆ ವಾಕ್ಯದಲ್ಲಿ ನೀವು ಬಳಸ್ಕೊಳ್ಬೇಕು, ಒಂದು ಸರಿಯಾದ ಒಂದು ವಾಕ್ಯ ರಚನೆ ಮಾಡಬೇಕು.
1: ಇದು ಈಗ ತಾನು ಮಾಡತಕ್ಕಂತ ಕೆಲಸಗಳು ಸರಿ ಇಲ್ಲ ಆಗಿದ್ರೆ, ತಾನು ಮಾಡತಕ್ಕಂತ ಕೆಲಸಗಳು ಸರಿಯಾಗಿಲ್ಲ ಅಂದ್ರೆ ನಿನ್ನ ಬಾಲ ಕತ್ತರಿಸ್ತೇನೆ, ನೀನು ಮಾಡತಕ್ಕಂತ ಕೆಲಸಗಳು ಸರಿ ಇಲ್ಲ, ಒಳ್ಳೆ ದಾರಿಯಲ್ಲಿ ಹೋಗುವಂತ ಮಾರ್ಗದರ್ಶನ ಮಾಡ್ಲಿಕ್ಕೆ ಆ ಕೆಟ್ಟದನ್ನು ಸುಟ್ಟ ಹಾಕ್ತಾರೆ ಅಂತ ಅದರ ಅರ್ಥ.
0: ಸರಿ ಮಾಧವ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಹಾಡು ಬರ್ತಾ ಇದೆ, ಕೇಳು.
1: ಖಂಡಿತ ಎಲ್ಲ

0: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ನನ್ನೆರಿಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಈಗ ಸಮಯ 11:25. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲಿಕ್ಕೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 0827222585. ಮತ್ತೊಂದು ದೂರವಾಣಿ ಸಂಖ್ಯೆ 0827222289. ಈ ಕಾರ್ಯಕ್ರಮದ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಮೇಡಮ್.
0: ಹಲೋ, ನಮಸ್ತೆ. ಸರಸ್ವತಿ ತಿಮ್ಮಪ್ಪನವರು. ನಿಮ್ಮ ಧ್ವನಿ ನಮಗೆ ತುಂಬಾ ಚಿರಪರಿಚಿತ ಆಗಿದೆ. ಓಕೆ ಸರಸ್ವತಿ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೇವೆ ಮೇಡಮ್, ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲರೂ ಚೆನ್ನಾಗಿದ್ದೇವೆ. ಮಳೆ ಎಲ್ಲ ಕಡಿಮೆ ಆಯ್ತಾ ನಿಮ್ಮೂರಲ್ಲಿ? ಏನು
1: ಎಲ್ಲರನ್ನು ದೇವರು ಒಳ್ಳೇದು ಮಾಡ್ಲಿ ಅಂತ.
0: ಎಲ್ಲರನ್ನೂ ಒಳ್ಳೇದು ಮಾಡ್ಲಿ, ನಾನು ಅದೇ ಹಾರೈಸ್ತೇವೆ ನಾವು ಕೂಡ. ಮಳೆ ಇದೆಯಾ ನಿಮ್ಮೂರಲ್ಲಿ?
1: ಇಲ್ಲ, ಇವತ್ತು ಇಲ್ಲ, ನಿನ್ನೆ ಇಲ್ಲ, ಮೊನ್ನೆವೆಲ್ಲ ಮಳೆ ಬಂತು 3 ದಿವಸ. ಎರಡು ದಿವಸ ಆಯ್ತು ಮಳೆ ಇಲ್ಲ.
0: ಹೌದಾ? ಸರಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾವ ಹಾಡು ಬೇಕಿತ್ತು?
1: ನನಗೆ ಎರಡು ಕನಸು ಚಿತ್ರದಿಂದ ಬಾಡಿ ಹೋದ ಬಲ್ಲಿಗಿಂತ ಹೂ ಹರಳ ಬಲ್ಲಿನಂತ ಒಂದು ಹಾಡುಂಟಲ್ಲ ಮೇಡಮ್.
0: ಓಕೆ, ಖಂಡಿತವಾಗ್ಲೂ ಪ್ರಸಾರ ಮಾಡ್ತೇವೆ. ನೀವು ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೀರಾ?
1: ನಾವು ತುಳು ಭಾಷೆ ಮಾತಾಡ್ತೇವೆ, ಕನ್ನಡ ಸಹ ಮಾತಾಡ್ತೇವೆ.
0: ಕನ್ನಡ ಮತ್ತೆ ತುಳು.
1: ಹೌದು.
0: ಬೇರೆ ಯಾವ ಭಾಷೆ ಬರ್ತದೆ?
1: ಯಾವ ಭಾಷೆ? ಸ್ವಲ್ಪ ಸ್ವಲ್ಪ ಮಲಯಾಳಂ ಬರ್ತದೆ, ಸ್ವಲ್ಪ ಸ್ವಲ್ಪ.
0: ನೀವು ಇಲ್ಲಿ ಆಕಾಶವಾಣಿ
1: ಕೊಡವ ಭಾಷೆ ಅರ್ಥ ಆಗ್ತದೆ?
0: ಅದೇ ರೇಡಿಯೋ ಕೇಳ್ತಾ ಇರ್ತೀರಲ್ವಾ, ಕೊಡವ ಭಾಷೆ ಬರಲ್ವಾ?
1: ಕೊಡವ ಭಾಷೆ ಮಾತಾಡಿದ ಅರ್ಥ ಆಗ್ತದೆ, ಮಾತಾಡ್ಲಿಕ್ಕೆ ಆಗಲ್ಲ ಮೇಡಮ್.
0: ಹೌದಾ? ಬೇರೆ ಅರೆ ಭಾಷೆ?
1: ಅರೆ ಭಾಷೆ ಎಲ್ಲ ಸ್ವಲ್ಪ ಗೊತ್ತಿದೆ,
0: ಅರ್ಥ ಆಗ್ತದೆ ಅಲ್ವಾ? ಅದು ತುಳು ಕನ್ನಡ ಎಲ್ಲ ಮಿಕ್ಸ್ ಆಗಿ. ಹೌದು. ನಾನು ಯಾಕಾಗಿ ಮಾತು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಅಂತಾರಾಷ್ಟ್ರೀಯ ಭಾಷಾಂತರ ದಿನ ಅಂತ ಆಚರಿಸ್ತಾ ಇದ್ದಾರೆ. ಅಂದ್ರೆ ವರ್ಲ್ಡ್ ಟ್ರಾನ್ಸ್ಲೇಷನ್ ಡೇ ಅಂತ ಹೇಳಿ, ಅಂದ್ರೆ ಒಂದು ಭಾಷೆಯನ್ನ ಇನ್ನೊಂದು ಭಾಷೆಗೆ ಭಾಷಾಂತರ ಮಾಡ್ತಾರಲ್ವಾ? ಗೊತ್ತಾಯ್ತಾ? ಓಕೆ. ಇವತ್ತು ನಿಮ್ಗೆ ಈ ಕಾರ್ಯಕ್ರಮದಲ್ಲಿ ಒಂದು ನುಡಿಗಟ್ಟನ್ನ ಕೇಳ್ತೇನೆ, ಪ್ರಯತ್ನ ಮಾಡಿ ಅದರ ಅರ್ಥ ಹಾಗೂ ನೀವು ಆ ನುಡಿಗಟ್ಟನ್ನ ಬಳಸಿ ಒಂದು ವಾಕ್ಯವನ್ನ ರಚನೆ ಮಾಡಬೇಕು. ಸರಿ. ತಣ್ಣೀರೆರಚು.
1: ಒಬ್ಬರು ಮಾಡುವ ಕೆಲಸಕ್ಕೆ ನಾವು ತಣ್ಣೀರೆರಚಿಬಾರ್ದು.
0: ಅದೇ, ಅದು ಹೌದು. ಅದು ನೀವು ಅದನ್ನ ಬಳಸ್ಕೊಂಡು ಒಂದು ವಾಕ್ಯ ಹೇಳಿದ್ರಿ, ಬಟ್ ಅದರ ಅರ್ಥ ಏನು?
1: ಅರ್ಥ ಅಂದ್ರೆ ನಾವು ಯಾವ್ದಾದ್ರು ಕೆಲಸ ಮಾಡ್ತೇವಲ್ಲ ಮೇಡಮ್, ಕೆಲಸ ಮಾಡುವಾಗ ಅವರು ಕೆಲವರು

0: ಅದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳ್ತಾರಲ್ಲ,
1: ಹೌದು.
0: ಅದು ಮಂಡ್ಯದ ಹೆಚ್ಚು ಅಂತ ಆಗ್ತದೆ ಮೇಡಮ್,
1: ಏನು
0: ಕನ್ನಡ ಹೆಚ್ಚು ಅಂತ ಆಗ್ತದೆ ಮೇಡಮ್.
1: ಅದೇ, ಒಬ್ರು ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಅವ್ರು ಏನೋ ಒಂದು ಉತ್ಸಾಹದಿಂದ ಒಂದು ಏನೋ ಕೆಲಸ ಮಾಡ್ಕೊಂಡಿರ್ತಾರೆ, ಅವರ ಉತ್ಸಾಹವನ್ನ ನಾವು ಭಂಗ ಮಾಡೋದಕ್ಕೆ
0: ಭಂಗ ಮಾಡುವುದಕ್ಕೆ ಮಣ್ಣೆರೆಚ್ಚು, ಕನ್ನಡ
1: ಮಣ್ಣೆರೆಚ್ಚು ಅಲ್ಲ ತಣ್ಣೀರೆರೆಚ್ಚು. ಒಮ್ಮೆಲೆ ತಣ್ಣಗೆ ಇರುವ ನೀರನ್ನ ಮುಖದ ಮೇಲೆ ಹಾಕಿದ್ರೆ ಹೇಗಿರ್ತದೆ?
0: ಹೌದು, ಹಾಗೆ ಆಯ್ತು ಮೇಡಮ್.
1: ಅದೇ, ಏನೋ ಒಂದು ಉತ್ಸಾಹದಲ್ಲಿ ಹೇಳಲಿಕ್ಕೆ ಬರ್ತಾರೆ, ಅವರಿಗೆ ಮನಸ್ಸಿಗೆ ಬೇಜಾರಾಗುವ ಹಾಗೆ ಅಥವಾ ಅವರ ಉತ್ಸಾಹವನ್ನ ಭಂಗ ಮಾಡುವ ರೀತಿಯಲ್ಲಿ.
0: ಒಳ್ಳೆ ಅವರು ಕೆಲಸಕ್ಕೆ ಒರಳಿದ್ದಲ್ಲ ಮೇಡಮ್, ಒಳ್ಳೆ ಕೆಲಸ ಮಾಡ್ತಾರೆ, ಅದನ್ನ ನಾವು ಇನ್ನೊಬ್ರು ಒಟ್ಟಿಗಿತ್ತಿಯಲ್ಲಿ ಮಾಡಬಾರ್ದಾಗೆ
1: ಹೌದು,
0: ಹೇಳ್ಬಾರ್ದು.
1: ಅವರ ಉತ್ಸಾಹವನ್ನು ನಾವು ಭಂಗ ಮಾಡಲಿಕ್ಕೆ ಏನಾದರೂ ಒಂದು ಹೇಳಿಬಿಟ್ಟು ಅವರನ್ನ ಅವರಿಗೆ ಬೇಸರ ಮಾಡ್ಕೊಳ್ಳೋದಲ್ವಾ?
0: ಹೌದೌದು ಮೇಡಮ್.
1: ಸರಿ, ಅದಕ್ಕೆ ಅದನ್ನ ಯೂಸ್ ಉಪಯೋಗಿಸ್ಕೊಂಡು ತಣ್ಣೀರೆರೆಚು ಈ ಪದವನ್ನ, ಈ ನುಡಿಗಟ್ಟನ್ನ ಉಪಯೋಗಿಸ್ಕೊಂಡು ಒಂದು ವಾಕ್ಯವನ್ನ ರಚನೆ ಮಾಡ್ಬೋದಾ?
0: ಅದೇ ಹೇಳಿದ್ದು ಮೇಡಮ್, ನಾವು ಕೆಲಸ ಮಾಡ್ತೇವಲ್ಲ, ನಾವು ಕೆಲಸ ಮಾಡುವಾಗ ಇನ್ನೊಬ್ರು ಬಂದು ನಮ್ಗೆ ಅದನ್ನು ಒಳ್ಳೇದಿಲ್ಲ, ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ ಹೇಳಿ ನಮ್ಮನ್ನು ಒಂದು ಕಣ್ಣೀರೆಚ್ಚು ಒಂದು ಮಾಡ್ತಾರಲ್ಲ.
1: ಇದು ಹೇಗಾಯ್ತು ಅಂತ ಹೇಳಿದ್ರೆ, ನೀವು ನನಗೆ ಅದರ ಒಂದು ಅರ್ಥ ವಿವರಣೆ ಕೊಡುವ ಹಾಗೆ ಆಯ್ತು. ಅದು ಹಾಗಲ್ಲ, ಒಂದು ವಾಕ್ಯ ಆ ನುಡಿಗಟ್ಟನ್ನ ಉಪಯೋಗಿಸಿ ಒಂದು ವಾಕ್ಯವನ್ನ, ಒಂದು ಪೂರ್ತಿ ವಾಕ್ಯವನ್ನ ನೀವು ರಚನೆ ಮಾಡಬೇಕಾಗ್ತದೆ.
0: ಇದು ಕಣ್ಣೀರೆಚ್ಚು
1: ಹೌದು,
0: ಅಂತಲ್ಲ,
1: ತಣ್ಣೀರೆರೆಚು ಆ ನುಡಿಗಟ್ಟು ಆ ವಾಕ್ಯದಲ್ಲಿ ಬರಬೇಕು. ಒಂದು ವಾಕ್ಯ, ಒಂದು ಸರಳವಾದ
0: ಕಣ್ಣೀರೆಚ್ಚು ಅಂದ್ರೆ
1: ವಾಕ್ಯವನ್ನು
0: ನಾವು
1: ಒಂದು ರಚನೆ ಮಾಡಿ.
0: ಮಾಡುವ ಇನ್ನೊಬ್ರು ಕೆಲಸ ಮಾಡ್ತಾರಲ್ಲ ಮೇಡಮ್,
1: ಹಾ,
0: ಕೆಲಸ ಮಾಡುವಾಗ ಅವರ ಅಲ್ಲಿ ಹೋಗಿ ನಾವು ಹಾಗೆ ಹೀಗೆ ನಿನ್ನ ಕೆಲಸ ಒಳ್ಳೇದಿಲ್ಲ ಅಂತ ಹೇಳಿ ತಣ್ಣೀರೆರೆಚುವುದು ಮೇಡಮ್, ಅದು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ.
1: ಅನಿಸಿಕೆ ಸರಿ, ಅದನ್ನ ನಾನೊಂದು ವಾಕ್ಯ ರಚನೆ ಮಾಡಿ ಅಂತ ಹೇಳಿದೆ. ನೀವು ಅರ್ಥ ಸರಿಯಾಗಿ ಹೇಳಿದಿರಾ. ಸರಿ, ನಾವು ಮುಂದೆ ಕರೆ ಮಾಡ್ತಾರಲ್ವ ಅವರಿಗೆ ಕೇಳೋಣ, ಇದನ್ನ ಯೂಸ್ ಈ ತಣ್ಣೀರೆರೆಚು ಪದವನ್ನು ಉಪಯೋಗಿಸ್ಕೊಂಡು ಒಂದು ವಾಕ್ಯವನ್ನ ರಚನೆ ಮಾಡಲಿಕ್ಕೆ.
0: ಆಯ್ತು ಮೇಡಮ್. ತಣ್ಣೀರೆಚ್ಚಂದ್ರೆ ಹಾಗೆ ಕೆಲಸ ಮಾಡುವಾಗ ನಾವು ಒಬ್ರಿಗೆ ಒಂದು ಮುಖಕ್ಕೆ ಒಳ್ಳೆದಾಗಿ ಹೇಳ್ತೇವೆ ಮೇಡಮ್,
1: ಹೌದೌದು, ಕರೆಕ್ಟ್.
0: ಅದಕ್ಕೆ ನಾವು ತಣ್ಣೀರೆಚ್ಚು ಅಂತ ಹೇಳ್ತೇವೆ. ಅದು ಹಾಗೆ ಮಾಡಬಾರ್ದು ಅಂತ ನಾನು ಎಂತ ಗೊತ್ತು, ತಣ್ಣೀರೆಚ್ಚುವುದಿಲ್ಲ, ಯಾರು ಕೆಲಸ ಮಾಡಿದ್ರು ನಂಗೆ ಇಷ್ಟ, ನಾನ್ಸ ಮಾಡ್ತೇನೆ ಅವರೊಟ್ಟಿಗೆ ಬೇಕಾದ್ರೆ.
1: ಅವರನ್ನ ಅವರ ಉತ್ಸಾಹಕ್ಕೆ ಭಂಗ ಮಾಡೋ ರೀತಿಯಲ್ಲಿ ಏನು ಹೇಳಬಾರ್ದು, ಅಥವಾ ಅವ್ರು ಮಾಡೋ ಕೆಲಸ ಒಳ್ಳೇದಾಗ್ಲಿ, ಅವರಿಗೆ ಖುಷಿಯಾಗುವ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಹಾಗೆ ಮಾಡ್ಬೋದಲ್ವಾ?
0: ಹಾ, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದು, ಅದಕ್ಕೆ ನಾವು ಸಹ ಒಂದು ಬೆನ್ನು ತಟ್ಟಬೇಕು ಮೇಡಮ್ ಒಳ್ಳೆ
1: ಹೌದು,
0: ಕೆಲಸ ಅಂತ ಹೇಳಿ.
1: ಸರಿ. ಏನಾದರೂ ಕೆಟ್ಟ ಕೆಲಸ ಮಾಡಿದ್ರೆ ಅದನ್ನು ನಾವು ಅವರಿಗೆ ಅದಕ್ಕೆ ಸಪೋರ್ಟ್ ಮಾಡಬಾರ್ದಲ್ವಾ?
0: ಹೌದೌದು ಮೇಡಮ್.
1: ಸರಿ, ನೀವು ಯಾವ ಚಿತ್ರದ ಗೀತೆಯನ್ನು ಕೇಳಿದ್ರಿ?
0: ಎರಡು ಕನಸು ಚಿತ್ರದಿಂದ ಬಾಡಿ ಹೋದ ಬಲ್ಲಿಗಿಂತ ಹೂ ಅರಳ ಬಲ್ಲಿ ಅಂತ.
1: ಯಾಕಾಗಿ ಈ ಚಿತ್ರಗೀತೆ ನಿಮ್ಗೆ ಇಷ್ಟ ಆಯ್ತು?
0: ಗೀತೆ ಒಳ್ಳೇದುಂಟು ಮೇಡಮ್, ಯಾವುದೇ ವಸ್ತು ಒಂದು ಬಾಡಿ ಹೋದ್ರು ಸಹ ಅದು ಅರಳು ಬೇಕು ಮೇಡಮ್, ಬಾಡಿ ಹೋಗ್ಲಿಕ್ಕೆ ಬಿಡಬಾರ್ದು.
1: ಆ ಗೀತೆಯ ಸಾಹಿತ್ಯ ಇಷ್ಟ ಆಯ್ತಾ ನಿಮ್ಗೆ?
0: ಹಾ, ನನಗೆ ಸಾಹಿತ್ಯ ಇಷ್ಟ ಉಂಟು ಮೇಡಮ್.
1: ಸರಿ,
0: ಅದ್ರಲ್ಲಿ ನಾಲ್ಕು ಹಾಡು ಉಂಟು ಮೇಡಮ್, ನಾಲ್ಕು ಹಾಡುಗಳು ಸಹ ಒಳ್ಳೇದುಂಟು. ಪೂಜಿಸಲೆಂದೇ ಹೂಗಳ ತಂದೆ
1: ಹೌದು,
0: ಮತ್ತೆ ಎಲ್ಲ ಹಾಡುಗಳು ಒಳ್ಳೇದುಂಟು ಮೇಡಮ್.
1: ಚೆನ್ನಾಗಿದೆ ಅಲ್ವಾ? ಸರಿ,
0: ಹೌದು
1: ನೀವು
0: ಮೇಡಮ್.
1: ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೇವೆ.
0: ಆಯ್ತು,
1: ಶುಭ
0: ಥ್ಯಾಂಕ್ ಯು
1: ದಿನ.
0: ಮೇಡಮ್.
1: ಥ್ಯಾಂಕ್ ಯು.

ಶ್ರೋತೃಗಳೇ, ಇವತ್ತು ಅಂದರೆ ಸೆಪ್ಟೆಂಬರ್ 30ರಂದು ಅಂತಾರಾಷ್ಟ್ರೀಯ ಭಾಷಾಂತರ ದಿನ, ಅಂದರೆ ವರ್ಲ್ಡ್ ಟ್ರಾನ್ಸ್ಲೇಷನ್ ಡೇ ಅಂತ ಆಚರಿಸ್ತಾರೆ. ಭಾಷೆ ಅಂತ ಹೇಳಿದರೆ ಅದು ನಮ್ಮ ನಮ್ಮ ವಿಚಾರಗಳನ್ನು, ಯೋಚನೆಗಳನ್ನು, ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಇರುವಂತಹ ಒಂದು ಮಾಧ್ಯಮ. ಒಂದು ಭಾಷೆಯಲ್ಲಿ ಹುಟ್ಟಿದ ಆಲೋಚನೆ ಮತ್ತೊಂದು ಭಾಷೆಯ ಹೃದಯಕ್ಕೆ ತಲುಪಿದಾಗ ಅಲ್ಲಿ ಭಾಷಾಂತರದ ನಿಜವಾದ ಶಕ್ತಿ ಕಾಣಿಸ್ತದೆ. ಹಾಗಾದರೆ ಈ ಭಾಷಾಂತರ ಯಾಕೆ ಬೇಕು? ಭಾಷಾಂತರ ಅಂತ ಹೇಳಿದರೆ ಕೇವಲ ಪದಗಳನ್ನು ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಬದಲಿಸೋದಲ್ಲ, ಒಂದು ಭಾಷೆಯ ಭಾವನೆಯನ್ನು ಮತ್ತೊಂದು ಭಾಷೆಯ ಮನಸ್ಸಿಗೆ ತಲುಪಿಸುವ ಕಲೆಯನ್ನು ಭಾಷಾಂತರ ಮಾಡೋದು ಅಂತ ಹೇಳ್ತೇವೆ. ಅದಕ್ಕಾಗಿಯೇ ಈ ಭಾಷಾಂತರಕಾರರು, ಭಾಷೆಯನ್ನು ಟ್ರಾನ್ಸ್ಲೇಟ್ ಮಾಡುವವರು ಕೇವಲ ಪದಗಳ ಅನುವಾದ ಮಾಡೋದಲ್ಲ, ಅವರು ಆ ಭಾಷೆಯ ಅವರು ಯಾವ ಯಾವ ಭಾಷೆಯ

ಯಾವ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಆ ಭಾಷೆ ಸಂಸ್ಕೃತಿ ಮತ್ತು ಮನುಷ್ಯರ ನಡುವೆ ಸೇತುವೆಯನ್ನು ನಿರ್ಮಿಸ್ತಾರೆ. ಶ್ರೋತೃಗಳೇ ಬನ್ನಿ, ಈ ಮೊದಲು ಕರೆ ಮಾಡಿದಂತಹ ಸರಸ್ವತಿ ತಿಮ್ಮಪ್ಪನವರ ಇಷ್ಟದ ಗೀತೆಯನ್ನು ಕೇಳೋಣ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 11:37. ಇನ್ನು ಈ ಮಧ್ಯಾಹ್ನ ಹಾಗೂ ಸಂಜೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಯಾವುದು ಅಂತ ನೋಡೋಣ. ಈ ಮಧ್ಯಾಹ್ನ 12:05 ವನಿತಾ ವಿಹಾರ, ಇದರಲ್ಲಿ ಹಿರಿಯ ರಂಗಭೂಮಿ ಕಲಾವಿದೆ ಕರ್ನಾಟಕ ನಾಟಕ ಅಕಾಡೆಮಿ 2026-27 ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿರುವ ಕೂಡ್ಲಗಿಯ ಟಿ ಭಾರತಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. 12:35 ಪ್ರಸಾರವಾಗಲಿರುವ ಆರೋಗ್ಯ ಕಾರ್ಯಕ್ರಮದಲ್ಲಿ ತಂಬಾಕು ಪದಾರ್ಥಗಳಿಂದ ಹಲ್ಲಿನ ರಕ್ಷಣೆ ಕುರಿತು ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಈ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ರಶ್ಮಿ ರೈ. 1:30 ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳಲಿದ್ದೀರಿ.

4 ಗಂಟೆಗೆ ಹಾಗೂ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 4 ಗಂಟೆಗೆ ಭಾವಗೀತೆಗಳು, 4:15ಕ್ಕೆ ಯುವವಾಣಿ ಇದರಲ್ಲಿ ದಿಕ್ಸೂಚಿ, ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 4:30ಕ್ಕೆ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. 5 ಗಂಟೆಗೆ ಸೇನಾ ಸ್ಮರಣೆ, ಇದು ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಇದರಲ್ಲಿ ನಿವೃತ್ತ ಸೇನಾನಿ ವಿರಾಜಪೇಟೆಯ ವೆಂಕಟಗಿರಿ ಸಾಯ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 6:50ಕ್ಕೆ ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 0827222258.

0: ಶ್ರೋತೃಗಳೇ, ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು? ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ನಾನು ಸೋಮವಾರಪೇಟೆ ದಿನೇಶ್ ಹಾಲೇರಿ ಮಾತಾಡ್ತಾ ಇದ್ದೀನಿ ಮೇಡಮ್.
0: ಸೋಮವಾರಪೇಟೆಯಿಂದ
1: ದಿನೇಶ್ ಹಾಲೇರಿ.
0: ದಿನೇಶ್ ಹಾಲೇರಿ ಅವರು, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಿ?
0: ನಾವೆಲ್ಲ ಚೆನ್ನಾಗಿದ್ದೇವೆ, ಧನ್ಯವಾದಗಳು. ನಿಮಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಯಾವ ಚಿತ್ರಗೀತೆ ಬೇಕಿತ್ತು?
1: ಮೇಡಮ್, ನನಗೆ ಪ್ರೀತಿ ಮಾಡೋ ತಮಾಷೆ ಮಾಡೋ ಚಿತ್ರದಲ್ಲಿ
0: ಹಾ
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಯಜ್ಞಾನಕ್ಕೆ ಹಾಡಿದ ಯುಗಳ ಗೀತೆ ನಿನ್ನ ಕಂಡು ನನ್ನ ಕಂಡು ಬೇರೆನೆ ಹೇಳಿತು ಅಂತ. ಕಾರಣ ಏನಂದ್ರೆ, ಈ ಹಾಡಿಗೆ ಅಭಿನಯಿಸಿದವರು ಶಂಕರ್ ನಾಗ್ ಮತ್ತು ಮಂಜುಳ, ಇಬ್ಬರು ದಿವಂಗತರಾಗಿದ್ದಾರೆ. ಜೊತೆ ಇವತ್ತು ಶಂಕರ್ ನಾಗ್ ವಿಧಿವಶ ಆಗಿದ್ದ ದಿವಸ 36 ವರ್ಷ ಹಿಂದೆ ಅವರು ವಾಹನ ಅಪಘಾತದಲ್ಲಿ ತೀರ್ಕೊಂಡ್ರು. ಹಾಗೆ ಅವರಿಬ್ಬರ ನೆನಪಿಗೆ ಈ ಹಾಡನ್ನ ಪ್ರಸಾರ ಮಾಡಿ.
0: ಧನ್ಯವಾದಗಳು, ಕೇಳುವವರಿಗೆ ಒಳ್ಳೆ ಮಾಹಿತಿಯನ್ನ ನೀಡಿದಿರಿ.
1: ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಮೇಡಮ್.
0: ಹೇಳಿ.
1: 78ನೇ ಇಸ್ವಿಲಿ ಶಂಕರನಾಗ್ ಅವರು ಒಂದನೇ ಕಾಲೇಜ್ ಚಿತ್ರಕ್ಕೆ ಉತ್ತಮ ನಟ ಪ್ರಶಸ್ತಿ ಸಿಕ್ತು. 79ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಾನು ಮೈಸೂರು ಇದ್ದಾಗ ಸ್ಟೆಲ್ಲಿಂಗ್ ಥಿಯೇಟರ್ ನಲ್ಲಿ ಒಂದು ಇಂಗ್ಲಿಷ್ ಚಿತ್ರಕ್ಕೆ ಹೋಗಿದೆ, ಸೆವೆನ್ ಬೈಟ್ಸ್ ಅಂತ ಹೇಳಿ. ಆ ಚಿತ್ರಕ್ಕೆ ಶಂಕರ್ ನಾಗ್ ಮತ್ತೆ ಬಂದಿದ್ರು. ನಾನು ಹತ್ತಿರದಿಂದ ನೋಡಿದೆ ಮೇಡಮ್ ಅವ್ರನ್ನ. ಅವನ್ನ
0: ನಿಮ್ಮ ನೆಚ್ಚಿನ ನಟರ ಅವರು?
1: ಇಲ್ಲ ಮೇಡಮ್, ಮೊದಲನೇ ಪಿಕ್ಚರ್ ಅವರು ಒಂದೊಂದು ಕಾಲದಲ್ಲಿ ಮೆಚ್ಚುಗೆ ಆದರು.
0: ಸರಿ, ನೀವು
1: ಉತ್ತಮ ನಟ ಪ್ರಶಸ್ತಿ
0: ಮುಖತಃ ಅವರನ್ನ ಭೇಟಿ ಮಾಡಿದ್ದೀರಿ ಹಾಗಾದ್ರೆ?
1: ಅದು ಅಷ್ಟೇ ನೋಡಿದಷ್ಟೇ, ಯಾಕಂದ್ರೆ ಪ್ರಶಸ್ತಿ ಬಂದಿತ್ತು. ಆ ಸೆಲ್ಲಿಂಗ್ ಥಿಯೇಟರ್ ಅಲ್ಲಿ ನಿಂತಾಗ ಜನ ಗೊತ್ತಾಗ್ಬಿಟ್ಟು ಅವ್ರೆಲ್ಲ ಸೆಕೆಂಡ್ ಕೊಟ್ರು, ನಾನು ಸೆಕೆಂಡ್ ಕೊಡಕ್ಕಾಗ್ಲಿಲ್ಲ, ನೋಡಿದೆ ಹತ್ರದಿಂದ.
0: ನೋಡಿದ್ದೀರಿ, ಖುಷಿ ಆಯ್ತಲ್ವಾ?
1: ಅದೇ ನೋಡಿ, ದುರ್ದೈವ ನೋಡಿ, ಒಂದು ಆಕ್ಷನ್ ತಿಳ್ಕೊಂಬಿಟ್ರು 1900 ಸೇಲಿ.
0: ಹೌದಲ್ವಾ?
1: ಇದೆ ಸೆಪ್ಟೆಂಬರ್ 30ಕ್ಕೆ.
0: ಸರಿ, ನೀವೇನ್ ಮಾಡ್ಕೊಂಡಿದ್ದೀರಾ?
1: ಮೇಡಮ್, ನಂದು ಕೃಷಿ ಇತ್ತು, ಕಾಫಿ ತೋಟ ಇತ್ತು, ಮಾಡ್ಕೊಂಡಿದೀವಿ. ಇನ್ನು ಸ್ವಲ್ಪ ಬೇರೆ ಕೆಲಸ ಮಾಡಬೇಕು, ಆಗಿಲ್ಲ.
0: ಹೌದಾ? ರೇಡಿಯೋ ಕೇಳ್ತಾ ಇರ್ತೀರಾ?
1: ಹೇಳಿ, ಕೇಳ್ತಾ ಇದ್ದೀನಿ ಮೇಡಮ್.
0: ಯಾವುದೆಲ್ಲ ಪ್ರೋಗ್ರಾಮ್ ಇಷ್ಟ ಆಗ್ತದೆ ನಿಮಗೆ?
1: ಮೇಡಮ್, ಈಗೊಂದು ನಾನು ಹೇಳ್ಬಿಡ್ತೀನಿ.
0: ಏನು?
1: ರೇಡಿಯೋ 1, ಬಾನ್ವಿ 4 ಅಂತ ನಾನು ಹೇಳೋದು.
0: ಗೊತ್ತಾಗ್ಲಿಲ್ಲ, ಇನ್ನೊಂದ್ಸತಿ ಹೇಳಿ.
1: ರೇಡಿಯೋ 1,
0: ಹಾ,
1: ಬಾನ್ವಿ 4 ಅಂತ. ನಾ ಕೇಳೋದು ಮಡಿಕೇರಿ ಆಕಾಶವಾಣಿ, ಕೆಲವು ಸಲ ಹಾಸನ, ಸಂಜೆ ಮೈಸೂರು ಮಿರ್ಚಿ, ರಾತ್ರಿ ವಿವಿಧ ಭಾರತಿ.
0: ಓ, 4 ರೇಡಿಯೋ ಕೇಂದ್ರಗಳನ್ನ ನೀವು ಆಲಿಸ್ತೀರಿ ಅಲ್ವಾ? ಅದಕ್ಕಾಗಿ ಹೇಳಿದ್ರಾ?
1: ಅದಕ್ಕಾಗಿ ಹೇಳಿದ್ದು ರೇಡಿಯೋ 1, ಬಾನ್ವಿ 4 ಅಂತ. ಯಾಕಂದ್ರೆ ದೇವನೊಬ್ಬ ನಾಮ ಹಲವು ಅಂತಾರಲ್ಲ, ಹಾಗೆ.
0: ಮಡಿಕೇರಿ ಸ್ಟೇಷನ್ ಕಾರ್ಯಕ್ರಮಗಳನ್ನೆಲ್ಲ ಯಾವ ಹೊತ್ತು ಕೇಳ್ತೀರಾ?
1: ಮೇಡಮ್, ಬೆಳಿಗ್ಗೆ 6 ಗಂಟೆ ರೆಡಿ ಆಗ್ತೀನಿ, 10 ಗಂಟೆ ಕೇಳ್ತೀನಿ. ಇದು 10 ಗಂಟೆ ಮೇಲೆ ಸಂಗೀತ ಚೆನ್ನಾಗಿದೆ ಕೇಳ್ತೀನಿ. ಇವತ್ತು ಬಾಲಮುರಿ ಕೃಷ್ಣ ಹಾಡಿತ್ತು.
0: ಹೌದು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ 2 ಹಾಡು ಪ್ರಸಾರ ಮಾಡಿದ್ವಿ ಅಲ್ವಾ?
1: ಮತ್ತೆ 1 ತಿಂಗಳಿಂದ ಇವ್ರದ್ದು ಮುತ್ತುಶಾಮಿ ದಿಗ್ವಿಜಯರದ್ದು ಭುವನೇಶ್ವರಿ ಹಾಡಿತ್ತು, ಅದನ್ನು ಕೇಳಿದೆ.
0: ಇವತ್ತು ಬೆಳಿಗ್ಗೆ
1: ಕೇಳ್ತೀನಿ, ಸಂದರ್ಶನ ಕೇಳ್ತೀನಿ.
0: ಏನು
1: ಸಂದರ್ಶನ ಬರ್ತಾನೆ? ಕೆಲವು ಸಂದರ್ಶನ.
0: ಹೌದು ಹೌದು ಹೌದು,
1: ಅದೆಲ್ಲ ಕೇಳ್ತೇನೆ ಮೇಡಮ್.
0: ಕೇಳ್ತಾ ಇರ್ತಾರೆ. ನೀವು ಹೇಗೆ ಕೇಳ್ತೀರಾ ರೇಡಿಯೋ?
1: ಹಳೆಯ ಹಿಂದಿ ಚಿತ್ರ ಹಾಳಾಗ್ಬೇಕು.
0: ನೀವು ರೇಡಿಯೋ ಹೇಗೆ ಕೇಳ್ತೀರಾ?
1: ಮೇಡಮ್, ಪಕ್ಕದಲ್ಲೇ ಇದೆ, ನನ್ನ ಟೇಬಲ್ ಮೇಲೆ ಇದೆ.
0: ಆ ರೇಡಿಯೋದಲ್ಲೇ ಕೇಳ್ತೀರಾ ಅಲ್ವಾ?
1: ಎಲ್ಲ ರೇಡಿಯೋದಲ್ಲಿ ಕೇಳೋದು.
0: ಮೊಬೈಲ್ ಅಲ್ಲಿ ಆ್ಯಪ್ ಮುಖಾಂತರ ಎಲ್ಲ ಕೇಳಲ್ವಾ?
1: ಇಲ್ಲ ಮೇಡಮ್, ಮೊಬೈಲ್ ಕೇಳೋದಿಲ್ಲ ನಾನು.
0: ಆ ರೇಡಿಯೋ ರೇಡಿಯೋನ ನೀವು ರೇಡಿಯೋದಲ್ಲೇ ಕೇಳೋದಲ್ವಾ?
1: ಕೇಳ್ತೀನಿ.
0: ಸರಿ, ಈ ಮೊದಲು ಕರೆ ಮಾಡಿದವರಿಗೆ ಒಂದು ನುಡಿಗಟ್ಟನ್ನ ಕೇಳಿದ್ದೆ. ಹಲೋ, ತಣ್ಣೀರೆರಚು ಅಂತ ಅವರು ಅದಕ್ಕೆ ಅರ್ಥ ಹೇಳಿದ್ರು,

0: ನೀವು ಹೇಳಿ, ನಿಮ್ಮ ವಾಕ್ಯದಲ್ಲಿ ನೀವು ಹೇಗೆ ಹೇಳ್ತೀರಿ, ನೀವೇನು ಅರ್ಥ
1: ಮಾಡ್ಕೊಂಡಿದ್ದೀರಾ? ಅವನು ಕೆಲಸ ಆಗುತ್ತೆ ಅಂತ ಕೊನೆ ಸಮಯದಲ್ಲಿ ಕೈ ಕೊಟ್ಟು ಬಿಡ್ತಾನೆ, ಅದು ನನ್ನ ಇದಕ್ಕೆ ತನಿ ವೆಚ್ಚ ಆಗ್ಬಿಡ್ತದೆ.
0: ಅದು ನೀವು ಸಹಾಯ ಕೇಳಿರ್ಬೋದು, ಆದ್ರೆ ಅವರಿಗೆ ಅದು ಮಾಡುವಂತ ಒಂದು ಸಂದರ್ಭ ಇಲ್ಲದೇನು ಇರ್ಬೋದಲ್ವಾ? ಅದು ನಿಮ್ಮ ನೀವು ಅವ್ರ ಮೇಲೆ ಇಟ್ಟಿರುವ ಒಂದು ನಂಬಿಕೆಗೆ ತಣ್ಣೀರ್ ಎರಚಿದಂತ ಆಗ್ತದೆ.
1: ಕೆಲಸ ಆಗೋದಿಲ್ಲ, ಒಂದು ತನಿ ಹೆಚ್ಚಾಗಿ ಆಗ್ಬಿಡ್ತೇನೆ ನಮಗೆ,
0: ನಿಮಗೆ ಆಗಿ ಬಿಡ್ತದೆ.
1: ಇನ್ನೊಂದು ಇನ್ನೊಂದು ಹೇಳ್ಬೇಕಾದ್ರೆ ಅವ್ನು ತುಂಬಾ ಗರ್ವ ಇರ್ತದೆ.
0: ಹಾಗಂತ ಆದ್ರೆ ನಿಮ್ಗೆ ಮೊದಲೇ ಅವರಿಗೆ ಗರ್ವ ಇತ್ತು ಅಂತ ಗೊತ್ತಿದ್ರೆ ನೀವು ಕೇಳಲಿಕ್ಕೆ ಹೋಗೋದಿಲ್ಲ, ಅಥವಾ ಅವರಿಂದ ಆ ಸಹಾಯವನ್ನು ನಿರೀಕ್ಷಿಸೋದು ಇಲ್ಲ ಅಲ್ವಾ?
1: ಇಲ್ಲ ಅದೇ.
0: ಹಲೋ,
1: ಅದೇ ಮೇಡಮ್ ಹೇಳಿ ಮೇಡಮ್.
0: ಸರಿ, ಈ ತಣ್ಣೀರ್ ಎರಚು ಅಂತ ಹೇಳಿದ್ರೆ ಒಂದು ನೀವೇನೋ ಒಂದು ಉತ್ಸಾಹದಿಂದ ಏನೋ ಮಾಡ್ಲಿಕ್ಕಂತ ಹೊರಟಿರ್ತೀರಾ, ಎದುರಿರುವವರು ಏನೋ ಒಂದು ಹೇಳಿಬಿಟ್ಟು ನಿಮ್ಮ ಆ ಉತ್ಸಾಹಕ್ಕೆ ಒಂದು ಕಲ್ಲು ಹಾಕೋದು ಅಂತ ಹೇಳ್ತಾರಲ್ಲ, ಹಾಗೆ. ಸರಿ ಅಲ್ವಾ? ಹಾ, ಬೇಸರ ಆಗತ್ತೆ, ಅದು ಒಂಥರ ನಿಮ್ಗೆ ಬೇಸರ ಆಗತ್ತೆ. ಆದ್ರೆ ನಿಮ್ಗೆ ಮೊದಲೇ ಅವನು ಸಹಾಯ ಮಾಡ್ಲಿಕ್ಕಿಲ್ಲ ಅಂತ ಗೊತ್ತಿದ್ರೆ ಕೇಳಕ್ಕೆ ಹೋಗೋದಿಲ್ಲ ಅಲ್ವಾ? ಕೆಲವು ಸತಿ ಏನಾಗ್ತದೆ ಅಂತ ಹೇಳಿದ್ರೆ, ಸಹಾಯ ಕೇಳಿದವರಲ್ಲೂ ಅವರಿಗೂ ಏನೋ ಒಂದು ಸಹಾಯ ಮಾಡುವ ಒಂದು ಮನ್ಸಿದ್ರು ಕೂಡ ಅವರಿಗೆ ಒಂದು ಮಾಡ್ಲಿಕ್ಕೆ ಆಗದಂತಹ ಪರಿಸ್ಥಿತಿ ಕೂಡ ಇರ್ಬೋದಲ್ವಾ?
1: ಇರ್ಬೋದು.
0: ಅದು ಅವರಿಗೆ ಏನಾಗ್ತದೆ, ಓ ಇವ ಕೇಳಿ ಏನಾದ್ರೂ ಸಹಾಯ ಕೇಳಿಬಿಟ್ರಲ್ಲ, ಕೊಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವ ಒಂದು ಅವರಿಗೂ ಆ ಭಾವನೆ ಬರ್ಬೋದು.
1: ಬಂದಿರ್ಬೋದು,
0: ನೀವು ಅವ್ರ ಹತ್ರ ಕೇಳ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಒಂದು ಅವರು ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ನಿಮ್ಗೆ ಇದ್ದದ್ರಿಂದ ನೀವು ಕೇಳಿರ್ತೀರಾ ಅಲ್ವಾ? ಏನಾದ್ರೂ ಈ ತಣ್ಣೀರೆರೆಚು ಅಂತ ನುಡಿಗಟ್ಟನ್ನ ಉಪಯೋಗಿಸಿಕೊಂಡು ನೀವು ವಾಕ್ಯ ರಚನೆ ಮಾಡ್ಬೋದಾ?
1: ನಾನು ಏನೋ ಒಂದು ದೊಡ್ಡ ಕೆಲಸ ಮಾಡಕ್ ಹೋದೆ ಮೇಡಮ್, ಹೋಗ್ತೀನಿ, ಅದಾಗ್ಲಿಲ್ಲ, ಆ ಕೆಲಸ ಆಗ್ಲಿಕ್ಕೆ ನಂಗೆ ತಣ್ಣೀರ್ ಹೆಚ್ಚಾಗಿ ಆಗ್ಬಿಡ್ತು.
0: ಅದು ನಿಮಗೆ ಅಲ್ವಾ?
1: ನನಗೆ
0: ಇನ್ನು ಇನ್ನೊಂದು ಪ್ರಯತ್ನ ಮಾಡಿ ನೀವು ಯಾವ್ದಾದ್ರು ಒಂದು ವಾಕ್ಯ ರಚನೆ ಮಾಡ್ಲಿಕ್ಕೆ.
1: ಮಾಡ್ಲಿಕ್ಕೆ ಯಾಕೆ ಬರ್ತಾ ಇಲ್ಲ ಮೇಡಮ್?
0: ನೀವೇನು ನಾನು ನನ್ಗನ್ಸ್ತು ನೀವು ಕರೆಕ್ಟಾಗಿ ಏನಾದ್ರು ಆ ವಾಕ್ಯವನ್ನ ಮಾಡ್ತೀರಿ ಅಂದ್ಕೊಂಡು ಈಗ ನನ್ನ ಉತ್ಸಾಹಕ್ಕೆ ಭಂಗ ಬಂದಾಗ ಆಯ್ತು. ನೀವು ಮಾತಾಡೋ ರೀತಿಯಲ್ಲಿ, ಯಾಕಂದ್ರೆ ನೀವು ಎಲ್ಲ ರೇಡಿಯೋ ಸ್ಟೇಷನ್ ಕೇಳ್ತೀರಾ, ನಿಮ್ಗೆ ಕೆಲವು ಮಾಹಿತಿಗಳು ಅದು ಇದು ಎಲ್ಲ ಗೊತ್ತಿರುತ್ತೆ ಅಲ್ವಾ? ಏಕಂತ ಹೇಳಿದ್ರೆ ಒಂದು ರೇಡಿಯೋದಿಂದ ಒಂದು ಭಾಷೆ, ಈ ರೇಡಿಯೋ ಕೂಡ ಒಂದು ಭಾಷೆಯನ್ನ ಒಂದು ಸ್ಪಷ್ಟ ಉಚ್ಚಾರಣೆ ಭಾಷೆಯನ್ನ ಬಳಸುವಂತ ಒಂದು ಪ್ರಬಲ ಮಾಧ್ಯಮ ಅಲ್ವಾ? ಹಲೋ,
1: ಈಗ ನಾವು ಇದಕ್ಕೆ ರೇಡಿಯೋ ಒಂದು ಸಂಪರ್ಕ ಮಾಡ್ಬೇಕಂದ್ರೆ ಕರೆ ಮಾಡ್ತಾ ಇರ್ತೀವಿ,
0: ಅದೇ
1: ಎಷ್ಟೇ ಕರೆ ಮಾಡಿ ಸಿಗೋದಿಲ್ಲ, ಅದು ತನಿ ಹೆಚ್ಚಾಗಾಯ್ತು ಅಂತ ಹೇಳ್ಬೋದು.
0: ಇವತ್ತು ಆ ವಾಕ್ಯ ನಿಮಗೆ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಿಮಗೆ ಇವತ್ತು ಕರೆ ಸಿಕ್ಕಿದೆ ಅಲ್ಲ?
1: ಒಟ್ಟಾರೆ ಹೇಳಿದ್ ನಾನು.
0: ಹೌದಾ? ಇನ್ನು ಹೇಗಾದ್ರೂ ಹೀಗೂ ಹೇಳ್ಬೋದು, ಮಕ್ಕಳು ಏನಾದರೂ ಹೊಸ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ನಾವು ಅವರ ಪ್ರಯತ್ನಕ್ಕೆ ತಣ್ಣೀರ್ ಎರಚಬಾರ್ದು ಅಂತ ಹೇಳಿ ಅಲ್ವಾ? ಈಗ ಕೆಲವೊಂದ್ಸತಿ ಮಕ್ಕಳು ಅವರಿಗೆ ಏನೋ ಗೊತ್ತಿರೋದಿಲ್ಲ, ಏನು ಇದೇನು ಇದೇನು ಅಂತ ಕೇಳ್ತಾ ಇದ್ರೆ ಅವನು ಉತ್ಸಾಹದಲ್ಲಿ ಕೇಳ್ತಾರೆ ಅಥವಾ ಏನಾದರೂ ಒಂದು ಮಾಡಿ ತಂದು ತೋರಿಸ್ತಾರೆ, ಆವಾಗ ನಾವೇನೋ ನಮ್ಮ ಕೆಲಸದಲ್ಲಿದ್ದು ನಾವು ಬ್ಯುಸಿ ಇದ್ಬಿಟ್ರೆ ಅವರ ಕಡೆ ಒಂದು ಗಮನ ಕೊಡದಿದ್ರೆ ಅದು ಅವರ ಒಂದು ಉತ್ಸಾಹಕ್ಕೆ ಭಂಗ ಮಾಡಿದ ರೀತಿ ಆಗ್ತದೆ, ಅಥವಾ ಅವರ ಆ ಪ್ರಯತ್ನವನ್ನ ನಾವು ನೋಡಿಲ್ಲ, ಅದು ಅವರು ಆ ಪ್ರಯತ್ನವನ್ನ ನಿಲ್ಲಿಸಲೂಬಹುದು ಅಲ್ವಾ? ಯಾಕಂದ್ರೆ ಅವರು ಕಲಿತಾ ಇರೋದು. ಹಾಗಾಗಿ ಯಾವತ್ತಿದ್ರೂ ದೊಡ್ಡವರಾದವರು ಮಕ್ಕಳು ಏನಾದರೂ ಒಂದು ಹೊಸ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ನಾವು ಅವರ ಪ್ರಯತ್ನಕ್ಕೆ ತಣ್ಣೀರ್ ಎರೆಚಬಾರ್ದು. ಅದು ಸರಿನೋ ತಪ್ಪು ಅವರು ಪ್ರಯತ್ನ ಮಾಡ್ತಾರಲ್ಲ,
1: ಬೆಂಬಲ ಕೊಡಬೇಕು.
0: ಹೌದು, ಬೆಂಬಲ ಕೊಡಬೇಕು. ಏನೋ ಒಂದು ಡ್ರಾಯಿಂಗ್ ಮಾಡ್ತಾರೋ ಅಥವಾ ಏನೋ ಒಂದು ಹಾಡು ಬಂದು ಹಾಡ್ತಾರೋ, ಇದು ಹೀಗೆ ಅದು ಹೀಗೆ ಅಂತ ಹೇಳಿದ್ರು ಕೂಡ ನಾವು ಅವರು ಆ ಬಗ್ಗೆ ಒಂದು ಅವರು ಪ್ರಯತ್ನ ಮಾಡಿದ್ರಲ್ಲ ಅಂತ ಹೇಳಿ ಖುಷಿ ಪಡ್ಕೊಳ್ಬೇಕು. ಅದು ಅದನ್ನ ಓ ಹೀಗೆ ಮಾಡಿದ್ದಿ ಒಂದು ಬೆಂಬಲಿಸಬೇಕು. ಅವರ ಉತ್ಸಾಹಕ್ಕೆ ಯಾವತ್ತು ನಾವು ಭಂಗ ತರಬಾರ್ದು. ಸರಿ ಅಲ್ವಾ?
1: ಉತ್ಸಾಹ.
0: ಹೌದು ಹೌದು, ಅದೇ ರೀತಿಯಾಗಿ ಅವ್ರು ಏನಾದ್ರು ತಪ್ಪು ಮಾಡಿದ್ರು ಕೂಡ ಅದನ್ನ ಆ ಸಣ್ಣವರು ಇರುವಾಗಲೇ ನಾವು ಅದನ್ನ ಸರಿಪಡಿಸ್ಬೇಕಾದದ್ದು ದೊಡ್ಡವರಾದಂತ ನಮ್ಮ ಕರ್ತವ್ಯ ಕೂಡ ಆಗ್ತದೆ ಅಲ್ವಾ? ಸರಿ, ನೀವು ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು.
1: ನಿಮಗೂ ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ವಿ. ಧನ್ಯವಾದಗಳು.
0: ಧನ್ಯವಾದಗಳು.

0: ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ನೇರ ಫೋನಿನ ಕಾರ್ಯಕ್ರಮ
1: ಒಂದು ಅಪರೂಪದ ಗಾನ ಇದು ನಮ್ಮ ಅನುಗಾಲದ ಯಾನ ಇದು
0: ಕರೆ ಮಾಡಿ ದೂರವಾಣಿ ಸಂಖ್ಯೆ 228558 ಮತ್ತೊಂದು ದೂರವಾಣಿ ಸಂಖ್ಯೆ 228129 ಕೋಡ್ ಸಂಖ್ಯೆ 08272 ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ
2: ಚಲು ಚಲು ಸ್ಮೈಲು

0: ಕಾರ್ಯಕ್ರಮದ ಕೊನೆಯ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಸ್ವಲ್ಪ ಜೋರಾಗಿ ಮಾತಾಡಿ.
1: ಅಬೂಬಕ್ತರ್ ಪೆರಾಜಿಯಿಂದ
0: ಅಬೂಬಕ್ಕರ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ.
0: ಚೆನ್ನಾಗಿದ್ದೀರಾ? ಇವತ್ತು ನಿಮಗೆ ಈ ಕಾರ್ಯಕ್ರಮದಲ್ಲಿ ಯಾವುದು ಇಷ್ಟವಾದ ಹಾಡು ಪ್ರಸಾರ ಮಾಡಬೇಕು?
1: ಇವತ್ತು ಶಂಕರ್ನಾಗ ಸೀರಿಯಲ್ ದಿವಸ ಅಲ್ಲ ಇವತ್ತು.
0: ಹೌದು.
1: ಅದ ಸೀತಾರಾಮ ಅದರಲ್ಲಿ ನೋಡಿ ಈ ರೂಪವೇ ಹಾಡಿದಲ್ಲ, ಎಸ್ ಬಿ ಅವರು ಹಾಡಿದ್ದು.
0: ಸರಿ, ಆ ಹಾಡನ್ನು ಪ್ರಸಾರ ಮಾಡ್ತೇವೆ. ಯಾಕಾಗಿ ಈ ಹಾಡು ನಿಮ್ಗೆ ಇಷ್ಟ?
1: ಹಲೋ, ಇಷ್ಟ ಶಂಕರ್ನಾಗ ನನಗೆ ತುಂಬಾ ಇಷ್ಟ.
0: ಹಾ,
1: ಮತ್ತೆ ನಡಿಗಟ್ಟು ಮಾಡ್ತೀನಿ ಕಿಶೋರ್ ಕೊಯಂಗಾಜಿ ಅವರಿಗೆ, ಭಾಗಮಂಡಲ ತಮ್ಮಯ್ಯವರಿಗೆ, ಮತ್ತೆ ಮದನಾರ ಹೋಟೆಲ್ ಗಪ್ಪುರಿಗೆ ಪ್ರಸಾರ ಮಾಡ್ತೀನಿ.
0: ಡೆಡಿಕೇಟ್ ಮಾಡ್ತಾ ಇದ್ದೀರಾ?
1: ಹೌದು ಸರ್, ಅವರೆಲ್ಲ ಹೇಳ್ತಾರೆ ಹಾಗೆ.
0: ಹೌದಾ, ಸರಿ. ಈಗ ಒಂದು ನಿಮಗೆ ಒಂದು ನುಡಿಗಟ್ಟನ್ನು ಕೇಳ್ತೇನೆ, ಅದರ ಅರ್ಥ ಏನು ಅಂತ ಗೊತ್ತಿದ್ರೆ ಹೇಳಿ, ಆಯ್ತಾ?
1: ಆಯ್ತಾ.
0: ಅಳಿಲು ಸೇವೆ.
1: ಯಾವುದು
0: ಅಳಿಲು ಸೇವೆ. ಕೇಳಿದ್ದೀರಾ ಈ ನುಡಿಗಟ್ಟನ್ನ, ಅಳಿಲು ಸೇವೆ ಅಂತ?
1: ಕೇಳಿಲ್ಲ ಕೇಳಿ, ನೀವು ಹೇಳಿಬಿಡಿ, ಟೈಮ್ ಕಡಿಮೆ ಅಲ್ಲ, ಹೇಳಿಬಿಡಿ.
0: ಕೇಳಲಿಲ್ಲ. ಅಲ್ಲ, ಟೈಮ್ ಕಡಿಮೆ ಅಂತ ಅಲ್ಲ, ಗೊತ್ತಿದ್ರೆ ಹೇಳಿ.
1: ಇಲ್ಲ ಗೊತ್ತಿಲ್ಲ.
0: ಗೊತ್ತಿಲ್ಲ. ಅಳಿಲು ಸೇವೆ ಅಂತ ಹೇಳಿದ್ರೆ ಪರೋಪಕಾರ, ನಮ್ಮ ಕೈಲಾದ ಸಹಾಯ ಮಾಡೋದು ಅಂತ ಅರ್ಥ. ಸರಿ ಅಬೂಬಕ್ಕರ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಹಾಡು ಬರ್ತಾ ಇದೆ, ಕೇಳಿ.
1: ಆಯ್ತು, ನಮಸ್ತೆ.
0: ನಮಸ್ಕಾರ.

0: ಇದುವರೆಗೆ
1: ಹಲೋ ಆಕಾಶವಾಣಿ,
0: ನನ್ನದೇ ಹಾಡು
1: ನನ್ನದೇ ಹಾಡು
0: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
2: ಹಾಡಿಂದಲೇ ಕನಸಲೇ ನಲಿಯುತ್ತಾ.
1: ಹಲೋ ಆಕಾಶವಾಣಿ,
0: ನನ್ನೆದೆಯ ಹಾಡು
1: ನನ್ನೆದೆಯ ಹಾಡು.
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
1: ಮೂಡಿ ಬಂತು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಳಗಾವಿ ಹಾಗೂ ಹುಬ್ಬಳ್ಳಿಯಲ್ಲಿ ಜಾಗತಿಕ ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಹುಬ್ಬಳ್ಳಿ ಐಟಿ ಪಾರ್ಕ್ 5,80,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ. ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅನುಷ್ಠಾನ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದಿದ್ದಾರೆ. 2025-26 ಸಾಲಿನ ರಾಜ್ಯ ಬಜೆಟ್ನಲ್ಲಿ ಕಿಯೋನಿಕ್ಸ್ ಮೂಲಕ ಮಂಗಳೂರು, ಹುಬ್ಬಳ್ಳಿ ಹಾಗೂ ಬೆಳಗಾವಿಯಲ್ಲಿ ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸುವುದಾಗಿ ಘೋಷಿಸಲಾಗಿತ್ತು. ಬೆಂಗಳೂರು ಮಡಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆ ಅಧಿಕೃತ ಘೋಷಣೆಯಾಗಿದೆ. ರೈಲ್ವೆ ಖಾತೆ ಸಚಿವರಾದ ಅಶ್ವಿನಿ ವೈಷ್ಣವ್ ತಮಗೆ ಬರೆದ ಪತ್ರದಲ್ಲಿ ರೈಲು ವಿಸ್ತರಣೆ ಆದೇಶದ ಬಗ್ಗೆ ಘೋಷಿಸಿದ್ದಾರೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಬೆಂಗಳೂರು ಮಂಗಳೂರು ಉಡುಪಿ ಕಾರವಾರ ಮೂಲಕ ಮಡಗಾಂವ್ ತನಕ ಸಾಗಲಿರುವ ರೈಲಿಗೆ ಕುಂದಾಪುರದಲ್ಲಿ ನಿಲುಗಡೆ ಭಾಗ್ಯ ದೊರೆತಿದೆ ಎಂದು ಸಾಮಾಜಿಕ ಜಾಲತಾಣದ ಮೂಲಕ ಸಂಸದರು ಮಾಹಿತಿ ನೀಡಿದ್ದಾರೆ. ವಂದೇ ಭಾರತ್ ರೈಲು ಸೇವೆ ವಿಸ್ತರಣೆಯು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ನೀಡಲಿದೆ ಎಂದಿರುವ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 4x400 meter ಮಹಿಳಾ ರಿಲೇ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶ ಹಾಗೂ ಕರ್ನಾಟಕದ ಕೀರ್ತಿ ಹೆಚ್ಚಿಸಿದ ಕನ್ನಡತಿ ಪೂವಮ್ಮ ಅವರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಜಾಮೀನು ರಹಿತ ಸಾಲ ಸೌಲಭ್ಯವು ಕೋಟ್ಯಂತರ ಸೂಕ್ಷ್ಮ ಉದ್ಯಮಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಯೊಳಗೆ ತಂದಿದೆ. ಇದರಲ್ಲಿ ಶೇಕಡ 68% ಸಾಲಗಳು ಮಹಿಳೆಯರಿಗೆ ಹಾಗೂ ಶೇಕಡ 51% ಸಾಲಗಳು ಪರಿಶಿಷ್ಟ ಜಾತಿ ವರ್ಗ ಹಾಗೂ ಹಿಂದುಳಿದ ಸಮುದಾಯ ವರ್ಗದವರಿಗೆ ಲಭ್ಯವಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆ ಪ್ರಕಾರ ಮುದ್ರಾ ಯೋಜನೆ 2015 ಮತ್ತು 2018 ನಡುವೆ 1,12,00,000 ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ

0: ಸ್ವನಿಧಿ ಯೋಜನೆ ಬೀದಿ ಬದಿ ವ್ಯಾಪಾರಿಗಳಿಗೆ ಬಹುದೊಡ್ಡ ಆಸರೆಯಾಗಿದೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮುಖಾಂತರ ಸಾಲ ಸೌಲಭ್ಯ ಪಡೆದಿರುವ ಹುಬ್ಬಳ್ಳಿಯ ಅಂಬಿಕಾ ನಾಯಕ್ ಡಿಜಿಟಲ್ ಪಾವತಿ ವ್ಯವಸ್ಥೆ ಮೂಲಕ ವ್ಯಾಪಾರ ನಡೆಸುತ್ತಿದ್ದಾರೆ. ಈ ಕುರಿತು ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಪಿಎಂ ಸ್ವನಿಧಿಯಿಂದ ತಗೊಂಡಿದ್ರು ದುಡ್ಡು, ಕೋವಿಡ್ ನಾಗ ಇದ್ದಾಗ 10,000 ರೂಪಾಯಿ ತಗೊಂಡಿದ್ರಿ, ಅದಾದ್ಮೇಲೆ ಮತ್ತೆ 25,000 ರೂಪಾಯಿ ಕೊಟ್ಟಾರ್ರಿ. ಆಮೇಲೆ ನಮ್ಮೊಮ್ಮೆ ಸಾಲ ಇಲ್ಲ ಇದ್ದಾಗ ಅವಾಗ ದುಡ್ಡು ತಗೊಳಕ್ ಆಗ್ಲಾರ್ದಾಗ ಈ ದುಡ್ಡು ಬಹಳ ಹೆಲ್ಪ್ ಆಗೈತ್ರಿ. ಸಾಮಾನು ಹಾಕಕ್ಕೆ ದುಡ್ಡು ಇದಿಲ್ಲ, ಅವಾಗ ಈ ದುಡ್ಡು ತಗೊಂಡ್ಮೇಲೆ ನಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ. ನಮ್ದಷ್ಟೇ ಅಲ್ಲ, ಬೇರೆ ಬೇರೆ ವ್ಯಾಪಾರಸ್ಥರಿಗೆ ಬಹಳ ಹೆಲ್ಪ್ ಆಗಿದೆ. ಫಸ್ಟ್ 10,000 ತಗೊಂಡಿದ್ವಿ, ಅದೀಗ ಕ್ಲಿಯರ್ ಆಯ್ತು. ಸೆಕೆಂಡ್ ಕಂತಿಂದ ಮತ್ತೆ 25,000 ರೂಪಾಯಿ ಕೊಟ್ಟಿದ್ದಾರೆ, ಅದು ಈಗ ಅರ್ಧ ಕ್ಲಿಯರ್ ಆಗಿ ಬಂದಿದೆ. ಇದಾದ್ಮೇಲೆ ಮತ್ತೆ 1,00,000 ರೂಪಾಯಿ ಬರುತ್ತೆ. ಆಮೇಲೆ ಇದು ಫೋನ್ ಪೇನ ಹಂಗಿಂಗ್ ಮಾಡ್ಕೊಂಡು ಹೋಗ್ತೀವಿ, ಅವ್ರು ಕ್ಯಾಶ್ ಬ್ಯಾಕ್ ಕೊಟ್ಟಿದ್ದಾರೆ. ಇದರಿಂದ ನಮ್ಗೆಲ್ಲ ಬಹಳ ಅನುಕೂಲವಾಗಿದೆ. ನಮ್ ಕಡೆಯಿಂದ ಪಿಎಂ ಸ್ವನಿಧಿ ಲಾಂಚ್ ಮಾಡಿದವರಿಗೆ, ಸರ್ಕಾರಕ್ಕೆ ಮತ್ತೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು.
0: ಬೆಳಗಾವಿಯ ಮಹಾತ್ಮ ಗಾಂಧಿ ಭವನದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ವತಿಯಿಂದ ಆಯೋಜಿತ ಸಾಮಾಜಿಕ ಹೊಣೆಗಾರಿಕೆ ಶಿಬಿರ ಹಾಗೂ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ದಿವ್ಯಾಂಗರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳನ್ನು ಸಂಸದ ಜಗದೀಶ್ ಶೆಟ್ಟರ್ ವಿತರಿಸಿದರು. ಜಿಲ್ಲೆಯ 3,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಶ್ರವಣ ಸಾಧನ, ತ್ರಿಚಕ್ರ ವಾಹನ, ಕೃತಕ ಅಂಗಗಳು, ಬ್ರೈಲ್ ಸ್ಲೇಟ್, ಸ್ಮಾರ್ಟ್ಫೋನ್ ಸೇರಿದಂತೆ ಅಗತ್ಯ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. 29ನೇ ಆವೃತ್ತಿಯ ಬೆಂಗಳೂರು ಟೆಕ್ ಸಮಿಟ್ ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ನವೆಂಬರ್ 17ರಿಂದ 19ರವರೆಗೆ ನಡೆಯಲಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಇಂದು ಅಂತಾರಾಷ್ಟೀಯ ಭಾಷಾಂತರ ದಿನ. ದೇಶಗಳ ನಡುವೆ ಪರಸ್ಪರ ಸಂಪರ್ಕ ಹಾಗೂ ಜಾಗತಿಕ ಶಾಂತಿಗಾಗಿ ಭಾಷಾಂತರದ ಮಹತ್ವ ಹಾಗೂ ಭಾಷಾ ಪಂಡಿತರು ಭಾಷಾಂತಕರ ಕೊಡುಗೆಯನ್ನು ಈ ದಿನದಂದು ಸ್ಮರಿಸಲಾಗುತ್ತದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರ ಕೂಡ್ಲಿಗಿಯ ಹಿರಿಯ ರಂಗ ಕಲಾವಿದೆ ಟಿ ಭಾರತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂ ಸೋಮೇಶ್ ಉಪ್ಪಾರ್.
3: ನಮಸ್ಕಾರ ಕೇಳುಗರೆ, ಮಾತುಕತೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದರೆ ಈ ಬಾರಿಯ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಕೂಡ್ಲಿಗಿಯ ಹಿರಿಯ ರಂಗ ಕಲಾವಿದೆ ಟಿ ಭಾರತಿಯವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರಮ್ಮ.
4: ನಮಸ್ಕಾರ.
3: ನಿಮ್ಮ ಹೆಸರು ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಬಂದಾಗೆ ತುಂಬಾ ಜನಪ್ರಿಯ ಆಯ್ತು. ಹಾಗೆ ನೋಡಿದ್ರೆ ತುಂಬಾ ತಡವಾಗಿಯೂ ಸಹಿತ ಪ್ರಶಸ್ತಿ ಬಂದಿದೆ ಅನ್ನೋದು ಖೇದವೂ ನಮಗಿದೆ. ನಿಮ್ಮ ಕಲಾ ಸೇವೆಗೆ ಬರಬೇಕಾಗಿರ್ತಕ್ಕಂಥ ಪ್ರಶಸ್ತಿ ತಡವಾಗಿ ಬಂದಿದೆ, ಆ ಬಗ್ಗೆ ನಮಗೂ ಒಂದಿಷ್ಟು ಖೇದವೂ ಇದೆ. ಆದ್ರೂ ಖುಷಿಯಾಗಿದೆ
4: ಅಮ್ಮ.
3: ಇವತ್ತು ನಮ್ಮ ಕೇಳುಗರಿಗೆ ನಿಮ್ಮ ರಂಗ ಸೇವೆಯ, ನಿಮ್ಮ ರಂಗ ಪಯಣದ, ನಿಮ್ಮ ಜೀವನದ ಪ್ರಯಾಣದಲ್ಲಿ ಈ ರಂಗ ಸೇವೆಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಬೇಕು. ನನಗೆ ಮೊದಲನೇದಾಗಿ ನಿಮ್ಮ ಕೌಟುಂಬಿಕ ಹಿನ್ನೆಲೆ ಅಂದ್ರೆ ಆ ಕಾಲಘಟ್ಟದಲ್ಲಿ ರಂಗಭೂಮಿಗೆ ಬರೋದಕ್ಕೆ ಯಾವ ವಾತಾವರಣ ಇತ್ತು, ಹೇಗೆ ಪ್ರೇರಣೆ ಆಯ್ತು ಅಂತ.
4: ತುಂಬಾ ಕಷ್ಟ ವಾತಾವರಣ ಇತ್ತು ಆವಾಗ. ನಮ್ಮಮ್ಮಗೆ ನಾವು ಇಬ್ಬರು ಹೆಣ್ಮಕ್ಳು, ಅಕ್ಕ ನಾನು ಸ್ಕೂಲ್ಗೆ ಹೋಗ್ತಾ ಇದ್ವಿ, ಅವಳು 7ನೇ ತರಗತಿ ಓದ್ತಾ ಇದ್ಲು, ನಾನು 4ನೇ ತರಗತಿ ಓದ್ತಾ ಇದ್ದೆ. ಅವಳು ಹಂಗೆ ಹಿಂಗೆ ಹಳ್ಳಿಗಳಲ್ಲಿ ಡ್ರಾಮಾಗಳು ಡ್ಯಾನ್ಸ್ಗಳಿಗೆ ಪಾತ್ರ ಗೀತ್ರ ಮಾಡ್ತಿದ್ಲು. ಅವಳು ಹಿಂದೆ ನಾನು ಕೂಡ ಶುರು ಮಾಡ್ಕೊಂಡ್ಬಿಟ್ಟೆ. 4ನೇ ಕ್ಲಾಸಿಗೆ ಓದು ಸ್ಟಾಪ್ ಮಾಡಿ ನಾಳೆಗೆ ನಮ್ಮಕ್ಕರ ಜೊತೆ ನಾನು ಹೊಂಟುಬಿಟ್ಟೆ ಸರ್.
3: ಸೊ ಅಂದ್ರೆ ನಿಮ್ಮ ಕೂಡ್ಲಿಗೆಯ ಪರಿಸರನೇ ಹೆಚ್ಚು ಅವಕಾಶಗಳನ್ನು ದೊರಕಿಸಿಕೊಟ್ಟಿದೆ. ಆಗಕ್ಕೆ ತುಂಬಾ ಮಹಿಳೆಯರು ರಂಗಭೂಮಿಗೆ ಆ ಕಾಲಘಟ್ಟದಲ್ಲಿ ಪ್ರವೇಶ ಮಾಡಿದ್ರು ಕೂಡ.
4: ಹೌದು ಸರ್.
3: ಸೊ ಅಲ್ಲಿಂದ ಶುರುವಾಗಿರ್ತಕ್ಕಂತ ಪ್ರಯಾಣ ಮುಂದೆ ಹೇಗ್ ಸಾಗಿತ್ತು, ಇದನ್ನೇ ವೃತ್ತಿಯನ್ನಾಗಿಸ್ಕೊಳ್ಬೇಕು ಅನ್ನುವಂತ ಬಾರ್ಯತೆಗಳು ಏನ್ ಬಂತು ಅಂತ?
4: ಅಯ್ಯೋ ಕಷ್ಟ ಸ ಅವಾಗ. ಅಮ್ಮರು ಸ್ವಲ್ಪ ಇದು ಇಲ್ಲ ಏನಿಲ್ಲ, ಅವಾಗ ನಾವು ಸ್ವಲ್ಪ ಬಡತನಲ್ಲ ಸ, ಅದರಿಂದ ಸ್ವಲ್ಪ ಡ್ರಾಮಾಗಳಿಗೆ ಹೋದ್ರು ಏನೋ ಜೀವನ ಆಗುತ್ತಲ್ಲ ಅಂತಂದು ಹೋಗ್ತಾ ಇದ್ವಿ ಸ. ಅದರಿಂದ ಬಂದು ದುಡ್ಡೆಲ್ಲ ನಮ್ಮ ಬಟ್ಟೆಗಳಿಗೆ ಅವಕ್ಕೆಲ್ಲ ಖರ್ಚು ಮಾಡ್ತಾ ಇದ್ವಿ. ದುಡ್ಡೇನು ಉಳಿಸ್ಕೊಳಕ್ ಆಗ್ತಾ ಇದ್ರಲಿಲ್ಲ. ಅವಾಗೆಲ್ಲ ಕಡಿಮೆ ಸಂಬಳ ಸ, ಅವಾಗೇನು 60 ರೂಪಾಯಿ ಅಂದ್ರೆ ಜಾಸ್ತಿ.

0: ಪಾತ್ರ ಮಾಡಿದವರಿಗೆ ಅದು ಡ್ಯಾನ್ಸ್ ಪಾನ್ಸ್ ಮಾಡಿದ್ರೆ 20-30 ಕೊಡ್ತಿದ್ರು ಅಷ್ಟೇ. ಅವಾಗ ಟಿಕೆಟ್ 2 ರೂಪಾಯಿ 1 ರೂಪಾಯಿ 60 ಪೈಸ. ಅವಾಗ ನಾವು ಆಡ್ಬೇಕಾದ್ರೆ
1: ಹೆಚ್ಚು ಸಾಮಾಜಿಕ ನಾಟಕಗಳಿಗೆ ನೀವು ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ರ ಅಥವಾ ಹೇಗೆ?
0: ಸಾಮಾಜಿಕ, ಪುರಾಣಿಕ, ಬಯಲಾಟ, ಐತಿಹಾಸಿಕ ಎಲ್ಲ ಮಾಡಿದ್ವಿ. ಬಯಲಾಟ
1: ನೋಡಿ, ಈಗ ಸಾಮಾಜಿಕ ನಾಟಕಗಳಿಗೆ ಪಾತ್ರ ವಹಿಸೋದಾಗಿರ್ಬೋದು, ಹಾಡುಗಳನ್ನ ಆಡೋದಾಗಿರ್ಬೋದು, ಅದು ಸಹಜವಾಗಿ ಅದನ್ನ ನೀವು ಬೇಗನೆ ರೂಢಿಸ್ಕೊಳ್ಬಹುದು. ಆದ್ರೆ ಬಯಲಾಟಕ್ಕೆ ಒಂದು ತನ್ನದೇ ಆಗಿರ್ತಕ್ಕಂತ ಒಂದು ಸಿಸ್ಟಮ್ ಇದೆ, ಅದನ್ನೆಲ್ಲ ಅಳವಡಿಸ್ಕೊಳ್ಳೋದಕ್ಕೆ ತರಬೇತಿ ಅದೆಲ್ಲ ಬೇಕಾಗ್ತಿತ್ತು. ಇದನ್ನೆಲ್ಲ ನಿಭಾಯಿಸ್ತಿದ್ರಿ ಅಂತ?
0: ಅದೆಲ್ಲ ಮತ್ತೆ ಇದಾದ್ಮೇಲೆ ಅದು ನಿಭಾಯಿಸ್ಲೇಬೇಕು ಸರ್.
1: ಆಗ ಯಾರ್ಯಾರಿದ್ರು ಮಾಸ್ತರ್ಗಳು?
0: ಅವಾಗ ಮಾರಪ್ಪ ಮಾಸ್ಟರ್ ಅಂತ ಇದ್ರಿ, ಉಬ್ಬಲ್ಗಂಡಿ ರಾಜಾಪುರ ಅಂತ ಹೇಳಿ ಮಾರಪ್ಪ ಮಾಸ್ಟರ್ ಅಂತ, ಅದೇ ಬಯಲಾಟನೆ ಕಲ್ಸರ್ ಅವರು. ಮಾಸ್ಟರ್ ಕಚೇರಿ ಅದು ಗಂಗೆ ಪಾತ್ರ ಮಾಡಿದ್ದೆ
1: ನಾನು.
0: ಅದೇ ಸರ್, ಇದು ಸಂಜೆ ಬಾಳೆ ಅಂದ್ರೆ ಗಂಗೆ ಸ್ವಲ್ಪ ಅಪವಿತ್ರ ಆಗ್ತಾಳೆ, ಆಗ್ತಾಳೆ ಅವಳು ಆಗಲ್ಲ, ಶೀಲವತಿ ಆಗ್ತಾಳೆ, ಅದು ರೀ ಮಾಸ್ಟರ್ ಕತೆ ಅಂದ್ರೆ. ಅದ್ರಲ್ಲಿ ಗಂಗೆ ಪಾಠ ಮಾಡಿದ್ದೆ ಎಲ್ಲಿ ಅಂದ್ರೆ ಬಳ್ಳಾರಿ ಹತ್ರ ಹಿಡಿ ಹಿಲ್ ಅಲ್ಲೇ ರೀ, ಒಂದು 7-8 ಪ್ರಯೋಗ ಆಗಿದ್ದೇವೇನ್ರಿ ಅಲ್ಲಿಗೆ ನಾನೇ ಹೋಗಿದ್ದೆ.
1: ಆ ಕಾಲಘಟ್ಟದೊಳಗೆ ನಾಟಕದಲ್ಲಿ ಇಲ್ಲಿ ನಮ್ಮ ಭಾಗದೊಳಗಡೆಗೆ ಬೆಳಗಾವಿ ಕಡೆ ಹೋದ್ರೆ ಶ್ರೀಕೃಷ್ಣ ಪಾರಿಜಾತ ಹೇಗೆ ತುಂಬಾ ಫೇಮಸ್ ಆಗಿರ್ತೋ, ಇಲ್ಲಿ ನಮ್ಮಲ್ಲಿ ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ಟರ್ ಸಂಖ್ಯಾ ಭಾಗ ಅದು ಎಲ್ಲ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ಆ ಪಾತ್ರದ ಬಗ್ಗೆ ನಿಮ್ಗೆ ಹೆಚ್ಚು ಆಸಕ್ತಿ ಇತ್ತು?
0: ಒಂದ್ಸಲ ಇದು ಪಿಕ್ಚರ್ ನಲ್ಲಿ ಬಂದಿತ್ತು ನೋಡ್ರಿ ಸಂಖ್ಯೆ ಬಾಳೆ ಅಂತಂದ್ ಆ ಪಾತ್ರ ನಾನು ಮಾಡ್ಲೇಬೇಕಂತ ನನಗೆ ಹಠ ಬಂತು. ಅದೇ ಟೈಮ್ಗೆ ಅವರು ಬಯಲಾಟ ಮಾಸ್ಟರ್ ಬಂದ್ರು ನಮ್ಮ ಮನೆಗೆ, ಏ ನೀನು ಗಂಗೆ ಪಾತ್ರ ಮಾಡ್ಬೇಕು ಅಂದ್ರು. ಆಗ ಸಹ ಮಾಡ್ತೀನಿ ನಾನು, ಹೇಳ್ಕೊಡ್ತೀನಿ ಮಾತು ಸ್ಟೈಲು ಅವೆಲ್ಲ ಕೊಡ್ತಾರೆ. ಆಯ್ತು, ನಾನು 2 ದಿವಸ ಪ್ರಾಕ್ಟೀಸ್ ಮಾಡಿ ಆಡಿ ಬಂದಿನಿ.
1: ಸಂಖ್ಯೆ ಬಾಳೆ ಮಾಡಿದ್ರಿ?
0: ಸಂಖ್ಯೆ ಬಾಳೆ ಇಲ್ಲ,
1: ಮಾಸ್ಟರ್ ಕತೆ ಮಾಡಿದ್ರಿ.
0: ಸಂಖ್ಯೆ ಬಾಳೆ ಇಲ್ಲ,
1: ನೀವು ಮಾಡ್ಲಿಲ್ಲ.
0: ಇನ್ನು ಬೇರೆ ಬೇರೆ ನಾಟ ಮಾಡಿದ್ವಿ ಸರ್.
1: ಯಾವ್ಯಾವ ಕತೆಗಳು ಮಾಡಿದ್ರಿ ನಂತರದಲ್ಲಿ ಬಯಲಾಟದಲ್ಲಿ?
0: ಬಯಲಾಟದ ಅಕ್ಷಯಂಬರ ಯಾವ ಅದಾವ ಸರ್? ಅದೊಂದು ರೇಣಕ ಮಹಾತ್ಮೆ, ಪೌರಾಣಿಕ
1: ಎಳ್ಳಾರ್ತಿಯಲ್ಲಿ
0: ಅವರು ಒಳ್ಳೆ ಫೇಮಸ್ ರೀ ಅಲ್ಲಿ. ಅದು ಅವರೇ ಭದ್ರದ ಕತೆ ಅದು. ಅದರಲ್ಲಿ ಮೇನಕ ಪಾತ್ರ ಮಾಡಿದ್ದೆ ಸರ್, ಮೇನಕ. ಮತ್ತೆ ರಕ್ತರಾತ್ರಿಯಲ್ಲಿ ಭಾನುಮತಿ, ಮಧುಹಂಸಿ, ಉತ್ತರೆ, ದ್ರೌಪದಿ ಒಂದೇ ಇಲ್ಲ.
1: ರಕ್ತರಾತ್ರಿ ನಾಟಕಕ್ಕೆ ಪಾತ್ರಾಭಿನಯ ಜೊತೆಗೆ ಹಾಡುಗಾರಿಕೆ ಬಹಳ ಮುಖ್ಯವಾಗಿತ್ತು. ಹಾಡುವುದನ್ನೆಲ್ಲ ರೂಢಿಸ್ಕೊಂಡಿದ್ರೆ ಹೇಗೆ? ಸಂಗೀತ ಕಲಿತಾ ಇದ್ರ?
0: ಇಲ್ಲ ಸರ್, ಹಂಗೆ ಹೋಗೋದು ಪೆಟ್ಟಿಗೆಯಲ್ಲಿ ನಿಂದ್ರದ ಅವ್ರು ಬಾರಿಸಿದಂಗೆ ನಾವು ಹಾಡೋದು. ಅಷ್ಟು ಶ್ರದ್ಧೆ ಇತ್ತು ಸರ್ ಅವಾಗ ಕಲಿಬೇಕನ್ನೋದಲ್ಲ, ಅವಾಗೆಲ್ಲ ಪ್ರಾಕ್ಟೀಸ್ ಹೋಗ್ತಿದ್ ಸರ್, ಒಂದೊಂದು ದಿವಸ ಪ್ರಾಕ್ಟೀಸ್ ಹೋಗಿ ಕಲ್ತು ಹಾಡಿ ಬರ್ತಿದ್ವಿ.
1: ಆರತಿ ಭಾರತಿ ಅನ್ನೋದು ಇಬ್ರು ಸಹೋದರಿಯರು ನೀವು?
0: ಹೌದು ಸರ್.
1: ಒಂದ್ ಕಾಲಘಟ್ಟಕ್ಕೆ ಇಬ್ರು ರಂಗಭೂಮಿಯಲ್ಲಿ ಛಾಪನ್ನು ಮೂಡಿಸಿದವರು.
0: ಹೌದು ಸರ್.
1: ಸೊ ಅವರೊಟ್ಟಿಗೆ ಅಭಿನಯಿಸಿರುತ್ತ ನಾಟಕಗಳು ಯಾವ್ಯಾವು ನಿಮ್ಮ ಅಕ್ಕನೊಂದಿಗೆ?
0: ಅಯ್ಯೋ, ತುಂಬಾ ಇಬ್ಬರು ಜೋಡಿನೇ ಹೋಗ್ತಾ ಇದ್ವಿ, ಎಲ್ಲಿ ಹೋದ್ರು ಒಬ್ರು ಬಿಟ್ಟು ಒಬ್ರು ಹೋಗ್ತಾ ಇರ್ಲಿಲ್ಲ, ಎಲ್ಲೋ ಅಕಸ್ಮಾತ್ ಹೋಗ್ತಾ ಇದ್ವಿ. ಎಲ್ಲಿ ಹೋದ್ರು ಇಬ್ಬರನ್ನೇ ಕರ್ಸರ್ ಸರ್. ಅಕ್ಕ ತಂಗಿಯರು, ನಾನು ಹೀರೋಯಿನ್ ಮಾಡ್ತಿದ್ದೆ, ಅವಳು ವಿಲನ್. ಹಾಸ್ಯ ಪಾತ್ರ ಹೀರೋಯಿನ್ ಪಾತ್ರ ಮಾಡಿದ್ದೀನಿ.
1: ಹೀರೋಯಿನ್ ಪಾತ್ರ
0: ಎಲ್ಲ ಆಲ್ರೌಂಡ್ ನಾನು, ಅಕ್ಕರು ಮಾತ್ರ ಬರೀ ವಿಲನ್ ಮಾಡ್ತಾರೆ.
1: ವಿಲನ್ ಪಾತ್ರ ಮಾಡೋರು?
0: ವಿಲನ್ ಪಾತ್ರ ಮಾಡೋರು.
1: ಅಂದ್ರೆ ಮಹಿಳಾ ವಿಲನ್ ಪಾತ್ರಗಳು ಇರ್ತಿದ್ವು ಅವಾಗ?
0: ಹೌದು ಸರ್. ಬಸ್ಸಮ್ಮಲಂತೆ, ಕಣ್ಣಿಟ್ಟ ಹೆಣ್ಣಂತೆ, ಆದರ್ಶ ಪ್ರೇಮ, ಅಣ್ಣ ತಂಗಿ, ಮತ್ತೆ ಕುರುಕ್ಷೇತ್ರ ಇವೆಲ್ಲ ಪೌರಾಣಿಕರೇ. ಮತ್ತೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಲಲಿತಾಂಬಿಕೆ ಮಾಡಿದೆ. ಇಲ್ಲಿ ಎಲ್ಲಿ ಅಂದ್ರೆ ಗಾಣಗಟ್ಟಿಗೆ ಹೋಗಿದ್ವಿ ನೋಡಿ,
1: ಗಾಣಗಟ್ಟಿ ಮಾಯಮ್ಮ ಜಾತ್ರೆಯಲ್ಲೂ ಸಹಿತ.
0: ಹೌದು ಸರ್, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಅಲ್ಲಿ ಮಾಡಿದ್ವಿ.
1: ನೋಡಿ, ನೀವು ಒಬ್ಬ ಮಹಿಳಾ ಕಲಾವಿದೆ, ಎಲ್ಲಾ ಸ್ವರೂಪದ ರಂಗಭೂಮಿಗೆ ನಿಮ್ಮನ್ನು ನೀವು ತೆರೆದುಕೊಳ್ತಾ ಹೋಗ್ತೀರಾ. ಪೌರಾಣಿಕ ನಾಟಕಗಳು ಇರಬಹುದು, ಸಾಮಾಜಿಕ ನಾಟಕಗಳಿರಬಹುದು, ಮತ್ತೆ ಐತಿಹಾಸಿಕ ನಾಟಕಗಳು ಇರಬಹುದು, ಜೊತೆಗೆ ಬಯಲಾಟ ಜನಪದ ಕಲಾ ಪ್ರಕಾರವಾಗಿರ್ತಕ್ಕಂಥ ಬಯಲಾಟ ಕಲಾ ಪ್ರಕಾರದಲ್ಲೂ ಸಹಿತ ತಾವೆಲ್ಲ ತಡ್ಕೊಳ್ತಾ ಇದ್ದೀರಾ. ಸೊ ಇದಕ್ಕೆ ಮನಸ್ಥಿತಿಯನ್ನು ಹೇಗೆ ರೂಢಿಸ್ಕೊಳ್ತಾ ಇರ್ತೀರಿ?
0: ಅಷ್ಟೊಂದು ಆಸೆ ನಮಗೆ, ಒಂಥರ ಆಡ್ಬೇಕು ಆಡ್ಬೇಕು, ನಾವು ಒಳ್ಳೆ ಹೆಸರು ತಗೋಬೇಕು ಅಂತ ಎಲ್ಲ ಪಾತ್ರವನ್ನು ಮಾಡಿ ನೋಡಿ ಸರ್, ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಎಲ್ಲ.
1: ಬಯಲಾಟ
0: 4ನೇ ಕ್ಲಾಸ್.
1: ಮತ್ ನಿಮ್ಗೆ ಮಾತುಗಳನ್ನ ಕಲಿಯೋದು, ಹಾಡುಗಳನ್ನ ಆಡ್ತಾ ಆಡ್ತಾ ಪ್ರಾಕ್ಟೀಸ್ ಮಾಡೋದು,
0: ಪ್ರಾಕ್ಟೀಸ್ ಮೇಷ್ಟ್ರು ಕಲಿಸ್ತಾ ಇದ್ರು ನಮ್ಗೆ, ಒತ್ತಕ್ಷರಗಳು ಕನ್ನಡ ಅದು ಒಂಥರ ಪೌರಾಣಿಕ ಅಂದ್ರೆ ಕಂದಗಲ್ಲ ಕೃತಲ್ಲ ಸರ್, ಒತ್ತಕ್ಷರ ಜಾಸ್ತಿ ಹಳೆಗನ್ನಡ
1: ಕಟ್ಟಿ ಹೇಳಿ ಒತ್ತಕ್ಷರ ಇರಬೇಕು ಸ್ಪಷ್ಟವಾಗಿ ಹೇಳಬೇಕು.

0: ಬೇಕು. ಇದೇನು ಸಾಮಾಜಿಕ ನಾಟಕ, ಎಲ್ಲರೂ ಆಡ್ತಾ ಬಿಡ್ತಾರೆ. ಪೌರಾಣಿಕ ಐತಿಹಾಸಿಕ ಆಡೋದು ಕಷ್ಟ ಸ್ವಲ್ಪ.
1: ಅದನ್ನೆಲ್ಲ ಹೇಗೆ ರೂಢಿ ಮಾಡ್ತಿದ್ರಿ ಅಂತ?
0: ಅಯ್ಯೋ, ಪ್ರಾಕ್ಟೀಸ್ ಕಷ್ಟಪಟ್ಟು ಕಲಿತಿದ್ವಿ ಸಾ ನಾವು. ಹೆಸರು ಬರ್ಬೇಕು ನಮ್ದಂತ. ಆರ್ತಿ ಭಾರತಿ ಅಂದ್ರೆ ಯಾವ ಹಳ್ಳಿಗೆ ಹೋದ್ರೆ ನಮ್ಮನ್ನೇ ಕರ್ಸಾರ ಸರ್.
1: ನಿಮ್ಗೆ ಮಾತುಗಳನ್ನ ಹೀಗೆ ಹೇಳ್ಬೇಕು, ಹಾಡುಗಳನ್ನ ಹೀಗೆ ಆಡ್ಬೇಕು ಅಂತ ತುಂಬಾ ಆಸಕ್ತಿಯಿಂದ ನಿಮಗೆ ಕಲಿಸಿದ ಗುರುಗಳನ್ನ ನೆನ್ಸ್ಕೊಳ್ಳಕ್ಕೆ ಹೋದ್ರೆ ಯಾರ್ಯಾರಿದ್ದಾರೆ?
0: ಏಣಿಗೆ ಕಾಸಿಮ್ ಸಾಬ್ ಅವರು, ದೇವೇಂದ್ರ ರೆಡ್ಡಿ ಮಿಶ್ರು ಅವರೆಲ್ಲ ಕಲಿಸಿದ್ರು ಸರ್.
1: ಪೌರಾಣಿಕ ನಾಟಕಗಳಲ್ಲಿ
0: ಪೌರಾಣಿಕ ಭಾನುಮತಿ ಕಲಿಸಿದ್ದು ಏಣಿಗೆ ಕಾಸಿಮ್ ಸಾಬ್ರು.
1: ಏಣಿಗೆ ಕಾಸಿಮ್ ಸಾಬ್ರು
0: ಹಗರಿಬೊಮ್ಮನಾಳಿ ಹತ್ರ ಆಯ್ತು ಏಣಿಗೆ ಅಂತ.
1: ಈಗಲೂ ಇದಾರ ಅವರು?
0: ತೀರ್ಕೊಂಡ್ರಿ. ಮತ್ತೆ ಆಮೇಲೆ ರಾಯಚೂರು ಕಡೆಗೆಲ್ಲ ಗೌಸ್ ಮಾಸ್ಟರ್ ಅಂತ, ತಡಕಲ್ ಭೀಮಣ್ಣ, ಮತ್ತೆ ಆಮೇಲೆ ಚಿಂತ್ರಪಳ್ಳಿ ಶೇಷಾದ್ರಿ ಮೇಶ್ರು, ತಬಲ ಮೇಶ್ರು, ಜಗ್ಗಿ ಜನ ಇದ್ರು ಸರ್. ಸಿರಿಗೆರೆ ನಾಗನಗೌಡ ಬಳ್ಳಾರಿ ಹತ್ರ,
1: ಬಳ್ಳಾರಿ ಹತ್ರ
0: ಅವರಾಗೆಲ್ಲ ವಯಸ್ಸಾಗಿದ್ದಾರೆ.
1: ವೃತ್ತಿ ಕಲಾವಿದ್ರು ಅಂದ್ರೆ ನಾಟಕಗಳನ್ನು ಒಪ್ಕೊಳ್ತಾರೆ, ಆಮೇಲೆ ನಮ್ಗೆ ಪ್ರಾಕ್ಟೀಸ್ಗೆ ಹೆಚ್ಚು ಸಿಗೋದೇ ಇಲ್ಲ, ದಿಢೀರ್ನೆ ನಾಟಕಕ್ಕೆ ಬರ್ತಾರೆ. ಇದೆಲ್ಲ ನಮ್ಮ ಹಳೆಯ ಕಲಾವಿದರಿಗೆ ಕೆಲವೊಮ್ಮೆ ಅದು ಹೊಂದಾಣಿಕೆ ಆಗ್ಬೋದು, ಆಗದೆ ಇರ್ಬೋದು ಅನ್ನುವಂತ ಆರೋಪಗಳು ಅಲ್ಲಲ್ಲಲ್ಲಿ ಕೇಳ್ತಾ ಇರ್ತವೆ. ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತಾ ಇರ್ತೀರಿ ನೀವು ಅಂತ?
0: ಅಯ್ಯೋ, ಹಂಗೆ ಹೋಗ್ತಾ ಇದ್ದೀರಿ, ಮತ್ತೆ ಏನ್ ಮಾಡಾಗುತ್ತೆ
1: ಅಂದ್ರೆ. ಈಗ ಎಲ್ಲ ಒಂದು ನಾಟಕಕ್ಕೆ ಒಪ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ, ಅದಕ್ಕೆ ಪ್ರಾಕ್ಟೀಸ್, ರಿಹರ್ಸಲ್ಲು, ರಂಗ್ ತಾಲೀಮು ಎಷ್ಟು ಸಲ ಹೋಗ್ಬೇಕಾಗ್ತಿತ್ತು? ಆಗ
0: ಇಲ್ಲ ಸರ್, ಒಂದೇ ದಿವಸ,
1: ಒಂದೇ ದಿನ ಸಾಕಂತೀರಿ?
0: ನಾವು ಬೆಳಿಗ್ಗೆ 3 ಗಂಟೆಗೆ ಎದ್ದು ಓದ್ಕೊಂಡ್ಬಿಡೋದು, ಓದ್ಕೊಂಡ್ಬಿಡ ಕಂಠಪಟ ಮಾಡ್ಬಿಡ್ತಿದ್ದೀವಿ. ಮಾತುಗಳೆಲ್ಲ ಕಂಠಪಟ ಆಡ್ಕೊಂಡು ಕರೆಕ್ಟ್ ಆನ್ಸರ್ ಕೊಡ್ತೇವೆ
1: ಅಂತ ಪ್ರತಿಭೆ ಅದು.
0: ಹ್ಞೂ ಸರ್, ಅವಾಗ ಅಷ್ಟು ಶ್ರದ್ಧೆ ಇತ್ತು ನಮ್ಗೆ. ಬಂಡೆಯಲ್ಲಿ ಹೋಗಿದ್ವಿ ಹಳ್ಳಿಗಳಿಗೆ, ನಡ್ಕ ಅಂತ ಕೂಡ ಹೋಗಿದ್ವಿ ಸರ್. ಎಲ್ಲಿನೊಬ್ನಹಳ್ಳಿ, ಚಿಕ್ಕೊಬ್ನಹಳ್ಳಿ, ಊಡೇಮು,
1: ಹಾಗೆಲ್ಲ ಬಸ್ಸುಗಳು ಅಪರೂಪನೆ.
0: ಸ್ವಲ್ಪ ಹಳ್ಳಿಗಳಿಗೆ ಇದ್ದಿಲ್ಲ ಸರ್, ಬಂಡೆ ತರ್ತಿದ್ರು ಸರ್.
1: ನಿಮ್ಗೆ ರಂಗ ಕಲಾವಿದೆಯರು ಹಳ್ಳಿಯಿಂದ ಹಳ್ಳಿಗೆ ಹೋಗುವಂತ ಸಂದರ್ಭದೊಳಗಡೆಗೆ ಅಲ್ಲಿಯ ವಾತಾವರಣಗಳು ಕೆಲವೊಮ್ಮೆ ತುಂಬಾ ಇರಿಟೇಟ್ ಆಗ್ಬೋದು, ಕೆಲವೊಮ್ಮೆ ಅದು ಪೂರಕವಾಗಿರ್ಬೋದು ಅಂತ, ಕಹಿ ನೆನಪುಗಳು, ಘಟನೆಗಳು ಇದಾವ ಅಥವಾ ಇಲ್ಲ? ನಮ್ಗೆ ಎಲ್ಲಾ ಕಾಲಘಟ್ಟದಲ್ಲೂ ಕಲಾವಿದರು ಅಂದ್ರೆ ಗೌರವಿಸ್ತಾ ಇದ್ರು ಅನ್ನುವಂತದ್ದು ನೆನಪುಗಳು ಜಾಸ್ತಿ ಇದಾವ, ಹೇಗೆ ಅಂತ?
0: ಒಂಥರ ದೇವ್ರು ನೋಡಿದಂಗೆ ನೋಡ್ತಿದ್ರು ಸರ್.
1: ಹಾಗಾದ್ರೆ
0: ಜನ ಭಾರಿ ಮುಗ್ದಿರು ಸರ್.
1: ಇವತ್ತು ಮಹಿಳಾ ಕಲಾವಿದೆಯರು ಅಂದ್ರೆ ಪೌರಾಣಿಕ ನಾಟಕ ಇರಲಿ ಯಾರೇ ಇರಲಿ, ಒಂದು ಇವತ್ತಿನ ಕಾಲಘಟ್ಟದ ಒಳಗಡೆಗೆ ಅಂದ್ರೆ ವೃತ್ತಿ ಇವತ್ತು ಅವರು ತೆಗೆದುಕೊಳ್ಳುವ ಸಂಭಾವನೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಈಗ, ಹಾಗೂ ಈಗೂ ಏನ್ ವ್ಯತ್ಯಾಸಗಳನ್ನು ಕಂಡುಕೊಂಡಿದ್ರಿ ಅಂತ? ನೀವು ಅವಾಗೆಲ್ಲ 10 ರೂಪಾಯಿ 30 ರೂಪಾಯಿ ನಾಟಕ ಆಡ್ತಾವ,
0: 100 ರೂಪಾಯಿ ಅಂದ್ರೆ ಹೆಚ್ಚಾಯ್ತು ರೀ, 60-70 ಅಂದ್ರೆ ಜಾಸ್ತಿ ಆಯ್ತು ಅಷ್ಟೇ.
1: ನಂತರದಲ್ಲಿ ಹೆಚ್ಚು ಗೌರವಧನ ತಗೊಂಡಿದ್ದು ಅಂದ್ರೆ ಎಷ್ಟು ತಗೊಂಡಿದ್ರಿ ನೀವು? ಅವಾಗೆಲ್ಲ
0: 500
1: ಅಷ್ಟೇ ಮುಗಿತದು
0: ಅಷ್ಟೇ ಅಷ್ಟೇ,
1: ಅದಕ್ಕಿಂತ ಜಾಸ್ತಿ
0: ಇಲ್ಲ. ಇಲ್ಲ ಜಾಸ್ತಿ ಇಲ್ಲ ಸರ್, ಅಷ್ಟೇ. 500 ಅಂದ್ರೆ ಜಾಸ್ತಿ ಆಯ್ತು.
1: ಎಷ್ಟು ವರ್ಷ ಆಯ್ತು ಗ್ಯಾಪ್ ಆಗಿದೆಯಾ ನಿಮ್ಮ ರಂಗ ಸೇವೆಗೆ?
0: ಗೋಣಿಬಸಪ್ಪನ ನಾಟಕನೇ ಲಾಸ್ಟ್ ಸರ್, 17-18 ಇಸ್ತೀವಿ, ಈಗ ಒಂದು 7-8 ವರ್ಷ ಆಯ್ತು ಅಷ್ಟೇ ಬಿಟ್ಟು.
1: ಈಗ ನೀವು ನಮ್ಮ ಈ ಭಾಗದೊಳಗಡೆಗೆ ಅಂದ್ರೆ ಬಳ್ಳಾರಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಈ ಭಾಗದೊಳಗಡೆಗೆಲ್ಲ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಜನಪ್ರಿಯ.
0: ಹೌದು ಸರ್,
1: ನೀವು ಅದರಲ್ಲಿ ಭಾಗವಹಿಸ್ತಿದ್ರೆ?
0: ಚಿತ್ರರಂಗದೆ ಮಹಾದೇವ ಪಾತ್ರ, ಸುಭದ್ರಮ್ಮ, ಹಗರಿಬೊಮ್ಮನಹಳ್ಳಿ ಹತ್ರ ಹಂಸಾಗರ ಅಲ್ಲೆಲ್ಲ ಆಡಿದ್ವಿ ಸರ್, ಸುಭದ್ರಮ್ಮ ಜೊತೆಲಿ ಆಡಿದ್ವಿ.
1: ಸುಭದ್ರಮ್ಮ
0: ಇದು ರತ್ನಮಂಗಲದ ರೇಣುಕ ಪಾರ್ಟ್ ಅವರು, ನಾನು ಛಾಯಂ ಪಾರ್ಟ್, ಇಲ್ಲಂದ್ರೆ ಕೊಪ್ಪಳದ ಹತ್ರ ಗಿಣಿಗೇರಿ ಆಡಿದ್ವಿ
1: ಅಲ್ಲಿಗೆಲ್ಲ. ಹ್ಞೂ ಸರ್,
0: ಮತ್ತೆ ಬಳ್ಳಾರಿ ಭವಾನಿ ಅವ್ರ ಜೊತೆಲಿ, ಮತ್ತೆ ಬಳ್ಳಾರಿ
1: ವರಲಕ್ಷ್ಮಿ
0: ರಕ್ತರಲ್ಲಿ ಅವರು, ಮತ್ತೆ ಯಲ್ವಾಳ್ ಸಿದ್ದಯ್ಯ ಸ್ವಾಮಿಯರು ಅಶ್ವತ್ಥಾಮನ ಪಾತ್ರ ಬರೆದರೆ ಅವರಿಗೆ ಅಶ್ವತ್ಥಾಮನ ಪಾತ್ರ ಬರ್ದ್ರೆ
1: ಕೊಡ್ತಾ ಇದ್ರು.
0: ಹ್ಞೂ, ಅವ್ರ ಜೊತೆಲಿ ಆಡಿದ್ವಿ. ಸಿಂಧೂರು ರಾಯಚೂರು.
1: ದುರ್ಗಾದಾಸ್ ಅವರು ಟಚ್ ಅಲ್ಲಿ ಇದ್ರೆ ಅವಾಗಿಲ್ಲ ಮರಿಯಮ್ನಹಳ್ಳಿಯ ಪರಿಸರ
0: ಹೆಸರು ಕೇಳಿದ್ವಿ ಸರ್, ನಮ್ಮ ಸ್ವಲ್ಪ ಟಚ್ ಇಲ್ಲ ಅಷ್ಟು.
1: ಯಲ್ವಾಳ್ ಸಿದ್ದಯ್ಯ ಇವರೆಲ್ಲ,
0: ಯಲ್ವಾಳ್ ಸಿದ್ದಯ್ಯ ನೋಡಿದೀವಿ, ಅವ್ರ ಜೊತೆ
1: ಪಾತ್ರನು ಮಾಡಿದ್ರು,
0: ಮಾಡಿದ್ವಿ. ಅಶ್ವತ್ಥಾಮನ ಪಾತ್ರ ಮಾಡಿದ್ರು ಎಲ್ಲಿ, ಸಿಂಧೂರಲ್ಲಿ.
1: ಹೀಗೆ ರಂಗ ಪಯಣದ ಮಧ್ಯ ಮಧ್ಯೆ ನಿಮ್ಮ ಜೊತೆಗೆ ಅಭಿನಯಿಸಿ ಈಗಲೂ ನಿಮ್ಮ ರಂಗಭೂಮಿಯ ಜೊತೆಗೆ ಸೇವೆ ಸಲ್ಲಿಸ್ತಾ ಇರತಕ್ಕಂತ ಎಷ್ಟೆಲ್ಲ ಕಲಾವಿದರು ನಿಮ್ ನೆನಪಿನಲ್ಲಿ ಇದ್ದಾರೆ?
0: ಇದ್ದಾರೆ ಸರ್. ರತ್ನಮ್ಮ ಕೂಡ್ಲಿಗಿ, ಗಿಡ್ರಿಪೇರ್ ಅಂಜಿನಮ್ಮ ಅಂತ ಹೆಸರು, ಸುಡಮ್ಮ ಸೊಲ್ಲಮ್ಮ ಅಂತಾರೆ, ಅಯ್ಯಮ್ಮಗ್ ಸ್ವಲ್ಪ ಆರಾಮಿಲ್ಲ ಈಗ, ಸುಡಗಾಳಮ್ಮ ಸೊಲ್ಲಮ್ಮ, ಮತ್ತೆ ಆಮೇಲೆ ಕ್ವಾಟೆಗಳು ಅಂಜಿನಮ್ಮ ಅಂತ ಒಬ್ರು ತೀರ್ಕೊಂಡ್ರು, ಕರೆ ನಾಗಮ್ಮ ಅಂತ, ಮತ್ತೆ ಜ್ಯೋತಿ, ಗೀತಾ.
1: ನಿಮ್ಮ ಸ್ಥಳೀಯರು ಅವರೆಲ್ಲ?
0: ಸ್ಥಳೀಯರು.
1: ಸುತ್ತಲೂ ಬೇರೆ ಬೇರೆ ಕಡೆಯಲ್ಲಿ ಯಾವ್ಯಾವ ಕಡೆ ಬೇರೆ ಕಡೆಯಿಂದ ಬರ್ತಾ ಇದ್ದಂತ ಕಲಾವಿದರು?
0: ಕಲಾವಿದರು ಆದೋನಿ ವೀಣಾ
1: ಮೇಡಮ್,
0: ಮತ್ತೆ

0: ಮಧುರ ಮಂಗಳ ಅಂತ ಇದ್ರಿ, ಅವರೆಲ್ಲ ಇಲ್ಲ ಈಗ ಕೂತ್ಕೊಂಡಿದಾರ. ಅವ್ರ ಜೊತೆ ಆಡಿದಿರು, ಮಧುರ ಮಂಗಳ, ಹೊಸಪೇಟೆ ಶಾಂತ, ಬಾವಳಿ ರೇಣುಕ, ಚಿತ್ರದುರ್ಗದಾಗ ಸಾವಿತ್ರಿ ಜಯಸ್ತ್ರಿ ಅಂತ ಅಕ್ಕ ತಂಗಿರ್ರಿ ಅವರು, ಮತ್ತೆ ಹಿರೂರು ಭಾಗ್ಯ ಅಂತ, ಆಮೇಲೆ ದಾವಣಗೆರೆಯಲ್ಲಿ ಗೌರಮ್ಮ.
1: ನೀವು ಗುರುತಿಸಿದಂಗೆ ದ ಬೆಸ್ಟ್ ಆಕ್ಟ್ರೆಸ್ ಇವರು, ಒಳ್ಳೆ ನಟಿ ಅಂತ ನೀವು ಯಾರನ್ನು ಗುರುತಿಸಬಹುದು? ನೀವು ಒಬ್ಬ ಕಲಾವಿದೆಯಾಗಿ
0: ಎಲ್ಲರೂ ಚೆನ್ನಾಗಿ ಮಾಡ್ತಾರೆ.
1: ಆ ಕಾಲಘಟ್ಟದೊಳಗೆ
0: ಎಲ್ಲರೂ ಚೆನ್ನಾಗಿ ಮಾಡ್ತಾರೆ.
1: ರಂಗನಟಿಯರೇ ತುಂಬಾ ಬೇಡಿಕೆ,
0: ಒಬ್ಬರು ಫೇಮಸ್,
1: ತುಂಬಾ ಬೇಡಿಕೆ ಕಲಾವಿದರು. ಸುತ್ತಮುತ್ತಲು ಬಳ್ಳಾರಿಯವರು ಇರಬಹುದು, ಮರಿಯಮ್ನಳ್ಳಿ ಅವರು ಇರಬಹುದು,
0: ಒಬ್ಬರಿಗಿನ್ನ ಒಬ್ಬರು ಚೆನ್ನಾಗಿ ಮಾಡ್ತಿದ್ರು.
1: ನಿಮಗೆ ನಿಮ್ಮ ವೃತ್ತಿರಂಗ ಸೇವೆಯಲ್ಲಿ ಸುಮಾರು 3,000 ಕ್ಕೂ

0: ನೀವು ಯಾರನ್ನು ಗುರುತಿಸಬಹುದು? ನೀವು ಒಬ್ಬ ಕಲಾವಿದೆಯಾಗಿ
1: ಎಲ್ಲರೂ ಚೆನ್ನಾಗಿ ಮಾಡ್ತಾರೆ.
0: ಆ ಕಾಲಘಟ್ಟದೊಳಗೆ
1: ಎಲ್ಲರೂ ಚೆನ್ನಾಗಿ ಮಾಡ್ತಾರೆ.
0: ರಂಗನಟಿಯರೇ ತುಂಬಾ
1: ಬೇಡಿಕೆಯಿಂದ ಒಬ್ಬರು ಫೇಮಸ್,
0: ತುಂಬಾ ಬೇಡಿಕೆ ಕಲಾವಿದರು. ಸುತ್ತಮುತ್ತಲು ಬಳ್ಳಾರಿಯವರು ಇರಬಹುದು, ಮರಿಯಮ್ನಳ್ಳಿ ಅವರು ಇರಬಹುದು,
1: ಒಬ್ಬರಿಗಿನ್ನ ಒಬ್ಬರು ಚೆನ್ನಾಗಿ ಮಾಡ್ತಿದ್ರು.
0: ನಿಮಗೆ ನಿಮ್ಮ ವೃತ್ತಿರಂಗ ಸೇವೆಯಲ್ಲಿ ಸುಮಾರು 3000ಕ್ಕೂ ಹೆಚ್ಚು ನಾಟಕಗಳನ್ನು ಆಡಿದಿರಿ.
1: ಹೌದು ಸರ್.
0: ನಿಮಗೆ ಅತಿ ಹೆಚ್ಚು ಕಾಡಿದಂತ ನಾಟಕ ಯಾವುದು? ನನಗೆ ಇದು ಯಾಕೋ ನಾಟಕ ತುಂಬಾ ಇಷ್ಟ ಆಗಿದೆ, ನಾನು ತುಂಬಾ ಇದರಲ್ಲಿ ಇನ್ವಾಲ್ವ್ ಆಗಿ ಮಾಡಿದೀನಿ ಅನ್ನುವಂತ ಕಾಡಿದಂತ ನಾಟಕಗಳ ಪಟ್ಟಿ ಎಷ್ಟು ಕೊಡಬಲ್ರಿ ನೀವು?
1: ರತ್ನಮಾಂಗಲ್ಯ, ಶಕಿಲನ್ ಪಾತ್ರ, ದುಃಖ ಪಾತ್ರ, ನಿಂಬಳಗೇರಿ ಅಂತ ಐತೆ ಕೊಟ್ಟೂರ ಹತ್ರ ರಾಣಗಟ್ಟೆ, ಅಲ್ಲಿ ಸಾಕಷ್ಟು ಹೋಗಿದೆ ನೋಡ್ರಿ. ರತ್ನಮಾಂಗಲ್ಯ
0: ಅದರಲ್ಲಿ ಯಾವ ಪಾತ್ರ ಮಾಡ್ತಿದ್ರಿ?
1: ಶಕಿಲ ದುಃಖ ಪಾತ್ರ.
0: ಏನ್ ಕತೆ? ಆಕ್ಚುಲಿ
1: ಗಂಡ ಕುಡುಕ ಇರ್ತಾನೆ, ಹೊಡಿತಾನ ಬಡಿತಾನ, ಮತ್ತೆ ತವ್ರ ಮನೆಗೆ ಬರ್ತಾಳೆ ಅವಳು, ಅದೊಂಥರ ದುಃಖ ಪಾತ್ರ
0: ಆಗಿ. ನೀವು ಹೆಚ್ಚು ದುಃಖ ಪಾತ್ರಗಳನ್ನು ತುಂಬಾ ಇಷ್ಟಪಟ್ಟು ಮಾಡ್ತೀರಿ?
1: ದುಃಖ ಪಾತ್ರ ಜಾಸ್ತಿ ಮಾಡ್ತಾರೆ,
0: ಜಾಸ್ತಿ ಮಾಡ್ತೀರಿ.
1: ಕಲೆಕ್ಟರ್ ಕಮಲ ಪಾರ್ಕ್ ಮಾಡಿದ್ದೀನಿ, ದೀಪ ನಟದಲ್ಲಿ ದೀಪ ಮಾಡಿದ್ದೀನಿ, ಆದರ್ಶ ಪ್ರೇಮ ಬಹಳ ಇದಾವ್ರಿ ಸರ್, ಸಾಮಾಜಿಕ ನಟಗಳು, ಮತ್ತೆ ಸತಿಸತ್ವ ಪರೀಕ್ಷೆ ಅದು ಐತಿಹಾಸಿಕ ಬರುತ್ತೆ ರೀ, ಬಾದಾಮಿ ಐಹೊಳೆ ಪಟ್ಟದಕಲ್ಲು ಗಜೇಂದ್ರ ಕಡ ಬಾದಾಮಿ ಹತ್ರ ನಿಲೋಗಲ್ಲ ಅಂತ ಐತ್ರಿ, ಅಲ್ಲಿ ಉದಯ್ ಕುಮಾರ್ ಬಂದಿದ್ರಿ, ಭಾಷಣ ಕರ್ಸಿದ್ರು ಮಸ್ತಮಲ್ಲ ನಾಟಕಕ್ಕೆ, ನಾ ಪಾತ್ರಕ್ಕೆ ಹೋಗಿದ್ವ, ಅಕ್ಕ ತಂಗಿಯರು ಅವರು ಭಾಷಣಕ್ಕೆ ಬಂದಿದ್ರಿ.
0: ನೀವು ಯಾವ ನಾಟಕದ ಹಾಡುಗಳನ್ನ ಇಷ್ಟರ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ರಿ? ಯಾವ್ದಾದ್ರು ಒಂದು ಆ ಥರದ ಒಂದು ನಾಟಕದ ಹಾಡನ್ನ ನಮ್ಮ ಕೇಳುವವರಿಗೆ ಪ್ರಸ್ತಾಪ ಮಾಡ್ಬೋದಾ?
1: ಮಾಡ್ಬೋದು ಸರ್.
0: ಹಾಡು ಯಾವ ನಾಟಕದ ಹಾಡ್ತೀರಿ?
1: ಗೋಣಿ ಬಸಪ್ಪ ದೇವ್ರ ಹಾಡು. ಮಂಗಲವೋ ಮರುಳ ಶಂಕರ, ಮಂಗಲವೋ ಮರುಳ ಶಂಕರ, ಮಂಗಲ ಮಾಯ ಗಂಗಾಧರನೆ ಮಂಗ

0: ರಕ್ತರಾತ್ರಿಕದಲ್ಲಿ ಭಾನುಮತಿ ಪಾತ್ರ ಮಾಡ್ತಾ ಇದ್ರಿ. ಭಾನುಮತಿ ಪಾತ್ರದಲ್ಲಿ ಯಾವ್ದಾದ್ರೂ ಒಂದು ಹಾಡು ಸಂಭಾಷಣೆ?
1: ಈಗ ದಯಾಸಾಗರ್ ಹೇಳಿದ್ನಲ್ಲ, ಅದೇ ಭಾನುಮತಿ ಹೇಳ,
0: ಹೇಳಿ ಇನ್ನೊಂದ್ಸಲ ಹೇಳಿ.
1: ದಯಾಸಾಗರ ಕರುಣಾಕರ

0: ಹೇ ಗುರುತ್ರ, ನಿನ್ನ ಶುಭಾಶೀರ್ವಾದ ಅಮೃತದ ಮಳೆ ಸುರಿಯುತ್ತಿರಲಿ. ಅದರೊಳಗೆ ತಪ್ಪತಪ್ಪನೆ ತೋದುಕೊಳ್ಳಲಿ ನನ್ನ ದೇಹ. ಇನ್ನಾರು ಕಾಣವರು ನಿನ್ನ ಎದೆಯಾಳ, ನೀನೇ ಪಾಂಡವರಿಗೆ ಪ್ರತಿಕಾಳ, ಕೌವೇಷನಿಗೆ ಬಲ್ಯದ ಬಿಲ್ಲಾಳ. ಹೊದಿಗೆ ಬಂದ ಹೊತ್ತಿನಲ್ಲಿ ಕೌರು ವೀರನ ಕಾಳ ಕತ್ತನ್ನು ಕಡಿಯುವ ಅಗ್ನಿಮುಖ ಅಗಸ್ತಿ ನೀನೇ. ಕುರುಪತಿ ಮೀರ ಬಲ್ಲಾಳಗಳ ನಡುವೆ ನಿನ್ನನ್ನೇ ನಂಬಿರುವೆ ನಾನು. ನನ್ನ ಮಾಂಗಲ್ಯ ರಕ್ಷಿಪುವುದಕ್ಕೆ ಯಮನ ಅಸೋನ್ನು ನುಂಗೋ ಪ್ರತಿ ನೀಲಕಂಠನು ನೀನಲ್ಲವೆ. ನಾನೆಂದು ಕುಣಿಸಿಲ್ಲ, ಕುಣಿಸಲು ಆಸಿಸಿಲ್ಲ. ನೀ ಕುಣಿದೇ ಕಾಂತ ಶಕುನಿದ ತಾಲಗತಿಯಲ್ಲಿ. ಇನ್ನ ಜಾಗರೂಕನಾದರೆ ನಿನ್ನ ತಡುವ ಧೀರರು ಯಾರಿಲ್ಲ. ನಿಮ್ಮ ಗಂಭೀರ ಗರ್ಜನೆ ಕಂಪಿಸುವುದು ಜಗವಿಲ್ಲ. ಪ್ರಚಂಡ ಪರಾಕ್ರಮ ನಿಮ್ಮಿದೆ ತುಂಬಿಸುವುದು. ಆದ್ದರಿಂದ ರಾಜಕಾರಣದ ರಾತ್ರಿ ಕವಿತಿರಲಿ, ಘನ ಘೋರ ಕಳ ಕಡಾಟದಲ್ಲಿ ಕೋಲ್ ಮಿಂಚು ಥಳಿಸುತ್ತಿರಲಿ. ಗಂಡಸು ತನ್ನ ಗರತಿಯಾದ ಹೆಂಡತಿಯ ಹಿತದ ಮಾತಿಗೆ ಕಿವಿಗೊಟ್ಟು ಬಾಳಿನ ಭೂಮಿಯೊಡೆ ಹೆಜ್ಜೆಗಳೇನಿದೆ. ಆ ಯಮನ ಮುತ್ತಜ್ಜನದಾದರೂ ಭೀತಿಲ್ಲ ಗಂಡಸಿಗೆ.
1: ಓದಿದ್ದು ನಾಲ್ಕನೇ ತರಗತಿ. ಅರ್ಧ ಶತಮಾನ ರಂಗಭೂಮಿಗೆ ನೀವು ಮುಡುಪಾಗಿಟ್ಟಿದ್ದೀರಿ, ನಿಮ್ಮ ಜೀವನವನ್ನ ರಂಗಭೂಮಿಗೆ ಪಾಗಿಟ್ಟಿದ್ದೀರಿ. ಈ ಮಧ್ಯೆ ನಿಮ್ಮ ಕುಟುಂಬದ ಬಗ್ಗೆ ಗಮನ ಹರಿಸಬೇಕು. ನಿಮ್ಗೆ ಮಕ್ಕಳೆಷ್ಟಿದ್ದಾರೆ, ಅವ್ರನ್ನೆಲ್ಲ ಏನೆಲ್ಲ ಓದಿಸಿದ್ರಿ, ಏನೇನ್ ಮಾಡ್ತಾ ಇದಾರೆ?
0: ಬಡತನದಲ್ಲಿ ಅವ್ನ ಆಟಗ ಆಡ್ಕೊಂತ ಒಬ್ಬ ಮಗ, ಅವನು ಓದಿಸಿದೀನಿ ಸಾ. ಅದರಲ್ಲಿ
1: ಏನ್ ಮಾಡ್ತಾ ಇದಾರೆ ಈಗ ಅವರು?
0: ಎಂಎ ಆಗಿದೆ. ಸಸ್ಯನೂ ಓದಿದ ಸಾ, ಕಲಿಗೆ ಹೋಗ್ತಾ ಇದ್ದಾನೆ ಸಾರ್.
1: ಒಂದು ತುಂಬಾ ರಂಗಭೂಮಿ ಕಲಾವಿದೆಯರಿಗೆ ಎಷ್ಟೋ ಸಲ ಮಕ್ಕಳು ಕಲಾವಿದೆ ಅನ್ನೋ ಕಾರಣಕ್ಕಾಗಿನೇ ದೂರವಾಗಿರೋ ಕಥೆಗಳು. ನಾನು ತುಂಬಾ ಖುಷಿ ಮತ್ತು ಅಭಿಮಾನ ನಿಮ್ಮ ಮಗನ ಬಗ್ಗೆ ಅಂದ್ರೆ, ಇವತ್ತಿಗೂ ನಿಮ್ ಜೊತೆಗಿದ್ದು ನಿಮ್ಮ ಕಲಾ ಸೇವೆಯನ್ನು ಗೌರವಿಸಿಕೊಂಡು ಒಟ್ಟಿಗೆ ನಿಮ್ಮನ್ನು ಗೌರವಿಸಿಕೊಂಡು ಜೊತೆಗಿರೋದಿದೆಯಲ್ಲ, ನಿಜವಾಗ್ಲೂ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಂಡ್ರು.
0: ಆಕ್ಚುಲಿ
1: ಅದು ಸೊ ಹಾಗಾಗಿ ಅವ್ರಿಗೂ ನಾನು ನಮ್ಮ ಎಲ್ಲ ಕೇಳಿದ್ರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಒಂದು ಕಾಲಘಟ್ಟಕ್ಕೆ ಈ ಕಲೆಯನ್ನ ಅನಂತಗೊಳಿಸಿದವರು ನಾವುಗಳು. ಆದ್ರೆ ಎಷ್ಟೋ ಸಲ ಅವರ ವೈಯಕ್ತಿಕ ಬದುಕು ತುಂಬಾ ದಾರುಣ ಸ್ಥಿತಿ ತಲುಪಿ ಗಂಗಾ ಕಲಾವಿದೆಯರದು. ಅಂತದ್ರಲ್ಲಿ ಕುಟುಂಬದವರೇ ಸಾಥ್ ನಿಲ್ದೇ ಇದ್ರೆ ಅದು ತುಂಬಾ ಕಷ್ಟವಾಗುತ್ತೆ. ಅಂತದ್ರಲ್ಲಿ ನಿಮ್ಮ ಮಗ ನಿಮ್ಮ ವೃತ್ತಿ ಸೇವೆಯನ್ನ ಗೌರವಿಸಿಕೊಂಡು ಜೊತೆಗಿದ್ದಾರೆ, ಅವ್ರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಕೊನೆಯದಾಗಿ ಈ ಕಾಲಘಟ್ಟದ ಕಲೆ ನಾಟಕ ಕಲಾವಿದರು ಬಗ್ಗೆ ಏನನ್ನ ಹೇಳಿಕ್ ಬಯಸ್ತೀರ? ಅಂದ್ರೆ ನಿಮ್ಮ ಕಾಲಘಟ್ಟದಾಗೆ ಇವತ್ತು ಮಹಿಳೆಯರು ಹೆಚ್ಚು ಪ್ರವೇಶ ಮಾಡ್ತಾ ಇಲ್ಲ ಭೂಮಿಗೆ, ತುಂಬಾ ಕಡಿಮೆ ಕಡಿಮೆ ಇದೆ. ಏನೇನ್ ಬದಲಾವಣೆ ಆಗಿದೆ, ಯಾಕೆ ಬದಲಾವಣೆ ಆಗಿದೆ, ನೀವ್ ಅದನ್ನ ಹೇಗೆ ನೋಡ್ಲಿಕ್ಕೆ ಬಯಸ್ತೀರಿ, ಅದನ್ನ ಹೇಗೆ ಗ್ರಹಿಸ್ಲಿಕ್ಕೆ ಬಯಸ್ತೀರಿ ಅಂತ?
0: ಆಗಿನಷ್ಟು ಶ್ರದ್ಧೆ ಇಲ್ಲ ಸ ಈಗ. ಈಗ ಶ್ರದ್ಧೆ ಅನ್ನೋದು ಇಲ್ಲೇ ಇಲ್ಲ ಸ. ಅವೆಲ್ಲ ಕಷ್ಟಪಟ್ಟು ಕಲಿತಿದ್ವಿ ಸ. ಹಾಡ ಒಂದೊಂದು ಅಕ್ಷರ ನಡೀತಿದ್ರು ಸ. ಹಳ್ಳಿಗಳಲ್ಲಿ ಸಣ್ಣ ಅಕ್ಷರ ದೊಡ್ಡ ಅಕ್ಷರ
1: ಅಲ್ಪ ಪ್ರಾಣ
0: ಮತ್ತೆ ಹಿಡಿತಿದ್ರು. ನೀನೇ ನಾಟಕ ಆಡ್ತೀಯ ಅಂತಿದ್ರು ಸ. ಅಕ್ಷರ ಕರೆಕ್ಟ್ ನೋಡಿ, ರಾಣೇಬೆನ್ನೂರ್ ಹತ್ರ ಹಿರಿಯ ಬಿದ್ರಿ ಅಂತ ಐತ್ರಿ. ಒಂದೊಂದು ಅಕ್ಷರ ಕಡಿತಿದ್ರಿ ಅವ್ರು, ಸಣ್ಣ ಅಕ್ಷರ ದೊಡ್ಡ ಅಕ್ಷರ ಕರೆಕ್ಟ್ ನೋಡಿ ಅಲ್ಲಿ ಅಂದ್ರೆ ಪಾತ್ರ ಮಾಡಿ, ಇಲ್ಲಾಂದ್ರೆ ಬೇಡ. ಅಷ್ಟು ಕಷ್ಟಪಟ್ಟು ಆಡಿ ಬಂದ್ವಿ.
1: ಇವತ್ತು ಹಳ್ಳಿಗಳಲ್ಲಿ ಬೇರೆ ಸಾಕಷ್ಟು ಸಾಮಾಜಿಕ ನಾಟಕಗಳಾಗ್ತವೆ, ಹೇಗ್ ಮಾತಾಡಿದ್ರು ನಡೆದು
0: ಈಗಿನ ಕಾಲನೇ ಬೇರೆ ಆಗುತ್ತ. ಎಲ್ಲ ಬಂಡುಗಳು ಕಟ್ಕೊಂಡು ಬರೋರು ನಾಟಕಗಳು ನೋಡಕ್ಕೆ. ಅದೇ ಗೌಣಿ ಬಸಪ್ಪನ ನಾಟಕ ಬಾಗ್ಳಿ ಬಂಡುಗಳು ಬರೋರಿ. ಈಗ ಎಲ್ಲಿ ಸ್ವಲ್ಪ ಕಡಿಮೆ.
1: ಮಹಾರಾಷ್ಟ್ರದವರೆಗೂ ಹೋಗಿದ್ರಿ ನೀವು, ಅಲ್ಲಿ ಯಾವ ನಾಟಕ ಆಡಿದ್ರಿ? ಅದು ಕನ್ನಡನಾ ಅಥವಾ ಹೇಗೆ? ಅದು
0: ಇಲ್ರಿ, ಸಾಮಾಜಿಕ ನಾಟಕ.
1: ಸಾಮಾಜಿಕ ನಾಟಕ ಕನ್ನಡ ಭಾಷೆಯಲ್ಲಿ?
0: ಕನ್ನಡ ಭಾಷೆಯಲ್ಲಿ.
1: ಸೊ ಅಲ್ಲಿ ಕನ್ನಡ ನಾಟಕಗಳು
0: ಕನ್ನಡ
1: ಅಲ್ಲಿವರೆಗೂ ನೀವು ಹೋಗ್ತಾ ಇದ್ರಿ. ಅದನ್ನ ಹೇಗೆ ಗುರುತಿಸಿದ್ರು ನಿಮ್ಮನ್ನ ಅಲ್ಲಿಗೆ ಕರ್ಸ್ಕೊಳ್ಳುವಷ್ಟು?
0: ಹೆಸರು ಹೆಸರು ಕೇಳಿದಾರ ಸರ್ ಅವರು, ಇವ್ರ ಹತ್ರ ಆರ್ತಿ ಭಾರತಿ ಅಂದ್ರೆ ಹಿಂಗ್ ಕಲಾವಿದರಿದಾರಂತ. ನಾವಿಬ್ರೇ ಹೋಗಿದ್ವಿ ಅಕ್ಕ
1: ತಂಗಿ ಮಹಾರಾಷ್ಟ್ರಕ್ಕೆ. ನಿಮ್ಮ ಸಹೋದರಿಯರ ಬಗ್ಗೆ ಒಂದ್ ಮಾತು ಹೇಳಿ, ಅವರು ಏನಾಯ್ತು ಈಗ ಅವ್ರಿಗೆ? ಅಂದ್ರೆ ರಂಗಭೂಮಿಯಲ್ಲಿ ಎಷ್ಟು ವರ್ಷಗಳವರೆಗೂ ನಿಮ್ ಜೊತೆಗಿದ್ರು?
0: ಅವರು ಬಯಲಾಟ ತುಂಬಾ ಆಡ್ತಾ ಇದ್ರು ಸರ್. ನಾನು ಸ್ವಲ್ಪ ಸ್ವಲ್ಪ ಹೋಗಿದ್ದೀನಿ ಸರ್. ಅವಳು ಬಯಲಾಟ ಕೂಡ ಹೋಗಿದ್ದಾಳೆ ಸರ್. ರೇಣುಕಾದೇವಿ ಮಹಾತ್ಮ್ಯದ್ರಲ್ಲಿ ರೇಣುಕನ್ ಪಾರ್ಟ್ ಮಾಡಿದಾಳ್ರಿ, ದೊಡ್ಡ ದೊಡ್ಡ ಪಾತ್ರ ಮಾಡಿದಾಳ್ರಿ. ಮತ್ತೆ ಸಾಮಾಜಿಕ ಪೌರಾಣಿಕ ಇತಿಹಾಸಕ್ಕೆಲ್ಲ ಮಾಡಿದಾಳ. ನಾನ್ ಬಯಲಾಟಕ್ಕೆ ಸ್ವಲ್ಪ ಕಡಿಮೆ ರೀ, ಅಕ್ಕನೇ ಜಾಸ್ತಿ ಆಡಿದಾಳ ಸರ್. ಮೊದ್ಲೆಲ್ಲ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ರು ಅವರು, ಒಂದ್ 8 ದಿವಸಗಟ್ಲೆ ಹೋಗ್ಯಾರ್ರಿ ಅವಾಗ. ನಾನು ಅಷ್ಟು ಹೋಗಿಲ್ಲ, ಇನ್ನು ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಸರ್ ಅಷ್ಟೇ.
1: ಮರೇಮನಹಳ್ಳಿ ಪರಿಸರದ ಕಲಾವಿದೆಯರು ಅವರೊಟ್ಟಿಗೆ ಯಾರ್ಯಾರೊಟ್ಟಿಗೆ ನಾಟಕಗಳೆಲ್ಲ ಆಡ್ತಾ ಇದ್ರಿ ನೀವು?
0: ಎಸ್ ರೇಣುಕ, ಎನ್ ರೇಣುಕ, ಎಂ ರೇಣುಕ, ಆಮೇಲೆ ಶಾರದ, ಆಮೇಲೆ ಅಂಬುಜ, ನಾಗರತ್ನಮ್ಮ,
1: ಕೊನೆಯದಾಗಿ ಒಂದು ಉತ್ತರೆ ಪಾತ್ರದ ಒಂದು ಹೇಳಿ ಕಾರ್ಯಕ್ರಮ ಮುಗಿಸೋಣ.
0: ಹೇಳ್ತೀನಿ,
1: ಹೇಳಮ್ಮ.

0: చిత్తారా విధవేయిరువే అమ్మమ్మ ఘోరా ఎంతిదె జనుమ.
1: ನಿಮ್ಮೊಟ್ಟಿಗೆ ನಿಮ್ಮ ಮಕ್ಕಳು ಜೊತೆಗಿದ್ದಾರೆ, ಇದೊಂದು ಕಲೆಯನ್ನು ಗುರುತಿಸಿ ನಿಮ್ಮನ್ನ ಪ್ರೋತ್ಸಾಹಿಸ್ತಾನೆ ಇದ್ದಾರೆ. ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಉತ್ತರೋತ್ತರವಾಗಿ ನಿಮ್ಮ ಕಲಾ ಸೇವೆಗೆ ಗೌರವ ಮನ್ನಣೆ ಸಿಗಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಲಾ ಸೇವೆಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ಎಲ್ಲರಿಗೂ ಧನ್ಯವಾದಗಳು ಸರ್. ನಮಸ್ಕಾರ.
3: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕಾರದ ಕೂಡ್ಲಿಗಿಯ ಹಿರಿಯ ರಂಗ ಕಲಾವಿದೆ ಟಿ ಭಾರತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನ ನಡೆಸಿಕೊಟ್ಟವರು ಎಂ ಸೋಮೇಶ್ ಉಪ್ಪಾರ್, ನೆರವು ಶಾಂತಲಾ ಹರವಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿ ಬಂತು. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30

0: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ, ನಿಲಯದ ನಿರ್ದೇಶಕರು, ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ, ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
1: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಪ್ಪ.
0: ಬೆಳ್ಳಿ ಬಟ್ಟಲು.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 12:51. ಇದೀಗ ವಾಣಿಜ್ಯ ಪ್ರಕಟಣೆಗಳು.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಎಷ್ಟೊತ್ತಿನಿಂದ
2: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
0: ಶ್ರೋತೃಗಳೇ ಗಮನಿಸಿ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂದರೆ 12:35 ಕ್ಕೆ

ಪ್ರಸಾರವಾಗಲಿರುವ ಆರೋಗ್ಯ ಕಾರ್ಯಕ್ರಮದಲ್ಲಿ ತಂಬಾಕು ಪದಾರ್ಥಗಳಿಂದ ಹಲ್ಲಿನ ರಕ್ಷಣೆ ಕುರಿತು ಡಾ ಆತ್ಮಾನಂದ ಗೌರೋಜಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಒಂದು ಗಂಟೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಈ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ರಶ್ಮಿ ರೈ. ಐದು ಗಂಟೆಗೆ ಸೇನಾ ಸ್ಮರಣೆ, ಇದು ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಇದರಲ್ಲಿ ನಿವೃತ್ತ ಸೇನಾನಿ ವಿರಾಜಪೇಟೆಯ ವೆಂಕಟಗಿರಿ ಸಾಯ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 6:50ಕ್ಕೆ ಕೃಷಿರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸೇರಿ ಪ್ರಸಾರವಾಗಲಿದೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 08272228558. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ತಂಬಾಕು ಪದಾರ್ಥಗಳಿಂದ ಹಲ್ಲಿನ ರಕ್ಷಣೆ, ಈ ಕುರಿತಾಗಿ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೊಂದಿಗೆ ಇದೀಗ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಕಾರ್ಯಕ್ರಮದ ಎಲ್ಲ ನಮ್ಮ ಕೇಳುಗರಿಗೆ ನಮಸ್ಕಾರಗಳು. ದಂತ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಸಹಜವಾಗಿ ಕೆಲವು ಪ್ರಾದೇಶಿಕವಾಗಿ ಕೆಲವೊಬ್ಬರಿಗೆ ಕೆಲವು ಹವ್ಯಾಸಗಳು ಈ ತಂಬಾಕು ಪದಾರ್ಥಗಳನ್ನು ಬಳಸೋದು. ಈಗ ಮಾದಕ ವಸ್ತುಗಳನ್ನು ಬಳಸಬಾರ್ದು ಅಂತಂತ ಹೇಳಿ ನಾವು ಅದನ್ನು ಹೇಳಿದಾಗ ಅದು ರಕ್ತದಲ್ಲಿ ಸೇರಿ ಅದು ಏನೋ ಇನ್ನೊಂದೇನೋ ಮಾಡತ್ತೆ ಅಂತ ಹೇಳ್ತೀವಿ. ಆದರೆ ಸಹಜವಾಗಿ ಎಲೆ ಅಡಿಕೆ ತಿನ್ನೋರಾಗಲಿ, ತಂಬಾಕು ಪದಾರ್ಥಗಳನ್ನು ಬಳಸೋರಾಗಲಿ, ಅಥವಾ ಇನ್ನಿತರ ಏನೋ ಬೇರೆ ಬೇರೆ ಏನೇನೋ ಬಳಸ್ತಾರೆ ನಮ್ಮ ಹಳ್ಳಿಯಲ್ಲಿ ಹೋದರೆ ಇನ್ನು ಹೊಸ ಹೊಸದ್ದು ಹೇಳ್ತಾರೆ. ಅದರಿಂದ ಹಲ್ಲು ತನ್ನ ಸೌಂದರ್ಯವನ್ನು ಕಳ್ಕೊಳ್ತದೆ, ಅದಕ್ಕೆ ಸಾಕಷ್ಟು ಹಾನಿನೂ ಆಗುತ್ತೆ. ಏನು ವೈದ್ಯಕೀಯವಾಗಿ ಇದರಲ್ಲಿ ಸಮಸ್ಯೆ ಆಗುತ್ತೆ ಅಂತ ಅನ್ನೋದನ್ನು ತಿಳ್ಕೋಬೇಕು. ಹೇಳಿ ಸರ್, ಏನೇನು ಆಗತ್ತೆ ಅಂತ
2: ನೋಡಿ. ಮೊದಲೇದಾಗಿ ಇದೇನು ದುಶ್ಚಟಗಳಿದ್ದಾವ, ಇವ್ ಯಾವಾಗ್ಲೂ ನಿಮಗೆ ದುಷ್ಪರಿಣಾಮವನ್ನ ಬೀರ್ತಾವ. ಒಂದು ಮಾತಿದೆ, ಮಾದಕ ವ್ಯಸನ ಮಸಣಕ್ಕೆ ಸಮಾನ. ಇಂಥ ಒಂದು ಸಂದರ್ಭದಲ್ಲಿ ಇಂದಿನ ದಿನಗಳಲ್ಲಿ ಹೆಚ್ಚಾನೆಚ್ಚು ಭಾರತೀಯ ಜನಸಂಖ್ಯೆಯಲ್ಲಿ ಟೊಬ್ಯಾಕೋ ಕನ್ಸಂಪ್ಷನ್ ಆಗಿರ್ಬೋದು. ಆ ಟೊಬ್ಯಾಕೋ ಒಳಗೆ ಮತ್ತೆ ಎರಡು ರೀತಿಯಾದಂತಹ ಒಂದು ಟೊಬ್ಯಾಕೋ ಬರ್ತಾವೆ, ಒಂದು ಸ್ಮೋಕ್ ಟೊಬ್ಯಾಕೋ, ಇನ್ನೊಂದು ಸ್ಮೋಕ್ಲೆಸ್ ಟೊಬ್ಯಾಕೋ ಅಂತ. ಸ್ಮೋಕ್ ಟೊಬ್ಯಾಕೋ ಅಂತಂದ್ರೆ ನಾವು ಇವರೆಲ್ಲ ಯೂಸ್ ಮಾಡ್ತಿರುವಂತಹ ಯುವ ಪೀಳಿಗೆಗಳು ವೇಪ್ ಆಗಿರ್ಬಹುದು, ಸಿಗರೇಟ್ ಆಗಿರ್ಬಹುದು, ಇವೆಲ್ಲ ಸ್ಮೋಕ್ ಟೊಬ್ಯಾಕೋ ಅಂತ ಬರ್ತಾವೆ. ಇನ್ ಸ್ಮೋಕ್ಲೆಸ್ ಟೊಬ್ಯಾಕೋ ಪ್ರೊಡಕ್ಟ್ಸ್ ಅಂತಂದ್ರೆ ಗುಟ್ಕಾ, ಪಾನ್ಪರ, ಖೈನಿ, ಜರ್ದಾ, ಈ ರೀತಿಯಾದಂತಹ ಇನ್ನೂ ಅನೇಕ ಹಲವಾರು ನನಗೆ ಹೆಸರುಗಳು
1: ಇರಲಿ. ಅಂದ್ರೆ ಇದು ಮಾಡುವಂತಹ ಅನಾಹುತ ಅದ್ರ ಬಗ್ಗೆ ನೀವು ಹೇಳ್ತೀರಿ ಅಂದ್ರೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ನಾವು. ಅಂದ್ರೆ ಈಗ ಮಾದಕ ವಸ್ತುಗಳ ಕುರಿತಾಗಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾನೆ ಬಂದಿದ್ದೀವಿ. ಅದರ ಪರಿಣಾಮಗಳೇನು ಮತ್ತು ಮಾನಸಿಕವಾಗಿ ಮಾದಕ ವಸ್ತುಗಳ ಸೇವನೆ ಮಾಡುವವರ ಸ್ಥಿತಿ ಹೇಗಿರುತ್ತೆ, ಅವರು ಎಷ್ಟೆಲ್ಲ ಹಿಂಸೆಗಳನ್ನು ಅನುಭವಿಸ್ತಾರೆ, ಅವರಿಗೆ ಚಿಕಿತ್ಸೆ ತುಂಬಾ ಅಗತ್ಯ ಇದೆ ಅಂತನ್ನೋದೆಲ್ಲ ವಿಚಾರಗಳಿವೆ. ಈಗ ಒಬ್ಬ ದಂತ ವೈದ್ಯರಾಗಿ ಎಲ್ಲ ಚೆನ್ನಾಗಿ ಕಾಣಬೇಕು, ತುಂಬಾ ಸುಂದರವಾಗಿ ಕಾಣಬೇಕು ಅಂದ್ರೆ ನಮ್ಮ ದಂತ ಪಂಕ್ತಿ ಚೆನ್ನಾಗಿರಬೇಕು ಅಂತ ಹೇಳಿ ಹೇಳ್ತೀವಿ. ಜಾಹೀರಾತಿನಲ್ಲಿ ಕಾಣೋ ರೀತಿ ನಮ್ಮ ಹಲ್ಲುಗಳು ಇರಬೇಕು ಅಂತ ಬಯಸ್ತಿರ್ತಾರೆ. ಅಂತ ಇದ್ರೂ ಕೂಡ ಈ ತಂಬಾಕು ಪದಾರ್ಥಗಳನ್ನು ಬಳಸಿದ್ರು ಸಮಸ್ಯೆ ಆಗತ್ತೆ ಅಂತ ಗೊತ್ತಿದ್ರು ಕೂಡ ತಂಬಾಕು ಪದಾರ್ಥಗಳನ್ನ ಅದೇನೋ ನನಗೆ ಹಲ್ಲಿಗೂ ಅದಕ್ಕೂ ಸಂಬಂಧ ಇಲ್ಲ, ನನ್ನ ಒಂದು ಅಭ್ಯಾಸ ಇದು ಅಂತ ಹೇಳ್ತಾರೆ. ಹಲ್ಲಿಗೂ ಅದಕ್ಕೆ ಸಂಬಂಧ ಹೇಗೆ?
2: ಈಗ ಧೂಮಪಾನ ಸೇವನೆ ಮಾಡೋರು ಅವರ ಒಂದು ಮಾನಸಿಕತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ರು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅವರು ಒಳಗಾಗಿರುವಂತಹ ಕಾರಣ, ಯಾವುದೋ ಒಂದು ಮಾನಸಿಕ ಶೋಷಣೆಗೊಳಗಾಗಿರುವಂತಹ ಕಾರಣದಿಂದಾಗಿ ಅವರು ಧೂಮಪಾನವನ್ನ ತಮ್ಮ ಜೀವನದಲ್ಲಿ ರೂಢಿ ಮಾಡ್ಕೊಂಡ್ಬಿಡ್ತಾರೆ.
1: ತಂಬಾಕು ಪದಾರ್ಥನೂ ಕೂಡ ಮಾನಸಿಕ ಕಾರಣದಿಂದಾನೆ ಮಾಡ್ತಾರಂತೀರಾ?
2: ಹೌದು, ಕೆಲವೊಬ್ರನ್ನ ನೋಡಿ ಕಲಿತಾರೆ, ಇನ್ನು ಕೆಲವರು ಕೆಲವೊಂದು ಪರಿಸರದಲ್ಲಿ ಇದ್ದು ಅದೇ ಒಂದು ಆ ಪರಿಸರವೇ ಅವರಿಗೆ ಒಂದು ಸೇವನೆ ಮಾಡ್ಲಿಕ್ಕೆ ದಾರಿ ಮಾಡಿಕೊಡುತ್ತೆ. ಅದು ಈ ರೀತಿಯಾದಂತಹ ಒಂದು ಪರಿಸರದಲ್ಲಿ ಅವರು ಬದುಕಿ ಅಥವಾ ಇನ್ನೊಬ್ಬರ ಒಂದು

0: ಒಂದು ಇದನ್ ಮಾಡಿ ಅವರು ಹವ್ಯಾಸವನ್ನು ಮಾಡ್ಕೊಟ್ಟಿರ್ತಾರೆ ತಂಬಾಕು ಸೇವನೆಯನ್ನ. ಮತ್ತು ಒಂದು ಯೂಶ್ವಲಿ ಈಗ ಸ್ಮೋಕಿಂಗ್ ಅಂತ ಬಂದ್ರೆ ನೀವು ಒಂದು ಸಿಗರೇಟ್ ತಗೊಂಡ್ರೆ ಅದರಿಂದ ಅದರಲ್ಲಿ ಸುಮಾರು 7-8 milligrams ನಷ್ಟು ಟಾರ್ ಅಂಶ ಇರುತ್ತೆ ಅದರ ಒಳಗಡೆ.
1: ಟಾರ್ ಅಂಶ ಅಂದ್ರೆ ಫುಲ್ ಅಂದ್ರೆ ಅದು ಅದರದ ಅವಶೇಷಗಳು ಅಷ್ಟು ಡೇಂಜರಸ್. ನಾವು ಜಾಹೀರಾತುಲ್ಲಿ ನೋಡ್ತೀವಲ್ಲ ಸಾಮಾನ್ಯವಾಗಿ ಇಷ್ಟು ಇಂತಿಷ್ಟು ಟಾರ್ ಪದಾರ್ಥ ನಿಮ್ಮ ದೇಹದಲ್ಲಿ ಸೇರಿಕೊಳ್ತದೆ ಅಂತಂತೇಳಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟಾರ್ ಪದಾರ್ಥಗಳು ನಿಮ್ಮ ದೇಹದಲ್ಲಿ ಸೇರಿರ್ತದೆ ಅಂತ ಅನ್ನೋದು ನಿಮ್ಮ ಕಲ್ಪನೆ ಇದೆಯಾ ಅಂತ ಹೇಳ್ತಾರೆ. ಆ ಟಾರ್ ವಿಚಾರ ಬಗ್ಗೆ ಯಾರು ಮಾತಾಡದೇ ಇಲ್ಲ, ಅದು ಎಲ್ಲಿಂದ ಅಂದ್ರೆ ಈ ತಂಬಾಕು ಪದಾರ್ಥದಿಂದನೇ ಸೇರಿಕೊಳ್ತದೆ ಅಂತ. ಈ ರೀತಿ ತಂಬಾಕು ಪದಾರ್ಥಗಳ ಒಂದು ಸೇವನೆಯಿಂದ ಅನೇಕ ಪದಾರ್ಥಗಳು ನಮ್ಮ ದೇಹದ ಒಳಗಡೆ ಸೇರಿ ಇನ್ನಷ್ಟು ಹಾನಿಯಾಗತ್ತೆ ಅಂತಂತ ಹೇಳಿ. ಈಗ ಈ ತಂಬಾಕು ಪದಾರ್ಥಗಳದ್ದು ಒಂದು ಏನಂದ್ರೆ ವಿಶೇಷ, ಈ ಹಲ್ಲಿನ ಬುಡಕ್ಕೆ ಹಲ್ಲಿನ ಪಕ್ಕದಲ್ಲಿ ಅಥವಾ ಬಾಯಲ್ಲಿ ಯಾವತ್ತೂ ಕೂಡ ಅದು ತುಂಬಿಕೊಂಡಿರ್ಬೇಕು, ಅಲ್ಲಿ ಇದ್ರೇನೆ ಅವ್ರದ್ದು ಮುಂದಿನ ಎಲ್ಲಾ ಕೆಲಸಗಳು ಆಗ್ತವೆ ಅಂತ ಹೇಳ್ತಾರಲ್ಲ ಸರ್, ಅದ್ರ ಬಗ್ಗೆ
0: ನೋಡಿ. ಅದು ತಂಬಾಕು ಸೇವನೆ ಮಾಡೋದೇ ಆ ರೀತಿ ಜನರು, ಅವ್ರು ಎಷ್ಟು ಸಮಯದವರೆಗೆ ಬಾಯಲ್ಲಿ ಇಟ್ಕೊಂತಾರಲ್ಲ ಅಷ್ಟು ಸಮಯದವರೆಗೆ ಆ ತಂಬಾಕಿನಿಂದ ಸಿಗುವಂತಹ ಒಂದು ಅನುಭವ ಅವ್ರಿಗೆ ಸಿಗುತ್ತೆ. ಹೀಗಾಗಿ ಅವರು ಬಾಯಲ್ಲಿ ತಂಬಾಕು ಸೇವನೆ ಒಂದು ಸಂದರ್ಭದಲ್ಲಿ ಬಾಯಲ್ಲಿ ಈಗ ಜಮಾ ಮಾಡಿ ಅವರು ಒಸಡಿನ ಭಾಗದಲ್ಲಿ ಅಥವಾ ದವಡೆಯ ಒಂದು ಹಿಂಬದಿಯಲ್ಲಿ ಇಟ್ಕೊಳ್ಳಿಕ್ಕೆ ಅವರು ಮಾಡ್ತಾರೆ. ಇದೇ ಒಂದು ಕಾರಣದಿಂದಾಗಿ ಒಸಡಿನ ಒಂದು ಬಾಯಿಯ ಕ್ಯಾನ್ಸರ್ ಒಸಡಿನ ಒಂದು ಇದರಲ್ಲಿ ಇಟ್ಟುಕೊಳ್ಳುತ್ತಾ ಬಾಯಿಯ ಕ್ಯಾನ್ಸರ್ ಆಗಿರಬಹುದು ಮತ್ತು ಅದೇ ರೀತಿ ಅಂಗುಳದ ಕ್ಯಾನ್ಸರ್ ಆಗಿರಬಹುದು ಇವೆಲ್ಲವೂ ಕೂಡ ಒಂದು ಜನರಲ್ಲಿ ಗುರಿಯಾಗುವಂತಹ ಸಾಧ್ಯತೆಗಳಿದ್ದೇ ಇರುತ್ತೆ.
1: ಈ ಸಹಜವಾಗಿ ನಾವು ಒಂದು ಸಿನಿಮಾ ನೋಡ್ಲಿಕ್ಕಂತ ಹೋದಾಗ ಅಲ್ಲಿ ಒಂದು ಜಾಹೀರಾತು ಬರುತ್ತೆ, ಆ ಜಾಹೀರಾತು ಇಷ್ಟು ಪರಿಣಾಮಕಾರಿ ಇರುತ್ತಲ್ಲ, ಅಯ್ಯೋ ನೋಡ್ಲೇಬಾರ್ದಪ್ಪ, ಅಯ್ಯೋ ಛೇಛೆ ಅಂತ ಅನ್ಸುತ್ತೆ. ಅಷ್ಟೆಲ್ಲ ಜನ ಕೂತವರಲ್ಲಿ ಅನೇಕರು ಕೂಡ ಈ ತಂಬಾಕು ಅದ ಸೇವನೆಯ ದುಶ್ಚಟದ ದಾಸರು ಆಗಿರ್ತಾರೆ, ಅವ್ರ ಭಾವನೆ ಬದಲಿ ಆಗಲ್ಲ.
0: ಹೌದು, ಅವ್ರ ಭಾವನೆ ಬದಲಿ ಆಗಲ್ಲ. ಯಾಕಂತಂದ್ರೆ ಅವರಿಗೆ ಆ ತಂಬಾಕು ನೀಡುವಂತಹ ಅನುಭವ ಏನಿದೆ, ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆದಂತಹ ಒಂದು ಒಂದು ಕೆಟ್ಟ ಪರಿಸ್ಥಿತಿಗೆ ಅವ್ರು ಹೋಗ್ತಾರೆ ಅನ್ನೋ ಒಂದು ಅರಿವು ಇರಂಗಿಲ್ಲ ಅವರಿಗೆ. ಕೇವಲ ಆ ಒಂದು ಪ್ರೆಸೆಂಟ್ ಸಿಚುವೇಶನ್ ಅನ್ನು ಮಾತ್ರ ಅವ್ರು ಎಂಜಾಯ್ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಮುಂದೆ ಭವಿಷ್ಯದಲ್ಲಿ ಆಗುವಂತಹ ಅನಾಹುತಗಳನ್ನ ಬದಿಗಿಟ್ಟು ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸ್ಟ್ರೆಸ್ ಕೊಡಲ್ದ ಈಗ ಅವರು ನಾವು ಎಂಜಾಯ್ ಮಾಡ್ತಿದೀವಿ, ಹೀಗಾಗಿ ನಾವು ಈಗ ತಂಬಾಕು ಸೇವನೆ ಮಾಡ್ತೀವಿ, ನಾವು ಮತ್ತೆ ಇನ್ನಿತರ ದುಶ್ಚಟಗಳನ್ನ ನಾವು ಮಾಡ್ತೀವಿ ಅನ್ನೋ ಒಂದು ಮಾನಸಿಕತೆ ಅವರಲ್ಲಿ ಇದ್ದೇ ಇರುತ್ತೆ.
1: ಅಂತವ್ರನ್ನ ನಾವು ಡಿಅಡಿಕ್ಷನ್ ಕ್ಯಾಂಪ್ಗಳಲ್ಲಿ ಈಗ ಹೆಂಗೆ ಮದ್ಯಪಾನ ಬಿಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ, ಹಂಗೆ ಧೂಮ್ರಪಾನ ಅಥವಾ ಈ ತಂಬಾಕು ಸೇವನೆ ಮಾಡೋರನ್ನು ಕೂಡ ಕರ್ಕೊಂಡು ಹೋಗ್ತಾರ ಅಥವಾ ಆ ರೀತಿಯಾದಂತದ್ದು ಇದೆಯಾ ನಮ್ಮಲ್ಲಿ?
0: ನೋಡಿ, ಕೆಲವೊಬ್ರು ಕೇಳೋರಿರ್ತಾರೆ, ಇನ್ನೊಬ್ರು ಕೇಳಲ್ದವ್ರು ಇರ್ತಾರೆ. ಕೇಳೋರಿದ್ರೆ ಅಂತಂದ್ರೆ ತೀರಾ ನೀವು ಡಿಅಡಿಕ್ಷನ್ ಸೆಂಟರ್ ಕರ್ಕೊಂಡು ಹೋಗಿಂತ ಮುಂಚೆ ದಂತ ವೈದ್ಯರ ಬಳಿ ನೀವು ಕರ್ಕೊಂಡು ಬಂದ್ರು ಕೂಡ ದಂತ ವೈದ್ಯರವರಿಗೆ ಕೌನ್ಸಿಲಿಂಗ್ ಮುಖಾಂತರ ಅವರಿಗೆ ಆ ಚಟವನ್ನು ಬಿಡಿಸುವಂತಹ ಸಹಾಯನ್ನ ದಂತ ವೈದ್ಯರು ಮಾಡೇ ಮಾಡ್ತಾರೆ. ಅದಕ್ಕೂ ಮೀರಿ ಅವರು ಕೇಳುವಂತಹ ಸಿಚುವೇಶನ್ ಒಳಗಿಲ್ಲ ಅಥವಾ ಅವ್ರನ್ನ ಅನ್ಕಂಟ್ರೋಲೇಬಲ್ ಅದಾರವರು, ಅವ್ರಿಗೆ ಬೇಕೇ ಬೇಕು ಅಂತಹ ಒಂದು ಇದು, ಯಾಕಂದ್ರೆ ಅವರಿಗೆ 24 hours ಅವ್ರನ್ನ ಯಾರಾದ್ರೂ ವಾಚ್ ಮಾಡುವಂತಹ ಒಂದು ಸನ್ನಿವೇಶ ಬರುತ್ತೆ ಅವಾಗ. ಹೀಗಾಗಿ ಅವ್ರನ್ನ ಡಿ ಅಡಿಕ್ಷನ್ ಸೆಂಟರ್ ಕರ್ಕೊಂಡು ಹೋಗೋದು ಉತ್ತಮ ಅಂತ ನಾನು ಹೇಳ್ತೀನಿ.
1: ಸಾಮಾನ್ಯ ಈ ತಂಬಾಕು ಪದಾರ್ಥ ಸೇವನೆ ಮಾಡೋರನ್ನ ಈ ರೀತಿ ತಂಬಾಕು ಪದಾರ್ಥ ಬಿಡಿಸೋ ಕೇಂದ್ರಕ್ಕೆ ಕರ್ಕೊಂಡು ಹೋಗಲ್ಲ, ಅದು ನಿರ್ಲಕ್ಷ್ಯ ಮಾಡ್ಬಿಟ್ಟಿರ್ತಾರೆ. ಅದು ನೋಡಿದ್ರೆ ಮುಂದೆ ಕ್ಯಾನ್ಸರ್ಗೆ ಕರ್ಕೊಂಡು ಹೋಗುತ್ತೆ, ಆದ್ರೆ ಅದ್ರ ಕಡೆ ಗಮನ ಕೊಟ್ಟಿರಲ್ಲ. ಹೇಗೆ ಜಾಗೃತಿಯನ್ನ ಇನ್ನು ಪಡ್ಕೋಬೇಕಾಗಿದೆ? ಈಗ ನಾವು ಕಾರ್ಯಕ್ರಮಗಳ ಮೂಲಕವಾಗಿನು ಹೇಳಬಹುದು, ಮತ್ತೆ ಬೇರೆ ಬೇರೆ ಮಾರ್ಗಗಳ ಮೂಲಕವಾಗಿ ಕೂಡ ಜಾಗೃತಿ ಅಥವಾ ಈ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಯಾವಾಗ ವೈಯಕ್ತಿಕವಾಗಿ ಅವರಿಗೆ ಹಾನಿಯಾಗುತ್ತೆ, ಅದರ ಒಂದು ಪರಿಣಾಮ ಅವರು ಅನುಭವಿಸ್ತಾರೆ, ಅವಾಗಾದರೂ ಎಚ್ಚರಾಗ್ತಾರ?
0: ಈಗ ಸಾಕಷ್ಟು ಸರ್ಕಾರದ ವತಿಯಿಂದಾಗಿರ್ಲಿ ಅಥವಾ ಪ್ರೈವೇಟ್ NGOs ವತಿಯಿಂದಾಗಿರ್ಲಿ ಅಥವಾ ಇಂಡಿವಿಜುವಲ್ಸ್ಗಳಿಂದ ಆಗಿರ್ಲಿ ಸಾಕಷ್ಟು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ತುಂಬಾನೇ ಆಗಿದೆ. ಈಗ ಏನಿದೆ ಅಂತಂದ್ರೆ ಮಾಡುವುದು ಮಾತಾಡೋದು ಏನ್ ಉಳಿದಿಲ್ಲ, ಇರುವುದೊಂದೇ ಆಚರಣೆ ಮಾತ್ರ, ಆಚರಣೆ ಮಾತ್ರ.
1: ಹೌದೌದೌದು. ಈ ತಂಬಾಕು ಪದಾರ್ಥಗಳಲ್ಲಿ ಈಗ ಗ್ರಾಮೀಣ ಭಾಗದಲ್ಲಿ ಒಂದು ರೀತಿಯಾಗಿ ಸೇವನೆ ಮಾಡಿದ್ರೆ ಪಟ್ಟಣದಲ್ಲಿ ಅದೊಂದು ಸ್ಟೈಲ್, ತಾವು ಹೇಳಿದ್ರಲ್ಲ ಹೊಗೆ ಬರಲಾರದು ಒಂದಿದಿರುತ್ತೆ, ಹೊಗೆ ಬರೋದು ಒಂದಿರುತ್ತೆ ಅಂತೇಳಿ. ಅದು ಹೊಗೆ ಬರೋದು ಸಿಗರೇಟು, ಹೊಗೆ ಬರಲಾರದು ಇವೆಲ್ಲ ಅಂತ ಹೇಳಿದ್ರಿ. ಗ್ರಾಮೀಣ ಭಾಗದಲ್ಲಿ ಈ ಹೊಗೆ ಬಂದ ನಂತರ ಉಳಿದಂತಹ ಕೆಲವು ಪದಾರ್ಥವನ್ನ ಇಟ್ಟು ಈ ನಶೆ ರೀತಿ ತಿಕ್ಕಿ ಅದು ಉಳಿಸಿರ್ತದಲ್ಲ, ಅದನ್ನೆಲ್ಲ ಬಳಸ್ತಾರಲ್ಲ ಸರ್, ಅದು ಏನು ಕಿಕ್ ಕೊಡುತ್ತೆ ಅಂತ.
0: ಈಗ ನೋಡಿ, ಗ್ರಾಮಾಂತರ ಪ್ರದೇಶದಲ್ಲಿ ಹೇಗಿದೆ ಅಂತಂದ್ರೆ ಆರ್ಥಿಕವಾಗಿ ಅಷ್ಟವರು ಬಲಾಢ್ಯರಲ್ಲ, ಹೀಗಾಗಿ ಏನಿರುತ್ತೆ ಅದನ್ನೇ ಅವ್ರು ಯೂಸ್ ಮಾಡಿಕೊಂಡು ಏನೇನೋ ವಿಧ ವಿಧ ಒಂದು ಮಾರ್ಗವಾಗಿ ಅವರು ಒಟ್ಟು ನಶೆ ತಗೊಳ್ಳುವಂತಹ ಒಂದು ಆಕ್ಷನ್ಸ್ ಗಳನ್ನ ಅವ್ರು ಮಾಡ್ತಾರೆ ಹೊರತು, ಈಗ ಆಲ್ರೆಡಿ ಬರ್ನ್ಡ್ ಸಬ್ಸ್ಟೆನ್ಸ್ ಏನಿರ್ತದೆ, ತಿಂದ ಹಾಕಿದ ಸಬ್ಸ್ಟೆನ್ಸ್ ಏನಿರ್ತದೆ ಅದರಿಂದ ಮತ್ತೇನು ಅವ್ರಿಗೆ ಹ್ಯಾಲುಸಿನೇಷನ್ ಎಫೆಕ್ಟ್ ಅದು ಕೊಡಲ್ಲ.
1: ಅದೇನೋ ಸಿಗುತ್ತೆ ಅಂತ ಅವ್ರ ಕಲ್ಪನೆ.
0: ಹೌದು,
1: ಅವ್ರು ಕಾಯ್ತಿರ್ತಾರೆ ಅವ್ರದ್ದು ಆ ಬತ್ತಿ ಸೇದೋದ್ ಮುಗಿದ ಮೇಲೆ ಕೊಡ್ರಿ ಕಡೆ ಅಂತ ಹೇಳಿ ಕೈ ಮೇಲೆ ಹಾಕೊಂಡು ಮತ್ತೊಂದಿಷ್ಟು ಏನೋ ಸೇರಿಸಿ ಹಾಕುತ್ತಾರೆ. ಈ ಹಲ್ಲಿಗೆ ವಿಶೇಷವಾಗಿ ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ನಾವು ಇವಾಗ, ತಂಬಾಕಿನ ಪರಿಣಾಮಕ್ಕಿಂತ ಹಲ್ಲಿಗೆ ಅದು ಎಷ್ಟು ಇಫೆಕ್ಟ್ ಮಾಡುತ್ತೆ ಅಂತ ಅನ್ನೋದ್ರ ಕಡೆ ಗಮನ ಕೊಡಬೇಕು ಸರ್. ಏನೇನು ಮಾಡ್ತದೆ ಈಗ ಈ ತಂಬಾಕಿನ? ಒಂದು ಕೆಂಪು ಬಾಯಿ ಕಾಣಿಸುತ್ತೆ, ಹಲ್ಲಿನ ಮಧ್ಯೆ ಒಸಡಿನ ಮಧ್ಯೆ ಏನೇನೋ ಸಿಗುತ್ತೆ, ಬರ್ತಾ ಬರ್ತಾ ಬರ್ತಾ ಅದು ಖಾಯಂ ಕಲಿಯಾಗಿ ಉಳ್ಕೊಂಡ್ಬಿಡುತ್ತೆ ಅಂತ. ಅವ್ರದ್ದು ಹಲ್ಲೇ ಕಿತ್ಬೇಕು, ಆದ್ರೆ ಹಲ್ಲನ್ನು ಸ್ವಚ್ಛ ಮಾಡಿದ್ರೆ ನಿಮ್ಮಂತ ವೈದ್ಯರಿಂದನೂ ಕೂಡ ಸಾಧ್ಯ ಆಗ್ಲಿಕ್ಕಿಲ್ಲ.
0: ಹೇಗಿದೆ ಅಂತ

0: ಯಾವುದೇ ತಂಬಾಕಿನ ಉತ್ಪನ್ನಗಳನ್ನು ನೀವು ತಿಂತಾ ಇದ್ರಿ, ಅತ್ಯಂತ ದೀರ್ಘಾವಧಿಯಲ್ಲಿ ನೀವು ತಿಂತಾ ಇದ್ರಿ ಅಂತಂದ್ರೆ, ತಂಬಾಕು ಅದೊಂದು ಗಟ್ಟಿಯಾದಂತಹ ಒಂದು ಪದಾರ್ಥ. ಅದು ನೀವು ಮೊದಲು ನೀವು ಫ್ರೆಶ್ ಪ್ಯಾಕೆಟ್ ಇದನ್ನ ಹರಿದು ನೀವು ಬಾಯಿ ಒಳಗೆ ಹಾಕೊಂಡ್ಕೊಳ್ಳಿ, ಒಂದ್ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರುತ್ತಲ್ಲ ಅದು, ಅದೇ ಗಟ್ಟಿತನ ಏನಾಗುತ್ತೆ, ಹಲ್ಲಿನ ಮೇಲ್ಪದರವನ್ನ ಅದನ್ನು ಹೋಗಿಸುತ್ತೆ. ಅದು ಈ ಹಲ್ಲಿನ ಮೇಲ್ಪದರ ಅಂದ್ರೆ ಎನಾಮಲ್ ನ ಭಾಗ ಅನ್ನ ನಾವ್ ಏನ್ ಹೇಳ್ತೀವಿ, ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಸೆನ್ಸಿಟಿವ್ ಬರಕ್ ಸ್ಟಾರ್ಟ್ ಆಗುತ್ತೆ ಅವಾಗ. ಸೊ ಇದು ಒಂದು ಕಾರಣ, ಅದು ತಂಬಾಕು ಹಲ್ಲಿಗೆ ಎಫೆಕ್ಟ್ ಆಗುವಂತಹ ಒಂದು ಕಾರಣ. ಇನ್ನೊಂದು ಏನಿದೆ ಅಂತಂದ್ರೆ, ಆ ತಂಬಾಕು ಅಗದು ಅಗದು ಅವರು ಬಾಯಲ್ ಇಟ್ಕೊಳ್ಳುವಂತಹ ಒಂದು ಸಂದರ್ಭ ಬರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಹಲ್ಲು ಮತ್ತು ವಸಲಿ ನಡುವೆ ಒಂದ್ ಸ್ವಲ್ಪ ಮಟ್ಟಿಗೆ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗೆ ಅದು ತಂಬಾಕು ಕುಂತ್ ಬಿಡುತ್ತದೆ. ಇಲ್ಲಿ ಹೇಗಂತಂದ್ರೆ, ಭಾರತೀಯರು ಅವರೆಷ್ಟೇ ಇದಾದ್ರು ಕಲ್ತವರು ಇದ್ರು ಕೂಡ ಒಂದಲ್ಲ ಒಂದ್ಸಲ ಅವರು ಬ್ರಷ್ ಮಾಡೋದು ಮರ್ತು ಬಿಡ್ತಾರ, ಅಥವಾ ತಮ್ಮ ಒಂದು ಆಫೀಸಿನ ಒಂದು ಕಾರ್ಯನಿಮಿತ್ತವಾಗಿ, ಶಾಲೆ ಹೋಗುವಂತ ಕಾರ್ಯನಿಮಿತ್ತವಾಗಿ ಜಲ್ದಿ ಜಲ್ದಿ ರೆಡಿ ಆಗುವ ಒಂದು ಸಂದರ್ಭದಲ್ಲಿ ಬ್ರಷ್ ಮಾಡೋದು ಮರ್ತು ಬಿಡ್ತಿರ್ತಾರೆ, ಕೆಲವರು ಬ್ರಷೇ ಮಾಡ್ತಿರಲ್ಲ. ಸೊ ಇಂತ ಒಂದು ಸಂದರ್ಭ
1: ನಡೆಯುತ್ತೆ ಬಿಡು, ನಿನ್ನೆ ಮನೆ ಮಾಡಿದೀನಿ ಇವತ್ತು ಮಾಡೋದು ಬೇಡ ಅಂತ,
0: ಮತ್ತೆ ನಾಳೆ ಮಾಡ್ಕೊಂಡ್ರೆ ಮತ್ತೆ ಸ್ವಚ್ಛ ಆಗತ್ತೆ ಬಿಡ, ಅದೇನಾಗ್ತೈತೆ ಅಂತ.
1: ಆಮೇಲೆ ನೀವು ಹೇಳೋದು ಆಕ್ಚುಲಿ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಬ್ರಷ್ ಮಾಡಬೇಕು, ಆವಾಗ ಅಟ್ಲೀಸ್ಟ್ ಈ ತಂಬಾಕು ಪದಾರ್ಥ ಬಳಸೋರು ಸತತವಾಗಿ ಬ್ರಷ್ ಮಾಡ್ತಾ ಇದ್ರೆ ಒಂದ್ ಚೂರಾದ್ರೂ ಸ್ವಚ್ಛ ಆಗ್ತದೆ ಕಾಣಿಸುತ್ತೆ. ಆದ್ರೆ ಅವರಿಗೆ ಆ ರುಚಿ ಬಾಯಲ್ಲಿ ಇರ್ಬೇಕು, ಯಾವತ್ತು ಆ ಪದಾರ್ಥ ಯಾವತ್ತೂ ಇರಬೇಕು. ಅದಕ್ಕೆ ಎಷ್ಟೋ ಸಲ ನೋಡಿ ಒಂಚೂರು ಸರ್ ಬನ್ನಿ ಊಟ ಮಾಡಿ ಅಂತ ಅಂದ್ಬಿಡ್ತಾರ ಅವ್ರು, ಅಥವಾ ಉತ್ತರನೂ ಕೊಡಲ್ಲ, ಬಾಯಿ ಬಂದಿರ್ತವ್ರು ಯಾವತ್ತು. ಬಹಳ ಮೌನಿಗಳು ಅನ್ಬೇಕು ಅವರಿಗೆ, ಎಲ್ಲ ತಿಂದಾದ್ಮೇಲೆ ಬೇಕಾದ್ರೆ ಮಾತಿಗೆ ಬಿಡ್ರಿ ಜಾಸ್ತಿ ಮಾತಾಡ್ತಾರೆ.
0: ದೇವರು ಮಾತಾಡಕ್ ಬಾಯಿ ಕೊಟ್ರೆ, ತಿನ್ನಕ್ ಬಾಯಿ ಕೊಟ್ರೆ, ಚಟ ಮಾಡಕ್ ಬಾಯಿ ಯೂಸ್ ಮಾಡ್ಕೊಳ್ತಾರೆ.
1: ಮಾಡಬಾರ್ದು ನಾವು ಬೇರೆ ಬೇರೆ ಚಟಕ್ಕೆ ಬಳಸೋದಾಗ್ಲಿ, ಅದರಿಂದ ನಮ್ಮ ವ್ಯಕ್ತಿತ್ವಕ್ಕೆ ತುಂಬಾ ಹಾನಿಯಾಗುತ್ತೆ, ನಮ್ಮ ಜ್ಞಾನಕ್ಕೆ, ನಮ್ಮ ಆಚಾರ ವಿಚಾರಗಳಿಗೆ, ನಮ್ಮ ಯಾವುದೇ ರೀತಿಯಾದಂತ ಅಭ್ಯಾಸಕ್ಕೆ, ನಮ್ಮ ಕಲೆಗೆ ಅದು ಸರಿಯಲ್ಲ. ಈಗ ಉದಾಹರಣೆ, ಒಬ್ಬ ಸಿನಿಮಾಕ್ಕೆ ಯಾವುದೋ ಒಂದು ಚಿತ್ರಕ್ಕೆ ಒಬ್ಬ ವ್ಯಕ್ತಿಯನ್ನ ಆರಿಸಬೇಕಾಗಿದೆ ಅಂತಂದ್ರೆ, ಅವನು ಸುಂದರವಾಗಿರ್ತಾನೆ ಆದ್ರೆ ಹಲ್ಲು ಹಂಗಿರ್ತದೆ, ಪದೇ ಪದೇ ಇವನಿಗೆ ಇದೇ ಚಟ ಇದೆ ಕಾಣಿಸುತ್ತೆ, ಇವನು ಬೇಡ ಅವಕಾಶ ಕೊಡೋದಂತ ಹೇಳಕ್ಕಾಗಲ್ಲ. ಯಾವ್ಯಾವ್ದು ಏನೇನು ಯಾವ್ಯಾವ ದೃಷ್ಟಿಯಿಂದ ತಪ್ಪಿರ್ತದೆ ಅಂತ ಹೇಳಿ, ಈಗ ಸಂದರ್ಶನ ಅಂತ ಮಾಡ್ತೀರಿ ನೀವು, ಆಯ್ಕೆ ಮಾಡ್ತೀರಿ ಕಲಾವಿದರನ್ನ, ಅವಾಗ ಏನೇನು ಇರ್ತಾವ ಅದರಲ್ಲಿ ಎಲ್ಲಾ ವಿಚಾರಗಳು ಇರ್ಬೋದಲ್ಲ, ಅಲ್ಲಿ ಅವಕಾಶ ತಪ್ಪಿಸ್ಕೋಬಹುದು. ನಿಮ್ಮ ತಂಬಾಕು ಸೇವನೆಯಿಂದ ನಿಮ್ಮ ಕಲೆ ಬೆಳಕಿಗೆ ಬರದೇ ಹೋಗಬಹುದು.
0: ಅದು ನಿಸ್ಸಂದೇಹವಾಗಿ ನಾನು ಹೇಳಬಹುದು, ನಿಮ್ಮ ಒಂದು ತಂಬಾಕು ಸೇವನೆಯಿಂದ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಅದು ಅಪಾಯಕಾರಿ. ನಿಮ್ಮ ಯಾವುದೇ ರೀತಿಯಾದಂತಹ ಒಂದು ಪಬ್ಲಿಕ್ ಅಪಿಯರೆನ್ಸ್ ಇರಲಿಬಹುದು, ಅಥವಾ ಏನೋ ನಿಮ್ದು ಕಲೆ ಏನೋ ಮತ್ತೆ ಇನ್ನಿತರ ಚಟುವಟಿಕೆಗಳಿರಬಹುದು, ಅದರ ಮೇಲೂ ಕೂಡ ಒಂದು ಅಡ್ಡ ಪರಿಣಾಮ ಬೀಳುವಂತಹ ಒಂದು ಕೆಲಸ ತಂಬಾಕು ಸೇವನೆಯಿಂದ ಆಗುತ್ತೆ.
1: ಸರ್, ಈಗ ಹಲ್ಲು ಕೆಲವು ಸಲ ಹೋಗಿರ್ತವೆ, ನೀವು ಅದನ್ನ ರೂಟ್ ಕ್ಯಾನಲಿಂಗ್ ಮಾಡಿ ಹಾಕಿರ್ತೀರಿ, ಸರಿ ಮಾಡಿರ್ತೀರಿ, ಆ ತಂಬಾಕು ಪದಾರ್ಥ ಬಳಸೋರು ಮತ್ತೆ ಈ ರೂಟ್ ಕ್ಯಾನಲಿಂಗ್ ಮಾಡಿಸ್ಕೊಂಡವರಿಗೆ ಏನಾರ ಸಂಬಂಧ ಇದೆಯಾ, ಅಥವಾ ಮಾಮೂಲಿ ಹಲ್ ತರ ಇದ್ದಂಗಿರುತ್ತೆ, ಅವನ ಚಟವೇ ಬೇರೆ, ಅದಕ್ಕೆ ಏನು ತೊಂದರೆ ಕೊಡಲ್ಲ ಅಂತ ಇರತ್ತ?
0: ಇಲ್ಲ, ಮತ್ ನಾವು ರೂಟ್ ಕ್ಯಾನಲ್ ಮಾಡಿದ್ರು ಕೂಡ ನಾವು ರೂಟ್ ಕ್ಯಾನಲ್ ಮಾಡಿದ ನಂತರ ಪೇಷಂಟ್ ಗೆ ಯಾವ ರೀತಿ ಆಶ್ವಾಸನೆ ಕೊಡ್ತೀವಿ ಅಂತಂದ್ರೆ, ನೀವು ಏನ್ ಬೇಕಾದ್ರೂ ತಿನ್ಬಹುದು, ನೀವು ನಾನ್ ವೆಜ್ ಬೇಕಾದ್ರೂ ತಿನ್ಬಹುದು ಅಂತ. ಇವರು ನಾನ್ ವೆಜ್ ಅನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಏನ್ ಮಾಡ್ಕೊಂತಾರ ಅಂತಂದ್ರೆ, ಇವರು ನಾನ್ ನಾನ್ ವೆಜ್ ತಿನ್ನಕ್ ನಂಗೆ ಹಲ್ ರೆಡಿ ಮಾಡ್ಕೊಟ್ರೆ ನಾ ತಂಬಾಕು
1: ತಿನ್ಬಹುದು, ಅವರ ಸ್ವಭಾವ ಹಂಗೆ ಇರುತ್ತೆ.
0: ಸೊ ಡಾಕ್ಟರ್ ಹೇಳಿದ ಪಾಲನೆ ಮಾಡೋದು ಬಿಟ್ಟು ಇವರ ತಲೆ ಓಡಿಸಕ್ ಹೋಗ್ತಾರೆ ಅವರು.
1: ಸರಿ ಆಯ್ತು ಬಿಡು, ನನ್ನ ಅಲ್ಲಿ ಇನ್ನೇನು ಆರಾಮಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಬಳಸ್ಬೋದು ಅಂತ ಆತರ ಭಾವನೆನೂ ಇರುತ್ತೆ. ಒಂದ್ ಹಲ್ಲನ್ನ ಕೀಳ್ಸಿರ್ತಾರೆ, ಇನ್ನೊಂದ್ ಹಲ್ಲು ಹಾಕಿರ್ತಾರೆ, ಅದು ಫಳ ಫಳ ಹೊಳಿತಿರ್ತದೆ ಫಸ್ಟ್. ಸ್ವಲ್ಪ ದಿನ ಆದ್ಮೇಲೆ ಇವರ ದುಶ್ಚಟದಿಂದ ಬಾಯಿ ಎಲ್ಲ ಕೆಂಪಾಗಿ ಅದನ್ನು ಒಂಥರ ಅಸಹ್ಯಾಗಿ ಕಾಣಿಸುತ್ತೆ. ಇನ್ ಏನೇನು ಈ ದಂತಕ್ಕೆ ಸಂಬಂಧಪಡೋ ಹಾಗೆ ತಂಬಾಕು ಪದಾರ್ಥಗಳನ್ನ ಬಳಸಿ ಏನೇನು ದುಷ್ಪರಿಣಾಮಗಳಾಗತ್ತೆ? ಈಗ ಪ್ರಮುಖವಾಗಿ ಕ್ಯಾನ್ಸರ್ ಕುರಿತಾಗಂತೂ ಸಾಕಷ್ಟು ಜಾಗೃತಿ ಇದ್ದೇ ಇದೆ, ಇವೆಲ್ಲ ಕ್ಯಾನ್ಸರ್ಗೆ ಕಾರಣ ಆಗತ್ತೆ ಅಂತ ಹೇಳಿ ಮಾತಾಡ್ತಾನೆ ಬಂದಿದ್ದೀವಿ. ತಂಬಾಕು ಪದಾರ್ಥದಿಂದ ಕ್ಯಾನ್ಸರ್ಗೆ ಬಹಳ ಅವಿನಾಭಾವ ಸಂಬಂಧ ಬಳಸೋದ್ರಿಂದ. ಈಗ ಸಿಗರೇಟ್ ಸೇದುವಾಗ ಅದು ಲಂಗ್ಸಿಗೆ ಅನಾಹುತ ಮಾಡುತ್ತೆ, ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಟಾರ್ ಸೃಷ್ಟಿ ಆಗತ್ತೆ ಅಂತ ಹೇಳಿ ಮಾತಾಡ್ತೀವಿ. ಇದು ಹಲ್ಲಿನ ಮೂಲಕವಾಗಿ ಕ್ಯಾನ್ಸರ್ ಬರುತ್ತೆ, ಅವಾಗ ಇಡೀ ಮುಖವನ್ನೇ ಕಿತ್ತು ಒಗಿಬೇಕಾಗತ್ತೆ. ಇನ್ ಏನಾಗಬಹುದು ತಂಬಾಕು ಪದಾರ್ಥಗಳಿಂದ?
0: ಈಗ ಹೇಗೆ ಅಂತಂದ್ರೆ, ಮುಖ್ಯವಾದಂತ ಅಂಶ ನಾವು ತಲೆಯಲ್ಲಿ ಇಟ್ಕೋಬೇಕಂತಂದ್ರೆ, ಇವತ್ತು ನಾವು ತಂಬಾಕು ತಿಂತಾ ಇದೀವಿ ಅಂತಂದ್ರೆ ಒಂದಲ್ಲ ಒಂದಿನ ನಾವು ಕ್ಯಾನ್ಸರ್ನ ಚಿಕಿತ್ಸೆಗೆ ಒಳಗಾಗಲೇಬೇಕಾಗುತ್ತೆ.
1: ತಿಳ್ಕೋಬೇಕು ಇದನ್ನ.
0: ನೀವು ಆರ್ಥಿಕವಾಗಿ ಅಷ್ಟು ಬಲಾಢ್ಯ ಇದ್ದೀರಾ, ಮಾನಸಿಕವಾಗಿ ನೀವು ಅಷ್ಟು ಸದೃಢವಾಗಿದ್ದೀರಾ, ನೀವು ಕ್ಯಾನ್ಸರ್ ಚಿಕಿತ್ಸೆ ಕ್ಯಾನ್ಸರ್ ನಿಮ್ಗೆ ರೋಗನೇ ಬರ್ಲಿಕ್ಕೆ
1: ಶ್ರೀಮಂತರಾದ್ರೂ ಪದರ ಕೊಟ್ಬಿಡ್ತಾರೆ.
0: ಹೌದು, ಬಟ್ ಈಗ ಸಪೋಸ್ ಈಗ ಕ್ಯಾನ್ಸರ್ ಕಾಯಿಲೆ ಬಂತಂದ್ರು, ಆರ್ಥಿಕವಾಗಿ ನೀವು ಅಂತ ಚಲೋ ಒಂದು ಗುಡ್ ಗ್ರೇಡ್ ಟ್ರೀಟ್ಮೆಂಟ್ ಅನ್ನೋದು ತಗೊಳಕ್ ನೀವು ಅಷ್ಟು ಬಲಾಢ್ಯ ಇದ್ದೀರಾ, ಅದನ್ನ ನಾವು ಪರಿಗಣನೆ ತಗೋಬೇಕಾಗುತ್ತೆ. ಅದು ಹೀಗಾಗಿ ಕೇವಲ ಕ್ಯಾನ್ಸರ್ ಕಾಯಿಲೆ ಅಂತ ಅಷ್ಟೇ ಅಲ್ಲ, ನೀವು ತಂಬಾಕು ಸೇವನೆಯಿಂದ ಸಪೋಸ್ ನಿಮ್ದು ಹಲ್ಲಲ್ಲಿ ಹುಳಕ್ ಹಾಕ್ತಂತಂದ್ರು ಕೂಡ ಅದಕ್ಕೂ ನೀವು ನಿಮ್ಮ ಸ್ವಂತ ನಿಮ್ಮ ದುಡ್ಡಿನಲ್ಲೇ ಬಂದು ದುಡ್ಡು ಕೊಟ್ಟು ಚಿಕಿತ್ಸೆ ಪಡಿಬೇಕಾಗುತ್ತದೆ.
1: ಅದು ನಿರಂತರವಾಗಿ
0: ನಿರಂತರವಾಗಿ
1: ಅದು ವಿಶೇಷವಾಗಿ ದಂತ ಚಿಕಿತ್ಸೆ ಒಳಗಾಗ್ಬಿಟ್ರೆ ಕೂಡ್ಲೇ ಆರಾಮಾಗಲ್ಲ, ಬೇರೆ ಬೇರೆ ಸಿಟ್ಟಿಂಗ್ಸ್ ಗೆ ಕರಿತಿರ್ತಾರೆ, ಆ ಎಲ್ಲಾ ಸಿಟ್ಟಿಂಗಿಗೂ ಹೋಗ್ತಾ ಬರ್ತಾ ಇರಬೇಕಾಗತ್ತೆ. ಅದ್ರ ಮಧ್ಯೆ ಇದನ್ನ ಬಳಸಬಾರ್ದು ಅಂದ್ರೆ ಆವಾಗ್ಲೂ ಕೂಡ ಬಳಸೋ ಜನ ಇದಾರೆ.
0: ನೀವು ಚಟ ಮಾಡಕ್ಕೂ ದುಡ್ಡು ಖರ್ಚು ಮಾಡ್ತೀರಿ, ಚಟ ಮಾಡಿ ಚಿಕಿತ್ಸೆ ತಗೊಳಕ್ಕೂ ದುಡ್ಡು ಖರ್ಚು ಮಾಡ್ತೀರಿ ಅಂತಂದ್ರೆ, ಈಗ ಮತ್ತೆ

0: ಡಾಕ್ಟರ್ ನೀವು ಇಷ್ಟ ಉಪನ್ಯಾಸ
1: ಅವ್ರೇನ್ ಮಾಡ್ತಾರೆ, ಆಯ್ತು ಚಿಕಿತ್ಸೆ ಕೊಡ್ತಾ ಹೋಗ್ತಾರೆ. ಹೀಗೆ ಎಲ್ಲಾ ತಿಳುವಳಿಕೆ ಇದ್ದು ಕೂಡ ನಾವು ಅದನ್ನ ಪಾಲಿಸಲಿಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗತ್ತೆ ಅಂತ ಹೇಳಿ. ಇದು ಈಗ ದಂತದ ವಿಷಯದಲ್ಲಿ, ತಂಬಾಕು ಪದಾರ್ಥಗಳ ವಿಷಯದಲ್ಲಿ ಬಹಳಷ್ಟು ಭಿನ್ನತೆ ಇದೆ. ದಂತವನ್ನ ಸೌಂದರ್ಯಕ್ಕಾಗಿ, ಆಹಾರಕ್ಕಾಗಿ, ಉತ್ತಮ ಒಂದು ಜೀವನಕ್ಕಾಗಿ ನಾವು ಬಳಸಿರ್ತೀವಿ. ದೀರ್ಘಾಯುಷಿ ಆಗೋ ತನಕನೂ, ನಮ್ಗೆ ಕೊನೆ ತನಕನೂ ಹಲ್ಲು ಚೆನ್ನಾಗಿರ್ಬೇಕು ಅಂತಾನೆ ಬಯಸೋರು ನಾವು. ಏನಿಲ್ಲಪ್ಪ ಈಗ ಹಲ್ಲೇ ಚೆನ್ನಾಗಿಲ್ಲ ಅಂದ್ರೆ ಇನ್ನೇನು ಬದುಕಲ್ಲಿ ಏನಿದೆಯಪ್ಪ, ನಮ್ಗೆ ತಿನ್ನಕೆ ಆಗಲಿಲ್ಲ ಅಂದ್ರೆ ಇನ್ನೇನು ಬದುಕಿ ಏನು ಉಪಯೋಗ ಅಂತ ಹೇಳ್ತಾರೆ ಎಷ್ಟೋ ಸಲ. ಅದಕ್ಕೆ ಬೊಚ್ಚು ಭಯ ಆದಾಗ ಇನ್ನೊಂದು ಹಲ್ಲು ಸೆಟ್ ಕೂರಿಸಿ ಆಹಾರವನ್ನು ತಗೊಳಕ್ ನೋಡ್ತೀವಿ ನಾವು. ಅಂತ ಕಷ್ಟ ಇದ್ದಾಗೂ ಕೂಡ, ವಯಸ್ಸಾದಾಗ ಹಲ್ಲು ಹೋಗ್ಬಿಡ್ತಾವೆ ಏನ್ ಮಾಡೋ ಅಂತ ಹೇಳಿ ಚಿಂತೆ ಮಾಡಿದಾಗಿಯೂ ನಾವು ಈ ರೀತಿ ಅನೇಕ ದುಶ್ಚಟಗಳ ದಾಸರಾಗಿ ನಾವಾಗೇ ಕೈಯಾರೆ ಹಾಳು ಮಾಡ್ಕೊಡ್ತೀವಲ್ಲ ಅಂತ. ಎಷ್ಟೋ ಸಲ ಹಲ್ಲಿಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಧಕ್ಕೆ ಆಗತ್ತೆ ಅಂತ ಮಾತಾಡ್ತೀವಿ ನಾವು. ತಂಬಾಕು ಪದಾರ್ಥಗಳ ಜೊತೆಗೆ ಇನ್ನಿತರ ಯಾವ್ಯಾವ ಕಾರಣಗಳಿಂದಾಗಿ ಹಲ್ಲಿಗೆ ಧಕ್ಕೆ ಆಗತ್ತೆ ಸರ್?
0: ಇಂದಿನ ದಿನಗಳಲ್ಲಿ ಅತ್ಯಂತವಾಗಿ ಲೈಕ್ ಹಲ್ಲಿಗೆ ನೀವು ತಂಬಾಕು ಸೇವನೆ ಮಾಡಲಿಲ್ಲ ಅಂದ್ರೂ ಕೂಡ ಒಂದು ಹಲ್ಲಿನ ಅನಾರೋಗ್ಯ ಅಥವಾ ಬಾಯಿ ಅನಾರೋಗ್ಯಕ್ಕೆ ಕಾರಣವಾಗುವಂತಹ ಒಂದು ರೋಗ ಯಾವ್ದಾದ್ರು ಇದೆ ಅಂತಂದ್ರೆ ಫ್ಲೂರೋಸಿಸ್ ಅಂತ ನಾವು ಕರಿತೀವಿ. ಫ್ಲೂರೋಸಿಸ್ ಅಂತಂದ್ರೆ ಇದು ಫ್ಲೂರೈಡ್ ಅಂಶ ನಾವು ತಗೊಳ್ಕೊಳ್ಳುವಂತಹ ಆಹಾರ ಅಥವಾ ನಾವು ಕುಡಿಯುವಂತಹ ನೀರಿನಲ್ಲಿ ಇರುವಂತಹ ಒಂದು ಫ್ಲೂರೈಡ್ ಕಂಟೆಂಟ್ ಏನಿದೆ ಅದು ಸಪೋಸ್ ಒಂದು ಲಿಮಿಟ್ ಅನ್ನ ಜಾಸ್ತಿ ಆಗಿ ಅದನ್ನ ನಾವು ಸೇವನೆ ಮಾಡಿದ್ವಿ ಅಂತಂದ್ರೆ ಫ್ಲೂರೈಡ್ ಅನ್ನ ಅದು ನಮ್ಗೆ ಫ್ಲೂರೋಸಿಸ್ ಅಂತ ಆಗುತ್ತೆ. ಮುಖ್ಯವಾಗಿ ನೀವು ಕರ್ನಾಟಕವನ್ನು ನೀವು ಕನ್ಸಿಡರ್ ಮಾಡಿದ್ರೆ ಅಂತಂದ್ರೆ ಬೆಂಗಳೂರಿನ ಸುತ್ತಮುತ್ತ ಪ್ರದೇಶ ಅಂತಂದ್ರೆ ಆನೇಕಲ್ ಆಗಿರ್ಬೋದು, ದೊಡ್ಡಬಳ್ಳಾಪುರ, ಕೋಲಾರ, ಮಾಗಡಿ ಮತ್ತೆ ತುಮಕೂರು ಮತ್ತೆ ಪಾವಗಡ ಇಂತಹ ಒಂದು ಪ್ರಾಂತ್ಯದಲ್ಲಿ ನೀರಿನಲ್ಲಿ ಫ್ಲೂರೈಡ್ ಅಂಶ ನ್ಯಾಚುರಲ್ ನಿಮಗೆ ಜಾಸ್ತಿ ಸಿಗುತ್ತೆ.
1: ಈಗ ಈ ಕಾರ್ಯಕ್ರಮವನ್ನ ರಾಜ್ಯವ್ಯಾಪಿ ಕೇಳ್ತಾ ಇರೋದ್ರಿಂದ ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಮತ್ತೆ ಇನ್ನಿತರ ಬೇರೆ ಭಾಗದಲ್ಲಿ ಕೂಡ ಫ್ಲೂರೈಡ್ ಕಂಟೆಂಟ್ ಇದೆ.
0: ಹೌದು, ಉತ್ತರ ಕರ್ನಾಟಕದಲ್ಲಿ ನಾವು ಕನ್ಸಿಡರೇಷನ್ ಮಾಡ್ಬೇಕಂತಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಕಲಘಟಗಿ ಅನ್ನೋ ಭಾಗದಲ್ಲಿ ಅಲ್ಲಿ ಕೂಡ ಜಾಸ್ತಿ ಇದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ, ಆಮೇಲೆ ಬೆಳಗಾವಿ ಜಿಲ್ಲೆಯ ಸವದತ್ತಿ, ಬೈಲಹೊಂಗಲ,
1: ರಾಯಚೂರು, ಕಲಬುರಗಿ, ಬಳ್ಳಾರಿ ಕಡೆ,
0: ಕಲ್ಯಾಣ ಕರ್ನಾಟಕ ಸಂಪೂರ್ಣವಾಗಿ ಬೆಲ್ಟೇ ಅನ್ನೋದು ಫ್ಲೂರೈಡ್ ಕಂಟೆಂಟ್ ಬೆಲ್ಟ್ ಇದೆ.
1: ಉತ್ತಮವಾದ ನೀರು ಸಿಗಬೇಕಂತೀವಿ, ಅದರಲ್ಲಿ ಈ ಫ್ಲೋರೈಡ್ ಕಂಟೆಂಟ್ ನೀರು ಸಿಕ್ಕಿದಾಗ ಏನು ಮಾಡಬೇಕು ಅಂತ ಅನ್ನೋದೇ ದೊಡ್ಡ ಸಮಸ್ಯೆ. ಅದಕ್ಕೆ ಫ್ಲೋರೈಡ್ ಯುಕ್ತ ನೀರನ್ನ ನಾವು ಬಳಸೋದ್ರ ಕಡೆ ಗಮನ ಕೊಡಬೇಕಾಗತ್ತೆ, ನೀರನ್ನ ಪರೀಕ್ಷೆ ಮಾಡಿಸಬೇಕಾಗತ್ತೆ.
0: ಹೇಗಿದೆ ಅಂತಂದ್ರೆ ಈಗ ಫ್ಲೂರೈಡ್ ಸಂಪೂರ್ಣವಾಗಿ ನಾವು ಅದನ್ನ ಬೇಡ ಅಂತ ಹೇಳಿಕ್ ಬರಲ್ಲ. ಯಾಕಂತಂದ್ರೆ ಬಾಡಿಯಲ್ಲಿ ಇರುವಂತಹ ಹಾರ್ಟ್ ಟಿಶ್ಯೂಸ್, ಹಾರ್ಟ್ ಟಿಶ್ಯೂಸ್ ಅಂತಂದ್ರೆ ಹಲ್ಲಾಗಿರಬಹುದು ಮತ್ತು ಎಲುಬಾಗಿರಬಹುದು, ಇವೆರಡೂ ಕೂಡ ಒಂದು ಬೆಳವಣಿಗೆ ಕಾಣಬೇಕಂತಂದ್ರೆ ಇದಕ್ಕೆ ಫ್ಲೂರೈಡ್ ಅಂಶ ಬಹಳ ಮುಖ್ಯವಾಗುತ್ತೆ. ಮುಖ್ಯವಾಗಿ ಡೆಂಟಲ್ ಫ್ಲೂರೋಸಿಸ್ ಅಂತ ಗುರಿಯಾಗಿರುವಂತಹ ಜನರಲ್ಲಿ ಫ್ಲೂರೋಸಿಸ್ ಹೇಗಿದೆ ಇರುತ್ತೆ ಅಂತಂದ್ರೆ ಹಲ್ಲಿನ ಮುಂಭಾಗ ಅಲ್ಲಿ ಕಪ್ಪು ಅಥವಾ ಕಂದು ಬಣ್ಣದ ಚುಕ್ಕೆ ಆಕಾರಗಳಲ್ಲಿ ಅಲ್ಲಿ ಹಲ್ಲಿನ ಮುಂಭಾಗದಲ್ಲಿ ಇವು ಆಗುತ್ತೆ. ಅದರ ಚಿಕಿತ್ಸೆ ಹೇಗಂತಂದ್ರೆ ಆಲ್ರೆಡಿ ಲೈಕ್ ಈಗ ಡೆಂಟಿಸ್ಟ್ ಅಲ್ಲಿ ಅಡ್ವಾನ್ಸ್ಮೆಂಟ್ ಬಂದಿರುವಂತಹ ಕಾರಣ ಅದನ್ನ ನೀವು ಕವರ್ ಮಾಡಬಹುದು. ಕವರ್ ಹೇಗಂತಂದ್ರೆ ಹಲ್ಲಿನ ಮೇಲೆ ವಿನಿರ್ಸ್ ಅಂತ ಬರುತ್ತೆ, ಅದು ಪಾರ್ಷಿಯಲ್ ಕ್ಯಾಪ್. ಕಂಪ್ಲೀಟ್ ಕ್ಯಾಪ್ ಅಂದ್ರೆ ಹಲ್ಲಿನ 360 ಡಿಗ್ರಿನೂ ಕೂಡ ಸರೌಂಡಿಂಗ್ ಆಗಿರುತ್ತೆ. ಪಾರ್ಷಿಯಲ್ ಕ್ಯಾಪ್ ಅಂದ್ರೆ ಕೇವಲ ಕಾಣುವಂತದ್ದು, ತುಟಿಗೆ ಮುಖ ಮಾಡಿರುವಂತಹ ಹಲ್ಲಿನ ಭಾಗ.
1: ಸರಿ ಸರಿ ಸರಿ. ಆ ಭಾಗ ಅದು ಕೂತ್ಕೊಂಡು ಗಟ್ಟಿ ಕೂತಿರ್ತದ?
0: ಹೌದು, ಅದು ಗಟ್ಟಿ ಕೂಡಿರುತ್ತೆ. ಅದು
1: ಹಲ್ಲಿಗೆ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ತೀವಿ,
0: ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ತೀವಿ ಅದನ್ನ.
1: ಅಂದ್ರೆ ನೋಡ್ಲಿಕ್ಕೆ ಮಾತ್ರ, ಈಗ ನಮಗೆ ತಿನ್ಲಿಕ್ಕೆ ಬೇಕಾಗಿದೆ, ಈಗ ನೋಡ್ಲಿಕ್ಕೂ ಕೂಡ ಬೇಕು ಆಫ್ ಕೋರ್ಸ್, ಆದ್ರೆ ತಿನ್ಲಿಕ್ಕೆ ಆ ಭಾಗ ಚೆನ್ನಾಗಿ ಗಟ್ಟಿ ಇರಬೇಕು ಅಂತ ಹೇಳ್ತೀವಿ ನಾವು. ಈಗ ಫ್ಲೋರೈಡ್ ಇಂದ ಹಲ್ಲೇ ಹಾಳಾಗ್ಬಿಡುತ್ತಾ ಹಲ್ಲಿನ ಪಂಕ್ತಿ?
0: ಫ್ಲೂರೈಡ್ ಇಂದ ಏನಾಗುತ್ತೆ ಅಂತಂದ್ರೆ ಹಲ್ಲಿನ ಗಟ್ಟಿತನಕ್ಕ ಅದೇನು ಸಂಬಂಧ ಬರಲ್ಲ, ಆದ್ರೆ ಸೌಂದರ್ಯೀಕರಣದ ದೃಷ್ಟಿಯಿಂದ, ಅಸ್ಥೆಟಿಕ್ ವೈಸ್ ದೃಷ್ಟಿಯಿಂದ
1: ಅಷ್ಟೇ ಅಷ್ಟೇ. ಫ್ಲೂರೈಡ್ ಇಂದ ಏನಾಗುತ್ತೆ ಅಂತ ಹೇಳಿ ಪ್ರಮುಖವಾಗಿ
0: ಹಲ್ಲಿನ ಮುಂಭಾಗದಲ್ಲಿ ಕಪ್ಪು ಅಥವಾ ಕಂದು ಬಣ್ಣದ ಚುಕ್ಕೆ
1: ಬರುತ್ತೆ, ಅದು ಕಾಣಿಸಬಾರ್ದು ಅಂದ್ರೆ ಅದನ್ನ ನೀವು ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಹೋಗಲ್ಲ. ಸೊ ಅದಕ್ಕೆ ಕ್ಯಾಪೇ ಕೂರಿಸಬೇಕಾಗತ್ತೆ.
0: ತೆಗಿಲಿಕ್ಕೆ ಪ್ರಯತ್ನ ಅಂತಂದ್ರೆ ಅದೊಂದು ದೀರ್ಘಾವಧಿಯಾದಂತಹ ಚಿಕಿತ್ಸೆ ಆಗುತ್ತೆ. ಅದು ಒಂದು ಸುಮಾರು 4-5 ವಾರಗಳಷ್ಟು ತಗೊಳ್ಳುವಂತಹ ಚಿಕಿತ್ಸೆ, ನಾವು ಬ್ಲೀಚಿಂಗ್ ಅಂತ ಕರಿತೀವಿ. ಪ್ರತಿ ಬಾರಿ ನೀವು ದಂತ ವೈದ್ಯರ ಬಳಿ ಬಂದು ಅದನ್ನ ಒಂದ್ ಸ್ವಲ್ಪ ಬ್ಲೀಚಿಂಗ್ ಅನ್ನೋ ಒಂದು ಕೆಲವೊಂದು ಪದಾರ್ಥಗಳು ಇರ್ತಾವ ಟ್ರೀಟ್ಮೆಂಟ್ ಸಲುವಾಗಿ, ಅದನ್ನ ನಾವು ನಿಮ್ಮ ಹಲ್ಲಿನ ಮೇಲೆ ಲೇಪನ ಮಾಡಿ ಪ್ರತಿ ಬಾರಿ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ. ಬಟ್ ಹಿಂಗ ವೀಕ್ಸ್ ಎಲ್ಲ ಕಳೆದಂತೆ, ವಾರಗಳ ಕಳೆದಂತೆ ಅದನ್ನ ನೀವು ಬದಲಾವಣೆಯನ್ನ ಕಾಣಬಹುದು.
1: ಹಾಗಾಗಿ ಈ ಫ್ಲೋರೈಡ್ ನಿಂದ ಕೂಡ ಹಲ್ಲಿನ ಸಂರಕ್ಷಣೆ ಮಾಡಬೇಕಾಗತ್ತೆ. ಅದು ಇಡೀ ದೇಹಕ್ಕೆ ತೊಂದರೆ ಕೊಡುತ್ತೆ ಫ್ಲೋರೈಡ್ ಅಂತ ಅನ್ನೋದು, ನಮ್ಮ ಕೈ ಕಾಲುಗಳಿಗೆ ಆಗಲಿ ಇಡಿಯಾದ ದೇಹಕ್ಕೆ ಏನೇನೋ ಸಮಸ್ಯೆ ಮಾಡುತ್ತೆ. ಆದ್ರೆ ಪ್ರಮುಖವಾಗಿ ಅದು ನೇರವಾಗಿ ನಾವು ಬಾಯಿಯಿಂದ ನೀರನ್ನ ಬಳಸೋದ್ರಿಂದ ಮತ್ತು ಆ ನೀರಿನ ಅಂಶ ಒಳಗಡೆ ಸೇರ್ಕೊಳ್ಳೋದ್ರಿಂದ ಎಲ್ಲವೂ ಎರಡೂ ದೃಷ್ಟಿಯಿಂದ ತೊಂದರೆ ಕೊಡುತ್ತೆ ಅಂತ.
0: ಈಗ ನೈಸರ್ಗಿಕವಾಗಿ ನೀವು ಆಲ್ರೆಡಿ ಫ್ಲೂರೈಡ್ ಅಂಶ ನಿಮ್ಮ ದೇಹದಲ್ಲಿ ಜಾಸ್ತಿ ಇದೆ ಅಥವಾ ನೀವು ನೀರಿನಲ್ಲಿ ಕುಡಿತಾ ಇದ್ದೀರಿ ಅಂತಂದ್ರೆ ಫ್ಲೂರೈಡ್, ಅದನ್ನ ನೀವು ಹೇಗೆ ತಡೆಗಟ್ಟಬಹುದು ಅಂತಂದ್ರೆ ಆದಷ್ಟು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಶಿಯಂ ಇರುವಂತಹ ಪದಾರ್ಥಗಳು ಏನಿರ್ತಾವ ಅಂತ ಪದಾರ್ಥಗಳನ್ನ ತಿನ್ಬೇಕಾಗ್ತದೆ. ಆಮೇಲೆ ಲೀಫಿ ಗ್ರೀನ್ ವೆಜಿಟೇಬಲ್ಸ್ ಅಂದ್ರೆ ದಟ್ಟ ಹಸಿರು ಬಣ್ಣದ ಒಂದು ಎಲೆಗಳು ಏನು ಬರ್ತಾವ, ಇವು ತರಕಾರಿಗಳೇನು ಬರ್ತಾವ, ಅವನ್ನೆಲ್ಲ ನೀವು ತಿನ್ಬೇಕಾಗ್ತದೆ. ಮತ್ತು ಅದೇ ರೀತಿ ಎಲಿಮಿನೇಟ್ ದ ಕಾಸ್ ಅಂದ್ರೆ ನೀವು ಅದನ್ನ ನೀರ್ ಕುಡಿಯೋದ ಬಿಟ್ಟರು ಇನ್ನೂ ಒಳ್ಳೇದದು. ಆಮೇಲೆ ಇನ್ನೊಂದು ಫ್ಲೂರೈಡ್ ಟೂತ್ ಪೇಸ್ಟ್ ಅಂತ ಬರುತ್ತೆ, ಯಾರಿಗೆ

0: ಫ್ಲೂರೈಡ್ ಆಲ್ರೆಡಿ ಇರುತ್ತೆ, ಫ್ಲೂರೋಸಿಸ್ ಆಗಿರುತ್ತೆ, ಅವ್ರು ಫ್ಲೂರೈಡ್ ರಹಿತವಾದಂತ ಟೂತ್ ಪೇಸ್ಟ್ ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದಾವೆ, ಅದನ್ನ ಅವ್ರು ಯೂಸ್
1: ಮಾಡಬೇಕು. ಆಯ್ತು, ಈಗ ಫ್ಲೂರೈಡ್ ಆಯ್ತು. ಸಾಮಾನ್ಯವಾಗಿ ದಂತ ಚಿಕಿತ್ಸೆನಲ್ಲಿ ಬೇರೆ ಬೇರೆ ಕಾರಣಗಳಿಂದ ಏನೇನು ಸಮಸ್ಯೆ ಆಗತ್ತೆ ನೋಡ್ತಾ ಇದೀವಿ ನಾವು ಎಲ್ಲಾ ವಿಭಾಗಗಳಲ್ಲಿ, ನಿಮ್ಮಲ್ಲಿ ಇದ್ದಂತಹ ದಂತ ವೈ ವಿಭಾಗದಲ್ಲಿ ಇದ್ದಂತಹ ಎಲ್ಲಾ ವಿಭಾಗಗಳಲ್ಲಿ ಬೇರೆ ಬೇರೆ ಸಮಸ್ಯೆ ಇದೆ. ಅದಕ್ಕೆ ಪ್ರತ್ಯೇಕವಾಗಿ ಅದರಲ್ಲಿ ಒಂದು ಸ್ಪೆಷಾಲಿಸ್ಟ್ ಕೂಡ ಇರ್ತಾರೆ ಅಲ್ವಾ. ಹಾಗಾಗಿ ಈಗ ಆಧುನಿಕ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂದ್ರೆ ರೋಬೋಟ್ ಮೂಲಕವಾಗಿ ಎಲ್ಲವನ್ನು ತಿಳ್ಕೊಂಬಿಡ್ಬೋದಂತ. ಈ ತಂಬಾಕು ಪದಾರ್ಥದ ಸೇವನೆಯನ್ನು ದೂರ ಇಡಬೇಕಾದ್ರಾಗಲಿ, ಫ್ಲೋರೈಡ್ ಚಿಕಿತ್ಸೆಗೆ ಒಳಗಾಗುವ ಸಂದರ್ಭ ಎಲ್ಲ ಆಗಿರಬಹುದು, ಹೇಗೆ ಈ ಆಧುನಿಕ ವೈದ್ಯಕೀಯ ಪದ್ಧತಿಯನ್ನು ನಾವು ಅನುಸರಿಸಬಹುದು, ಅದರಲ್ಲಿ ರೋಬೋಟ್ ಬೇಕಾರ ಬಂದಿರಬಹುದು, ಇನ್ನತ್ರ ಯಾವುದೇ ಬೇರೆ ವಿಚಾರ ಇರಬಹುದು.
0: ಆಧುನಿಕದ ಬಗ್ಗೆ ನಾವು ಕುರಿತಂತೆ ಅದನ್ನು ಚರ್ಚೆ ಮಾಡಬೇಕಂತಂದ್ರೆ, ಈಗ ತಂಬಾಕು ಸೇವನೆ ಏನಿದೆ ಅದು ಮಾನಸಿಕವಾಗಿ ಅದು ಬೆಳೆದಂತಹ ಒಂದು ಹವ್ಯಾಸ ಅದು. ಹೀಗಾಗಿ ನಾವು ಪೇಷಂಟ್ಸ್ ಜೊತೆ ಅಥವಾ ರೋಗಿಯ ಜೊತೆ ನಾವು ಒನ್ ಆನ್ ಒನ್ ಡಿಸ್ಕಸ್ ಮಾಡಬೇಕಾಗತ್ತೆ.
1: ಬಹಳಷ್ಟು ವಿಸ್ತಾರವಾಗಿದೆ ಈ ವಿಷಯ, ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ.
0: ಆಮೇಲೆ ಇನ್ನ ಟ್ರೀಟ್ಮೆಂಟ್ ಮಟ್ಟಿಗೆ ಬಂದ್ರೆ ಆಧುನಿಕತೆಯಲ್ಲಿ ನಿಮಗೀಗ ಆಲ್ರೆಡಿ ಲೈಕ್ ಇಮ್ಯುನೋ ಥೆರಪಿ ಅಂತ ಬರುತ್ತೆ. ಈ ಇಮ್ಯುನೋ ಥೆರಪಿ ಏನಿದೆ ಅಂತಂದ್ರೆ ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಸಿಗುವಂತಹ ಒಂದು ಚಿಕಿತ್ಸೆ ಆಗಿದ್ದು, ಇದು ಇತ್ತೀಚೆಗೆ ಭಾರತ ದೇಶದಲ್ಲಿ ಅವೈಲೇಬಲ್ ಆಗಿರುವಂತಹ ಚಿಕಿತ್ಸೆ. ಈ ಒಂದು ಚಿಕಿತ್ಸೆಯಲ್ಲಿ ಹಲವಾರು ಲೈಕ್ ಅಡ್ವಾನ್ಸ್ಮೆಂಟ್ ಅಂತ ನಾವು ಕೊಡ್ತಿರ್ತೀವಿ ಪೇಷಂಟ್ಸ್ ಗೆ. ಅದೇ ರೀತಿ ಇದು ಕ್ಷ ಮತ್ತು ವಿಕಿರಣ ಚಿಕಿತ್ಸೆ ಅಂತಾನು ಕೂಡ ಬರುತ್ತೆ. ಈ ವಿಕಿರಣ ಚಿಕಿತ್ಸೆ ಕೂಡ ರೇಡಿಯೋ ಥೆರಪಿ ಅಂತ ನಾವು ಹೇಳ್ತೀವಿ. ಇದು ಕೂಡ ಲೈಕ್ ಒಂದು ಅಡ್ವಾನ್ಸ್ಮೆಂಟ್ ಅಂತ ಯೂಸ್ ಮಾಡಿಕೊಂಡೆ ನಾವು ಇದನ್ನ ಅರ್ಬುದ ಕೈಗೆ ಚಿಕಿತ್ಸೆಯನ್ನು ನೀಡ್ತೀವಿ.
1: ಇಂಥ ಒಂದು ಸುಂದರವಾದಂತಹ ದಂತಪಂಕ್ತಿಗಳಿಗೆ ನಾವಾಗಿ ಕೈಯಾರೆ ತಂದುಕೊಳ್ಳುವಂತಹ ಈ ತಂಬಾಕು ಪದಾರ್ಥಗಳಿಂದ ಆಗುವಂತಹ ಸಮಸ್ಯೆಗೆ ಬಲಿಯಾಗಬಾರ್ದು, ಇದರಿಂದ ದೂರ ಆಗಬೇಕು. ಅದರ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೇ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ ಸರ್.
2: ತಂಬಾಕು ಪದಾರ್ಥಗಳಿಂದ ಹಲ್ಲಿನ ರಕ್ಷಣೆ ಈ ಕುರಿತಾಗಿ ಇದುವರೆಗೂ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ರತ್ನಮಾಲ ಪ್ರಕಾಶ್ ಅವರ ಕಂಠದಲ್ಲಿ ಕುವೆಂಪು ಅವರ ರಚನೆಯನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಕುರಿತು ಮಾಹಿತಿ. ನಿರೂಪಣೆ ರಶ್ಮಿ ರೈ, ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
2: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಭಾರತ ಸರ್ಕಾರವು ದೇಶದ ಸಣ್ಣ ಮತ್ತು ಅತಿಸಣ್ಣ ರೈತರ ವೃದ್ಧಾಪ್ಯದ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆಗಾಗಿ ಜಾರಿಗೆ ತಂದಿರುವ ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆಯಾಗಿದೆ. ಈ ಯೋಜನೆಯ ಪ್ರಮುಖ ವಿವರಗಳು ಹಾಗೂ ಪ್ರಯೋಜನಗಳು. ಮಾನಸಿಕ ಪಿಂಚಣಿ. ಇಲ್ಲಿ ಅರ್ಹ ರೈತರು 60 ವರ್ಷ ವಯಸ್ಸನ್ನ ತಲುಪಿದ ನಂತರ ಪ್ರತಿ ತಿಂಗಳು 3,000 ಪಿಂಚಣಿಯನ್ನ ಪಡೆಯುತ್ತಾರೆ. ಇನ್ನು ಕುಟುಂಬ ಪಿಂಚಣಿ. ಇದರಲ್ಲಿ ಪಿಂಚಣಿ ಪಡೆಯುತ್ತಿರುವ ರೈತರು ಮೃತಪಟ್ಟರೆ ಅವರ ಸಂಗಾತಿಗೆ ಅವರಿಗೆ ಶೇಕಡ 50% ಅಂದರೆ 1,500 ರೂಪಾಯಿ ಕುಟುಂಬ ಪಿಂಚಣಿ ದೊರೆಯುತ್ತದೆ. ಸಮಾನ ಸರ್ಕಾರಿ ಕೊಡುಗೆ. ರೈತರು ಪ್ರತಿ ತಿಂಗಳು ಪಾವತಿಸುವಷ್ಟೇ ಪ್ರೀಮಿಯಂ ಮೊತ್ತವನ್ನ ಕೇಂದ್ರ ಸರ್ಕಾರವು ಸಹ ಪಾವತಿಸುತ್ತದೆ. ಇದರ ಅರ್ಹತಾ ಮಾನದಂಡಗಳು 18-60 ವರ್ಷದೊಳಗಿನ ರೈತರು ಆಗಿರಬೇಕು. ಇನ್ನು ಭೂಮಿ ಹಿಡುವಳಿ 2 ಹೆಕ್ಟೇರ್ ಅಂದರೆ ಅಂದಾಜು 5 ಎಕರೆಯಷ್ಟು ಕೃಷಿ ಭೂಮಿ ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದರ ಪ್ರಯೋಜನವನ್ನ ಪಡೆಯಬಹುದು. ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂದರೆ ಇಪಿಎಫ್, ಇಎಸ್ಐಸಿ ಅಥವಾ ಇತರ ಸರ್ಕಾರಿ ಪಿಂಚಣಿ ಯೋಜನೆಗಳ ಫಲಾನುಭವಿಗಳಿಗೆ ಮತ್ತು ಆದಾಯ ತೆರಿಗೆ ಪಾವತಿದಾರರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ. ಇನ್ನು ಮಾಸಿಕ ವಂತಿಗೆ. ವಯಸ್ಸಿಗೆ ಅನುಗುಣವಾಗಿ ರೈತರು 60 ವರ್ಷ ತುಂಬುವವರೆಗೆ ಪ್ರತಿ ತಿಂಗಳು 55-200 ರೂಪಾಯಿವರೆಗೆ ಹೂಡಿಕೆ ಮಾಡಲೇಬೇಕಾಗುತ್ತದೆ. 18 ವರ್ಷ ವಯಸ್ಸಿನವರಿಗೆ ಪ್ರತಿ ತಿಂಗಳು 55 ರೂಪಾಯಿ ಹಾಗೂ 40 ವರ್ಷ ವಯಸ್ಸಿನವರಿಗೆ ಪ್ರತಿ ತಿಂಗಳು 200 ರೂಪಾಯಿಗಳು ದೊರೆಯುತ್ತದೆ. ನೀವು ಈಗಾಗಲೇ ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಪಿಎಂ ಕಿಸಾನ್ ಕಂತಿನ ಹಣದಿಂದಲೇ ಈ ಪ್ರೀಮಿಯಂ ಮೊತ್ತವನ್ನು ನೇರವಾಗಿ ಕಡಿತಗೊಳಿಸಲು ಸಮ್ಮತಿ ನೀಡಬಹುದು. ಇನ್ನು ಅಗತ್ಯವಿರುವ ದಾಖಲೆಗಳು ಯಾವುದಂತ ಹೇಳಿದರೆ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಪುಸ್ತಕ, ಕೃಷಿ ಭೂಮಿಯ ದಾಖಲೆಗಳು, ಮೊಬೈಲ್ ಸಂಖ್ಯೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ. ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಹತ್ತಿರದ ಸಿಎಸ್ಸಿ ಸೆಂಟರ್ಗೆ ತೆರಳಿ ಅಗತ್ಯ ದಾಖಲೆಗಳನ್ನು ನೀಡಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕ ಸಹ ನೋಂದಾಯಿಸಿಕೊಳ್ಳಬಹುದು. ಅಧಿಕೃತ ಜಾಲತಾಣವಾದ pmkmy.gov.in ಅಥವಾ mandan.in ಭೇಟಿ ನೀಡಿ ಸೆಲ್ಫ್ ಎನ್ರೋಲ್ಮೆಂಟ್ ಆಯ್ಕೆಯ ಮೂಲಕ ಸ್ವತಃ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಕುರಿತು ನೀವು ತಿಳಿದುಕೊಳ್ಳಬೇಕಾದ ಮತ್ತಷ್ಟು ವಿವರಗಳ ಹಾಗೂ ಮಾಹಿತಿಗಳು. ಮೊದಲನೆಯದಾಗಿ ಯೋಜನೆಯಿಂದ ಹೊರಬರುವ ನಿಯಮಗಳು. ಯೋಜನೆಗೆ

ನಂತರ ಮಧ್ಯದಲ್ಲೇ ನೀವು ಹೊರಬರಲು ಬಯಸಿದ್ರೆ ಅಥವಾ ಅನಿರೀಕ್ಷಿತ ಸಂದರ್ಭಗಳು ಎದುರಾದ್ರೆ 5 ವರ್ಷಗಳ ಒಳಗೆ ನೀವು ಹೊರಬಂದ್ರೆ ನೀವು ಯೋಜನೆಯನ್ನ ಪ್ರಾರಂಭಿಸಿ 5 ವರ್ಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಹೊರಬಂದ್ರೆ ನೀವು ಪಾವತಿಸಿದ ಹೂಡಿಕೆ ಮೊತ್ತಕ್ಕೆ ಬ್ಯಾಂಕ್ ನೀಡುವ ಸಾಧಾರಣ ಉಳಿತಾಯ ಖಾತೆಯ ಬಡ್ಡಿಯೊಂದಿಗೆ ಹಣವನ್ನ ಮರುಳಿಸಬೇಕಾಗುತ್ತದೆ. 5 ವರ್ಷ ಪೂರ್ಣಗೊಂಡ ನಂತರ ನೀವು ಹೊರಬಂದ್ರೆ ಪಿಂಚಣಿ ನಿಧಿಯು ಗಳಿಸಿದ ನೈಜ ಬಡ್ಡಿ ಅಥವಾ ಬ್ಯಾಂಕ್ ಬಡ್ಡಿಗೆ ಸೇರಿಸಿ ನಿಮ್ಮ ಕೊಡುಗೆಯನ್ನ ಹಿಂತಿರುಗಿಸಲಾಗುತ್ತದೆ. ಮಧ್ಯದಲ್ಲೇ ಯೋಜನೆಯಿಂದ ಹೊರಬಂದ್ರೆ ಕೇಂದ್ರ ಸರ್ಕಾರ ಹಾಕಿದ ಸಮಾನ ಕೊಡುಗೆಯು ಸರ್ಕಾರಿ ನಿಧಿಗೆ ಮರಳುತ್ತದೆ. ಇನ್ನು ಫಲಾನುಭವಿಯ ಮರಣದ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಗಳು: 60 ವರ್ಷಕ್ಕಿಂತ ಮುಂಚೆ ಮರಣ ಹೊಂದಿದರೆ, ರೈತನ ಸಂಗಾತಿ ಬಯಸಿದ್ರೆ ಬಾಕಿ ಉಳಿದ ಅವಧಿಯ ಪ್ರೀಮಿಯಂ ಅನ್ನು ನಿರಂತರವಾಗಿ ಪಾವತಿಸುವ ಮೂಲಕ ಯೋಜನೆಯನ್ನ ಮುಂದುವರಿಸಬಹುದು. ಇನ್ನು ಯೋಜನೆ ಮುಂದುವರಿಸಲು ಇಷ್ಟವಿಲ್ಲದಿದ್ರೆ ಪಾವತಿಸಿದ ಮೊತ್ತವನ್ನ ಬಡ್ಡಿಯೊಂದಿಗೆ ಹಿಂದೆ ಪಡೆಯಬಹುದು. ಇನ್ನು 60 ವರ್ಷದ ನಂತರ ಮರಣ ಹೊಂದಿದ್ರೆ ಸಂಗಾತಿಗೆ ಮಾಸಿಕ 1500 ಅಂದ್ರೆ ಶೇಕಡ 50% ಕುಟುಂಬ ಪಿಂಚಣಿ ದೊರೆಯುತ್ತದೆ. ಇನ್ನು ರೈತ ಮತ್ತು ಸಂಗಾತಿ ಇಬ್ಬರು ಮೃತಪಟ್ಟರೆ ಉಳಿದಿರುವ ಸಂಪೂರ್ಣ ಹಣವು ಪಿಂಚಣಿ ನಿಧಿಗೆ ಮರಳುತ್ತದೆ. ಇನ್ನು ಯೋಜನೆಯ ಆಡಳಿತ ಮತ್ತು ನಿರ್ವಹಣೆ, LIC ಜವಾಬ್ದಾರಿ. ಈ ಯೋಜನೆಯ ಪಿಂಚಣಿ ನಿಧಿಯನ್ನ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಿರ್ವಹಿಸುತ್ತದೆ. ಆದ್ದರಿಂದ ಪಿಂಚಣಿ ಪಾವತಿ ಸಂಪೂರ್ಣ ಸುರಕ್ಷಿತವಾಗಿದೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಇದರ ಉಸ್ತುವಾರಿಯನ್ನ ವಹಿಸಿದೆ. ಖಾತೆಯಲ್ಲಿ ಹಣದ ಕೊರತೆ, ಸ್ವಯಂ ಕಡಿತ ಆಯ್ಕೆ ಮಾಡಿಕೊಂಡಿದ್ದಾಗ, ಬ್ಯಾಂಕ್ ಖಾತೆಯಲ್ಲಿ ಹಣವಿಲ್ಲದೆ ಕಂತು ತಪ್ಪಿದರೆ ನಂತರ ಬಡ್ಡಿಯೊಂದಿಗೆ ಬಾಕಿ ಕಂತು ಪಾವತಿಸಿ ಖಾತೆಯನ್ನ ಮತ್ತೆ ಸಕ್ರಿಯಗೊಳಿಸಬಹುದು. ಇನ್ನು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಲು ರೈತರು ಯಾವುದೇ ಶುಲ್ಕ ನೀಡಬೇಕಾಗಿಲ್ಲ. ನೋಂದಣಿ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತದೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಸಂಬಂಧಿಸಿದಂತೆ ವಯಸ್ಸಿನ ಆಧಾರದ ಪ್ರೀಮಿಯಂ ಮತ್ತು ಪಿಂಚಣಿ ಲೆಕ್ಕಾಚಾರ ಯೋಜನೆಗೆ ಸೇರ್ಪಡೆಯಾಗಿರುವ ವಯಸ್ಸಿಗೆ ಅನುಗುಣವಾಗಿ ನೀವು ಪಾವತಿಸಬೇಕಾದ ತಿಂಗಳ ಕಂತು ನಿರ್ಧಾರವಾಗುತ್ತದೆ. ಸರ್ಕಾರವು ಅಷ್ಟೇ ಮೊತ್ತವನ್ನ ಪಾವತಿಸುತ್ತದೆ. ಆದಾಯ ತೆರಿಗೆ ಪಾವತಿದಾರರು, ಕಳೆದ ವರ್ಷಗಳಲ್ಲಿ ಆದಾಯ ತೆರಿಗೆ ಪಾವತಿಸಿದವರು ಇದಕ್ಕೆ ಅರ್ಹರಲ್ಲ. ಇನ್ನು ಮುಂದೆ ಇತರ ಸಾಮಾಜಿಕ ಭದ್ರತಾ ಯೋಜನೆ ಫಲಾನುಭವಿಗಳು ಈಗಾಗಲೇ NPS, EPFO ಅಥವಾ ESIC ಸೌಲಭ್ಯ ಹೊಂದಿದವರು ಇದಕ್ಕೆ ಅರ್ಹರಲ್ಲ. ಇನ್ನು ಸರ್ಕಾರಿ ನೌಕರರು ಇದಕ್ಕೆ ಅರ್ಹರಲ್ಲ. ಇವರು ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು. ಇನ್ನು ಇದಕ್ಕೆ ಅರ್ಹರಲ್ಲದ ವರ್ಗಗಳು ಸಂಸ್ಥಾಗತ ಭೂಮಾಲೀಕರು, ಟ್ರಸ್ಟ್ ಸಂಸ್ಥೆ ಅಥವಾ ಕಂಪನಿಗಳ ಹೆಸರಿನಲ್ಲಿರುವ ಜಮೀನುಗಳನ್ನು ಹೊಂದಿದವರು ಇದಕ್ಕೆ ಅರ್ಹರಲ್ಲ. ಇನ್ನು ವೃತ್ತಿಪರರು, ನೋಂದಾಯಿತ ವೈದ್ಯರು, ವಕೀಲರು, ಚಾರ್ಟರ್ಡ್ ಅಕೌಂಟ್ಗಳು ಹಾಗೂ ಇಂಜಿನಿಯರ್ಗಳು. ಇನ್ನು ಡಿಜಿಟಲ್ ಪಿಂಚಣಿ ಕಾರ್ಡ್ ಹೊಂದಿದವರು ಸಹ ಇದಕ್ಕೆ ಅರ್ಹರಲ್ಲ. ಇನ್ನು ಅರ್ಜಿ ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣ ರೈತನಿಗೆ ವಿಶಿಷ್ಟ ಪಿಂಚಣಿ ಸಂಸ್ಥೆ ಹೊಂದಿರುವ PMKMY ಪೆನ್ಷನ್ ಕಾರ್ಡ್ ನೀಡಲಾಗುತ್ತದೆ. ಇದನ್ನು ಭವಿಷ್ಯದಲ್ಲಿ ಪಿಂಚಣಿ ಪಡೆಯಲು ಮತ್ತು ಖಾತೆಯ ವಿವರ ಪರಿಶೀಲಿಸಲು ಬಳಸಬಹುದು. ಕುಂದುಕೊರತೆ ನೆರವು ಮತ್ತು ಸಹಾಯವಾಣಿ ಯೋಜನೆಗೆ ಸಂಬಂಧಿಸಿದ ಯಾವುದೇ ದೂರು, ಸಂಶಯ ಅಥವಾ ತಾಂತ್ರಿಕ ಸಮಸ್ಯೆಗಳಿದ್ದಲ್ಲಿ ಸಂಪರ್ಕಿಸಬೇಕಾದ ಅಧಿಕೃತ ಜಾಲತಾಣ manthan.in, pmkisan.gov.in, ಉಚಿತ ಸಹಾಯವಾಣಿ ಸಂಖ್ಯೆ 1800-300-0034-68, ಇನ್ನೊಂದು ಸಂಖ್ಯೆ 1800-115-526. ಇನ್ನು ಇಮೇಲ್ pmky.mowr@gov.in. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧಾನ್ ಯೋಜನೆ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರ ವೃದ್ಧಾಪ್ಯ ಜೀವನಕ್ಕೆ ಭದ್ರತೆ ನೀಡುವ ಅತ್ಯುತ್ತಮ ಯೋಜನೆ. ವಯಸ್ಸಿಗೆ ಅನುಗುಣವಾಗಿ ತಿಂಗಳಿಗೆ ಕೇವಲ 55 ರಿಂದ 200 ರೂಪಾಯಿವರೆಗೆ ಉಳಿತಾಯ ಮಾಡುವ ಮೂಲಕ 60 ವರ್ಷಗಳ ನಂತರ ಪ್ರತಿ ತಿಂಗಳು 3,000 ನಿಶ್ಚಿತ ಪಿಂಚಣಿ ಪಡೆಯಬಹುದು. ಸರಕಾರದ ಸಮಾನ ಕೊಡುಗೆ ಎಲ್ಐಸಿ ಭದ್ರತೆ ಹಾಗೂ ಪಿಎಂ ಕಿಸಾನ್ ಹಣದಲ್ಲೇ ಕಂತು ಪಾವತಿಸುವ ಸೌಲಭ್ಯವಿರುವುದರಿಂದ ಇದು ಪ್ರತಿಯೊಬ್ಬ ಸಣ್ಣ ರೈತರು ತಪ್ಪದೇ ಬಳಸಿಕೊಳ್ಳಬೇಕಾದ ಆರ್ಥಿಕ ರಕ್ಷಾ ಕವಚವಾಗಿದೆ. ಗ್ರಾಮೀಣ ಭಾರತದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 60 ವರ್ಷ ವಯಸ್ಸಾದ ನಂತರ ಕೃಷಿ ಕಾಯಕ ಮಾಡಲು ದೈಹಿಕ ಶಕ್ತಿ ಕುಗ್ಗುತ್ತದೆ. ಸಾಂಪ್ರದಾಯಿಕವಾಗಿ
ಇವರಿಗೆ ಯಾವುದೇ ಸರಕಾರಿ ಅಥವಾ ಖಾಸಗಿ ವಲಯದ ಪಿಂಚಣಿ ಭದ್ರತೆ ಇರುವುದಿಲ್ಲ. ಈ ಯೋಜನೆಯು ರೈತರು ತಮ್ಮ ಇಳಿವಯಸ್ಸಿನಲ್ಲಿ ಯಾರ ಮೇಲೆಯೂ ಆರ್ಥಿಕವಾಗಿ ಅವಲಂಬಿತವಾಗದೆ ಗೌರವದಿಂದ ಮತ್ತು ಸ್ವತಂತ್ರವಾಗಿ ಜೀವನ ನಡೆಸಲು ಒಂದು ಕಾಯಂ

0: ಭದ್ರತಾ ಜಾಲವನ್ನ ಸೃಷ್ಟಿಸುತ್ತದೆ.
1: ಇದುವರೆಗೆ ಪ್ರಗತಿ ಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನಧನ್ ಯೋಜನೆಯ ಕುರಿತು ಮಾಹಿತಿ ಕೇಳಿದಿರಿ. ನಿರೂಪಣೆ ರಶ್ಮಿ ರೈ, ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಭಾರತದೊಂದಿಗಿನ ವ್ಯಾಪಾರ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕತಾರ್ ಉದ್ಯಮಗಳಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ. ಭಾರತ ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯಕ್ಕೆ ಹೆಚ್ಚಿನ ವೇಗ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪ್ರಯಾಣಿಕ ವಾಹನಗಳಿಗೆ ನೂತನ ಇಂಧನ ಕಾರ್ಯಕ್ಷಮತೆ ಮಾನದಂಡಗಳನ್ನು ಅಧಿಸೂಚಿಸಿದ ಕೇಂದ್ರ ಸರ್ಕಾರ. ಏಷ್ಯನ್ ಗೇಮ್ಸ್ ಶೂಟಿಂಗ್ಸ್ನ ಟ್ರ್ಯಾಪ್ ಮಿಶ್ರ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ, ಬಿಲ್ಲುಗಾರಿಕೆಯಲ್ಲೂ ಎರಡು ಸ್ವರ್ಣ. ಹಾಗೂ ಭಾರತ ವೆಸ್ಟ್ ಇಂಡೀಸ್ ಏಕದಿನ ಕ್ರಿಕೆಟ್ ಸರಣಿ ಗುವಾಹಟಿಯಲ್ಲಿಂದು ಎರಡನೇ ಪಂದ್ಯ. ವಾರ್ತೆಗಳ ವಿವರ. ಭಾರತದೊಂದಿಗಿನ ವ್ಯಾಪಾರ ಮತ್ತು ಹೂಡಿಕಾ ಪಾಲುದಾರಿಕೆಗಳನ್ನು ಸಕ್ರಿಯವಾಗಿ ಅನ್ವೇಷಿಸುವಂತೆ ಹಾಗೂ ದ್ವಿಪಕ್ಷೀಯ ಆರ್ಥಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವಂತೆ ಕತಾರ್ನಲ್ಲಿರುವ ಉದ್ಯಮಗಳಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ದೋಹಾದಲ್ಲಿ ನಡೆದ ಕತಾರ್ ಉದ್ಯಮಿಗಳ ಸಂಘದ ದುಂಡುಮೇಜಿನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಕ್ಷಿಪ್ರ ಆರ್ಥಿಕ ಪ್ರಗತಿ ಹಾಗೂ 2025-26 ಹಣಕಾಸು ವರ್ಷದಲ್ಲಿ ದಾಖಲಾದ 94.5 ಬಿಲಿಯನ್ ಡಾಲರ್ಗೂ ಹೆಚ್ಚಿನ ಸಾರ್ವಕಾಲಿಕ ವಿದೇಶಿ ನೇರ ಹೂಡಿಕೆಯನ್ನು ಈ ವೇಳೆ ಉಲ್ಲೇಖಿಸಿದರು. ಇದಕ್ಕೂ ಮುನ್ನ ಕತಾರ್ನ ವಿದೇಶಿ ವ್ಯಾಪಾರ ಸಚಿವ ಡಾ ಅಹಮದ್ ಬಿನ್ ಮೊಹಮ್ಮದ್ ಅಲ್ ಸಯ್ಯದ್ ಅವರೊಂದಿಗೆ ನಡೆಸಿದ ಸಭೆಯಲ್ಲಿ ಮೂಲಸೌಕರ್ಯ, ಆಹಾರ ಭದ್ರತೆ, ಆರೋಗ್ಯ ಹಾಗೂ ನವೋದ್ಯಮ ವಲಯಗಳ ಹೂಡಿಕೆ ಕುರಿತು ಚರ್ಚಿಸಲಾಯಿತು. ಇದರ ಜೊತೆಗೆ ಭಾರತದಲ್ಲಿ ಕತಾರ್ನ 10 ಬಿಲಿಯನ್ ಡಾಲರ್ ಹೂಡಿಕೆ ಬದ್ಧತೆಯ ಅನುಷ್ಠಾನ, ಕತಾರ್ ಹೂಡಿಕೆ ಪ್ರಾಧಿಕಾರದ ಕಚೇರಿ ಸ್ಥಾಪನೆ, ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳನ್ನು ಚುರುಕುಗೊಳಿಸುವ ಬಗ್ಗೆಯೂ ಉಭಯ ನಾಯಕರು ಸಮಾಲೋಚಿಸಿದರು. ಭಾರತ ಮತ್ತು ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯವು ಅತ್ಯಂತ ಬಲವಾದ ವೇಗವನ್ನು ಪಡೆದುಕೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಅಮೆರಿಕದ ರಾಷ್ಟೀಯ ಉತ್ಪಾದಕರ ಸಂಘ ಆಯೋಜಿಸಿದ್ದ ಉದ್ಯಮಿಗಳ ದುಂಡುಮೇಜಿನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತದ ವಿಸ್ತರಿಸುತ್ತಿರುವ ಕೈಗಾರಿಕಾ ಕ್ಷೇತ್ರ ಹಾಗೂ ಪರಿಣಿತ ಮಾನವ ಸಂಪನ್ಮೂಲದ ಕುರಿತು ಮಾಹಿತಿ ನೀಡಿದರು. ಉಭಯ ದೇಶಗಳ ಆರ್ಥಿಕತೆಗೆ ಹೊಸ ಶಕ್ತಿ ತುಂಬಲು ಮತ್ತು ಸದೃಢ ಪೂರೈಕೆ ಸರಣಿಯನ್ನು ನಿರ್ಮಿಸಲು ಅಮೆರಿಕದ ಉತ್ಪಾದನಾ ಸಂಸ್ಥೆಗಳು ಭಾರತದಲ್ಲಿ ತಮ್ಮ ಹೂಡಿಕೆಯನ್ನು ಹೆಚ್ಚಿಸಬೇಕು ಎಂದು ಸಚಿವರು ಕರೆ ನೀಡಿದರು. ವಿಶೇಷವಾಗಿ ಭಾರತದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳಲು ಹಾಗೂ ಸುಧಾರಿತ ಉತ್ಪಾದನಾ ವಲಯಗಳಲ್ಲಿ ಜಂಟಿ ಹೂಡಿಕೆ ಮಾಡಲು ಅಮೆರಿಕದ ಉದ್ಯಮಿಗಳಿಗೆ ಅವರು ಈ ಸಂದರ್ಭದಲ್ಲಿ ಆಹ್ವಾನ ನೀಡಿದರು. ಕೇಂದ್ರ ಸರ್ಕಾರ ಪ್ರಯಾಣಿಕ ವಾಹನಗಳಿಗಾಗಿ ಹೊಸ ಕಾರ್ಪೊರೇಟ್ ಆವರೇಜ್ ಫ್ಯೂಯಲ್ ಎಕಾನಮಿ ಸಿಎಎಫ್ಇ ಮಾನದಂಡಗಳನ್ನು ಅಧಿಕೃತವಾಗಿ ಅಧಿಸೂಚಿಸಿದೆ. ಈ ನೂತನ ನಿಯಮಗಳು 2027 ಏಪ್ರಿಲ್ 1 ಜಾರಿಗೆ ಬರಲಿದ್ದು 2032 ಮಾರ್ಚ್ 31 ಚಾಲ್ತಿಯಲ್ಲಿರಲಿವೆ. ದೇಶದಲ್ಲಿ ಮಾರಾಟಕ್ಕಾಗಿ

ಉತ್ಪಾದಿಸಲಾಗುವ ಹಾಗೂ ಆಮದು ಮಾಡಿಕೊಳ್ಳಲಾಗುವ ಎಲ್ಲ ಹೊಸ ಪ್ರಯಾಣಿಕ ವಾಹನಗಳಿಗೆ ಈ ಇಂಧನ ಕಾರ್ಯಕ್ಷಮತೆ ನಿಯಮಗಳು ಅನ್ವಯವಾಗಲಿದ್ದು ಆಟೋಮೊಬೈಲ್ ಕ್ಷೇತ್ರಕ್ಕೆ ಸ್ಪಷ್ಟ ಮತ್ತು ಸ್ಥಿರವಾದ ನೀತಿ ಚೌಕಟ್ಟನ್ನು ಒದಗಿಸಲಿವೆ. ವಿದ್ಯುತ್ ಸಚಿವಾಲಯದ ಪ್ರಕಾರ ಈ ಹೊಸ ಮಾನದಂಡಗಳು ವಾಹನಗಳಲ್ಲಿ ತಂತ್ರಜ್ಞಾನದ ನಾವೀನ್ಯತೆಗೆ ಉತ್ತೇಜನ ನೀಡಿ ಇಂಧನ ಬಳಕೆಯನ್ನು ಕಡಿಮೆ ಮಾಡಲು ನೆರವಾಗಲಿವೆ. ಮುಂಬರುವ 5 ವರ್ಷಗಳಲ್ಲಿ ವರ್ಷದಿಂದ ವರ್ಷಕ್ಕೆ ನಿಯಮಗಳನ್ನು ಹೆಚ್ಚು ಕಠಿಣಗೊಳಿಸಲಾಗುತ್ತಿದ್ದು ಇಂಧನ ಬಳಕೆ ಪ್ರಮಾಣವನ್ನು 2027-28 ಪ್ರತಿ 100 ಕಿಲೋಮೀಟರ್ಗೆ 3.99 ಲೀಟರ್ನಿಂದ 2031-32 ವೇಳೆಗೆ ಪ್ರತಿ 100 ಕಿಲೋಮೀಟರ್ಗೆ 3.32 ಲೀಟರ್ಗಳಿಗೆ ಇಳಿಸುವ ಗುರಿ ಹೊಂದಲಾಗಿದೆ. ಇದರಿಂದಾಗಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಶೇಕಡ 16 ಹೆಚ್ಚು ಇಂಧನ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಅಕ್ಟೋಬರ್ 3 ಭೋಪಾಲ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಅವರು ಭೇಲ್ ದಸರಾ ಮೈದಾನದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಗೋಪಾಲಕ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಹೊಸ ಅಪರಾಧ ಕಾನೂನುಗಳ ಕುರಿತಾದ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಅಲ್ಲದೆ ಅವರು ಭೌರಿ ಬಳಿ ಐಐಎಸ್ಇಆರ್ ಕ್ಯಾಂಪಸ್ಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದು ಅಲ್ಲಿ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ಉಜ್ಜಯಿನಿಯಲ್ಲಿ ಡೈರಿ ಘಟಕ ಹಾಗೂ ಭೋಪಾಲ್ನಲ್ಲಿ ಸಂಸ್ಕರಿಸಿದ ಹಾಲಿನ ಉತ್ಪನ್ನಗಳ ಘಟಕ ಸೇರಿದಂತೆ ಹಲವು ಡೈರಿ ಮತ್ತು ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಲಾಗುವುದು. ಭೋಪಾಲ್ ಪಶ್ಚಿಮ ಬೈಪಾಸ್ ರಸ್ತೆಗೂ ಶಂಕುಸ್ಥಾಪನೆ ನೆರವೇರಿಸಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಾಂಸ್ಕೃತಿಕ ಬಲವರ್ಧನೆ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಗಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆ ಅಡಿಯಲ್ಲಿ ಈಗಾಗಲೇ 1,000 ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700 ಹೆಚ್ಚು ಅಥ್ಲೀಟ್ಗಳಿಗೆ ವಾರ್ಷಿಕ 6,00,000 ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಸಾಮಾನ್ಯ ಹಂತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ನೆರವಾದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯವಿರುವ ಆಟಗಾರರಿಗೆ ಟಾಪ್ಸ್ ಯೋಜನೆ ವಿಶೇಷ ತರಬೇತಿ ಹಾಗೂ ತಾಂತ್ರಿಕ ನೆರವು ನೀಡುತ್ತಿದೆ. ಈ ಸುಧಾರಿತ ಕ್ರೀಡಾ ವ್ಯವಸ್ಥೆಯ ಫಲವಾಗಿ ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕೂಟಗಳಲ್ಲಿ ತನ್ನ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಂಡಿದೆ. ದೇಶಾದ್ಯಂತ ಕ್ರೀಡಾಂಗಣಗಳು ಮತ್ತು ತರಬೇತಿ ಅಕಾಡೆಮಿಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಈ ಯೋಜನೆಗಳು ಭಾರತವನ್ನು ಕ್ರೀಡಾ ಪ್ರಧಾನ ರಾಷ್ಟವನ್ನಾಗಿ ರೂಪಿಸುತ್ತಿವೆ. ಶುದ್ಧ ಮತ್ತು ನಿಯಮಿತವಾಗಿ ಪರಿಷ್ಕರಿಸಲ್ಪಟ್ಟ ಮತದಾರರ ಪಟ್ಟಿಯೇ ಪ್ರಜಾಪ್ರಭುತ್ವದ ಜೀವಾಳ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ತಪ್ಪು ಮತ್ತು ಅನರ್ಹ ಹೆಸರುಗಳು ಉಳಿದುಕೊಂಡರೆ ಇಡೀ ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆಗೆ ಧಕ್ಕೆ ತರುತ್ತದೆ ಎಂದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಶೂಟಿಂಗ್ ಟ್ರ್ಯಾಪ್ ಮಿಶ್ರತಂಡ ವಿಭಾಗದಲ್ಲಿ ನೀರು ಧಾಂಡಾ ಮತ್ತು ಕೈನಾನ್ ಚೆನ್ನೈ ಚಿನ್ನದ ಪದಕ ಗೆದ್ದಾರೆ.

ಿದ್ದಾರೆ. ಈ ಮೂಲಕ ನೀರು ದಾಂಡ ಎರಡು ಚಿನ್ನದ ಪದಕ ಭೇಟಿಯಾಡಿದರೆ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ದು ಕಾಂಪೌಂಡ್ ವಿಭಾಗದಲ್ಲಿ ಎರಡು ಚಿನ್ನದ ಪದಕಗಳನ್ನು ಭಾರತ ತನ್ನದಾಗಿಸಿಕೊಂಡಿದೆ. ಸಾಹಿಲ್ ಜಾಧವ್ ಹಾಗೂ ಚಿಕಿತಾ ತನಿಪಾರ್ತಿ ಅವರನ್ನೊಳಗೊಂಡ ಭಾರತದ ಕಾಂಪೌಂಡ್ ಮಿಶ್ರ ತಂಡ ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿತು. ಈ ಐತಿಹಾಸಿಕ ಗೆಲುವಿನೊಂದಿಗೆ ಈ ಜೋಡಿ 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ಗೆ ಅಧಿಕೃತ ಅರ್ಹತೆಯನ್ನು ಪಡೆದುಕೊಂಡಿದೆ. ಇನ್ನು 60 ಕೆಜಿ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಭಾರತದ ಪ್ರಿಯಾ ಘಾಂಗಾಸ್ ಕಂಚು ಪದಕ ಪಡೆದಿದ್ದಾರೆ. ಇದಕ್ಕೂ ಮುನ್ನ ನಡೆದ ಮಹಿಳೆಯರ ಕಾಂಪೌಂಡ್ ಆರ್ಚರಿ ತಂಡದ ಫೈನಲ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡ ಚೀನಾ ತಂಡವನ್ನು 238-234 ಅಂಕಗಳ ಅಂತರದಿಂದ ಸೋಲಿಸಿ ಸ್ವರ್ಣ ಪದಕವನ್ನು ಜಯಿಸಿತು. ಗುವಾಹಟಿಯ ಪರ್ಸಾಪುರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮೂರು ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ.

0: ಸ್ವರ್ಣ ಪದಕವನ್ನು ಜಯಿಸಿತು. ಗುವಾಹಟಿಯ ಪರ್ಸಾಪರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮೂರು ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದೊಂದಿಗಿನ ವ್ಯಾಪಾರ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕತಾರ್ ಉದ್ಯಮಗಳಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ. ಭಾರತ ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯಕ್ಕೆ ಹೆಚ್ಚಿನ ವೇಗ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪ್ರಯಾಣಿಕ ವಾಹನಗಳಿಗೆ ನೂತನ ಇಂಧನ ಕಾರ್ಯಕ್ಷಮತೆ ಮಾನದಂಡಗಳನ್ನು ಅಧಿಸೂಚಿಸಿದ ಕೇಂದ್ರ ಸರ್ಕಾರ. ಏಷ್ಯನ್ ಗೇಮ್ಸ್ ಶೂಟಿಂಗ್ನ ಟ್ರ್ಯಾಪ್ ಮಿಶ್ರ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನ, ಬಿಲ್ಲುಗಾರಿಕೆಯಲ್ಲೂ 2 ಸ್ವರ್ಣ. ಹಾಗೂ ಭಾರತ ವೆಸ್ಟ್ ಇಂಡೀಸ್ ಏಕದಿನ ಕ್ರಿಕೆಟ್ ಸರಣಿ ಗುವಾಹಟಿಯಲ್ಲಿಂದು 2ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:35. ಈಗ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ವೃಂದಗಾನದಲ್ಲಿ ಎನ್ ಕೆ ಕುಲಕರ್ಣಿಯವರ ರಚನೆ.

0: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:29:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಶ್ರೋತೃಗಳೇ, ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ವರ್ಲ್ಡ್ ಟ್ರಾನ್ಸ್ಲೇಷನ್ ಡೇ, ಅಂದರೆ ಅಂತಾರಾಷ್ಟ್ರೀಯ ಭಾಷಾಂತರ ದಿನ. ಅಂತಾರಾಷ್ಟ್ರೀಯ ಭಾಷಾಂತರ ದಿನವನ್ನು ವಾರ್ಷಿಕವಾಗಿ ಸೆಪ್ಟೆಂಬರ್ 30ರಂದು ಆಚರಿಸಲಾಗುತ್ತದೆ. ಭಾಷೆ ಮತ್ತು ಸಾಂಸ್ಕೃತಿಕ ವಿಭಜನೆಗಳ ನಡುವೆ ಸೇತುವೆಯಾಗಿ ಕೆಲಸ ಮಾಡುವಲ್ಲಿ ಭಾಷಾಂತರಕಾರರು ಮತ್ತು ವ್ಯಾಖ್ಯಾನಕಾರರ ಅಮೂಲ್ಯ ಕೊಡುಗೆಗಳನ್ನು ಗುರುತಿಸಲು ಮೀಸಲಾಗಿರುವ ಜಾಗತಿಕ ಆಚರಣೆಯಾಗಿ ಈ ದಿನವನ್ನು ಮೀಸಲಿಡಲಾಗಿದೆ.

0: ಸ್ವಾತಿ ಮುತ್ತು ಚಿತ್ರದ ಗೀತೆ ಗಾಯಕರು ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಸಂಗೀತ ಸಂಯೋಜನೆ ರಾಜೇಶ್ ರಾಮನಾಥ್ ಅವರದು, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.
1: ತುಂಬಾ ಚೆನ್ನಾಗಿ ಹಾಡ್ತಿರಲ್ಲ.

ಶ್ರೋತೃಗಳೇ, ಸೆಪ್ಟೆಂಬರ್ 30 ಸೇಂಟ್ ಜೆರೋಮ್ ಅವರ ಹಬ್ಬ. ಸೇಂಟ್ ಜೆರೋಮ್ ಅವರು ಈಶಾನ್ಯ ಇಟಲಿಯ ಪಾದ್ರಿಯಾಗಿದ್ದರು. ಅವರು ಹೊಸ ಒಡಂಬಡಿಕೆಯ ಗ್ರೀಕ್ ಹಸ್ತಪ್ರತಿಗಳಿಂದ ಬೈಬಲ್ ಅನ್ನು ಲ್ಯಾಟಿನ್ ಭಾಷೆಗೆ ಭಾಷಾಂತರಿಸುವ ಪ್ರಯತ್ನಕ್ಕೆ ಹೆಸರುವಾಸಿಯಾಗಿದ್ದಾರೆ. ಇವರು ಹೀಬ್ರೂ ಗೋಸ್ಪೆಲ್, ಯಹೂದಿ ಕ್ರಿಶ್ಚಿಯನ್ ಪಠ್ಯದ ಭಾಗಗಳನ್ನು ಗ್ರೀಕ್ ಭಾಷೆಗೆ ಅನುವಾದಿಸಿದ್ದಾರೆ. ಕ್ರಿಸ್ತಶಕ 420 ಸೆಪ್ಟೆಂಬರ್ 30 ಬೆತ್ಲೆಹೆಂ ಬಳಿ ಇವರು ಸಾವನ್ನಪ್ಪಿದ್ರು. ಹೀಗಾಗಿ ಇವರು ಸಾವನ್ನಪ್ಪಿದ ದಿನವನ್ನು ಭಾಷಾಂತರ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಪಂಚರಂಗಿ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದವರು ಸೋನು ನಿಗಮ್, ಸಂಗೀತ ಮನುಮೂರ್ತಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದು.

ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪ್ರಚಲಿತ. ಪ್ರಸ್ತುತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ ಮುಂದುವರಿಸೋಣ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 1:42:57. ಶ್ರೋತೃಗಳೇ, ಭಾಷೆಗಳು ಅಭಿವೃದ್ಧಿಯಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಅಂತರ್ ಸಾಂಸ್ಕೃತಿಕ ಸಂವಾದವನ್ನು ಖಾತರಿಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ, ಅಂತರ್ಗತ ಜ್ಞಾನ ಸಮಾಜಗಳನ್ನು ನಿರ್ಮಿಸುವಲ್ಲಿ, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಮತ್ತು ರಾಜಕೀಯ ಇಚ್ಛಾಶಕ್ತಿಯನ್ನು ಸಜ್ಜುಗೊಳಿಸುವಲ್ಲಿ ಜಾಗೃತಿ ಮೂಡಿಸುತ್ತವೆ. ಜನರ ನಡುವೆ ಸಾಮರಸ್ಯದ ಸಂವಹನದಲ್ಲಿ ಭಾಷೆ ಅತ್ಯಗತ್ಯ ಅಂಶವಾಗಿದೆ. ಬಹುಭಾಷಾವಾದವನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಪ್ರಮುಖ ಮೌಲ್ಯವೆಂದು ಕೂಡ ಪರಿಗಣಿಸುತ್ತದೆ. ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿರುವ ಉಳಿದವರು ಕಂಡಂತೆ ಚಿತ್ರದ ಗೀತೆ ಇದು. ಸಂಗೀತ ಬಿ ಅಜನೀಶ್ ಲೋಕನಾಥ್, ಸಾಹಿತ್ಯ ರಕ್ಷಿತ್.

ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ ಕಾರ್ಯಕ್ರಮ ಪ್ರಚಲಿತ. ಶ್ರೋತೃಗಳೇ, ಯಂತ್ರ ಅನುವಾದ ತಂತ್ರಜ್ಞಾನದ ವ್ಯಾಪಕ ಬಳಕೆಯು ಇತ್ತೀಚಿನ ವರ್ಷಗಳಲ್ಲಿ ಮಾನವ ಭಾಷಾಂತರಕಾರರ ಕೆಲಸದ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರಿದೆ. ಯಂತ್ರ ಭಾಷಾಂತರ ವ್ಯವಸ್ಥೆಗಳು ಗಮನಾರ್ಹವಾಗಿ ಸುಧಾರಿಸಿದರೂ ಕೂಡ ಮಾನವ ಅನುವಾದದ ನಿಖರ

ಸಾಮಾನ್ಯತೆ ಮತ್ತು ಸೂಕ್ಷ್ಮ ಅದರಿಂದ ಸಾಧ್ಯ ಇಲ್ಲ. ಆದ್ದರಿಂದ ವಿಶೇಷವಾಗಿ ಸಂಕೀರ್ಣ ಅಥವಾ ವಿಶೇಷ ವಿಷಯಕ್ಕಾಗಿ ಉನ್ನತ ಗುಣಮಟ್ಟದ ಅನುವಾದಗಳನ್ನು ತಯಾರಿಸಲಿಕ್ಕೆ ನುರಿತ ಮಾನವ ಭಾಷಾಂತರಕಾರರ ಅವಶ್ಯಕತೆ ಇನ್ನೂ ಇದೆ. ಭಾರತದಲ್ಲಿ ಭಾಷಾ ಅನುವಾದ ಉದ್ಯಮವು ವೇಗವಾಗಿ ಬೆಳೀತಾ ಇದೆ. ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಭಾರತೀಯ ಮತ್ತು ವಿದೇಶಿ ಭಾಷಾ ಅನುವಾದಕರಿಗೆ ಭಾರೀ ಬೇಡಿಕೆ ಇದೆ. ಈ ಕ್ಷೇತ್ರದಲ್ಲಿ ಎಐ ಪ್ರವೇಶದ ಹೊರತಾಗಿಯೂ ಮಾನವ ಭಾಷಾಂತರಕಾರರ ಅವಶ್ಯಕತೆ ಇದೆ. ಹಂಸಲೇಖ ಅವರು ಬರೆದಿರುವ ಅಜಯ್ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದವರು ಶ್ರೇಯಾ ಘೋಷಾಲ್, ಸಂಗೀತ ಮಣಿ ಶರ್ಮಾ.

ಶ್ರೋತೃಗಳೇ, ಭಾರತೀಯ ಸಿನಿಮಾ ರಂಗದಲ್ಲಿಯೇ ಹೊಸ ಅಲೆಯನ್ನು ತಂದ ನಟ ನಿರ್ದೇಶಕ ಶಂಕರ್ ನಾಗ್ ಅವರು 1990 ಸೆಪ್ಟೆಂಬರ್ 30 ನಿಧನರಾದರು. ಪ್ರಯೋಗಶೀಲತೆಗೆ ಹೆಸರಾದ ಶಂಕರ್ ನಾಗ್ ಸಿನಿಮಾ ರಂಗದ ಹಲವಾರು ವಿಭಾಗಗಳಲ್ಲಿ ಕೆಲಸ ನಿರ್ವಹಿಸಿದ ಅನುಭವ ಹೊಂದಿದ್ರು. ಸೀತಾರಾಮು, ಆಟೋರಾಜ ಮುಂತಾದ ಮನೋರಂಜನಾ ಸಿನಿಮೆಗಳ ಜೊತೆಗೆ ಸಾಮಾಜಿಕ ಕಥಾವಸ್ತುವುಳ್ಳ ಸಿನಿಮಾಗಳಲ್ಲಿ ನಟಿಸಿ ನಿರ್ದೇಶನ ಕೂಡ ಮಾಡಿದ್ದಾರೆ.

ಗೀತಾ ಚಿತ್ರದ ಗೀತೆ ಇದು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಂಗೀತ ಇಳಯರಾಜ್ ಅವರದು. ಸಾಹಿತ್ಯ ಜಿ ಉದಯ್ ಶಂಕರ್.

0: ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆ ಆಗಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸೋಯಾಬೀನ್, ಸೂರ್ಯಕಾಂತಿ, ಹೆಸರುಕಾಳು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಭಾರಿ ಸ್ಫೋಟ, ಆತಂಕ ಪಡದಂತೆ ಸ್ಥಳೀಯರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಕ್ಯಾನ್ಸರ್ ಔಷಧಿಗಳ ದರಪಟ್ಟಿ ಶೀಘ್ರವೇ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ನಕಲಿ ಔಷಧಿ ಜಾಲ ಪ್ರಕರಣ, ಮತ್ತೊಬ್ಬ ಆರೋಪಿ ಚೆನ್ನೈನಲ್ಲಿ ಬಂಧನ. ಹಾಗೂ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಕಾಂಗ್ರೆಸ್ನ ಭಾರತ್ ಜೋಡೋ ಎರಡು ಯಾತ್ರೆಗೆ ಚಾಲನೆ. ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ನೀಡಿದ್ದು, ಪ್ರಸಕ್ತ ಮುಂಗಾರು ಋತುವಿನಲ್ಲಿ ಬೆಳೆದ ಸೋಯಾಬೀನ್, ಸೂರ್ಯಕಾಂತಿ, ಹೆಸರುಕಾಳು ಬೆಳೆಗಳನ್ನು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಗೆ ಅನುಮೋದನೆ ನೀಡಿದೆ. ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮನವಿಗೆ ಸ್ಪಂದಿಸಿರುವ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಗೆ ಅನುಮತಿ ನೀಡಿದ್ದಾರೆ. ಕನಿಷ್ಠ ಬೆಂಬಲ ಯೋಜನೆಯಡಿ ರಾಜ್ಯದಿಂದ 2026-27 ಮುಂಗಾರು ಋತುವಿನಲ್ಲಿ 115,500 ಮೆಟ್ರಿಕ್ ಟನ್ ಸೋಯಾಬೀನ್, 13,413 ಮೆಟ್ರಿಕ್ ಟನ್ ಸೂರ್ಯಕಾಂತಿ ಮತ್ತು 38,250 ಮೆಟ್ರಿಕ್ ಟನ್ ಹೆಸರುಕಾಳು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಬೆಂಬಲ ಬೆಲೆ ಯೋಜನೆಯಡಿ ಸೂರ್ಯಕಾಂತಿ, ಹೆಸರುಕಾಳು, ಸೋಯಾಬೀನ್ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿರುವುದಕ್ಕೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಎಚ್ಡಿ ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೃಷಿ ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಮಧ್ಯಾಹ್ನ ಭಾರಿ ಸ್ಫೋಟ ಸಂಭವಿಸಿದೆ. ಈ ವೇಳೆ ಉಂಟಾದ ಬೆಂಕಿ ಅನಾಹುತದಲ್ಲಿ 9 ಮಂದಿಗೆ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಎಂಆರ್ಪಿಎಲ್ನ ಕೋಕರ್ ಹೈಡ್ರೋ ಟ್ರೀಟಿಂಗ್ ಘಟಕದಲ್ಲಿ ಮಧ್ಯಾಹ್ನ ಭಾರಿ ಸ್ಫೋಟದೊಂದಿಗೆ ಬೆಂಕಿ ಕಾಣಿಸಿಕೊಂಡಿತ್ತು. ಸುದ್ದಿ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸಿಇಒ ನಾರ್ವಾಡೆ ವಿನಾಯಕ ಕಾರ್ಬಾರಿ ಮತ್ತಿತರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಫೋಟದ ತೀವ್ರತೆಗೆ ಸ್ಥಳೀಯ ಮನೆಗಳಲ್ಲಿ ಕಂಪನದ ಅನುಭವವಾಗಿದೆ. ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿದ್ದು ಬೆಂಕಿ ನಿಯಂತ್ರಿಸುವಲ್ಲಿ ಕಾರ್ಯೋನ್ಮುಖವಾಗಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಯಾವುದೇ ರೀತಿಯ ತುರ್ತು ಪರಿಸ್ಥಿತಿ ಎದುರಿಸಲು ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಸ್ಥಳೀಯ ಆಸ್ಪತ್ರೆಗಳಿಗೆ ಅಗತ್ಯ ಸಿದ್ದತೆಗಳೊಂದಿಗೆ ಸನ್ನದ್ದವಾಗಿರಲು ಸೂಚನೆ ನೀಡಲಾಗಿದೆ. ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಸಾರ್ವಜನಿಕರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರದು ಎಂದು ಅವರು ಮನವಿ ಮಾಡಿದ್ದಾರೆ. ಕ್ಯಾನ್ಸರ್ ಔಷಧಗಳ ದರಪಟ್ಟಿಯನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಚಾಮರಾಜನಗರದ ಹನೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆದಿದ್ದು, ಈ ಔಷಧಿಗಳ ತಯಾರಿಕಾ ವೆಚ್ಚ ಹಾಗೂ ಮಾರಾಟ ವೆಚ್ಚ ಎಷ್ಟು ಎಂಬುದು ತಿಳಿದಿದೆ. ಈ ಹಿನ್ನೆಲೆಯಲ್ಲಿ 253 ಔಷಧಿಗಳ ತಯಾರಿಕಾ ವೆಚ್ಚ ಮಾರಾಟ ಮಾಡುತ್ತಿರುವ ದರದ ಪಟ್ಟಿಯನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಅಡುಗೆ ಎಣ್ಣೆ ಮರುಬಳಕೆ ಮಾರ್ಗಸೂಚಿ ಕುರಿತು ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳಲ್ಲಿ ಅಡುಗೆ ಎಣ್ಣೆ ಮರುಬಳಕೆ ಬಗ್ಗೆ ಮಾರ್ಗಸೂಚಿ ಹೊರಡಿಸಲಾಗುವುದು, ಎಲ್ಲದಕ್ಕಿಂತ ಸಾರ್ವಜನಿಕರ ಆರೋಗ್ಯ ಮುಖ್ಯ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಮರಾಜನಗರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು, ಕೊಳ್ಳೇಗಾಲದಲ್ಲಿ ಇಂದು ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಈ ನಡುವೆ ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗುತ್ತಿಗೆದಾರರು ಬಾಕಿ ಹಣ ಬಿಡುಗಡೆ ಮಾಡಿ ಎಂದು ಪತ್ರ ಬರೆದಿರುವ ಕುರಿತಂತೆ ಪ್ರತಿಕ್ರಿಯಿಸಿ, ಈ ಹಿಂದಿನ ಸರ್ಕಾರಗಳು ಮಾಡಿದ ಎಡವಟ್ಟಿಗೆ ಈಗ ಆರ್ಥಿಕ ಇಲಾಖೆ ಪತ್ರ ಬರೆದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಕೊಳ್ಳೇಗಾಲದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಇದಕ್ಕೂ ಮೊದಲು ಅವರು ಹನೂರಿನಲ್ಲಿ ಅಹವಾಲುಗಳನ್ನು ಸ್ವೀಕರಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ರಾಜ್ಯದಲ್ಲಿನ ನಕಲಿ ಔಷಧಿ ಜಾಲದ ಮತ್ತೊಬ್ಬ ಪ್ರಮುಖ ಆರೋಪಿ ಬಾಲಸುಬ್ರಹ್ಮಣ್ಯನ್ ಎಂಬಾತನನ್ನು ವಿಶೇಷ ತನಿಖಾ ತಂಡ ಚೆನ್ನೈನಲ್ಲಿ ಬಂಧಿಸಿದೆ. ಈ ಬಂಧನದೊಂದಿಗೆ ನಕಲಿ ಔಷಧಿ ಜಾಲಕ್ಕೆ ಸಂಬಂಧಿಸಿದಂತೆ ಬಂಧಿತರಾದವರ ಸಂಖ್ಯೆ 7ಕ್ಕೇರಿದೆ. ನಕಲಿ ಔಷಧಿ ತಯಾರಿಕೆ ಮತ್ತು ವಿತರಣಾ ಜಾಲದ ಬಗ್ಗೆ ಹಾಗೂ ಇದರಲ್ಲಿ ಭಾಗಿಯಾಗಿರುವ ಪ್ರಮುಖ ಆರೋಪಿ ಪ್ರಶಾಂತ್ ರಂಜನ್ ವಿಚಾರಣೆಗೆ ಒಳಪಡಿಸಿದ ಬಳಿಕ ಬಾಲಸುಬ್ರಹ್ಮಣ್ಯನ್ನನ್ನು ಬಂಧಿಸಲಾಗಿದೆ. ಹೆಚ್ಚಿನ ವಿಚಾರಣೆಗೆ ನ್ಯಾಯಾಲಯ 7 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ನೀಡಿದೆ. ಚೆನ್ನೈ ಮೂಲದ ಫಾರ್ಮಾ ಪಾಲುದಾರ ಬಾಲಸುಬ್ರಹ್ಮಣ್ಯನ್ ಡಿಎಂ ಫಾರ್ಮಾ ಎಂಬ ಔಷಧೀಯ ಕಂಪನಿಯಲ್ಲಿ ಪ್ರಶಾಂತ್ ರಂಜನ್ ಪಾಲುದಾರನಾಗಿದ್ದ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಕಿತ್ತಡಿಹಳ್ಳಿ ಗ್ರಾಮದಿಂದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಭಾರತ್ ಜೋಡೋ 2 ಪಾದಯಾತ್ರೆಗೆ ಚಾಲನೆ ದೊರೆತಿದೆ. ಸುಮಾರು 9-10 ಕಿಲೋಮೀಟರ್ ದೂರದ ಭಾರತ್ ಜೋಡೋ 2 ಪಾದಯಾತ್ರೆಯು ಕೋಟೆ ಹೊಸನಗರ ಕ್ರಾಸ್ ಮತ್ತು ನೆಲವೊಡ್ಲು ಮೂಲಕ ಸಾಗಿ ಶಿಕಾರಿಪುರದಲ್ಲಿ ಮುಕ್ತಾಯಗೊಳ್ಳಲಿದೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಸಚಿವರಾದ ಯತೀಂದ್ರ ಸಿದ್ದರಾಮಯ್ಯ, ಕೆಎಸ್ ಬಸವಂತಪ್ಪ ಹಾಗೂ ಇತರ ಹಿರಿಯ ಕಾಂಗ್ರೆಸ್ ನಾಯಕರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. 2023 ಚುನಾವಣೆಯಲ್ಲಿ ಸೋಲು ಅನುಭವಿಸಿರುವ 84 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈ ಪಾದಯಾತ್ರೆ ಹಮ್ಮಿಕೊಂಡಿದೆ. ಬಳ್ಳಾರಿಯಲ್ಲಿ ಬಿಜೆಪಿ ಕೈಗೊಂಡಿದ್ದ 10 ದಿನಗಳ ಪಾದಯಾತ್ರೆಯ ಯಶಸ್ಸಿನಿಂದ ಪ್ರೇರಣೆ ಪಡೆದುಕೊಂಡ ಕಾಂಗ್ರೆಸ್ ಪಾದಯಾತ್ರೆ ನಡೆಸುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ವಿರುದ್ದದ ಆರೋಪಗಳು ಈಗಾಗಲೇ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಿದೆ. ಕಾಂಗ್ರೆಸ್ ನಾಯಕರು ಹತಾಶೆಯಿಂದ ಆಧಾರರಹಿತ ಆರೋಪಗಳು ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರಗಾಲದಿಂದ ತತ್ತರಿಸಿರುವ ರೈತರಿಗೆ ಪರಿಹಾರ ಒದಗಿಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆಯಡಿಯಲ್ಲಿ ಈಗಾಗಲೇ 1,000ಕ್ಕೂ ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700ಕ್ಕೂ ಹೆಚ್ಚು ಅಥ್ಲೀಟ್ಗಳಿಗೆ ವಾರ್ಷಿಕ 6 ಲಕ್ಷ ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಸಾಮಾನ್ಯ ಹಂತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ನೆರವಾದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯವಿರುವ ಆಟಗಾರರಿಗೆ ಟಾಪ್ಸ್ ಯೋಜನೆ ವಿಶೇಷ ತರಬೇತಿ ಹಾಗೂ ತಾಂತ್ರಿಕ ನೆರವು ನೀಡುತ್ತಿದೆ. ಈ ಸುಧಾರಿತ ಕ್ರೀಡಾ ವ್ಯವಸ್ಥೆಯ ಫಲವಾಗಿ ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕೂಟಗಳಲ್ಲಿ ತನ್ನ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಂಡಿದೆ. ಭ್ರಷ್ಟಾಚಾರವನ್ನು ಬೇರುಮಟ್ಟದಿಂದಲೇ ನಿಯಂತ್ರಿಸಲು ಲೋಕಾಯುಕ್ತ ಸಂಸ್ಥೆಗೆ ಇನ್ನಷ್ಟು ಅಧಿಕಾರ ಹಾಗೂ ಬಲ ನೀಡುವ ಅಗತ್ಯವಿದೆ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ತಿಳಿಸಿದ್ದಾರೆ. ಕಾರವಾರದ ಶಿರವಾಡದಲ್ಲಿರುವ ನಗರಸಭೆಯ ಕಸ ವಿಲೇವಾರಿ ಡಂಪಿಂಗ್ ಯಾರ್ಡ್ಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಲೋಕಾಯುಕ್ತದಲ್ಲಿ ದಾಖಲಾಗುವ ಪ್ರಕರಣಗಳಿಗೆ ಹೋಲಿಸಿದರೆ ತಪ್ಪಿದಸ್ಥರಿಗೆ ಶಿಕ್ಷೆಯಾಗುವ ಪ್ರಮಾಣ ಕಡಿಮೆಯಿದೆ. ಪ್ರಸ್ತುತ 10-15% ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆಯಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಯಾಬೀನ್, ಸೂರ್ಯಕಾಂತಿ, ಹೆಸರುಕಾಳು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಭಾರೀ ಸ್ಫೋಟ, ಆತಂಕ ಪಡದಂತೆ ಸ್ಥಳೀಯರಿಗೆ ಸಂಸದ ಬ್ರಿಜೇಶ್ ಚೌಟ್ ಮನವಿ. ಕ್ಯಾನ್ಸರ್ ಔಷಧಿಗಳ ದರಪಟ್ಟಿ ಶೀಘ್ರವೇ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ನಕಲಿ ಔಷಧಿ ಜಾಲ ಪ್ರಕರಣ, ಮತ್ತೊಬ್ಬ ಆರೋಪಿ

0: ಚೆನ್ನೈನಲ್ಲಿ ಬಂಧನ. ಹಾಗೂ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಕಾಂಗ್ರೆಸ್ನ ಭಾರತ್ ಜೋಡೋ ಎರಡು ಯಾತ್ರೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಹಿಂದಿ ಪಾಠ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಸ್ ವಿ ವೇದಾವತಿ.
1: ನಮಸ್ತೆ ಬಹನ್ಜಿ. ನಮಸ್ತೆ ಬಹನ್ಜಿ.
2: ಅಚ್ಛಾ ನಮಸ್ತೆ. ಆಜ್ ಹಮಾರೇ ಭಾರತ್ ಕೆ ದೇವ ಪುರುಷ್ ಆಧ್ಯಾತ್ಮಿಕ ಗುರು ಶ್ರೀ ಶ್ರೀ ಶಂಕರಾಚಾರ್ಯ ಜಿ ಕೆ ಜೀವನ ಚರಿತ್ರ ಪರ್ ಜಾನ್ಕಾರಿ ಪಾಯೆಂಗೆ.
1: ಹಾಂ ಹಾಂ ಜರೂರ್. ಹಮೇ ಭೀ ಬಹುತ್ ದಿನೋ ಸೇ ಶ್ರೀ ಶಂಕರಾಚಾರ್ಯ ಜಿ ಕೆ ಬಾರೇ ಮೇ ಜಾನ್ಕಾರಿ ಪಾನೆ ಕಿ ಇಚ್ಛಾ ಥಿ. ಉನ್ಕೆ ನಾಮ್ ಸ್ಮರಣ್ ಸೇ ಹಿ ರೋಂಗ್ಟೆ ಖಡೆ ಹೋ ಜಾಯೆಂಗೆ.
2: ಹಾಂ ಹಾಂ, ಜೈಸೆ ಜೈಸೆ ಭಾವ್ ಹೈ ವೈಸೆ ವೈಸೆ ಭಕ್ತಿ ಹೈ.
1: ಹಾಂ ಬಹನ್ ಜಿ, ಸಮಝಾಯೇ ನಾ.
2: ಜಗದ್ಗುರು ಶ್ರೀ ಶಂಕರಾಚಾರ್ಯ ಜಿ ಕಲಿಯುಗ ಕೆ ಋಷಿ ದೇವಾಂಶ ಸಂಭೂತ ಥೆ. ಯೇ ಭಗವಾನ್ ಶಂಕರ್ ಕೆ ಅವತಾರ್ ಥೆ.
1: ದೇವಾಂಶ ಸಂಭೂತ್ ಮಾನೆ ಕ್ಯಾ ಹೈ?
2: ಅಂದರೆ ದೇವಾಂಶ ಸ್ವರೂಪಿಗಳು ಮತ್ತು ಅವತಾರ ಪುರುಷರು ಎಂದರ್ಥ.
1: ರೋಂಗ್ಟೆ ಖಡೆ ಹೋನ ಮಾನೆ ಕ್ಯಾ ಹೈ?
2: ಅಂದರೆ ನಮ್ಮ ರೋಮ ರೋಮಗಳು ಉದ್ವೇಗದಿಂದ ಎದ್ದು ನಿಲ್ಲುವವು, ರೋಮಾಂಚನವಾಗುವುದು ಎಂದರ್ಥ. ಏ ಮಾತಾ ಕಿ ಕೋಕ್ಸೆ ಜನ್ಮ ಲೇಖರ್ ಬಿ ಭೌತಿಕ ದೇಹಕ್ಕೆ ಊಪರ್ಥೆ.
1: ಏ ಮಾನವ ಹೋತೆ ಹುವೆ ಬಿ ದೇವತಾ ಥೇನ?
2: ಹಾ, ಏ ಇಹಲೋಕಕ್ಕೆ ವಾಸಿ ಹೋತೆ ಹುಯೆ ಬಿ ದೇವಲೋಕಕ್ಕೆ ಥೆ. ಉನ್ಹೊನೆ ಹಿಂದೂ ಧರ್ಮಕ್ಕೆ ಡೂಬ್ತಿ ಹುಯಿ ನಯ್ಯಾಕೋ ಕಿನಾರೆ ಲಗಾಕರ್ ಸರ್ವೋಚ್ಚ ಸ್ಥಾನ ದಿಯ.
1: ಏ ಬಡೆ ಪರಮಾರ್ಥಿಕ್ ವಿದ್ವಾಂತೆ ದಯಭೂತೇನ?
2: ಹೌದು, ಇವರು ಪರಮ ಜ್ಞಾನಿಗಳು, ದೈವಾಂಶ ಸಂಭೂತರು, ಭಗವಂತನ ಸಾಕ್ಷಾತ್ಕಾರ ಪಡೆದವರು.
1: ಇನ್ಕೆ ಮಾತಾ ಪಿತಾ ಜನ್ಮಸ್ಥಾನಕ್ಕೆ ಬಾರೆ ಮೇ ಬತಾಯಿಯೇನ?
2: ಹಾ ಹಾ, ಭಾರತ ವರ್ಷಕ್ಕೆ ಕೇರಳ ಪ್ರದೇಶ ಮೇ ಪೂರ್ಣಾ ನದಿಕ್ಕೆ ಕಿನಾರೆ ಕಾಲಡಿ ನಾಮಕ ಏಕ್ ಗಾಂವ್ ಥಾ. ವಹಾ ಶಾಸ್ತ್ರ ಸೇವಿ ಶಿವಗುರು ಅಪ್ನಿ ಪತ್ನಿ ವಿಶಿಷ್ಟ ದೇವಿ ಕೆ ಸಾಥ್ ರಹಾ ಕರ್ತೆ ಥೆ.
1: ಉನ್ಕಾ ದೂಸರಾ ನಾಮ್ ಆರ್ಯಾಂಬಾ ಥಾ ನಾ?
2: ಹಾ ಹಾ, ಸಹಿ ಹೈ. ಶಿವಗುರು ಕೋ ಬೂಡೆ ಹೋನೆ ಪರ್ ಬಿ ಕೋಯಿ ಸಂತಾನ ನಹಿ ಥಿ. ಪತಿ ಪತ್ನಿ ನಿಸ್ಸಂತಾನ್ ಕಾ ದುಃಖ ಭುಗತ್ನೆ ಲಗೆ.
1: ಭುಗತ್ನ ಎಂದರೆ ಅನುಭವಿಸು, ನಿಸ್ಸಂತಾನ ಎಂದರೆ ಸಂತಾನಹೀನ ಎಂದಲ್ಲವೇ?
2: ಹೌದು, ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ಹತ್ತಿರದಲ್ಲೇ ಇದ್ದ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯ ಶರಣಾದರು. ಎಲ್ಲಿ ಹಿಂದಿ ಹೇಳು ನೋಡೋಣ.
1: ದಂಪತಿ ಸಂತಾನ ಪ್ರಾಪ್ತಿ ಕೇಳಿಯೆ ಪಾಸ್ಕೆ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರವತಾಳೇಶ್ವರ ಸ್ವಾಮಿ ಕೆ ಸೇವಾ ಮೇ ನಿರತ್ತೆ.
2: ಕಂದಮೂಲ್ ಖಾಕರ್ ಶಿವಜಿ ಕಿ ಪೂಜಾ ಅರ್ಚನಾ ಕರ್ನೆ ಲಗೆ. ವರ್ಷ ಪೂರಾ ಹೋನೆ ಸೇ ಏಕ್ ದಿನ ಪಹಲೆ ಶಿವಜಿ ನೇ ಸ್ವಪ್ನ ಮೇ ದರ್ಶನ್ ದೇಕರ್ ಕೃತಾರ್ಥ ಕಿಯಾ.
1: ಭಗವಾನ್ ಕಿ ಸೇವಾ ಸೇ ಫಲ್ ಜಲ್ದಿ ಹಿ ಪ್ರಾಪ್ತ ಹೋತಾ ಹೈ ನಾ?
2: ಹಾ ಹಾ, ಜರೂರ್. ಭಗವಂತನು ಎಂದೂ ನಂಬಿದವರ ಕೈ ಬಿಡುವುದಿಲ್ಲ. ಇದಕ್ಕೆ ಅನೇಕ ನಿದರ್ಶನಗಳಿವೆ. ದಂಪತಿನೇ ದೀರ್ಘಾಯು ಸರ್ವಜ್ಞ ಪುತ್ರ ಕೇಳಿ ಪ್ರಾರ್ಥನಾ ಕಿ, ಮಗರ್ ಭಗವಾನ್ನೇ

0: दीर्घायु या सर्वज्ञ में से एक ही बात चुनने के लिए कहा।
1: ಅಂದರೆ ಭಗವಂತನು ದೀರ್ಘಾಯು ಅಥವಾ ಸರ್ವಜ್ಞರಲ್ಲಿ ಯಾವುದಾದರೂ ಒಂದನ್ನು ಕೇಳು ಎಂದರಲ್ಲವೇ?
0: ಹೌದು, ಶಿವಗುರು ಕೋ ಸರ್ವಜ್ಞ ಹಿ ಪ್ರಿಯಲಗ ಇಸಿಲಿಯೇ ವಹಿ ಮಂಗ. ವಿಶಿಷ್ಟಾದೇವಿನೇ ವೈಶಾಖ ಶುಕ್ಲ ತೃತೀಯಕ್ಕೆ ಶುಭ ಮಧ್ಯಾಹ್ನ ಕಾಲಮೇ ಏಕ್ ತೇಜಸ್ವಿ ಪುತ್ರ ಕೋ ಜನಂ ದಿಯ.
1: 423 ವರ್ಷಗಳ ಹಿಂದೆ ವೈಶಾಖ ಶುದ್ಧತಿಗೆ ಮಧ್ಯಾಹ್ನ ಒಂದು ತೇಜಸ್ವಿ ಪುತ್ರರತ್ನಕ್ಕೆ ಜನ್ಮ ನೀಡಿದರು ಎಂದರಲ್ಲವೇ?
0: ಹಾ ಹಾ, ಶಂಕರ ಭಗವಾನ್ ಕೆ ಆಶೀರ್ವಾದ ಸೇ ಹುಯೆ ಪುತ್ರ ಕಾ ನಾಮ ಶಂಕರ್ ಹಿ ರಖಾ ಗಯ.
1: ಭಗವಾನ್ ಶಂಕರಾಚಾರ್ಯ ಕಾ ಜನ್ಮ ಕಾಲ ಬಹುತ್ ವಿವಾದಾತ್ಮಕ ಹೈ ನಾ?
0: ಹಾ, ಯೇಹಿ ನಹಿ, ಕೈ ಮಹಾಪುರುಷೋಂ ಕಾ ಜನ್ಮ ದಿನ್ ಆಜ್ಕಲ್ ಬಿ ವಿವಾದಾತ್ಮಕ ತೋ ಹೈ ಹಿ. इनके कई नाम है, जैसे ब्रह्म स्वरूपाचार्य, दूसरा नाम है सुरेश्वराचार्य.
1: अंदरे इवरिगे अनेक नामधेयगळिद्दवु एंदल्लवे?
0: हाँ, बाल बहुत शांत धीर तीक्ष्ण बुद्धि का था. शंकर के उपनयन संस्कार के पहले ही पिताजी का देहांत हुआ. शंकर के 5वां साल पूर्ण होने पर माता ने शास्त्रीय विधि से उपनयन संस्कार करके उसको गुरुकुल भेज दिया.
1: शंकर पढ़ाई में शास्त्रार्थ अध्ययन में व्यवहार में बहुत निपुण थे ना?
0: हाँ हाँ, 2 साल में ही सभी उपनिषद पुराण वेद और सभी धर्म शास्त्रों का अध्ययन संपूर्ण रूप से किया.
1: दश दिक्कुगळल्लू इवर हेसरु प्रख्यातगोंडितु अल्लवे?
0: हाँ हाँ, एक बार गुरुकुल के नियमानुसार शंकर ने एक दिन भिक्षा के लिए एक गरीब ब्राह्मण के घर पहुंचे. उनके घर में देने के लिए कुछ भी नहीं था. शंकर के अनुरोध पर एक आंवला ही भिक्षा के रूप में दे दिया. शंकर का दिल बहुत पिघल गया.
1: आंवला एंदरेनु बहन जी?
0: आंवला एंदरे बेट्टद नेल्लिकाय अंत अर्थ.
1: दिल पिघलना एंदरेनु बहन जी?
0: ಅಂದರೆ ಮನಸ್ಸು ಕರಗಿ ನೀರಾಗುವುದು ಎಂದರ್ಥ. ಉನ್ನೊನೆ ವಹಿ ಲಕ್ಷ್ಮೀ ದೇವಿ ಕ ಸ್ತೋತ್ರ ರಚಕರ್ ಲಕ್ಷ್ಮೀ ಸೆ ಗರೀಬ್ ಬ್ರಾಹ್ಮಣ್ ಕೋ ಧನ ದೇನೆ ಕಿ ಪ್ರಾರ್ಥನಾ ಕಿ.
1: ಶಂಕರರು ಆ ಬಡವನಿಗೆ ಐಶ್ವರ್ಯ ನೀಡುವಂತೆ ಮಾತೆ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥಿಸಿದರು.
0: ಹೌದು, ಕನಕಧಾರ ಶ್ಲೋಕವನ್ನು ಆಗಲೇ ಇವರು ರಚಿಸಿದರು. ದೂಸರೆ ಹಿ ದಿನ ಉಸೆ ಬ್ರಾಹ್ಮಣ್ ಕಾ ಘರ್ ಸೋನೆ ಕೆ ಆವಲೋನ್ ಸೆ ಭರ್ ಗಯ.
1: ಅಬ್ಬಾ, ಇಂತಹ ಮಹಿಮರು! ಯ ಘಟನಾ ಬಾಲಕ್ ಶಂಕರ್ ಕಿ ಖ್ಯಾತಿ ಹೇತು ಪರ್ಯಾಪ್ತ ಹೈ ನಾ?
0: ಹಾ ಹಾ, ಗುರುಕುಲ್ ಸೆ ಲೌಟ್ ಆಯೆ ಮಾನೆ ವಿವಾಹ ಕರ್ನೆ ಕೋ ಕಹಾ. ಮಗ ಶಂಕರ್ ನೆ ಅಪ್ನೆ ಅಸಮ್ಮತಿ ಪ್ರಕಟ್ ಕಿ.
1: ಅಂದರೆ ಇವರಿಗೆ ವಿವಾಹವಾಗುವಂತೆ ತಾಯಿಯ ಬಲವಂತ ಪಡಿಸಿದಾಗ ಇವರು ತಮ್ಮ ಅಸಮ್ಮತಿಯನ್ನು ವ್ಯಕ್ತಪಡಿಸಿದರು ಅಲ್ಲವೇ?
0: ಹೌದು, ಶಂಕರರು ಮನೆಯಲ್ಲೇ ಶಾಸ್ತ್ರಾರ್ಥ ಅಧ್ಯಯನದ ಜೊತೆಗೆ ಮಾತೃಸೇವೆಯಲ್ಲಿ ಸದಾಕಾಲವು ನಿರತರಾಗಿರುತ್ತಿದ್ದರು. ಅನೇಕ ಪಂಡಿತರು ಶಾಸ್ತ್ರಾಧ್ಯಯನ ಮಾಡಲು ಇವರ ಮನೆಗೆ ಬರುತ್ತಿದ್ದರು.
1: ಏ ಬಡೆ ಮಾತು ಭಕ್ತ ಥೇನಾ?
0: ಹಾ, ಇಸ್ಕೆ ಲಿಯೆ ಏಕ್ ನಿದರ್ಶನ್ ಹೈ. ಮಾ ರೋಜ್ ಅಪ್ನೆ ಘರ್ ಸೆ ದೂರ ರಹನೆ ವಾಲಿ ಪೂರ್ಣಾ ನದಿ ಮೇ ನಹಾನೆ ಜಾತಿ ಥಿ. ಕಮ್ಜೋರಿ ಔರ್ ಬೀಮಾರ್ ಸೆ ಏಕ್ ದಿನ ರಾಸ್ತೆ ಮೇ ಅಚೇತ್ ಹೋಕರ್ ಗಿರ್ ಪಡಿ. ಶಂಕರ್ ಜಿ ಉಸೆ ಡೂಂಡತೆ ಆಯೆ. ಮಾ ಕಿ ಅಸಹಾಯಕತಾ ಸೆ ಬಹುತ್ ದುಃಖಿ ಹುಯೆ.
1: ಹೈ ಹೈ, ಇನ್ಕೋ ಮಾತಾ ಪರ್ ಕಿತ್ನಾ ಪ್ರೇಮ ಥಾ.
0: ಹಾ, ಮಾತೃಭಕ್ತ ಶಂಕರ್ ಭಗವಾನ್ ಸೆ ಪ್ರಾರ್ಥನಾ ಕರ್ಕೆ ಪೂರ್ಣಾ ನದಿ ಕೋ ಅಪ್ನೆ ಘರ್ ಕೆ ಆಗೆ ಲಾನೆ ಕೆ ಲಿಯೆ ಪ್ರಾರ್ಥನಾ ಕಿ. ಭಗವಾನ್ ಅಪ್ನೆ ಭಕ್ತ ಕಿ ಪ್ರಾರ್ಥನಾ ಕೋ ಮಾನ್ಕರ್ ಪೂರ್ಣಾ ನದಿ ಉನ್ಕೆ ಘರ್ ಕೆ ಆಂಗನ್ ಮೇ ಹಿ ಬಹನೆ ಲಗ.
1: ಅಂದರೆ ಪೂರ್ಣಾ ನದಿಯು ಇವರ ಮನೆಯ ಅಂಗಳದಲ್ಲಿ ಹರಿಯುತ್ತಲ್ಲವೇ?
0: ಹೌದು, ಕೇರಳ ಕೆ ರಾಜ ರಾಜಶೇಖರ್ 7 ವರ್ಷೀಯ ಶಂಕರ್ ಕಿ ದೈವ ಭಕ್ತಿ ಔರ್ ಪಾಂಡಿತ್ಯ ಸೆ ಪ್ರಭಾವಿತ ಹುಯೆ. ರಾಜಾನೆ ಅಪ್ನೆ ಪ್ರಧಾನ ಮಂತ್ರಿ ಕೋ ಏಕ್ ಹಾತಿ ಉಸ್ ಲಡ್ಕೆ ಕೋ ದೇನೆ ಕೆ ಕಹಾ. ರಾಜಮಹಲ್ ಮೇ ಉಸ್ ಬಾಲಕ್ ಕೋ ಆನೆ ಕಾ ನಿಮಂತ್ರಣ ಬಿ ಭೇಜಾ. ಬಾಲಕ್ ನೆ ಹಾತಿ ಸ್ವೀಕಾರ ನಹೀ ಕಿಯಾ, ಅಪ್ನಾ ಅಸಮರ್ಥತಾ ಪ್ರಕಟ್ ಕಿ.
1: ಸಮರ್ಥ ಅಸಮರ್ಥ ಸ್ವೀಕಾರ ತಿರಸ್ಕಾರ ವಿಲೋಮ ಶಬ್ದ ಹೈ ನಾ?
0: ಹಾ ಹಾ, ಬಾಲಕ್ ಶಂಕರ್ ನೆ ರಾಜಾ ಕೋ ಸಮಝಾಯಾ ಕಿ ಚಾರೋ ವರ್ಣೋ ಕೋ ಉನ್ಕೆ ಧರ್ಮಾನುಸಾರ ಚಲ್ನಾ ಔರ್ ಅಪ್ನಾ ಅಪ್ನಾ ಕರ್ತವ್ಯ ನಿಭಾನೆ ಕಾ ನಿಯಮ ಹೈ. ಹಮ್ ಬ್ರಾಹ್ಮಣೋ ಕಾ ಕಾರ್ಯ ವೇದ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 4 ಗಂಟೆ ಆಗಲಿದೆ. ಸಂಜೆ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮೊಡಗದ್ದೆ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ

0: ಗ್ರಾನೈಟ್ ಸ್ಯಾನಿಟರಿ ಐಟಮ್ಸ್ ನ ಬಹು ದೊಡ್ಡ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ದ ನಂಬರ್ ಯು ಡಯಲ್ಡ್ ಇಸ್ ಕರೆಂಟ್ಲಿ ಬಿಸಿ.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
7: ಸಮಯ ಈಗ 4:02. ಇನ್ನು ಮುಂದೆ ಭಾವಗೀತೆಗಳು. ಮೊದಲಿಗೆ ಕುವೆಂಪು ಅವರ ರಚನೆಯನ್ನು ಹಾಡಿದ್ದಾರೆ BK ಸುಮಿತ್ರಾ.

0: ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ರಾಜ್ಯ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯಲ್ಲಿ ಖಾಲಿ ಇರುವ ಜೈಲರ್, ವಾರ್ಡರ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಉಳಿಕೆ ಮೂಲ ವೃಂದದ 576 ಹುದ್ದೆಗಳು ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ 293 ಹುದ್ದೆಗಳು ಸೇರಿದಂತೆ ಒಟ್ಟು 869 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅಕ್ಟೋಬರ್ 15ರೊಳಗೆ ಅರ್ಜಿ ಸಲ್ಲಿಸಬಹುದು. ಜೈಲರ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿ ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಅಪರಾಧಶಾಸ್ತ್ರ, ಮನೋವಿಜ್ಞಾನ, ಸಮಾಜಶಾಸ್ತ್ರ, ತಿದ್ದುಪಡಿ ಆಡಳಿತ ಅಥವಾ ಅದಕ್ಕೆ ಸಮಾನವಾದ ವಿಷಯದಲ್ಲಿ ಪದವಿ ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ದ್ವಿತೀಯ ದರ್ಜೆ ಬೋಧಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕಾರ್ಪೊರೇಟರ್, ಟೈಲರಿಂಗ್ ಅಥವಾ ಟೆಕ್ಸ್ಟೈಲ್ ವೀವಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು. ಉಳಿದಂತೆ ವಾರ್ಡರ್ ಕಮ್ ನರ್ಸಿಂಗ್ ಹುದ್ದೆಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ಅಥವಾ ಫಸ್ಟ್ ಏಡ್ ಸರ್ಟಿಫಿಕೇಟ್ ಹೊಂದಿರಬೇಕು. ವಾರ್ಡರ್ ವೀಕ್ಷಕರು ಹುದ್ದೆಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 31 ವರ್ಷ, ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಿಗೆ 33 ವರ್ಷಗಳು. ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಅಭ್ಯರ್ಥಿಗಳು ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳು 500 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಒಮ್ಮೆ ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಬೇರೆ ನೇಮಕಾತಿಗೆ ಹೊಂದಿಸಲಾಗುವುದಿಲ್ಲ. ಹೆಚ್ಚಿನ ವಿವರಗಳಿಗೆ ಕೆಇಎ ವೆಬ್ಸೈಟ್ CET.online.karnataka.gov.in ಅನ್ನು ನೋಡಬಹುದು. ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ 2027 ಸಾಲಿನ ಎಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಕೇಂದ್ರ ಎಂಜಿನಿಯರಿಂಗ್ ಸೇವೆ, ಭಾರತೀಯ ಸರ್ವೇಕ್ಷಣಾ ಇಲಾಖೆ, ಭಾರತೀಯ ಕೌಶಲ್ಯಾಭಿವೃದ್ಧಿ ಸೇವೆ, ರಕ್ಷಣಾ ಇಲಾಖೆ ಕೇಂದ್ರ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಸಂಸ್ಥೆಗಳಲ್ಲಿ ಖಾಲಿ ಇರುವ ಎಂಜಿನಿಯರಿಂಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಈ ಪರೀಕ್ಷೆ ನಡೆಸಲಾಗುವುದು. ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಪದವೀಧರರು ಈ ಪರೀಕ್ಷೆ ಬರೆಯಬಹುದು. ಈ ಬಾರಿ 480 ಹುದ್ದೆಗಳನ್ನು ಈ ಪರೀಕ್ಷೆಯ ಮೂಲಕ ಭರ್ತಿ ಮಾಡುವುದಾಗಿ

ಆಯೋಗ ಅಧಿಸೂಚನೆಯಲ್ಲಿ ಪ್ರಕಟಿಸಿದೆ. ಅಕ್ಟೋಬರ್ 6 ಅರ್ಜಿ ಸಲ್ಲಿಸಲು ಕೊನೆಯ ದಿನ. 2027 ಜನವರಿ 31 ಪೂರ್ವಭಾವಿ ಮತ್ತು 2027 ಜೂನ್ 18 ಮುಖ್ಯ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. 21 ವರ್ಷದೊಳಗಿನ ಎಂಜಿನಿಯರಿಂಗ್ ಪದವೀಧರರು ಇಂಜಿನಿಯರಿಂಗ್ ಸರ್ವಿಸ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಅಂದರೆ ಅಭ್ಯರ್ಥಿಗಳು 1997 ಜನವರಿ 1 ಹಾಗೂ 2006 ಜನವರಿ 2 ನಡುವೆ ಜನಿಸಿರಬೇಕು. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿದ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ದೇಶದಾದ್ಯಂತ 38 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪೂರ್ವಭಾವಿ ಪರೀಕ್ಷೆ ನಡೆಯಲಿದೆ. ರಾಜ್ಯದ ಬೆಂಗಳೂರು ಮತ್ತು ಧಾರವಾಡದಲ್ಲಿ ಪರೀಕ್ಷಾ ಕೇಂದ್ರ ಇರಲಿದೆ. ಮುಖ್ಯ ಪರೀಕ್ಷೆಯು ಕೂಡ ದೇಶದಾದ್ಯಂತ 24 ಕೇಂದ್ರಗಳಲ್ಲಿ ನಡೆಯಲಿದೆ. ರಾಜ್ಯದಲ್ಲಿ ಬೆಂಗಳೂರು ಮಾತ್ರ ಪರೀಕ್ಷಾ ಕೇಂದ್ರ ಆಗಿರಲಿದೆ. ಅರ್ಜಿ ಶುಲ್ಕ 200 ರೂಪಾಯಿ. ಮಹಿಳೆಯರು, ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಪಾವತಿಸುವುದಾದರೆ ಅಕ್ಟೋಬರ್ 7 ಒಳಗೆ ಸಲ್ಲಿಸಬೇಕು.

ಒಂಬತ್ತೇಳರ ಜನವರಿ 1 ಹಾಗೂ 2006ರ ಜನವರಿ 2ರ ನಡುವೆ ಜನಿಸಿರಬೇಕು. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿದ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ದೇಶದಾದ್ಯಂತ 38 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪೂರ್ವಭಾವಿ ಪರೀಕ್ಷೆ ನಡೆಯಲಿದೆ. ರಾಜ್ಯದ ಬೆಂಗಳೂರು ಮತ್ತು ಧಾರವಾಡದಲ್ಲಿ ಪರೀಕ್ಷಾ ಕೇಂದ್ರ ಇರಲಿದೆ. ಮುಖ್ಯ ಪರೀಕ್ಷೆಯು ಕೂಡ ದೇಶದಾದ್ಯಂತ 24 ಕೇಂದ್ರಗಳಲ್ಲಿ ನಡೆಯಲಿದೆ. ರಾಜ್ಯದಲ್ಲಿ ಬೆಂಗಳೂರು ಮಾತ್ರ ಪರೀಕ್ಷಾ ಕೇಂದ್ರ ಆಗಿರಲಿದೆ. ಅರ್ಜಿ ಶುಲ್ಕ 200 ರೂಪಾಯಿ. ಮಹಿಳೆಯರು, ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಪಾವತಿಸುವುದಾದರೆ ಅಕ್ಟೋಬರ್ 7ರ ಒಳಗೆ ಸಲ್ಲಿಸಬೇಕು. ಆನ್ಲೈನ್ನಲ್ಲಿಯೂ ಶುಲ್ಕ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಓಟಿಆರ್ ಪದ್ಧತಿಯಡಿಯಲ್ಲಿ ತಮ್ಮ ಮುಖ್ಯ ಮಾಹಿತಿಯನ್ನು ದಾಖಲು ಮಾಡುವುದು ಕಡ್ಡಾಯ ಅಂತ ಆಯೋಗ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಅರ್ಜಿ ಸಲ್ಲಿಸಲು ಅಕ್ಟೋಬರ್ 6 ಕೊನೆಯ ದಿನ. ಪೂರ್ವಭಾವಿ ಪರೀಕ್ಷೆ 2027 ಜನವರಿ 31, ಮುಖ್ಯ ಪರೀಕ್ಷೆ 2027 ಜೂನ್ 18. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು ಮತ್ತು ಧಾರವಾಡ, ಮುಖ್ಯ ಪರೀಕ್ಷೆ ಬೆಂಗಳೂರಿನಲ್ಲಿ ಮಾತ್ರ ಇರಲಿದೆ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 011-233-8571 ಅಥವಾ 233-811-25 ಅಥವಾ 230-98-543 ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.upscionline.nic.in. ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು ಅಕ್ಟೋಬರ್ 7ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರದ ವಿವಿಧ ಇಲಾಖೆ ಸಚಿವಾಲಯಗಳಲ್ಲಿ ಖಾಲಿ ಇರುವ ಲೋವರ್ ಡಿವಿಷನ್ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಈ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಸುಮಾರು 2,536 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಎಸ್ಎಸ್ಸಿಯ ಪ್ರಕಟಣೆ ತಿಳಿಸಿದೆ. ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಡೇಟಾ ಎಂಟ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಗಣಿತ ವಿಷಯದ ಜೊತೆಗೆ ವಿಜ್ಞಾನದಲ್ಲಿ ಪಿಯುಸಿ ತೇರ್ಗಡೆಯಾಗಿರಬೇಕು. ಕ್ಲರ್ಕ್ ಇತ್ಯಾದಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಟೈಪಿಂಗ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಸಂಬಂಧಿತ ತರಬೇತಿ ದಾಖಲೆ ಪತ್ರಗಳನ್ನು ಹೊಂದಿರಬೇಕು. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 27 ವರ್ಷ. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ 100 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ತಿದ್ದುಪಡಿಗೂ ಅವಕಾಶವಿದ್ದು ಅಕ್ಟೋಬರ್ 14ರಿಂದ 16ರವರೆಗೆ ತಿದ್ದುಪಡಿ ಮಾಡಬಹುದು. ಒಂದು ಬಾರಿ ಅರ್ಜಿ ತಿದ್ದುಪಡಿಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡ ಕೊಂಕಣಿಯಲ್ಲೂ ಪರೀಕ್ಷೆ ಬರೆಯಲು ಅವಕಾಶವಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಉಡುಪಿ ಮತ್ತು ಮೈಸೂರು. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-309-3063. ವೆಬ್ಸೈಟ್ ವಿಳಾಸ ssc.nic.in.

ಕೊಡಗು ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಒಟ್ಟು 39 ಹುದ್ದೆಗಳಿದೆ. ಇದರಲ್ಲಿ ಟೈಪಿಸ್ಟ್, ಡ್ರೈವರ್, ಪ್ರೊಸೆಸ್ ಸರ್ವರ್ ಹಾಗೂ ಪ್ಯೂನ್ ಅಟೆಂಡರ್ ಹುದ್ದೆಗಳು ಸೇರಿವೆ. ಆಸಕ್ತರು 3 ಅಕ್ಟೋಬರ್ ಒಳಗೆ ಅರ್ಜಿ ಸಲ್ಲಿಸಬಹುದು. ಟೈಪಿಸ್ಟ್ ಹುದ್ದೆಗಳ ಆಕಾಂಕ್ಷಿಗಳು ಪಿಯುಸಿ ಅಥವಾ ಡಿಪ್ಲೊಮಾ ವಿದ್ಯಾರ್ಹತೆಯನ್ನ ಹೊಂದಿರಬೇಕು. ಡ್ರೈವರ್, ಪ್ರೊಸೆಸ್ ಸರ್ವರ್ ಹಾಗೂ ಪ್ಯೂನ್ ಅಟೆಂಡರ್ ಹುದ್ದೆಗಳಿಗೆ ಸಾಮಾನ್ಯವಾಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ಡ್ರೈವರ್ ಹುದ್ದೆಗೆ ವಾಹನ ಚಾಲನಾ ಪರವಾನಗಿ ಹೊಂದಿರುವುದು ಕಡ್ಡಾಯ. 18 ರಿಂದ 40 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 300 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಒಬಿಸಿ ವರ್ಗದವರು 150 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಉಳಿದೆಲ್ಲ ವರ್ಗದವರಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ವೆಬ್ಸೈಟ್ ಕೊಡಗು .dco.gov.in ಅನ್ನು ನೋಡಬಹುದು. ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ ದಿಲ್ಲಿ ಪೊಲೀಸ್ ಇಲಾಖೆ ಮತ್ತು ಸಿಎಪಿಎಫ್ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು

ಸೆಪ್ಟೆಂಬರ್ 30 ಕೊನೆಯ ದಿನ. ದ್ವಿತೀಯ ಪಿಯುಸಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು. ಪುರುಷ ಅಭ್ಯರ್ಥಿಗಳು ಕಡ್ಡಾಯವಾಗಿ ಲಘು ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು. ಅಭ್ಯರ್ಥಿಗಳಲ್ಲಿ ಎನ್ಸಿಸಿ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ನೇಮಕಾತಿ ಸಂದರ್ಭದಲ್ಲಿ ಪರಿಗಣಿಸಲಾಗುವುದು. ಡ್ರೈವರ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 21-30 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಇನ್ನು ಕಾನ್ಸ್ಟೇಬಲ್ ಹುದ್ದೆಗಳಿಗೆ 18-27 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ವರ್ಗದವರಿಗೆ 3 ವರ್ಷ, ರಾಷ್ಟೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನು ಪ್ರತಿನಿಧಿಸಿರುವ ಕ್ರೀಡಾಳುಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ 10 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಎಸ್ಸಿ ಎಸ್ಟಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ಹೊರತುಪಡಿಸಿ ಉಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳು 100 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಸಲ್ಲಿಸಿದ ಅರ್ಜಿಯನ್ನು ತಿದ್ದುಪಡಿ ಮಾಡಲು ಅವಕಾಶ ನೀಡಲಾಗಿದ್ದು ಅಕ್ಟೋಬರ್ 1 ರವರೆಗೆ ತಿದ್ದುಪಡಿ ಮಾಡಬಹುದು. ಒಮ್ಮೆ ಅರ್ಜಿಯನ್ನು ತಿದ್ದುಪಡಿ ಮಾಡಲು ಬಯಸಿದಲ್ಲಿ 200 ರೂಪಾಯಿ, ನಂತರದ ತಿದ್ದುಪಡಿಗೆ 500 ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 30. ಅರ್ಜಿ ತಿದ್ದುಪಡಿಗೆ ಅಕ್ಟೋಬರ್ 8-10 ಅವಕಾಶವಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಉಡುಪಿ, ಶಿವಮೊಗ್ಗ, ಮೈಸೂರು ಮತ್ತು ಬೆಳಗಾವಿ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-03-3063.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
1: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಪ್ಪ.
0: ಬೆಳ್ಳಿ ಬಟ್ಟಲು.

0: ಪ್ರಯೋಗರೇ, ಸಮಯ ಈಗ 4:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ನೆನಪು ನಿನಾದ ನೆನಪು ನಿನಾದ ಕಾರ್ಯಕ್ರಮ. ನೆನಪು ನಿನಾದ
2: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ
1: ನೆನಪು ನಿನಾದ
0: ಎಲ್ಲ ಕೆಲವರಿಗೂ ನೆನಪು ನಿನಾದ.

ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅಡ್ಡದಾರಿ ಚಿತ್ರದ ಗೀತೆ ರಚನೆ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.

ಬ್ಯಾಂಗ್ಳೂರ್ ಮೇಲ್ಚಿತ್ರದ ಗೀತೆ, ರಚನೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಸತ್ಯಂ, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ.

ಭಾಗ್ಯದ ಬಾಗಿಲು ಚಿತ್ರದ ಗೀತೆ, ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

ಮನಸಾಕ್ಷಿ ಚಿತ್ರದ ಗೀತೆ ರಚನೆ ಕೂರ ಸೀತಾರಾಮ ಶಾಸ್ತ್ರಿ, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್, ಹಾಡಿದ್ದಾರೆ ಪಿ ಸುಶೀಲಾ.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ.

ನೆನಪುನಿನಾದ ಕಾರ್ಯಕ್ರಮ ಮುಂದುವರಿಸುತ್ತ ರೌಡಿ ರಂಗಣ್ಣ ಚಿತ್ರದ ಗೀತೆ ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ಸತ್ಯಂ, ಹಾಡಿದ್ದಾರೆ ಪಿ ಸುಶೀಲಾ.

ಸರ್ವಮಂಗಳ ಚಿತ್ರದ ಗೀತೆ, ರಚನೆ ಕೆಎಸ್ ನರಸಿಂಹಸ್ವಾಮಿ, ಸಂಗೀತ ನೀಡಿದ್ದಾರೆ ಸತ್ಯಂ, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

ದೇವರು ಕೊಟ್ಟ ತಂಗಿ ಚಿತ್ರದ ಗೀತೆ. ರಚನೆ ಕೂರ ಸೀತಾರಾಮ ಶಾಸ್ತ್ರಿ. ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್, ಹಾಡಿದ್ದಾರೆ ಎಸ್ ಜಾನಕಿ.

ಸ್ವಯಂವರ ಚಿತ್ರದ ಗೀತೆ ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: The number you've dialed is currently busy. Kindly try.
4: ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು, ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
8: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
9: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ, ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
10: ಕೇಳುಗರೆ, ಸಮಯ ಈಗ 5:03:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
11: ಆಕಾಶವಾಣಿ ಮಡಿಕೇರಿ ಸೇನಾ ಸ್ಮರಣೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ.

0: ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮೂಲತಃ ವಿರಾಜಪೇಟೆಯ ವೆಂಕಟಗಿರಿ ಸಾಯ ಅವರು. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವ. ನಮಸ್ಕಾರ ವೆಂಕಟಗಿರಿ ಅವರೇ.
1: ನಮಸ್ತೆ.
0: ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದಂತ ಸ್ವಾಗತ. ಮೊದಲಿಗೆ ಹೇಳಿ, ನೀವು ಸುಮಾರು ಎಷ್ಟು ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ?
1: ಸೇನೆಯಲ್ಲಿ ಸುಮಾರು 24 ವರ್ಷ ಸರ್ವಿಸ್ ಮಾಡಿದ್ದೇನೆ. 1967 ಮೇಯಿಂದ 1991 ಜೂನ್ ವರೆಗೆ. ವಿರಾಜಪೇಟೆಯಲ್ಲಿ ಹುಟ್ಟಿದ್ದು. ನಮ್ಮ ತಂದೆಯವರು ವಿರಾಜಪೇಟೆಯಲ್ಲೇ ಶಾಪ್ ಇತ್ತು, ಅವರಿಗೆ ಬುಕ್ ಸ್ಟೋರ್ಸ್ ಇತ್ತು. ನಾನು ಬೇಸಿಕ್ ಎಜುಕೇಶನ್ ಎಲ್ಲ ವಿರಾಜಪೇಟೆಯಲ್ಲೇ ಮಾಡಿದ್ದು. ಆ ನಂತರ ಕಾಲೇಜ್ ಶಿಕ್ಷಣಕ್ಕೆ ಮಂಗಳೂರಿಗೆ ಹೋಗಿದ್ದೆ. ಮಂಗಳೂರಿನಿಂದ ಮತ್ತೆ ಬಿಎಸ್ಸಿ ಎಜುಕೇಶನ್ ಮಾಡಿದ ನಂತರ 1967 ನಾನು ಸೇನೆಗೆ ಸೇರ್ಕೊಂಡೆ.
0: ಆಗಿನ ಕಾಲದಲ್ಲಿ ಸೇನೆಗೆ ಆಯ್ಕೆ ಇದೆ ಅಂತ ಹೇಳಿ ನಿಮ್ಗೆ ಹೇಗ್ ಗೊತ್ತಾಯ್ತು?
1: ಸೇನೆಗೆ ಆಯ್ಕೆ ಇದೆ ಅಂತ ಹೇಳಿ, ಒಂದನೇದಾಗಿ ಈಗಿನ ಹಾಗೆ ಆನ್ಲೈನ್ ಅಲ್ಲಿ ಯಾವುದು ಬರ್ತಿತ್ತಿಲ್ಲ. ಆಗ 6 ತಿಂಗಳಿಗೆ ಒಂದ್ಸಲ ನ್ಯೂಸ್ ಪೇಪರ್ ನಲ್ಲಿ ಅದು ಪಬ್ಲಿಷ್

0: ಮಾಡ್ತಿದ್ರು. ಹೀಗೆ ಹೀಗೆ ಕಾಲ್ ಫಾರ್ ಮಾಡಿದ್ದಾರೆ ಇದಕ್ಕೆ ಅಂತೇಳಿ, ಅದಕ್ಕೆ ನಾವು ಅಪ್ಲಿಕೇಶನ್ ಕೈಯಲ್ಲಿ ಬರೆದು ಕಳಿಸಬೇಕಿತ್ತು. ಹಾಗೆ ನಮ್ಮ ಕಾಲೇಜಿಂದ ನಾವು 4-5 ಜನ ಸ್ಟೂಡೆಂಟ್ಸ್ ಒಟ್ಟಿಗೆ ಅಪ್ಲಿಕೇಶನ್ ಒಟ್ಟಿಗೆ ಕಳಿಸಿದ್ ನಾವು. ಹಾಗೆ ಅದು 67ರಲ್ಲಿ ಅದಕ್ಕೆ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಪಾಸ್ ಮಾಡಿ, ಆ ನಂತರ ಎಸ್ ಎಸ್ ಬಿ ಪರೀಕ್ಷೆಗಳನ್ನೆಲ್ಲ ಪಾಸ್ ಮಾಡಿ ನಮ್ಮನ್ನು ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಟ್ರೈನಿಂಗ್ಗೆ ಕಳಿಸ್ತಾರೆ. ಮಿಲಿಟರಿ ಟ್ರೈನಿಂಗ್ ಸ್ಟಾರ್ಟ್ ಆಗಿದ್ದು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ನಲ್ಲಿ.
1: ಈ ಪರೀಕ್ಷೆಗಳೆಲ್ಲ ಯಾವ ರೀತಿ ಇರ್ತಿತ್ತು ಆಗಿನ ಕಾಲದಲ್ಲಿ? ಈಗ ಆದ್ರೆ ಓಡೋದು, ಕೆಲವು ದೈಹಿಕ ಪರೀಕ್ಷೆಗಳು ಇರ್ತವೆ, ಆನಂತರ ಲಿಖಿತ ಪರೀಕ್ಷೆ ಇರ್ತದೆ. ನೀವು
0: ಹೌದು,
1: ಹೇಳಿದ ಪ್ರಕಾರ ಈಗ ಎಸ್ ಎಸ್ ಸಿ ಮುಖಾಂತರ ಆಯ್ಕೆ
0: ಇದು
1: ನಡೀತಿತ್ತು ಅಂತ ಹೇಳಿದ್ವಿ.
0: ಓಡೋದು ಮತ್ತೆ ಆ ತರದ ಪರೀಕ್ಷೆಗಳೆಲ್ಲ ಈ ಬಿಲೋ ಆಫೀಸರ್ಸ್ ರ್ಯಾಂಕ್ ಅಂದ್ರೆ ಜವಾನ್ಸ್ ಗಳಿಗೆ ಇತ್ತು ಅದು. ಆದ್ರೆ ಆಫೀಸರ್ ರ್ಯಾಂಕ್ ನವರಿಗೆ ನೀವು ಯು ಪಿ ಎಸ್ ಸಿ ಪರೀಕ್ಷೆ ಪಾಸ್ ಮಾಡಲೇಬೇಕು. ನಾವು ಅಪ್ಲೈ ಮಾಡಿದ್ದು ಆಫೀಸರ್ಸ್ ರ್ಯಾಂಕಿಗೆ. ಯು ಪಿ ಎಸ್ ಸಿ ಪರೀಕ್ಷೆ ಪಾಸ್ ಮಾಡಿದವರನ್ನು ಎಸ್ ಎಸ್ ಬಿಗೆ ಕರೀತಾರೆ ಅವರು. ಹಾಗೆ ಎಸ್ ಎಸ್ ಬಿ ಅಲ್ಲಿ ಟೆಸ್ಟ್ ಅಲ್ಲಿ ಪಾಸ್ ಆದವರನ್ನ ಮತ್ತೆ ಅವರು ಟ್ರೈನಿಂಗ್ ಕರೆಸ್ತಾರೆ. ಆಗ ಡೆಹ್ರಾಡೂನ್ ಮತ್ತೆ ಚೆನ್ನೈ, ಆಗ ಮಡ್ರಾಸ್ ಅಂತಿತ್ತು, ಎರಡು ಕಡೆ ಟ್ರೈನಿಂಗ್ ಸೆಂಟರ್ ಗಳಿದ್ವಿ, ಅಲ್ಲಿಗೆ ಕರೆಸ್ತಾರೆ.
1: ಆರಂಭಿಕ ತರಬೇತಿಗಳು ಎಲ್ಲ ಯಾವ ರೀತಿಯಲ್ಲಿತ್ತು, ಅದರ ಬಗ್ಗೆ ತಿಳಿಸ್ಕೊಡಿ.
0: ಇಂಡಿಯನ್ ಮಿಲಿಟರಿ ಅಕಾಡೆಮಿದು ಟ್ರೈನಿಂಗ್ 2 ವರ್ಷದ ನಮಗೆ ಟ್ರೈನಿಂಗ್ ಇತ್ತಾಗ. ಪ್ರಾರಂಭದ ಟ್ರೈನಿಂಗ್ ಮಿಲಿಟರಿ ಟ್ರೈನಿಂಗ್ ಪ್ಲಸ್ ಕರೆಂಟ್ ಅಫೇರ್ಸ್, ಇಂಗ್ಲಿಷ್ ಮತ್ತೆ ಮ್ಯಾಥಮೆಟಿಕ್ಸ್ ಅದೆಲ್ಲ ಕಲಿಸ್ತಾರೆ. ಹಾಗೆ ಹೊತ್ತು 9 ಗಂಟೆಯಿಂದ 3 ಗಂಟೆವರೆಗೆ ಕ್ಲಾಸ್ಗಳು ನಡೆಸ್ತಾರೆ. ಆನಂತರ ಅದರ ಮಧ್ಯೆಯಲ್ಲಿ ಮಿಲಿಟರಿ ಸಬ್ಜೆಕ್ಟ್ಸ್ ಗಳನ್ನು ಸಹಿತ ನಮಗೆ ಕಲಿಸ್ತಾರೆ. ಬೆಳಿಗ್ಗೆ ನಮಗೆ ದೈಹಿಕ ಶಿಕ್ಷಣ 6 ಗಂಟೆಯಿಂದ 7 ಗಂಟೆವರೆಗೆ ದೈಹಿಕ ಶಿಕ್ಷಣ ಇರ್ತಿತ್ತು ಪಿ ಟಿ ಇಂದ. ಅದರಲ್ಲಿ ನಾನಾ ತರದ ಒಂದು ಕವಾಯಿತು ಅಂತ ಹೇಳಿ ಅಥವಾ ಕಸರತ್ತು ಅಂತ ಹೇಳಿ ಅದನ್ನೆಲ್ಲ ನಮಗೆ ಹೇಳ್ಕೊಡ್ತಾರೆ. ವಾರಕ್ಕೆ 4 ದಿವಸ ಪೆರೇಡ್ ಗಳು ಇರ್ತಿತ್ತು. 9 ಗಂಟೆಯಿಂದ 10 ಗಂಟೆವರೆಗೆ ಎಲ್ಲ ಪೆರೇಡ್ ಗಳು ಇರ್ತವೆ. ಡ್ರಿಲ್ ಕಲಿಸ್ತಾರೆ, ಹಾಗೆ ಡ್ರಿಲ್ ಮಾಡೋದು ಮತ್ತೆ ವೆಪನ್ಸ್ ಜೊತೆಲಿ ಡ್ರಿಲ್ ಮಾಡೋದು ಅದನ್ನೆಲ್ಲ ಕಲಿಸ್ತಾರೆ. ಅದನ್ನು ಕಲಿಸಿ ಹಾಗೆ 4 ಟರ್ಮ್ಸ್ ಇರ್ತದೆ. 4 ಸೆಮಿಸ್ಟರ್ ಆದ ನಂತರ ನಮಗೆ ನಮ್ಮನ್ನು ಅಲ್ಲಿಂದ ಡೆಹ್ರಾಡೂನಿಂದ ಪಾಸಿಂಗ್ ಔಟ್ ಮಾಡ್ತಾರೆ. ನಮ್ಮ ನಮ್ಮ ಮೆರಿಟ್ ಅಥವಾ ನಮ್ಮ ನಮ್ಮ ಚಾಯ್ಸ್ ಇಚ್ಛೆ ಮೇಲೆ ಅವರು ನಮಗೆ ನಾನಾ ತರದ ಭಾಗಗಳಿಂದ ನಮಗೆ ಹಂಚ್ತಾರೆ ಅಂತ ಹೇಳಿದ್ರೆ, ಈಗ ನಾನು ಸೇರಿದ್ದು ಇಂಡಿಯನ್ ಮಿಲಿಟರಿಯಲ್ಲಿ ಆರ್ಟಿಲರಿ ಬ್ರಾಂಚಿಗೆ, ನನ್ನ ಚಾಯ್ಸ್ ಕೊಟ್ಟದ್ದು. ಹಾಗೆ ಆ ಚಾಯ್ಸಿಗೆ ನಮಗೆ ತಕ್ಕ ನಮಗೆ ಆಪ್ಟಿಟ್ಯೂಡ್ ಇದ್ರೆ ನಮಗೆ ಆ ಬ್ರಾಂಚ್ ಸಿಗುತ್ತೆ. ಅಥವಾ ಇನ್ಫೆಂಟ್ರಿ ಅಂತ ಕೇಳಿದವರಿಗೆ ಇನ್ಫೆಂಟ್ರಿ ಕೊಡ್ತಾರೆ. ಇಂಜಿನಿಯರ್ಸ್ ಮತ್ತೆ ಹೀಗೆ ಬೇರೆ ಬೇರೆ ಅವರು ಏನೆಲ್ಲ ಕೇಳಿರ್ತಾರೆ ಅವರಿಗೆ ಅದು ಅವರವರ ಮಾರ್ಕ್ಸ್ ಮೇಲೆ ಅವರು ಹೊಂದಿಕೊಡ್ತಾರೆ ಅವರು.
1: ನಿಮ್ಮ ಬ್ರಾಂಚ್ ನಲ್ಲಿ ಯಾವ ರೀತಿಯಂತ ಕೆಲಸ ಕಾರ್ಯಗಳಿರ್ತಿತ್ತು?
0: ನಾನು ಆರ್ಟ್ಲರಿಗೆ ಆಪ್ಟ್ ಮಾಡ್ಕೊಂಡಿದ್ದೆ. ಆರ್ಟ್ಲರಿ ಅಂತ ಹೇಳಿದ್ರೆ ತೋಪ್ಖಾನೆ, ಫಿರಂಗಿಗಳು, ಇದು ಅದಕ್ಕೆ ನಾರ್ಮಲ್ ಸಣ್ಣ ಗನ್ ಅಲ್ಲ, ಫಿರಂಗಿಗಳು. ಹಾಗೆ ನಮಗೆ ಅದರದ್ದು ಒಂದು 6 ತಿಂಗಳು ಟ್ರೈನಿಂಗ್ ಎಕ್ಸ್ಟ್ರಾ ಕೊಡ್ತಾರೆ. ಅದರಲ್ಲಿ ಅಂದ್ರೆ ನಮ್ಮ ಬ್ರಿಟಿಷ್ ಟೈಮಿನ ಫಿರಂಗಿಯಿಂದ ಹಿಡಿದು ಲೇಟೆಸ್ಟ್ ಏನೆಲ್ಲ ಆರ್ಟ್ಲರಿ ಗನ್ಸ್ ಇದೆ, ನಾವು ಗನ್ಸ್ ಅಂತ ಹೇಳ್ತೇವೆ ಅದಕ್ಕೆ, ಅದರಲ್ಲಿ ಫೈರಿಂಗ್ ಮಾಡಿಸಿ ಅದರದ್ದು ಪಾರ್ಟ್ಸ್ ಬಗ್ಗೆ ಅದರ ಕಂಪ್ಲೀಟ್ 6 ತಿಂಗಳು ನಮಗೆ ಬೆಳಗಿನ ಸಾಯಂಕಾಲದವರೆಗೆ ಬೇರೆ ಯಾವ ಕ್ಲಾಸ್ಗಳು ಇರೋದಿಲ್ಲ, ಅದರದ್ದು ಮಾತ್ರ ಕ್ಲಾಸ್ಗಳಿದ್ದು ನಮಗೆ ಹೇಳ್ಕೊಡ್ತಾರೆ ಅವರು. ನಾನು ಹಾಗೆ ಆರ್ಟ್ಲರಿಗೆ ಹೋಗಿ ಅದು ದೇವಲಾಲಿಯಲ್ಲಿ ನಮಗೆ ಅದರದ್ದು ಕೋರ್ಸ್ ಇದ್ದದ್ದು 6 ತಿಂಗಳು. ದೇವಲಾಲಿ ಅಂತ ಹೇಳಿದ್ರೆ ನಾಸಿಕ್ ಮಹಾರಾಷ್ಟ್ರದಲ್ಲಿ, ಅಲ್ಲಿ ನಮಗೆ 6 ತಿಂಗಳ ಕೋಚಿಂಗ್ ಅಲ್ಲಿ ನನಗೆ 130 mm ರಷ್ಯನ್ ಗನ್, ರಷ್ಯದೊಂದು ಹೊಸ ಗನ್ ಬಂದಿತ್ತು ನಮಗೆ ಇಂಡಿಯಾಕ್ಕೆ. ಆಗ ನನ್ನನ್ನು ಆ ಬ್ರಾಂಚಿಗೆ ಅವರು ಸೇರಿಸಿದ್ರು. ಅಲ್ಲಿ ಇದು ನನ್ನ ಪರ್ಫಾರ್ಮೆನ್ಸ್ ಮೇಲೆ 130 mm ರಷ್ಯನ್ ಗನ್ ಮೇಲೆ ಸೇರಿಸಿದ್ರು. ಹಾಗೆ ಆ ರಷ್ಯನ್ ಗನ್ ಮೇಲೆ ಅದ್ರ ಮೇಲೆ ಸ್ವಲ್ಪ ಒಂದು ತಿಂಗಳು ಟ್ರೈನಿಂಗ್ ಕಂಪ್ಲೀಟ್ ಕೊಡ್ತಾರೆ. ಅದು ಕೊಟ್ಮೇಲೆ ನಮ್ಮನ್ನು ಒಂದು ಪರ್ಟಿಕ್ಯುಲರ್ ಆರ್ಟ್ಲರಿ ರೆಜಿಮೆಂಟ್ಗೆ ಕಳಿಸ್ತಾರೆ. ನಾನು 220 ಮೀಡಿಯಂ ರೆಜಿಮೆಂಟ್ ಅಲ್ಲಿಗೆ ನನ್ನನ್ನು ಪೋಸ್ಟಿಂಗ್ ಮಾಡಿದ್ರು. ಪ್ರಾರಂಭದಲ್ಲಿ 220 ಮೀಡಿಯಂ ರೆಜಿಮೆಂಟ್ ಡೆಲ್ಲಿಯಲ್ಲಿ ಇದ್ದಿತ್ತು. ಅದಕ್ಕೆ ಮೊದಲು ನಾವು ಅಲ್ಲಿ 220 ಮೀಡಿಯಂ ರೆಜಿಮೆಂಟ್ ಸ್ಟಾರ್ಟ್ ಮಾಡಿದ್ದು 1967 ಅಲ್ಲಿ. ಆ ನಂತರ ಅದು ಬೇರೆ ಬೇರೆ ಜಾಗಕ್ಕೆ ಹೋಗಿ 1971 ವಾರ್ಗಿಂತ ಮೊದಲು ಉದಂಪುರ್ ಹತ್ರ ಕಾಲುಚಕ್ ಅಂತ ಹೇಳಿ ಒಂದು ಜಾಗ ಇದೆ, ಅಲ್ಲಿ ಇದೆ. ಈಗ ನಾವು ಐಎಂಎಂದ ಅದಕ್ಕೆ ಮೊದಲು ನಾನು ಐಎಂಎಂದ ಪಾಸಿಂಗ್ ಔಟ್ ಆಗಿದ್ದು ಒಂದು 2 ವರ್ಷ ಕಳೆದು ಅಂತ ಹೇಳಿದ್ರೆ 69 ಅಲ್ಲಿ ನಮ್ದು ಪಾಸಿಂಗ್ ಔಟ್ ಆಗಿತ್ತು. 69 ಪಾಸಿಂಗ್ ಔಟ್ ಆಗಿ ನಾವು ಆರ್ಟ್ಲರಿ ಟ್ರೈನಿಂಗ್ ಆಗಿ 1970 220 ನನ್ನನ್ನು ಪೋಸ್ಟಿಂಗ್ ಮಾಡಿದ್ರು ಆಸ್ ಎ ಸೆಕೆಂಡ್ ಲೆಫ್ಟಿನೆಂಟ್. ಸೆಕೆಂಡ್ ಲೆಫ್ಟಿನೆಂಟ್ ವೆಂಕಟಗಿರಿ ಅಂತ ಹೇಳಿ ಪೋಸ್ಟಿಂಗ್ ಮಾಡಿದ್ರು ನಾವು ಆಗ 1970 ಅಲ್ಲಿ. 71 ಅಲ್ಲಿ ವಾರ್ ಸ್ಟಾರ್ಟ್ ಆಗುವಾಗ ನಾವು ಕೇವಲ 1 ವರ್ಷ ಯಂಗ್ಸ್ಟರ್ಸ್ ನಾವೆಲ್ಲ, ಅಂದ್ರೆ ಆರ್ಮಿ ಬಗ್ಗೆ ಜಾಸ್ತಿ ತಿಳುವಳಿಕೆ ಇನ್ನೂ ಸ್ಟಾರ್ಟ್ ಆಗಿದ್ದಿಲ್ಲ ನಮಗೆ ಬರಲಿಕ್ಕೆ. ಕಾಲು ಚಕ್ ಅಂತೇಳಿ ಒಂದು ಜಾಗ ಇದೆ ಉದಂಪುರ್ ಹತ್ರ ಅಕ್ನೂರಿಂದ ಮೇಲೆ, ಅಲ್ಲಿ

0: ಪೋಸ್ಟಿಂಗ್ ಆಗಿತ್ತು, ನಮ್ಮ ರೆಜಿಮೆಂಟ್ ಅಲ್ಲಿ ಇದ್ದಿತ್ತು. ನಾವು ಅಲ್ಲಿಗೆ ಹೋಗಿ 1971 ವಾರ್ ಅಲ್ಲಿ 10 ಡೇಸ್ ನಮ್ಮನ್ನು ರಿಸರ್ವ್ ಆಗಿ ಇಟ್ಕೊಂಡಿದ್ರು ನಮ್ಮ ರೆಜಿಮೆಂಟ್ ಅನ್ನು. ಮತ್ತೆ 4 ದಿವಸ ಆಕ್ಟಿವ್ ಫೈರಿಂಗ್ ಅಲ್ಲಿ ನಮ್ಮನ್ನು ಇನ್ವಾಲ್ವ್ಮೆಂಟ್ ಮಾಡಿದ್ರು. ಆ ಆಕ್ಟಿವ್ ಫೈರಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದರಲ್ಲಿ ನಾನು ಒಬ್ಬ ಆಗಿದ್ದೆ. ಪಾಕಿಸ್ತಾನ ಮೇಲೆ ಫೈರಿಂಗ್ ಮಾಡ್ಲಿಕ್ಕೆ ನಮಗೆ ಹಗಲು ರಾತ್ರಿ, ನಾವು 4 ದಿವಸ ಫೈಟ್ ಮಾಡಿದ್ದೇವೆ. ಆ ನಂತರ ನಮಗೆ ಸೀಸ್ ಫೈರ್ ಆದ ನಂತರ ನಮ್ಮನ್ನು ವಾಪಸ್ ಕರೆಸ್ಕೊಂಡ್ರು. ಅಲ್ಲಿಂದ ತಾಲೂಚಕ್ಕಿಂದ ಬಾಡಿ ಬ್ರಾಹ್ಮಣ ಅಂತೇಳಿ ಒಂದು ಜಾಗ ಇದೆ, ಬಾಡಿ ಬ್ರಾಹ್ಮಣ ಅಂತ, ಅಲ್ಲಿಗೆ ನಮ್ಮನ್ನು ಪುನಃ ಅದರ ಮೇಂಟೆನೆನ್ಸ್ಗೆ ಅಲ್ಲಿ ಹೋಗಿ ಅಲ್ಲಿ 1 ವರ್ಷ ಇದ್ವಿ. ಅಲ್ಲಿಂದ 73-74 ಡೆಲ್ಲಿಗೆ ರೆಜಿಮೆಂಟ್ ಬಂತು. ನಮ್ಮ ರೆಜಿಮೆಂಟ್ ಡೆಲ್ಲಿಗೆ ಕರ್ಕೊಂಡು ಬಂದ್ರು. ಅಂದ್ರೆ ಫೀಲ್ಡ್ ಪೋಸ್ಟಿಂಗ್ ಎಲ್ಲ ವಾರ್ ಎಲ್ಲ ಕಳೆದ್ಮೇಲೆ ಫೀಲ್ಡ್ ಪೋಸ್ಟಿಂಗ್ ಆಗುತ್ತೆ. ಆಗ ನಾವು ನಮ್ಮನ್ನು ಡೆಲ್ಲಿಗೆ ಕಳಿಸಿದ್ರು. ಡೆಲ್ಲಿಯಲ್ಲಿ ನಾವು 1-3 ವರ್ಷ ಇದ್ವಿ. ಡೆಲ್ಲಿಯಿಂದ ಮತ್ತೆ ನಮ್ಮನ್ನು ಪಾಕಿಸ್ತಾನ ಬಾರ್ಡರ್ ಟಾಸ್ಕ್ಗೆ ಫರೀದ್ ಕೋರ್ಟ್ ಅಂತ ಹೇಳಿ ಪಂಜಾಬ್ ಅಲ್ಲಿ ಒಂದು ಜಾಗ ಇದೆ, ಅಲ್ಲಿಗೆ ನಮ್ಮ ರೆಜಿಮೆಂಟ್ ಅನ್ನು ಕಳಿಸಿದ್ರು. ನಾವು ಹೇಗೆ ಅಂತ ಹೇಳಿದ್ರೆ ಆರ್ಟಿಲರಿಯಲ್ಲಿ ಮತ್ತೆ ಇನ್ಫೆಂಟ್ರಿಯಲ್ಲಿ ನಾವು ರೆಜಿಮೆಂಟ್ ಜೊತೆಯಲ್ಲೇ ಹೋಗ್ತಾ ಇರ್ತೀವಿ, ನಮ್ಮನ್ನು ಸಪರೇಟ್ ಸಪರೇಟ್ ಅಂತೇಳಿ ಟ್ರಾನ್ಸ್ಫರ್ ಮಾಡೋದಿಲ್ಲ. ಇಡೀ ರೆಜಿಮೆಂಟ್ ಅಂತ ಹೇಳಿದ್ರೆ 24 ಜನ ಆಫೀಸರ್ಸ್, 156 ಜನ JCOs, 960 ಜನ ಹವಾಲ್ದಾರ್ಗಳು ಮತ್ತೆ ನಾಯಕ್ಸ್ ಲಾನ್ಸ್ ನಾಯಕ್ ಇರ್ತಾರಲ್ಲ ಅವರೆಲ್ಲ ಸೇರಿ ಹಾಗೆ 1200 ಜನ ನಾವು ಒಟ್ಟಿಗೆ ಪ್ಲೇಸ್ ಎ ಟು ಪ್ಲೇಸ್ ಬಿ ಹೋಗ್ತಾ ಇರ್ತೇವೆ. ಹಾಗೆ ನಾವು ಫರೀದ್ ಕೋಟಿಗೆ ಹೋಗಿ ಅಲ್ಲಿ 1-3 ವರ್ಷ ಇದ್ದು, ಫರೀದ್ ಕೋಟ್ ಇಂದ ನಂತರ ಚೈನಾ ಬಾರ್ಡರ್ಗೆ ನಾವು ಹೋಗುವಾಗ ನಾವು ನನ್ನನ್ನು ಬೇರೆ ಕಡೆ ಕಳಿಸಿದ್ರು. ರೆಜಿಮೆಂಟ್ ಅಲ್ಲಿ ಹೋಗಿತ್ತು. 78 ನಾವು ಅಲ್ಲಿಗೆ ಹೋಗಿದ್ದು ಫರೀದ್ ಕೋಟಿಗೆ. ಮತ್ತೆ ಅಲ್ಲಿಂದ 81 ರಜೌರಿಗೆ ನಾವು ಅಲ್ಲಿಗೆ ಯಂಗ್ಡಿಗೆ ಹೋಗಕ್ಕೆ ಮೊದಲು ರಜೌರಿಗೆ ಹೋಗಿದ್ವಿ. ಇಡೀ ರೆಜಿಮೆಂಟ್ ರಜೌರಿ ಪೂಂಚ್, ಅದು ರಜೌರಿ ಪೂಂಚ್ ಅಲ್ಲಿ ಅಗೇನ್ ನಮ್ಮ ವೆಸ್ಟರ್ನ್ ಸೆಕ್ಟರ್ ಈ 130 mm ರಷ್ಯನ್ ಗನ್ ಇದೆಯಲ್ಲ, ಅದು ಮೋಸ್ಟ್ಲಿ ನಮಗೆ ನಾರ್ದರ್ನ್ ಸೆಕ್ಟರ್ ಮತ್ತೆ ವೆಸ್ಟರ್ನ್ ಸೆಕ್ಟರ್ ಇರೋದು. ಈಸ್ಟರ್ನ್ ಸೆಕ್ಟರ್ ಅಲ್ಲಿ ಅದು ಕಮ್ಮಿ ಯೂಸ್ ಮಾಡ್ತಾರೆ, ಅಂದ್ರೆ ಮೌಂಟೇನ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿಗೆ ಈ ಹೆವಿ ಗನ್ಸ್ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ವೆಸ್ಟರ್ನ್ ಸೆಕ್ಟರ್ ಅಲ್ಲಿ ಜಾಸ್ತಿ ಸರ್ವಿಸ್ ಮಾಡಿದ್ವಿ ನಮ್ದು. ಹಾಗೆ ರಜೌರಿಯಲ್ಲಿ ನಾವು 82 ಅಲ್ಲಿದ್ವಿ. 82-85 ನಾನು ಬಿಹಾರಿಗೆ ದಾನಾಪುರ್ ಅಂತ ಹೇಳಿ ಒಂದು ಜಾಗ ಇತ್ತು, ಅಲ್ಲಿಗೆ ನನ್ನನ್ನು ಪೋಸ್ಟಿಂಗ್ ಮಾಡಿದ್ರು. ಅಲ್ಲಿ 1-3 ವರ್ಷ ನಾನು ಸರ್ವಿಸ್ ಮಾಡಿದ್ದೆ. ಅಲ್ಲಿ ಮೂಮೆಂಟ್ ಕಂಟ್ರೋಲ್ ಆಫೀಸರ್ ಆಗಿದ್ದೆ ನಾನಲ್ಲಿ. ಈಸ್ಟರ್ನ್ ಸೆಕ್ಟರ್ಗೆ ಹೋಗುವವರು ಅವರೆಲ್ಲ ಜವಾನ್ಸ್ ಗಳು ಆಫೀಸರ್ಸ್ JCOs ಇರ್ತಾರಲ್ಲ, ಅವರನ್ನ ಅವರ ಮೂವ್ಮೆಂಟ್ ಅನ್ನು ಕೋಆರ್ಡಿನೇಟ್ ಮಾಡ್ಲಿಕ್ಕೆ. ಮತ್ತೆ ಅಲ್ಲಿ ಒಂದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಪ್ಲೈ ಡಿಪೋ ಇದೆ, ಆಯಿಲ್ ಟ್ಯಾಂಕರ್ಸ್ ಹೋಗೋದನ್ನ ನಾವು ಕೋಆರ್ಡಿನೇಟ್ ಮಾಡ್ಬೇಕಿತ್ತು. ಅಲ್ಲಿ ಇದ್ವಿ ನಾವು. ಹಾಗೆ 85 ನಾನು ಅಲ್ಲಿ ಸರ್ವಿಸ್ ಮಾಡಿದೆ. 85 ನನ್ನನ್ನು ವಾಪಸ್ಸು ರೆಜಿಮೆಂಟಿಗೆ 220 ಮೀಡಿಯಂ ರೆಜಿಮೆಂಟಿಗೆ ಬರೇಲಿಯಲ್ಲಿ ಕರೆಸ್ಕೊಂಡ್ರು. ಬರೇಲಿಗೆ ಬಂದಾಗ ನಾನು ಮೇಜರ್ ಆಗಿದ್ದೆ. ಅದಕ್ಕೆ ಮೊದಲು ನಾನು ದಾನಾಪುರ್ ಅಂತ ಹೇಳಿ ಪಾಟ್ನಾ ಅಂತ ಹೇಳಿ ಅಲ್ಲಿಗೆ ಹೋಗುವಾಗ ಕ್ಯಾಪ್ಟನ್ ಆಗಿದ್ದೆ. ಅಲ್ಲಿಂದ ವಾಪಸ್ ಬರೋ ಮೇಜರ್ ಆಗಿದ್ದೆ. ಅದಕ್ಕೆ ಕೆಲವಾರು ಪರೀಕ್ಷೆಗಳೆಲ್ಲ ಪಾಸ್ ಮಾಡ್ಲಿಕ್ಕೆ ಇರ್ತದೆ ನಮಗೆ. ಬರೇಲಿಗೆ ಬಂದು ಬರೇಲಿಯಲ್ಲಿ 2.5 ವರ್ಷ ಸರ್ವಿಸ್ ಮಾಡಿದ್ವಿ. ಅದಷ್ಟೊತ್ತಿಗೆ ಅಲ್ಲಿ ಅಮೃತಸರ್ ಅಲ್ಲಿ ಸ್ವಲ್ಪ ಏನೋ ಗಲಾಟೆ ಶುರುವಾಯಿತು. ನೀವು ಕೇಳಿರ್ಬೇಕು ಆಪರೇಷನ್ ಬ್ಲ್ಯಾಕ್ ಥಂಡರ್ ಅಂತೆಲ್ಲ ಕೇಳಿದ್ದೀರಿ. ಆ ಟೈಮಲ್ಲಿ ನಮ್ಮನ್ನು ಅಮೃತಸರಿಗೆ ಕರೆಸ್ಕೊಂಡ್ರು. ನಮ್ಮ ರೆಜಿಮೆಂಟ್ ಆಗಿ ಅಮೃತಸರ್ ಅಲ್ಲಿ 1.5 ವರ್ಷ ಅಲ್ಲಿ ಸರ್ವಿಸ್ ಮಾಡಿತ್ತು. ಅಂದ್ರೆ ನಾವು ಅದ್ರ ಜೊತೆ ಆಕ್ಟಿವ್ ಸರ್ವಿಸ್ ಮಾಡ್ತಾನೆ ಇರ್ತೀವಿ. ನನ್ನನ್ನು ಆಗ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಬ್ಲ್ಯಾಕ್ ಥಂಡರ್ ಅಲ್ಲಿ 18 km ದೂರದವರೆಗೆ ಬಾರ್ಡರ್ ಕಾಯ್ಲಿಕ್ಕೆ ನಮ್ಮನ್ನು ಡಿಟೇಲ್ ಮಾಡಿದ್ರು. 150 ಜವಾನ್ಸ್ ಎಲ್ಲ ಒಂದು ಟೀಮ್ ಮಾಡಿ ನಾವು ಬ್ಲ್ಯಾಕ್ ಥಂಡರ್ ಅಲ್ಲಿ ಬಾರ್ಡರ್ ಸೀಲ್ ಮಾಡ್ಬಿಡ್ತೀವಲ್ಲ, ಬಾರ್ಡರ್ ಸೀಲ್ ಮಾಡಿದಾಗ ಅದನ್ನು ಇನ್ಚಾರ್ಜ್ ಆಗಿ ನಾನು ಅಲ್ಲಿ 6 ಸರ್ವಿಸ್ ಮಾಡಿದೆ. ಮತ್ತೆ ವಾಪಸ್ ಯೂನಿಟಿಗೆ ಅಮೃತಸರ್ ಅಲ್ಲಿ ಬಂದು ಅಮೃತಸರ್ನಲ್ಲಿ ಇದ್ದೆ ನಾನು. ಅಮೃತಸರಿಂದ ಇದ್ದು 89 ನನ್ನನ್ನು ಹೊಸ ರೆಜಿಮೆಂಟ್ ಒಂದು 63 ಫೀಲ್ಡ್ ರೆಜಿಮೆಂಟ್ ಅಂತೇಳಿ ಮೈಸೂರು ಆಗಿತ್ತು, ಅಲ್ಲಿ ಗುಜರಾತ್ ನಲ್ಲಿ ದರಂಗ ದರ ಅಂತೇಳಿ ಅಲ್ಲಿಗೆ ನನ್ನನ್ನು ಪೋಸ್ಟಿಂಗ್ ಮಾಡಿದ್ರು. ಅದುವರೆಗೆ ನಾನು 2 ಗನ್ ಅಲ್ಲೇ ಸರ್ವಿಸ್ ಮಾಡಿದ್ದೆ. 63 ಫೀಲ್ಡ್ ರೆಜಿಮೆಂಟ್ ಅಲ್ಲಿ ಅಲ್ಲಿ 1.5 ವರ್ಷ ಸರ್ವಿಸ್ ಮಾಡಿ ಮತ್ತೆ ನಾನು ವಾಲಂಟಿಯರ್ ರಿಟೈರ್ಮೆಂಟ್, ಅಷ್ಟೊತ್ತಿಗೆ ನಂದು ಸರ್ವಿಸ್ ಆಗಿತ್ತು 24 ವಾಲಂಟಿಯರ್ ರಿಟೈರ್ಮೆಂಟ್ ಗೆ ಪೇಪರ್ ಪುಟ್ಅಪ್ ಮಾಡಿ ಅದು ಥ್ರೂ ಆದ್ಮೇಲೆ 1991 ಅಲ್ಲಿ ಸೇನೆಯಿಂದ ನಿವೃತ್ತಿ ತಗೊಂಡು ವಿರಾಜಪೇಟೆಗೆ ವಾಪಸ್ ಬಂದೆ.
1: 1967 ಕರ್ತವ್ಯಕ್ಕೆ ಹಾಜರಾದ್ವಿ ಅಂದ್ರೆ ಈ ಮಧ್ಯದಲ್ಲಿ ಒಂದು ಕುತೂಹಲದ ಪ್ರಶ್ನೆ, ಆಗ ನಿಮ್ಮ ವೇತನ ಎಷ್ಟಿತ್ತು?
0: ವೇತನ ನಮಗೆ 265 ಸಿಕ್ತಿತ್ತಾಗ ಪ್ರಾರಂಭದಲ್ಲಿ ಟ್ರೈನಿಂಗ್ ಪೀರಿಯಡ್ ನಲ್ಲಿ. ಮತ್ತೆ ನಾನು ಆಸ್ ಎ ಸೆಕೆಂಡ್ ಲೆಫ್ಟಿನೆಂಟ್ 220 ಮೀಡಿಯಂ ರೆಜಿಮೆಂಟ್ ಗೆ ಪೋಸ್ಟಿಂಗ್ ಆದಾಗ 400 DA 125 ಒಟ್ಟು ಸೇರಿ 525 ನಮಗೆ ಕೈಗೆ ಸಿಕ್ತಿತ್ತು. ಅದರಲ್ಲಿ ಆಗ ಇನ್ಕಮ್ ಟ್ಯಾಕ್ಸ್ ಕಟ್ಟಿಂಗ್ ಸ್ಟಾರ್ಟ್ ಆಗಿತ್ತಿಲ್ಲ, ಅಷ್ಟು ಸಣ್ಣ ಸಂಬಳ ಅಲ್ವಾ.
1: ಹೌದು.
0: ಹಾಗಾಗಿ

0: ಇನ್ಕಮ್ ಟ್ಯಾಕ್ಸ್ ಕಟ್ಟಿಸಿಲ್ಲ, 525 ರೂಪಾಯಿ ಬ್ಯಾಂಕಿಗೆ ಬರ್ತಿತ್ತು, ಭಾರಿ ಕಮ್ಮಿ ಸಂಬಳ. ಹೌದು,
1: ಇಂಥ ಒಂದು ಕಡಿಮೆ ಸಂಬಳದಲ್ಲೇ ತಮ್ಮ ಜೀವನವನ್ನ ಸಾಗಿಸ್ತಿದ್ವಿ. ಮತ್ತೆ ಈ ಅನಿವಾರ್ಯ ಹೇಳಿ ಬಂದಂತ ಸಂದರ್ಭದಲ್ಲಿ ಈಗ ಊರಿಗೆಲ್ಲ ಬರಬೇಕು ಅಂದ್ರೆ ಯಾವ ರೀತಿಯಲ್ಲಿ ಪ್ರಯಾಣವನ್ನು ಮಾಡ್ತಿದ್ವಿ?
0: ನಮಗೆ ಈಗ ಪ್ರತಿ ವರ್ಷವೂ ನಮ್ಮಲ್ಲಿ ರೆಜಿಮೆಂಟ್ ಅಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಆಫೀಸರ್ಸ್ ದು ಲೀವ್ ಪ್ಲಾನಿಂಗ್ ಅಂತ ಮಾಡ್ತೀವಿ, JCOs ದು ಲೀವ್ ಪ್ಲಾನಿಂಗ್ ಸಪರೇಟ್ ಮಾಡ್ತೀವಿ, ಮತ್ತೆ ಅದ್ರ ಕೆಳಗೆ JCOs ಇಂದ ಕೆಳಗೆ ಇರೋರ್ದು ಲೀವ್ ಪ್ಲಾನಿಂಗ್ ಸಹಿತ ನಾವು ಮಾಡ್ತೇವೆ. ಯಾವ್ಯಾವ ತಿಂಗಳು ಯಾರ್ಯಾರು ರಜೆಯಲ್ಲಿ ಹೋಗ್ಬೇಕು ಅಂತೇಳಿ ಇಡೀ ವರ್ಷದಲ್ಲಿ ಅದೊಂದು ಪ್ಲಾನಿಂಗ್ ಟೇಬಲ್ ಮಾಡಿ ಇಟ್ಬಿಡ್ತೀವಿ. ಈಗ ಹಾಗೆ ಒಂದು ಆರ್ಟಿಲರಿ ರೆಜಿಮೆಂಟ್ ಅಲ್ಲಿ 24 ಜನ ನಾವು ಆಫೀಸರ್ಸ್ ಇರ್ತೇವೆ. ಆ 24 ಜನ ಆಫೀಸರ್ಸ್ ಸಾಧಾರಣವಾಗಿ ಇರೋದಿಲ್ಲ, 20 ಜನ ಇರ್ತಾರೆ. ಅವ್ರದ್ದು ಲೀವ್ ಪ್ಲಾನಿಂಗ್ ಎಲ್ಲ ಮಾಡಿ ನಮ್ಮ ಕಮಾಂಡಿಂಗ್ ಆಫೀಸರ್ ಕೈಲಿ ಇರ್ತದೆ. ಅದು ಈಗ ನಾವು ಲೀವ್ ಕೇಳಿರ್ತೀವಿ, ಓಕೆ ನಮ್ಮ ಮನೆಯಲ್ಲಿ ಏನಾದ್ರು ಒಂದು ಫಂಕ್ಷನ್ ಇದೆ, ತಂಗಿದು ತಮ್ಮಂದು ಯಾರ್ದಾದ್ರು ಮದುವೆ ಇದೆ ಅಂತದಕ್ಕೆಲ್ಲ ನಮಗೆ ಮೇ ಅಥವಾ ಜೂನ್ ಅಲ್ಲಿ ರಜೆ ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ರಿಕ್ವೈರ್ಮೆಂಟ್ ನ ಮೊದಲೇ ಜನವರಿಯಲ್ಲೇ ಕೊಟ್ಬಿಡ್ತೇವೆ ಹೀಗೆ ಹೀಗೆ ಅಂತೇಳಿ. ಅವರು ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಲೀವ್ ಪ್ಲಾನಿಂಗ್ ಎಲ್ಲ ಹಾಕಿರ್ತಾರೆ. ಆಫೀಸರ್ಸ್ ಗೆ ನಮಗೆ ಇನ್ನು 2 ತಿಂಗಳು ಆನ್ಯುವಲ್ ಲೀವ್ ಮತ್ತೆ 20 ದಿವಸ ಕ್ಯಾಜುವಲ್ ಲೀವ್ ಸಿಗ್ತಿತ್ತು. ಹಾಗೆ ಲೀವ್ ಪ್ಲಾನಿಂಗ್ ಪ್ರಕಾರ ಲೀವ್ ಪ್ಲಾನಿಂಗ್ ಪ್ರಕಾರನೇ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಕೆಲವು ಸಲ ಏನಾಗ್ತಿತ್ತು ಅಂದ್ರೆ ಬೇರೆಯವ್ರಿಗೆ ಸಹಿತ ಇಂಪಾರ್ಟೆಂಟ್ ಕೆಲಸ ಇರ್ತದೆ ಅಂತ ಟೈಮಲ್ಲಿ ಹೋಗ್ಬೇಕಾದ್ರೆ ನಾವು ಅದನ್ನ ಹಿಂದೆ ಮಾಡಿಕೊಂಡು ಫಸ್ಟ್ 1 ತಿಂಗಳು ರಜೆಯಲ್ಲಿ ಬಂದು ಹೋಗೋದು, ಮತ್ತೆ 2ನೇ ತಿಂಗಳು ಬಾಕಿ ಇರೋದನ್ನ ಮತ್ತೆ ವರ್ಷದ ಕಡೆಯಲ್ಲಿ ತಗೊಳ್ಳೋದು, ಹಾಗೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಳ್ತಿತ್ತು. ನಮಗೆ ಅದಕ್ಕೆ ಹೋಗಿ ಬರ್ಲಿಕ್ಕೆ ಆಫೀಸರ್ಸ್ ಗೆ ಆಗಿನ ಕಾಲದಲ್ಲಿ 2 ವರ್ಷಕ್ಕೊಂದ್ಸಲ ರೈಲ್ವೆ ವಾರಂಟ್ ಫ್ರೀ ಕೊಡ್ತಿದ್ರು. ರೈಲ್ವೆ ವಾರಂಟ್ ನಾವು ಅದನ್ನ 15 ದಿವಸಕ್ಕೆ ಮೊದಲೇ ನಾವು ಇಶ್ಯೂ ಮಾಡಿಸ್ಕೊಂಡು ರೆಸ್ಪೆಕ್ಟಿವ್ ರೈಲ್ವೆ ಸ್ಟೇಷನ್ ಗೆ ರಿಸರ್ವೇಷನ್ ಸೆಕ್ಷನ್ ಗೆ ಹೋಗಿ ಅಲ್ಲಿಯೇ ನಮ್ಮ ರಿಸರ್ವೇಷನ್ ಎಲ್ಲ ಮಾಡಿಟ್ಕೊಂಡು ಮತ್ತೆ ನಾವು ಟ್ರಾವೆಲ್ ಮಾಡ್ತಿದ್ವಿ. ಈಗ ನನಗೆ ಈಗ ಫಾರ್ ಎಕ್ಸಾಂಪಲ್ ಪಂಜಾಬಿಂದ ಎಲ್ಲ ಬರ್ಲಿಕ್ಕೆ ನಮಗೆ 3.5 ದಿವಸ ಏನೋ ಬೇಕಾಗ್ತಿತ್ತು. ಇಲ್ಲಿ ಈಗ ಫರೀದ್ಕೋಟ್ ಅಂತ ಇಟ್ಕೊಳ್ಳಿ, ಫರೀದ್ಕೋಟ್ ಇಂದ ಓಲ್ಡ್ ಡೆಲ್ಲಿಗೆ ಬರಬೇಕು, ಓಲ್ಡ್ ಡೆಲ್ಲಿಂದ ನಾವೇ ಪುನಃ ನ್ಯೂ ಡೆಲ್ಲಿಗೆ ಬರಬೇಕು, ನ್ಯೂ ಡೆಲ್ಲಿಯಿಂದ ಮೆಡ್ರಾಸ್ ಸೆಂಟ್ರಲ್ಗೆ ಬರಬೇಕು, ಮೆಡ್ರಾಸ್ ಸೆಂಟ್ರಲ್ ಇಂದ ಬ್ಯಾಂಗ್ಳೂರ್ ಸಿಟಿಗೆ ಬರಬೇಕು, ಮತ್ತೆ ಅಲ್ಲಿಂದ ಬಸ್ ಹಿಡಿದು ವಿರಾಜಪೇಟೆಗೆ ಬರಬೇಕು. ಹಾಗೆ ನಮಗೆ 3.5 ದಿವಸ ಕಳಿಸಿತ್ತು.
1: ಭಾರತದ ವಿವಿಧ ಭಾಗಗಳಲ್ಲಿ ಕೆಲಸವನ್ನ ಮಾಡಿದ್ವಿ. ಅಲ್ಲೆಲ್ಲ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಒಂದೆರಡು ಮರೆಯಲಾಗದಂತಹ ಘಟನೆಗಳು ನಿಮ್ಮ ಅನುಭವಕ್ಕೆ ಬಂದಿದ್ದು, ಅದನ್ನ ಕೇಳುಗರೊಂದಿಗೆ ಹಂಚಿಕೊಳ್ಳಿ.
0: ಒಂದು ಈಗ 1971 ವಾರ್ ಅಲ್ಲಿ ಸಹಿತ ಪಾಕಿಸ್ತಾನದವರಿಗೆ ಚಳ್ಳೆ ಹಣ್ಣು ತಿನ್ಸ್ಲಿಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಅವರು ನಮ್ಮನ್ನು ನಮ್ಮ ಫೈರಿಂಗ್ ಮೇಲೆ ಸ್ಟ್ರೆಂತ್ ಅಲ್ಲಿ ಇದ್ದೀವಿ ಅಂತ ಅವ್ರು ಗೊತ್ತು ಮಾಡ್ತಿದ್ರು. ಅದಕ್ಕೆ ನಾವೇನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಒಂದು ಜಾಗದಿಂದ ಒಂದು ಬಾಂಬ್ ಅನ್ನು ಅವ್ರ ಮೇಲೆ ಹಾಕೋದು, ಅಲ್ಲಿಂದ ಕೂಡ್ಲೆ ವಿಡ್ರಾ ಮಾಡಿ ಅಲ್ಲಿಂದ ಬೇರೆ ಇನ್ನೊಂದು ಜಾಗಕ್ಕೆ ಹೋಗಿ 4-5 ಕಿಲೋಮೀಟರ್ ದೂರಕ್ಕೆ ಹೋಗಿ ಅಲ್ಲಿಂದ ಬಾಂಬಾರ್ಡ್ಮೆಂಟ್ ಮಾಡ್ತಿದ್ವಿ ಒಂದೊಂದೇ ಗನ್. ಆಗ ಅವ್ರಿಗೆ ಏನಾಗ್ತಿದೆ ಅಂದ್ರೆ, ಇಲ್ಲಿಂದು ಫೈರ್ ಬರ್ತಾ ಇದೆ, ಅಲ್ಲಿಂದ ಫೈರ್ ಬರ್ತಾ ಇದೆ, ಇವರು ಸ್ಟ್ರೆಂತ್ ಜಾಸ್ತಿ ಇರಬೇಕು ಅಂತ ಹೇಳಿ ಅವರು 71 ವಾರ ಅಲ್ಲಿ ತುಂಬಾ ದೊಡ್ಡ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ರು. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದವರಲ್ಲಿ ನಾನೊಬ್ಬ. ಎರಡನೇದು ಅದೇ ವಾರಲ್ಲಿ ನಮ್ಮ ಒಂದು ಮೀಡಿಯಂ ರೆಜಿಮೆಂಟ್ ಅಲ್ಲಿ 22 ಕಿಲೋಮೀಟರ್ ದೂರದಲ್ಲಿ ಒಂದು 216 ಮೀಡಿಯಂ ರೆಜಿಮೆಂಟ್ ಇತ್ತು. ಪಾಕಿಸ್ತಾನದ ಅವರ ಕಮಾಂಡೋಸ್, ಅವರ ರೇಂಜರ್ಸ್ ಅಂತ ಹೇಳ್ತೀವಲ್ಲ, ಅವರು ನಮ್ಮ ಒಳಗೆ ನುಗ್ಗಿ ಬಂದು ರಾತ್ರಿ ನಮ್ಮ ಗನ್ ಪೊಸಿಷನ್ ಗೆ ಅಂದ್ರೆ ಅವರ ಗನ್ ಪೊಸಿಷನ್ ಗೆ ಬಂದು ಎಲ್ಲರನ್ನು ಸಾಲಾಗಿ ನಿಲ್ಲಿಸಿ ಅವರು ಅವರನ್ನು ಶೂಟ್ ಮಾಡ್ತಾ ಇದ್ರು. ಆಗ SOS ಕಾಲ್ ಬಂತು ನಮಗೆ, ಅದು ನಮ್ಮ ಓನ್ ಪೊಸಿಷನ್, ಆದ್ರೂ SOS ಕಾಲ್ ಬಂದಾಗ ನಾವು ಅಲ್ಲಿಗೆ ಫೈರ್ ಮಾಡ್ಬೇಕಾಗ್ತದೆ. ನಾವು ನಮ್ಮ ಓನ್ ಗನ್ ಪೊಸಿಷನ್ ಮೇಲೆ SOS ಕಾಲ್ ತಗೊಂಡು ಅದನ್ನ ಅವರಿಗೆ ಫೈರಿಂಗ್ ಮಾಡಿ ಅಲ್ಲಿ ಬೊಂಬಾರ್ಡ್ಮೆಂಟ್ ಮಾಡಿ ಪಾಕಿಸ್ತಾನಗಳನ್ನ ಓಡಿಸಿ ಆಗಿತ್ತು. ಅದು ಒಂದು ಘಟನೆ, ನನಗೆ ಅದು ಮರೀಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಓನ್ ಗನ್ ಪೊಸಿಷನ್ ಗೆ ನಾವು ಹೊಡೆದು ನಮ್ಮ ಜನ ತುಂಬಾ ಜನ ಅವ್ರ ಕೈಯಿಂದ ಸತ್ತೋಗಿದ್ರಾಗ್ಲಿ, ಮತ್ತೆ ಹಾಗೆ ಪಾಕಿಸ್ತಾನಿಗಳನ್ನ ನಾವು ಓಡಿಸಿದ್ದ ಅಲ್ಲಿಂದ. ಎರಡನೇ ಘಟನೆ, ನಾವು ಅಮೃತಸರ್ ಅಲ್ಲಿ ಬ್ಲಾಕ್ ಥಂಡರ್ ಅಲ್ಲಿ ಇದ್ದಾಗ, ಬಾರ್ಡರ್ ಇದೆ ಅಲ್ಲ ಎಂತದ್ದು, ವಾಘಾ ಬಾರ್ಡರ್ ಈಗ ನೀವು ಹಿಂದೂಸ್ತಾನದಾಗ ನಿಂತ್ಕೊಂಡು ನೋಡಿದ್ರೆ ವಾಘಾ ಬಾರ್ಡರ್ ಇಂದ ಎಡಗಡೆ 18 ಕಿಲೋಮೀಟರ್ ನಂದು ರೆಸ್ಪಾನ್ಸಿಬಿಲಿಟಿ ಇತ್ತು. ಅಲ್ಲಿ ಆ ಟೈಮಲ್ಲಿ ಸ್ಮಗ್ಲರ್ಸ್ ನ ತಡೆಯೋದು ಒಂದು ದೊಡ್ಡ ಕಷ್ಟದ ಕೆಲಸ ಆಗ್ಬಿಟ್ಟಿತ್ತು. ಇಡೀ ನಾವು ಬಾರ್ಡರ್ ನ ಸೀಲ್ ಮಾಡಿದ್ರಿಂದ ಸ್ಮಗ್ಲರ್ಸ್ ಗೆ ಈ ಚಿನ್ನ ಸ್ಮಗ್ಲರ್ಸ್ ಅಂದ್ರೆ ಚಿನ್ನ ಸ್ಮಗ್ಲರ್ಸ್ ಮಾಡ್ತಿದ್ರು ಜನರು ಅಲ್ಲಿ ಥ್ರೂ ಪಾಕಿಸ್ತಾನ. ಪಾಕಿಸ್ತಾನದ ಪ್ರತಿ ಒಂದು ಗಡಿಯ ಜಿಲ್ಲೆ ತಾಲೂಕು ಗ್ರಾಮಗಳಿವೆಲ್ಲ ಪಾಕಿಸ್ತಾನದ ಜೊತೆಗೆ ಸೇರ್ಕೊಂಡು ಉಂಟದ್ದು. ಇಂಡಿಯಾದ್ದು ಪಾಕಿಸ್ತಾನದ ಜೊತೆಲೆ ಅಲ್ಲಿ ನೋ ಮೆನ್ಸ್ ಲ್ಯಾಂಡ್ ಮಾತ್ರ ಬಾಕಿ ಇರೋದು ನಮಗೆ. ಹೀಗೆ ನೋಡಿದ್ರೆ ಆ ಕಡೆಯಿಂದ ಪಾಕಿಸ್ತಾನ ಕಾಣ್ತಾ ಇತ್ತು. ಅಲ್ಲಿ ತಡೆಯಲಿಕ್ಕೆ ನಮಗೆ ಸುಮಾರು ಕಷ್ಟ ಇತ್ತು. ಆಗ ನಾವು 18 ಕಿಲೋಮೀಟರ್ ದೂರದಲ್ಲಿ ನಾವು ರಾತ್ರಿ ಹಗಲು ಯಾವ ರೀತಿ ಒಂಥರ ಡ್ಯೂಟಿಯನ್ನು ಹಂಚಿಕೊಂಡು ಅವರನ್ನು ತಡೆದಿದ್ದು ಅಂತ ಹೇಳಿದ್ರೆ ಅದು ಸ್ವಲ್ಪ ಒಂದು ರೋಚಕ ಘಟನೆಗಳಿದೆ. ಅದೊಂದು 2-3 ಹಾಗೆ. ಮತ್ತೆ ನಾವು

0: ಅವರಲ್ಲಿ ಯುದ್ಧದಲ್ಲಿ ಪಾರ್ಟಿಸಿಪೇಷನ್ ಮಾಡೋದೇ ನಮ್ದೊಂದು ಹೆಮ್ಮೆಯ ಕೆಲಸ ಅಂತ ನಾನು ತಿಳ್ಕೊಳ್ತೇನೆ.
1: ನೀವು ಇಂಥ ಸಂದರ್ಭದಲ್ಲಿ ಹಲವಾರು ಸಾವು ನೋವುಗಳನ್ನ ಕಣ್ಣಿಂದ ನೋಡಿರ್ತೀರಾ, ಯಾವ ಥರ ಅನ್ಸಿದ್ಯಾ ನನಗೆ ಈ ಕೆಲಸ ಆಗಲ್ಲ, ಕಷ್ಟ ಇದೆ, ವಾಪಸ್ ಬಂದ್ಬಿಡು ಅಂತ ಅನ್ಸಿದ್ದೀಯಾ?
0: ಆಗುತ್ತೆ ಉಮೇಶ್ ಅವರೇ, ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಈ 71 ವಾರಲ್ಲಿ ಈ ಫಸ್ಟ್ ನಾಯಿ ನಾವು ಅದೇ ಹೇಳಿದ್ರ ಒಂದು ವಾರ ನಾವು ಅಂದ್ರೆ ನಮ್ಮ ನಮಗೆ ಫೈರ್ ಮಾಡಬೇಕು ಅಂತ ಇತ್ತಿಲ್ಲ, ನಾಯಿ ಇರುವ ಜಾಗಕ್ಕೆ ಫೈರಿಂಗ್ ಬರ್ತಿತ್ತಿಲ್ಲ, ಬೊಂಬಾರ್ಡ್ಮೆಂಟ್ ಬರ್ತಿತ್ತಿಲ್ಲ. ಆದ್ರೆ ನಮ್ಮನ್ನು ಯಾವಾಗ ಆಕ್ಟಿವ್ ಆಗಿ ಫೈರಿಂಗ್ ಮಾಡಕ್ಕೆ ಬಿಟ್ಟರು ಬೊಂಬಾರ್ಡ್ಮೆಂಟ್ ಮಾಡಲಿಕ್ಕೆ, ಆಗ ನಮ್ಮ ಏರಿಯಾದಲ್ಲಿ ಸಹಿತ ಬಾಂಬ್ ಬೀಳ್ಲಿಕ್ಕೆ ಶುರು ಆಯಿತು. ಮೊದಲನೇ ದಿವಸ 3-4 ಬಾಂಬ್ ಬೀಳುವಾಗ ಅದು ಹೇಳ್ತಾರಲ್ಲ ಯಾಕೆ ಬಂದು ಸೇರಿದೆ ಅಂತ ಹೇಳುವಂತ ಒಂದು ಭಾವನೆ ಬರ್ತದೆ. ಯಾವ ಜವಾನಿಗಾಗ್ಲಿ ಯಾವ ಆಫೀಸರ್ಗಾಗ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗುವಾಗ ಒಂದು ಹೆದರಿಕೆ ಅಂತ ಹೊಟ್ಟೆಯಲ್ಲಿ ಕೂರ್ತದೆ. ಎರಡನೇ ದಿವಸ ಅದೆಲ್ಲ ಮರೆಯಕ್ಕೆ ಶುರು ಆಗ್ತದೆ. ಆ ಎರಡನೇ ದಿವಸ ಕಳಿಯುವಷ್ಟೊತ್ತಿಗೆ ನೀವು ವಾಪಸ್ ಪಾಕಿಸ್ತಾನಿಗಳನ್ನ ಒದ್ದು ಓಡಿಸ್ಬೇಕು ಅಂತ ಹೇಳೋ ಒಂದು ಹುರುಪಿಗೆ ನಾವು ಬಂದಿರ್ತೀವಿ. ನೀವು ಹೇಳೋದು ಸಹಿ.

0: ಯಾವ ಜವಾನಿಗಾಗ್ಲಿ ಯಾವ ಆಫೀಸರ್ಗಾಗ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗುವಾಗ ಒಂದು ಹೆದರಿಕೆ ಅಂತ ಹೊಟ್ಟೆಯಲ್ಲಿ ಕೂರ್ತದೆ. ಎರಡನೇ ದಿವಸ ಅದೆಲ್ಲ ಮರೆಯಕ್ಕೆ ಶುರು ಆಗ್ತದೆ. ಆ ಎರಡನೇ ದಿವಸ ಕಳಿಯುವಷ್ಟೊತ್ತಿಗೆ ನೀವು ವಾಪಸ್ ಪಾಕಿಸ್ತಾನಿಗಳನ್ನ ಒದ್ದು ಓಡಿಸ್ಬೇಕು ಅಂತ ಹೇಳೋ ಒಂದು ಹುರುಪಿಗೆ ನಾವು ಬಂದಿರ್ತೀವಿ. ನೀವು ಹೇಳೋದು ಸಹಿ, ಯಾಕಂತ ಹೇಳಿದ್ರೆ ಯಾವ ಮನೆ, ಆಫ್ಟರ್ ಆಲ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ನಮಗೆ ಅದು ಆ ತರದ ಒಂದು ಆ ಬಾಂಬ್ ಹುಟ್ಟೋದು ನಾವು ನೋಡಿ ಕಣ್ಣಿಂದ ನೋಡಿ ಇರ್ತಿದ್ದಿಲ್ಲ ಅಲ್ಲ.
1: ಹೌದು.
0: ಆ ಕಣ್ಣಾರೆ ಕಾಣುವಾಗ ನಮ್ಮ ಜೊತೆಯಲ್ಲಿ ಇದ್ದ ಯಾವ ಆಫೀಸರ್ ಆಗ್ಲಿ ಅಥವಾ ಜವಾನ್ ಆಗ್ಲಿ, ಅವನಿಗೆ ಕೈಗೆ ಕಾಲಿಗೆ ಅದರ ಸ್ಪ್ಲಿಂಟರ್ಸ್ ಆಗ್ಲಿ, ಅವನನ್ನು ಹಾಸ್ಪಿಟ್ಲಿಗೆ ತಗೊಂಡು ಹೋಗುವಾಗ ಎಲ್ಲ ನಮಗೆ ಮನಸ್ಸಿಗೆ ಒಂದು ಆ ಭಯ ಇರೋದು ಅಥವಾ ಮತ್ತೆ ಬೇಡ ಅಂತ ಹೇಳುವಂತ ಒಂದು ಭಾವನೆ ಒಂದು ಕೆಲವು ಸಲ ಬಂದಿರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ ನಾನು.
1: ಇನ್ನು ನಿಮ್ಮ ತಂದೆ ತಾಯಿಯರ ಬಗ್ಗೆ ಹೇಳಿ, ನೀವು ಸೇನೆಗೆ ಹೋಗೋದಕ್ಕೆ ಅವರ ಬೆಂಬಲ ಯಾವ ರೀತಿಯಲ್ಲಿತ್ತು?
0: ಸಾಧಾರಣವಾಗಿ ನಾವು ಕೊಡಗಿನಲ್ಲಿ, ಈಗ ನಾವು 5 ಜನ ತಲೆಮಾರಿದ ಕೊಡಗಿನಲ್ಲೇ ಇದ್ದೇವೆ, ನಮ್ಮ ಸಹಾಯ ಫ್ಯಾಮಿಲಿಯವರು. ನಮ್ಮ ಅಪ್ಪನಿಗೆ ನಾವು ಆರ್ಮಿಗೆ ಹೋಗ್ಲೇಬೇಕು ಅಂತೇನು ಹಾಗೇನು ಇದಿತ್ತಿಲ್ಲ, ಕಂಡೀಷನ್ ಇತ್ತಿಲ್ಲ. ಅವರು ನಾವು ಯೂಶುವಲ್ ಪ್ಲಾನಿಂಗ್ ಎಲ್ಲ ಇದ್ದದ್ದು, ಡಿಗ್ರಿ ಮಾಡಿ ಬೇರೆ ಯಾವ್ದಾದ್ರು ಕೆಲಸಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿ ಅಪ್ಪ ಅಮ್ಮ ಇದ್ದದ್ದು. ಅವರಿಗೆ ಮಿಲಿಟರಿ ಬಗ್ಗೆ ಜಾಸ್ತಿ ಅದರ ಬಗ್ಗೆ ನಾಲೆಜ್ ಏನು ಇತ್ತು. ಜನರು ಆರ್ಮಿಗೆ ಸೇರಿದವರು ಎಲ್ಲ ಮಾತಾಡುವಾಗೆಲ್ಲ ಅವ್ರಿಗೊಂಥರ ಖುಷಿ ಆಗ್ತಿತ್ತು. ಮತ್ತೆ ನಾವು ಅಪ್ಲೈ ಮಾಡಿದಾಗ ಅಂತೂ ಒಂದ್ಸಲ ನಮ್ಮ ತಂದೆಯವರಿಗೂ ಆಗಿತ್ತು, ಬೇಡ ಸೇರೋದು ಬೇಡ, ಮಗ ಸುಮ್ಮನೆ ನಮ್ಮಿಂದ ದೂರ ಹೋಗ್ತಾನೆ, ಆರ್ಮಿಯ ಲೈಫ್ ಹೇಗೆ ಅಂತ ಗೊತ್ತಿಲ್ಲ ಅಂತೆಲ್ಲ ಕೆಲವು ಜನರೆಲ್ಲ ಹೆದರಿಸ್ತಿದ್ರು ಅವ್ರನ್ನ. ಆಗ ಅವರು ಸಹಿತ ಒಂದ್ಸಲ ಬೇಡ ಅಂತೆಲ್ಲ ಮನಸ್ಸಿಗೆ ಆಗಿತ್ತು. ಆದ್ರೆ ಅವರು ನಮ್ಮ ಇಚ್ಛೆಗೆ ಎದುರು ಆಗ್ಲಿ ಏನು ಹೇಳಲಿಲ್ಲ.
1: ನೀವು ಸೇನೆಗೆ ಸೇರೋದಕ್ಕಿಂತ ಮುಂಚೆ ನಿಮ್ಮ ಸಹಪಾಠಿಗಳು ಅಥವಾ ಊರಿನವರು, ಸ್ನೇಹಿತರು ಎಲ್ಲ ಹೇಳಿರ್ತಾರೆ, ಅಲ್ಲಿ ಹೋದ್ರೆ ಕಷ್ಟ ಇರುತ್ತೆ, ಬೇಕಾದಾಗ ರಜಾ ಸಿಕ್ಕಲ್ಲ, ಬರ್ಲಿಕ್ಕಾಗಲ್ಲ ಅಂತ. ನೀವು ಹೋಗಿ ಬಂದ ನಂತರ ಅವರ ಅಭಿಪ್ರಾಯ ಹೇಗಿತ್ತು?
0: ಅವರ ಅಭಿಪ್ರಾಯ ನಾನು ಕಂಪ್ಲೀಟ್ಲಿ ಕರೆಕ್ಟ್ ಅಂತ ಹೇಳೋದಿಲ್ಲ. ಯಾಕೆ ಅಂದ್ರೆ ಅಲ್ಲಿಗೆ ಹೋದ ನಂತರ ನಾವು ಸಣ್ಣ ಫ್ಯಾಮಿಲಿಯಲ್ಲೇ ನಾವು ಕೆಲವು ಅರೇಂಜ್ಮೆಂಟ್ಸ್ ನ ಮಾಡ್ಕೊಳ್ಳಿಕ್ಕೆ ನಾವು ಸುಮಾರು ಆ ಕಡೆ ಈ ಕಡೆ ಅಲ್ಲಿ ಹಗ್ಗದ ಜಗ್ಗಾಟ ಮಾಡ್ಬೇಕಾಗುತ್ತೆ. ಆರ್ಮಿಯಲ್ಲಿ 1200 1300 ಜನರದ್ದು ರಜಾನ ಇದು ಮಾಡೋದು ಅಥವಾ ಅವರ ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋದು ಅದೆಲ್ಲ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಕಷ್ಟವೇ ಆಗಿರುತ್ತೆ. ಮತ್ತೆ ಆಫೀಸರ್ಸ್ ಗೆ ಆಫೀಸರ್ಸ್ ಮಾಡೋ ಕೆಲಸವೇ ಅದೇ ಅಲ್ವಾ, ಬಾಕಿದ್ದವರು ನೋಡ್ಕೊಳ್ಳೋದು ನಮ್ ಕೆಲಸ. ಹಾಗೆ ಕಷ್ಟ, ರಜಾ ಸಿಕ್ಕೋದು ಕೆಲವು ಸಲ ಕಷ್ಟ ಆಗ್ತದೆ. ಹೌದು, ನೀವು ಹೇಳಿದ್ದು ಒಂದು ರೀತಿ ನಿಜ. ನನ್ನ 2 ತಂಗಿಯರ ಮದುವೆಗೆ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ, ರಜೆ ಸಿಕ್ಕಲಿಲ್ಲ. ಆಗ ಅದು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗಿತ್ತು. ರಜೆ ಸಿಕ್ಕೊಂಡು ಸ್ವಲ್ಪ ಇದು ದೂರ, ಬಾಕಿದವರಿಗೆಲ್ಲ ನೋಡಿ, ಈಗ ನಾರ್ತ್ ಇಂಡಿಯನ್ಸ್ ಗೆಲ್ಲ ಆದ್ರೆ ಏನಾಗ್ತದೆ, ಡೆಲ್ಲಿ ಅವರಿಗೆ ಪಂಜಾಬಿಂದ ಡೆಲ್ಲಿಗೆ 5 ಗಂಟೆ ರಸ್ತೆ ಅಷ್ಟೇ ಬಸ್ ಅಲ್ಲಿ, ನಾವು ಟ್ರೈನ್ ಅಲ್ಲಿ 1.5 ದಿವಸ ಬರಬೇಕು. ಇಂಥದ್ದೆಲ್ಲ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಒಂದ್ಸಲ ಕೆಲವು ಸಲ ಮನಸ್ಸಿಗೆ ಅಸಮಾಧಾನ ಅಂತ ಆಗ್ತದೆ, ಅದನ್ನೆಲ್ಲ ನಾವು ನುಂಗಿಕೊಂಡು ಅದನ್ನೆಲ್ಲ ಕೆಲಸ ಮಾಡಲೇಬೇಕು. ಯಾಕಂದ್ರೆ ನಾವು ಸರ್ವಿಸ್ ಮಾಡ್ತಾ ಇರೋದು ಇಂಥ ಕಂಫರ್ಟ್ ಸಿಗಲ್ಲ, ನಮ್ಮ ದೇಶಕ್ಕೋಸ್ಕರ ನಾವು ಸರ್ವಿಸ್ ಮಾಡ್ತಾ ಇರೋದು ಅಂತ.
1: ಇನ್ನು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಅದರ ಬಗ್ಗೆ ತಿಳಿಸ್ಕೊಡಿ.
0: ಹೌದು, ಕ್ರೀಡಾ ಚಟುವಟಿಕೆಗಳಲ್ಲಿ ನಾನು ಇಲ್ಲಿ ಹೈಸ್ಕೂಲ್ ನಲ್ಲಿ ಇರುವಾಗಲೇ ಸ್ವಲ್ಪ ಆಟೋಟಗಳಲ್ಲಿ ಸ್ಪರ್ಧೆ ಎಲ್ಲ ಮಾಡ್ತಿದ್ದೆ. ಮತ್ತೆ ಆರ್ಮಿಗೆ ಸೇರಿದ ನಂತರ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರೋತ್ಸಾಹ ಸಿಕ್ಕಿತ್ತು. 200 ಮತ್ತೆ 400 ಮೀಟರ್ ಓಟಗಳಲ್ಲಿ ಭಾಗವಹಿಸ್ತಿದ್ದೆ. ಹಾಗೆ ಆರ್ಮಿ ಲೆವೆಲ್ ಇಂದ ನಾನು ಆರ್ಮಿ, ಏರ್ಫೋರ್ಸ್, ನೇವಿ ಇವರ ಮೂರು ಇಂಟರ್ ಸರ್ವಿಸಸ್ ಕಾಂಪಿಟಿಷನ್ ನಲ್ಲಿ 25ರಿಂದ 28ರವರೆಗೆ ಭಾಗವಹಿಸಿ ಅದರಲ್ಲಿ ಬೇಕಷ್ಟು ನನಗೆ ಪದಕಗಳು ಸಿಕ್ಕಿದೆ.
1: ಇನ್ನು ನಿಮಗೆ ಸೇನೆಗೆ ಸೇರಿದ್ರಿಂದ ಆದಂತಹ ಉಪಯೋಗ ಏನು?
0: ಸೇನೆಗೆ ಸೇರಿದ ನಂತರ ಆದಂತ ಉಪಯೋಗ, ಜನರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಇರುವಂತ ಒಂದು ಭಾವನೆಯೇ ನಮ್ಮನ್ನು ಜನರ ಮನಸ್ಸಿನಲ್ಲಿ, ನೋಡಪ್ಪ ಇವನು ಆರ್ಮಿಗೆ, ಕೃಷ್ಣಯ್ಯನ ಅವ್ರ ಮಗ ಆರ್ಮಿಗೆ ಹೋಗಿ ಬಂದಿದ್ದಾನೆ, ಇವನಿಗೆ ಕ್ಯಾಪ್ಟನ್ ಆಗಿದ್ದಾನೆ, ಅದಕ್ಕಿಂತ ದೊಡ್ಡ ಪುರಸ್ಕಾರ ಏನ್ ಬೇಕು ನಮ್ಗೆ ಹೇಳಿ. ಅದೊಂಥರದ ಗರ್ವ, ಅದೇ ಮುಂದೆ ಮಾಡಿ ತಲೆ ಮೇಲೆ ಎತ್ತಿ ನಡೆಯುವಂತ ಒಂದು ಅವಕಾಶ ನಮಗೆ ಮಾಡಿಕೊಟ್ಟದ್ದೇ ಆರ್ಮಿ. ನಾವು ಇಲ್ಲಿ ಒಂದು ನಾರ್ಮಲ್ ಕಾಲೇಜ್ ಸ್ಟೂಡೆಂಟ್ ಇಂದ ಆರ್ಮಿ ಆಫೀಸರ್ ಅಂತ ಹೇಳ್ಕೊಂಡು ಬರುವಂತೆ ಮಾಡಿದ್ದೆ ನಮ್ಮ ಇಂಡಿಯನ್ ಆರ್ಮಿ.
1: ನೀವು ಯಾವ ಹುದ್ದೆಯಿಂದ ನಿವೃತ್ತಿಯಾಗಿ ಬಂದ್ರಿ?
0: ನಾನು 91 ಜೂನ್ ಅಲ್ಲಿ ಮೇಜರ್, ಸಬ್ಸ್ಟಾಂಟಿವ್ ಮೇಜರ್ ಅಂತ ಹೇಳಿದ್ದಾರೆ, ಸಬ್ಸ್ಟಾಂಟಿವ್ ಮೇಜರ್ ಆಗಿ ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಬಂದದ್ದು.
1: ಇನ್ನು ಈಗಿನ ಯುವಕರು ಸೇನೆಗೆ ಸೇರ್ಲಿಕ್ಕೆ ಬಯಸುವಂತವರಿಗೆ ಅವರು ಹೋಗೋದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಪೂರ್ವ ತಯಾರಿಯನ್ನ ಮಾಡ್ಕೋಬೇಕು ಹಾಗೂ ಯಾಕಾಗಿ ಸೇನೆಗೆ ಸೇರ್ಬೇಕು ಅಂತ ಹೇಳ್ತೀರಾ?
0: ಅದಕ್ಕೆ ಮೊದಲು ನಾನೊಂದು ಇನ್ಫಾರ್ಮೇಶನ್ ನಿಮಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಗಂಡಿ ಒಬ್ಬನೇ ಮಗ, ಒಬ್ಬನೇ ಮಗಳು. ನನ್ನ ಮಗನು ಸಹಿತ BSc ಮಾಡಿ ಸೇನೆಗೆ ಸೇರಿ ಈಗ 20 ವರ್ಷ ಆಯ್ತು, ಲೆಫ್ಟಿನೆಂಟ್ ಕರ್ನಲ್ ಆಗಿ ಈಗ ಅವರು ಆರ್ಮಿ ಏವಿಯೇಷನ್ ಪೈಲಟ್ ಹುದ್ದೆಯಲ್ಲಿದ್ದಾನೆ ಅವನು. ಅದು ಅದೊಂದು ನಮಗೆ ಹೆಮ್ಮೆ. ನನ್ನ ಮಗನು ಸಹಿತ ಆರ್ಮಿಯಲ್ಲಿ ನಮಗಿಂತ ಮುಂದೆ ಹೋಗಿ ಸರ್ವಿಸ್ ಮಾಡ್ತಾ ಇದ್ದಾನೆ ಅಂತ ಹೇಳೋದೊಂದು ಹೆಮ್ಮೆಯ ವಿಚಾರ. ಅದು ನಾನು ಮಗನಿಗೆ

0: ಹೇಳಿದ್ದು ಅಷ್ಟೇ ನೋಡಪ್ಪ, ಇದು ಟೀಚರ್ಸ್ ಆಗಲಿ ಅಥವಾ ಮೆಡಿಕಲ್ ಪ್ರೊಫೆಷನ್ ಆಗಲಿ, ಇವೆಲ್ಲ ನೋಬಲ್ ಪ್ರೊಫೆಷನ್ಸ್ ಅಂತ ಹೇಳ್ತೀವಿ ನಾವು. ಹಾಗೆ ಇಂಡಿಯನ್ ಆರ್ಮಿಗೆ ಸೇರೋದು ಒಂದು ನೋಬಲ್ ಪ್ರೊಫೆಷನ್. ಇದಕ್ಕಿಂತ ದೊಡ್ಡ ನಾನು ಮಾಡುವಂಥ ಸ್ಯಾಕ್ರಿಫೈಸ್ ಇಲ್ಲ, ನೀನು ಮಾಡುವಂಥ ಬೆಟರ್ ಕೆಲಸನೂ ಇಲ್ಲ. ನೀನು ಆರ್ಮಿಗೆ ಸೇರೋದಾದರೆ ನಂದು ನಂದು ಫುಲ್ಲೆಸ್ಟ್ ಸಪೋರ್ಟ್ ಇದೆ ಅಂತೇಳಿ. ಹಾಗೆ ಅವನು ಸಹಿತ ಅದನ್ನ ಪರೀಕ್ಷೆನ ಓದಿ ಪಾಸ್ ಮಾಡಿ 2005 ಇಸವಿಯಲ್ಲಿ ಅವನು ಸಹಿತ ಆರ್ಮಿಗೆ ಸೇರಿ 20 ವರ್ಷ ಆಯ್ತು ಈಗ. ಹಿ ಇಸ್ ಎ ಲೆಫ್ಟಿನೆಂಟ್ ಕರ್ನಲ್. ಹಾಗೆ ನಾನು ಆ ಆರ್ಮಿಗೆ ಸೇರೋರಿಗೆ ಹೇಳೋದು ಇಷ್ಟೇ, ಇದಕ್ಕಿಂತ ಬೆಟರ್ ಪ್ರೊಫೆಷನ್ ನಿಮಗೆ ಸಿಗೋದಿಲ್ಲ. ನಿಮ್ಮನ್ನು ನಾರ್ಮಲ್ ಒಂದು ಮನುಷ್ಯರಿಂದ ನಿಮ್ಮನ್ನು ಒಂದು ಜೀವನದಲ್ಲಿ ಒಂದು ಸಾರ್ಥಕತೆ ಮೂಡಿಸುವಂತ ಒಂದು ಗುಣ ತರೋದೇ ನಿಮ್ಮ ಈ ಆರ್ಮಿಯಿಂದಾಗಿ. ಆರ್ಮಿಯಿಂದ ನೀವು ಡಿಸಿಪ್ಲಿನ್ ಕಲಿತೀರಿ, ನೀವು ಜೀವನದ ಒಂದು ಏಮ್ ಕಲಿತೀರಿ, ಒಂದು ಹ್ಯುಮ್ಯಾನಿಟಿ ಅಂತ ಹೇಳಿ ಬರೋದೇ ನಮ್ಮ ಆರ್ಮಿ ಲೈಫ್ ನೋಡಿದ ಮೇಲೆ. ಆದ್ರಿಂದ ಎಲ್ಲರೂ ಇದನ್ನ ಒಂದು ಕಮ್ಮಿ ಪಕ್ಷ ಒಂದು 5 ವರ್ಷ ಆದರೂ ಕಷ್ಟಪಟ್ಟು ಓದಿ ಪಾಸ್ ಆಗಿ 5 ವರ್ಷ ಆರ್ಮಿ ಆಫೀಸರ್ ಗ್ರೇಡ್ ಅಲ್ಲಿ ಸರ್ವಿಸ್ ಮಾಡಿ ಬನ್ನಿ, ಕೆಳಗಿನ ರ್ಯಾಂಕ್ ಅಲ್ಲಿ ಹೋಗಿ ಸರ್ವಿಸ್ ಮಾಡಿ ಬನ್ನಿ, ಒಂದು 5 ರಿಂದ 7 ವರ್ಷ ಮಾಡಿ ಬನ್ನಿ. ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಉದ್ದೇಶ, ನಿಮ್ಮ ಗುರಿ ಕಂಪ್ಲೀಟ್ ಇನ್ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ತೇನೆ ನಾನು. ಐ ಆಮ್ ವೆರಿ ಹ್ಯಾಪಿ ನಾವು ಆರ್ಮಿ, ನಮ್ಮ ಆರ್ಮಿ ಅಂತ ಒಂದು ಸುದೃಢ ಆರ್ಮಿಯಲ್ಲಿ ನಾವು ಸರ್ವಿಸ್ ಮಾಡಿ ಬಂದಿದ್ದೇವೆ. ನಾನು ಅದರಲ್ಲಿ ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಗಿದ್ದೆ ಇಂತ ಇಂಥ ಜಾಗದಲ್ಲಿ ಅಂತ ಹೇಳಲಿಕ್ಕೆ ನಾನು ಒಂದು ಖುಷಿ ಪಡ್ತೇನೆ. ನಾನು ನಮ್ಮ ಈಗಿನ ಲೈಫಿನ ಸ್ಟ್ಯಾಂಡರ್ಡ್ಗೆ ನಾನು ಯಾವಾಗಲೂ ಆರ್ಮಿಗೆ ಚಿರಋಣಿಯಾಗಿರ್ತೇನೆ ಅಂತ ಹೇಳಿ ಇಚ್ಛೆ ಪಡ್ತೇನೆ.
1: ಧನ್ಯವಾದಗಳು ವೆಂಕಟಗಿರಿ ಸಾಯಿ ಅವರೇ, ಇಷ್ಟೊತ್ತು ತಮ್ಮ ಸೇನಾ ಜೀವನದ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು.

ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ ಡಿಎಂ.

ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

0: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:45 ತಪ್ಪದೆ ಆಲಿಸಿ ಶ್ರೋತೃಗಳೇ. ಭಾವಲಹರಿ
1: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ಎಲ್ಲ ಕೆಳಗರಿಗೂ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಳಗರೇ, ನೀವು ನಮ್ಮೊಂದಿಗೆ ಮಾತನಾಡಲು ಕರೆ ಮಾಡಬೇಕಂತ ದೂರವಾಣಿ ಸಂಖ್ಯೆ 0827222288. ಮೊದಲ ಕರೆ ಯಾರು, ಎಲ್ಲಿಂದ ಮಾಡ್ತಾರೆ ಅಂತ ನೋಡೋಕ್ಕೆ ಮುಂಚೆ ಒಂದು ಗೀತೆಯನ್ನು ಆಲಿಸೋಣ.

0: ಕೇಳಿದ್ರಿ ದಿನದ ಮೊದಲ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ. ಕರೆಯಲ್ಲಿ ವ್ಯತ್ಯಾಸ ಆಗಿದೆ. ನಮಸ್ತೆ.
1: ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಪುಷ್ಪರಾಜ್ ಮಾತಾಡೋದು ಸರ್, ಕಗ್ಗೋಳು ಕಡು ಪಾಯಸಾಗಿಂದ ಸರ್.
0: ಪುಷ್ಪರಾಜ್ ಅವರು ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ ಸರ್?
0: ನಾವೆಲ್ಲ ಹುಷಾರಾಗಿದ್ದೇವೆ. ಯಾವ ಚಿತ್ರದ ಗೀತೆ ಬೇಕಿತ್ತು
1: ಸರ್? ಲವ್ ಓಟಿಪಿ ಚಿತ್ರದಲ್ಲಿ ನಿಹಾಲ್ ತವರು ಅವರು ಆಡಿರುವ ನಿನ್ನ ಹಾಗೆ ಯಾರು ಇಲ್ಲ ನೀನೇ ಸುಂದರ.
0: ಯಾವ ಚಿತ್ರ ಇನ್ನೊಮ್ಮೆ?
1: ಲವ್ ಓಟಿಪಿ.
0: ಏನ್ ಮಾಡ್ತಿದ್ದೀರಿ ಪುಷ್ಪರಾಜ್ ಅವರೇ? ಹೇಗಿದೆ ಮನೆ ಕಡೆ ಎಲ್ಲ, ಕೆಲಸ ಎಲ್ಲ ಏನಿತ್ತು?
1: ಇವತ್ತು ಸ್ವಲ್ಪ ಮಳೆ ಬಂತು ಸರ್, ಅಣಿ ಅಣಿ ಮಳೆ ಬಂತು ಸರ್.
0: ಮಳೆ ಇದೆ, ಸ್ವಲ್ಪ ಬೇಕಾಗಿತ್ತು, ಬರ್ತಾ ಇದೆ.
1: ಅಂದ್ರೆ ಸ್ವಲ್ಪ ಬಂದಿದೆ ಅಷ್ಟೇ ಸರ್, ತುಂತುರು ಮಳೆ ಬಂದಿದೆ ಅಷ್ಟೇ ಸರ್.
0: ನಿಮ್ಗೊಂದು ಪ್ರಶ್ನೆ.
1: ಓಕೆ ಸರ್.
0: ಈಗ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟ ನಡೀತಾ ಇದೆ, ಅದರಲ್ಲಿ ಭಾರತ ಇದುವರೆಗೆ 10 ಚಿನ್ನ ಗೆದ್ದಿದೆ. ಅದರಲ್ಲಿ ಮೊದಲ ವೈಯಕ್ತಿಕ ಚಿನ್ನ ತಂದವರು ಯಾರು, ಅಥವಾ ಯಾವ ಇವೆಂಟ್ ಅಲ್ಲಿ ಅಂತ ಹೇಳ್ಬೋದಾ?
1: ಥ್ರೋಬಾಲ್ ಸರ್.
0: ಅಲ್ಲ, ಭಾರತಕ್ಕೆ ಮೊಟ್ಟ ಮೊದಲ ತಂದದ್ದು ಮಹಿಳೆಯರ ಕ್ರಿಕೆಟ್ ತಂಡ, ಅದು ತಂಡದ ರೂಪವಾಗಿ. ವೈಯಕ್ತಿಕವಾಗಿ ಯಾರು ಮೊದಲ ಚಿನ್ನವಂತಂದ್ರು, ಅಥವಾ ಯಾವ ಕ್ರೀಡೆಯಲ್ಲಿ ಅಂತ ಹೇಳ್ಬೋದಾ ಒಂದು ಅಂದಾಜಲ್ಲಿ?
1: ಕ್ರೀಡೆ ಸರ್.
0: ಹೌದು, ಕ್ರೀಡಾಪಟು ಅಥವಾ ಕ್ರೀಡೆ.
1: ಗೊತ್ತಾಗ್ತಾ ಇಲ್ಲ ಸರ್.
0: ಡಬಲ್ ಟ್ರ್ಯಾಪ್ ಶೂಟಿಂಗಲ್ಲಿ ನೀರು ದಂಡ ಅನ್ನುವಂಥವರು ಭಾರತಕ್ಕೆ ಮೊದಲ ವೈಯಕ್ತಿಕ ಚಿನ್ನದ ಪದಕವನ್ನು ತಂದುಕೊಡ್ತಾರೆ. ಇದರ ಜೊತೆಗೆ ಇವರು ಇದೇ ವಿಭಾಗದಲ್ಲಿ ಡಬಲ್ಸ್ ವಿಭಾಗ ಮತ್ತು ಮಿಕ್ಸ್ಡ್ ಡಬಲ್ಸಲ್ಲಿ ಚಿನ್ನ ಮತ್ತು ಡಬಲ್ಸ್ ವಿಭಾಗದಲ್ಲಿ ಬೆಳ್ಳಿಯನ್ನು, ಅಂದರೆ ಒಂದೇ ಟೂರ್ನಮೆಂಟಲ್ಲಿ 3 ಪದಕವನ್ನು ಪಡೆದೊಂದು ಐತಿಹಾಸಿಕ ಸಾಧನೆಯನ್ನು ಕೂಡ ಮಾಡ್ತಾರೆ.
1: ಓಕೆ ಸರ್.
0: ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ಸರ್, ಲವ್ ಓಟಿಪಿ ಚಿತ್ರದಲ್ಲಿ ನಿಹಾಲ್ ತವರು ಅವರು ಆಡಿರುವ ನಿನ್ನ ಹಾಗೆ ಯಾರಿಲ್ಲ ನೀನೇ ಸುಂದರ ಆಗಿದೆ ಸರ್.
0: ಸರಿ, ಮನೆಚ್ಚಿನ ಗೀತೆ ಬರ್ತಿದೆ. ಧನ್ಯವಾದಗಳು.
1: ನಮಸ್ತೆ ಸರ್.

0: ಕೇಳುಗರೇ, ನಮ್ಮ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದಾರೆ ನೋಡೋಣ. ನಮಸ್ತೆ
1: ಸರ್. ನಮಸ್ತೆ
0: ಹೇಳಿ, ಯಾರು ಮಾತಾಡ್ತಿರೋದು?
1: ಸರ್, ನಾನು ಸಂದೀಪ್ ಅಂತ ಧರ್ಮಸ್ಥಳದಿಂದ ಫೋನ್ ಮಾಡ್ತಿರೋದು.
0: ಹೇಗಿದ್ದೀರಿ ಸಂದೀಪ್ ಅವರೇ, ಏನ್ ಮಾಡ್ತಾ ಇದ್ದೀರಿ?
1: ನಾವು ಚೆನ್ನಾಗಿದ್ದೇವೆ ಸರ್. ತಾವ್ ಹೇಗಿದ್ದೀರಿ ಸರ್?
0: ನಾವೆಲ್ಲರೂ ಹುಷಾರಾಗಿದ್ದೇವೆ. ಏನ್ ಮಾಡ್ಕೊಂಡಿರೋದು ನೀವು?
1: ಸರ್, ನಾನು ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರೋದು ಸರ್.
0: ಹೇಗಿದೆ ಕೆಲಸ ಎಲ್ಲ, ಹೇಗಾಗ್ತಾ ಇದೆ ಈಗ?
1: ಎಲ್ಲ ಪರವಾಗಿಲ್ಲ ಸರ್, ಚೆನ್ನಾಗಿದೆ ಸರ್.
0: ಅಂದ್ರೆ ಧರ್ಮಸ್ಥಳ ವ್ಯಾಪ್ತಿ ಮಾತ್ರ ಅಥವಾ ತಾಲೂಕು ಮಟ್ಟದ ಹೇಗೆ?
1: ಇಲ್ಲ, ನಮ್ದು ಜಿಲ್ಲೆ ಬರ್ತದೆ ಸರ್,
0: ಜಿಲ್ಲಾ ಮಟ್ಟದ.
1: ದಕ್ಷಿಣ ಕನ್ನಡ ಜಿಲ್ಲೆ ಬರ್ತದೆ, ಅದರಲ್ಲಿ 7 ತಾಲೂಕು ಬರ್ತದೆ, ಅದರಲ್ಲಿ ರೀಜನಲ್ ಹೆಡ್ ಆಗಿ ವರ್ಕ್ ಮಾಡ್ತಿದ್ದೇನೆ ಸರ್.
0: ಆಗ ಕೆಲಸದ ಒತ್ತಡ ಕೂಡ ಹೆಚ್ಚಾಗಿರುತ್ತೆ.
1: ಹೌದು ಸರ್, ಹೌದು ಹೌದು. ಮಾಮೂಲಿ ಗವರ್ಮೆಂಟ್ ಜಾಬ್ ಅಲ್ಲ ಸರ್, ಮಾಮೂಲಿ ಇದ್ದಿರ್ತದೆ ಒತ್ತಡ.
0: ಪ್ರತಿ ಹಳ್ಳಿ ಹಳ್ಳಿಗೂ ಹೋಗ್ತಿರ್ಬೇಕಾ ಹೇಗೆ?
1: ಇಲ್ಲ ಸರ್, ಅಂದ್ರೆ ನಮಗೆ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ಇರ್ತದೆ, ಬೇರೆ ವರ್ಕರ್ಸ್ ಗೆಲ್ಲ ಇರ್ತದೆ, ಹಳ್ಳಿ ಹಳ್ಳಿಗೆಲ್ಲ ಹೋಗ್ಲಿಕ್ಕೆ ಎಲ್ಲ ಇರ್ತದೆ ಸರ್.
0: ಅಂದ್ರೆ ನೀವು ನೋಡಿದಾಗ ಏನು ದಕ್ಷಿಣ ಕನ್ನಡದಲ್ಲಿ ಈಗ ಅಭಿವೃದ್ಧಿ ಬೇಕಾಗಿದೆ ಅಥವಾ ಏನ್ ಆಗ್ತಾ ಇದೆ?
1: ಇಲ್ಲ ಸರ್, ಮಳೆ ಇಲ್ಲ, ಅದೇ ಸಮಸ್ಯೆ. ಮಳೆ ಒಂದು ಬಂದ್ರೆ ಸರಿ ಹೋಗುತ್ತೆ, ಇಲ್ಲದಿದ್ರೆ ಈ ಸಲ ನಮಗೆ ಹತ್ತತ್ರ ಇನ್ನು ಮೇ ತಿಂಗಳಲ್ಲಿ ಇನ್ನು ಸಮಸ್ಯೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ.
0: ಹೌದು ಹೌದು. ಮತ್ತೆ ನಿಮಗೆ ಕುಡಿಯುವ ನೀರು ಇದಕ್ಕೆಲ್ಲ
1: ಹೌದು
0: ಮತ್ತೆ?
1: ಹೌದು ಸರ್, ಅಂದ್ರೆ ನಮಗೆ ಅಂತ ಅಲ್ಲ, ಸಾಮಾನ್ಯವಾಗಿ ಈ ಸಲ ಮಳೆನೇ ಕಮ್ಮಿ ಅಲ್ಲ ಸರ್.
0: ಹೌದು, ಎಲ್ಲ ಕಡೆನೂ ಕಮ್ಮಿನೇ.
1: ಎಲ್ರಿಗೂ ಕಮ್ಮಿ, ಕೃಷಿಗೂ ಸಮಸ್ಯೆ,
0: ಹೌದು
1: ಎಲ್ರಿಗೂ ಸಮಸ್ಯೆ ಆಗ್ತದೆ.
0: ಹ್ಮ್.
1: ರೇಡಿಯೋ ತುಂಬಾ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಉಂಟು ಸರ್, ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ ಸರ್.
0: ಧನ್ಯವಾದಗಳು. ಅಂದ್ರೆ ಸವಿರುವುದ ಕೇಳ್ತಾ ಇರ್ತೀರಾ ಹೇಗೆ?
1: ನೋಡ್ತಾ ಇರ್ತೇವೆ ಸರ್, ಪ್ರತಿ ಸಲ ಕೇಳ್ತಾ ಇರ್ತೇವೆ. ಕಾರಲ್ಲಿ ಹೋಗುವಾಗ ಕೇಳ್ತಾ ಇರ್ತೀವಿ, ಮನೆಯಲ್ಲಿ ಕೇಳ್ತಾ ಇರ್ತೀವಿ. ಹಾಗೆ ನಮಗೆ ಸ್ವಲ್ಪ ಈಗ ಸಿಗ್ನಲ್ ಇದು ಸ್ವಲ್ಪ ಪ್ರಾಬ್ಲಮ್ ಉಂಟು.
0: ಓಕೆ ಓಕೆ.
1: ಬಟ್ ಅದರ್ವೈಸ್ ಮೊದಲೆಲ್ಲ ತುಂಬಾ ಕ್ಲಿಯರ್ ಆಗಿ ಕೇಳ್ತಾ ಇತ್ತು, ಇವಾಗ ಸ್ವಲ್ಪ ಒಮ್ಮೊಮ್ಮೆ ಡ್ರಾಪ್ ಆಗ್ತದೆ ಸಿಗ್ನಲ್.
0: ಅದು ಕೂಡ ಈಗ ಮೊಬೈಲ್ ಕೂಡ ನೀವು ಆಲಿಸಬಹುದು ನ್ಯೂಸ್ ಆನ್ ಏರ್.
1: ಹೌದು ಸರ್, ಹೌದು ಹೌದು, ಅದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಸರ್.
0: ಹೌದು
1: ಹೌದು ಸರ್, ಹೌದು.
0: ಹಾಗೆ ಸಂದೀಪ್ ಅವರು, ನಿಮಗೊಂದು ಪ್ರಶ್ನೆ, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟದೇ ಒಂದು ಪ್ರಶ್ನೆ.
1: ಓಕೆ ಸರ್.
0: ಎನ್ ಆರ್ ಎಲ್ ಎಂ ಅಂದ್ರೆ ಏನು?
1: ನ್ಯಾಷನಲ್ ರೆವಲ್ಯೂಷನ್ ಬರ್ತದೆ ಸರ್.
0: ನಿಮ್ಮ ಕೆಳಗೆ ಬರುವಂತ ಅಧಿಕಾರಿಗಳು?
1: ಹೌದು ಹೌದು ಸರ್, ಗೊತ್ತು ಗೊತ್ತು.
0: ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್,
1: ಹೌದು ಸರ್, ಹೌದು ಸರ್, ಹೌದು.
0: ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ,
1: ಇದಕ್ಕೊಂದು
0: ಅಧಿಕಾರಿಗಳು ಮತ್ತೆ ಅವರ ಕೆಳಗೆ ಕೃಷಿ ಸಖಿಯರು ಕೂಡ ಈಗ ನಿರಂತರ ಕೆಲಸವನ್ನ ಮಾಡ್ತಿರ್ತಾರೆ. ಸರಿ ಸಂದೀಪ್, ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ಸರ್, ನಂಗೆ ಕರ್ಣ ಫಿಲಂ ಇದ್ದು ಆ ಕರ್ಣನಂತೆ ನೀದಾನಿ ಆದ ಯೇಸುದಾಸ್ ಅವರು ಹಾಡಿದ್ದು ಆ ಹಾಡ್ಬೇಕು.
0: ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

0: ಕೆಲವರೇ ನಮ್ಮ ಮುಂದಿನ ಕರೆ ಯಾರು ಇಲ್ಲಿಂದ ಮಾಡಿದಾರೆ ನೋಡೋಣ. ನಮಸ್ತೆ
1: ಸರ್, ನಮಸ್ತೆ.
0: ಹೇಳಿ, ಯಾರು ಮಾತಾಡ್ತಿರೋದು?
1: ಅಬೂಬಕ್ಕರ್ ಬೈರಾಜ್.
0: ಅಬೂಬಕ್ಕರ್ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್.
0: ಹೇಗಿದೆ ಊರ ಕಡೆ ಎಲ್ಲ? ಹೇಗಿತ್ತು ಇವತ್ತಿನ ದಿನ?
1: ಊರ ಕಡೆ ತುಂಬ ಸೆಕೆ, ರಾತ್ರಿ ಮಳೆ ಬರ್ಬೋದು.
0: ಮೋಡ ಇದೆ.
1: ಹೌದು ಸರ್.
0: ಅದೇ ಎಲ್ಲ ಕಡೆ ಕೂಡ ಕೇಳ್ತಿರೋದು ಮಳೆ ಬರಲಿ ಅಂತೇಳಿ ಅಲ್ಲ.
1: ಹೌದೌದು,
0: ಅಂದರೆ
1: ರಾತ್ರಿ
0: ಕೃಷಿಗೂ
1: ತುಂಬ ಕಷ್ಟ
0: ಬೇಕು,
1: ಆಯ್ತಾ,
0: ಕುಡಿಯೋ ನೀರಿಗೂ ಕೂಡ.
1: ತಿಂಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು.
0: ಅದೇ ಅದೇ, ಕುಡಿಯೋದಕ್ಕೂ ಕೂಡ ಮುಂದೆ ನೀರು ಪರದಾಡಬೇಕಾಗಬಹುದು. ಹಾಗಾಗಿ ಮಳೆ ಬಂದರೆ ಒಳ್ಳೆಯದು.
1: ಮಳೆ ಬರ್ಬೋದು ಸರ್, ಶಕ್ಯದ ಕಾರಣ ಬರ್ಬೋದು ಆಗುತ್ತೆ.
0: ಹೌದು, ಇಲ್ಲದೂ ಕೂಡ ಹವಾಮಾನ ವರದಿ ಇದೆ, ಒಂದೆರಡು ದಿನದಲ್ಲಿ ಮಳೆ ಆಗಬಹುದು ಅಂತೇಳಿ, ಅಕ್ಟೋಬರ್ 1 ಅಥವಾ 2 ಒಳಗೆ. ಅಬೂಬಕ್ಕರ್, ನಿಮಗೊಂದು ಪ್ರಶ್ನೆ.
1: ಹೇಳಿ ಸರ್.
0: ಈಗ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟ ನಡೀತಾ ಇದೆ, ಯಾವ ದೇಶದಲ್ಲಿ ಅಂತ ಹೇಳ್ಬೋದಾ?
1: ಗೊತ್ತಿಲ್ಲ ಸರ್.
0: ಕೇಳಿಲ್ಲ ಸುದ್ದಿ ನ್ಯೂಸಲ್ಲೆಲ್ಲ?
1: ಇಲ್ಲ, ತಿಳಿದು ಕೇಳಿಲ್ಲ. ಕ್ರಿಕೆಟ್ ಯಾವ
0: ಅದು
1: ತಿಳಿದು
0: ಕೂಡ ಈಗ
1: ಕೇಳಿಲ್ಲ.
0: ಏಷ್ಯನ್ ಗೇಮ್ ನಡೀತಾಗ ಪ್ರತಿ ನ್ಯೂಸಲ್ಲಿ ಕೂಡ ಒಂದು ಸುದ್ದಿ ಇದ್ದೇ ಇರುತ್ತೆ. ಅದು ಜಪಾನ್ ದೇಶದಲ್ಲಿ 20ನೇ ಏಷ್ಯನ್ ಗೇಮ್ಸ್ ಅಲ್ಲಿನ ಐಚಿ ಮತ್ತು ನಗೋಯಾ ನಗರದಲ್ಲಿ ನಡೀತಾ ಇದೆ. ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ನನಗೆ ಶಂಕರ್ ನಾಗ್ ಅವರು ಗೀತೋ,
0: ಹೌದು,
1: ಹಾಗೆ ಗೆದ್ದ ಮಗದಲ್ಲಿ ಎಸ್ ಪಿ ಸರ್ ಜಾನಕಿ ಆಡಿದ್ರೆ ಕೆಲವು.
0: ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಸ್ತೆ.

ಆಕಾಶವಾಣಿ ಮಡಿಕೇರಿ. ಕೆಲವರೇ, ಸಮಯ ಇನ್ನೇನು 6 ಗಂಟೆಯಾಗಲಿದೆ. ಇನ್ನು ಮುಂದೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ, 7:20 ಸುದ್ದಿಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ, 9:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಕ್ರೀಡಾ ಲೋಕ, ಏಷ್ಯನ್ ಗೇಮ್ಸ್ 2026 ಕುರಿತು ವಾರದ ವರದಿ ಕ್ರೀಡಾ ವರದಿಗಾರ ಗಿರೀಶ್ ದೊಡ್ಡಮನಿ ಅವರಿಂದ, 10:00 ಬೆಂಗಳೂರು ಕೇಂದ್ರದಿಂದ ಏಷ್ಯನ್ ಗೇಮ್ಸ್ 2026 ದಿನದ ವರದಿ, 10:20 ಕಾರ್ಯಕ್ರಮ ಗೀತ ಚಂದ್ರಿಕೆ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಬಿಂದಿನಗವಿಲೆ ಭಗವಾನ್, 6:35 ರೈತರಿಗೆ ಸಲಹೆ, 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ, ವಿಷಯ October 2-8 ವನ್ಯಜೀವಿ ಸಪ್ತಾಹ, ಭಾಗವಹಿಸುತ್ತಾರೆ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಹಾಗೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾಧಿಕಾರಿಗಳಾದ ಸೂರ್ಯ ಸೇನ್, ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:50 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಭಾವಗೀತೆಗಳು, 9:10 ಬೆಂಗಳೂರು ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ, 9:45 ಚಿತ್ರಚಿತ್ತಾರ, 10:00 ಕರ್ನಾಟಕ

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರಿಂದ ಹಾಡುಗಾರಿಕೆ ಕೇಳುವಿರಿ. 10:30 ಗಾನ ಭಜನ, 11:00 ಗಾನ ಡಂಗೂರ, 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ವಿಜಯಪುರದ ಬಹುಮುಖ ಪ್ರತಿಭೆ ಹಾಗೂ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕಿರಣಕುಮಾರ ಶೇಖದಾರ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಕುಷ್ಠರೋಗ ಸಾಮಾಜಿಕ ಕಳಂಕ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತ್ನಾಳ, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಹಾಗೂ ಕಾಶಿನಾಥ್ ಯಲ್ಗೊಂಡೆ, ಜಿಲ್ಲಾ ಸಂಯೋಜಕರು, ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯ ಮತ್ತು ಹನುಮಂತರಾಯ್ ಗಟ್ಟಳ್ಳಿ ತಾಲೂಕು ಸಂದರ್ಶಿಸುವವರು ಸಂಗಮೇಶ್. 1:00 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, 1:30 ಪ್ರಚಲಿತ. 3:00 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ. 4:00 ಕೊಡಗಿನ ಜಾನಪದ ಹಾಡುಗಳು. 4:30 ನೆನಪು ನಿನಾದ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. 5:00 ಕೊಡವ ಸಿರಿ. ಏಷ್ಯನ್ ಗೇಮ್ಸ್ 2026 ಮಹಿಳೆಯರ 4x400 meter ರಿಲೇಯಲ್ಲಿ ಚಿನ್ನದ ಪದಕ ಹಾಗೂ 4x400 meter ಮಿಕ್ಸೆಡ್ ರಿಲೇಯಲ್ಲಿ ಬೆಳ್ಳಿ ಪದಕವನ್ನು ಪಡೆದ ಮಾಚಿಟ್ಟಿರ ಆರ್ ಪೂವಮ್ಮ ಅವರೊಂದಿಗೆ ಸಂದರ್ಶನ. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಕಾವೇರಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ. 6:50 ರೈತ ಧ್ವನಿ ಕಿಸಾನ್ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಮೀನು ಕೃಷಿಯ ಅನುಭವಗಳನ್ನು ಕುರಿತು ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಾದ ಮಡಿಕೇರಿ ತಾಲೂಕು ಕಗ್ಗೋಡ್ಲುವಿನ ಮಂದಿರ ತೇಜಸ್ ನಾಣಿಯ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ. ಸಂದರ್ಶಕರು ಸುಜಾತ ಹೆಫ್ ತಳವಾರ್. 7:20 ಸುದ್ದಿಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಕನ್ನಡ ಭಾರತಿ. ಲೇಖಕಿ ಕವಯಿತ್ರಿ ಡಾಕ್ಟರ್ ಹಸೀನಾ ಹೆಚ್ಕೆ ಅವರೊಡನೆ ಒಂದು ಆತ್ಮೀಯ ಸಂವಾದ. ಪ್ರಸ್ತುತಿ ವಿದ್ಯಾ ಕಾರಂತ್. ಸಮಗ್ರ ನಿರ್ವಹಣೆ ಎಲ್ಒ ನಂದನ್ ಕುಮಾರ್. 10:00 ಬೆಂಗಳೂರು ಕೇಂದ್ರದಿಂದ ಏಷ್ಯನ್ ಗೇಮ್ಸ್ 2026 ದಿನದ ವರದಿ. 10:20 ಕಾರ್ಯಕ್ರಮ ಗೀತ ಚಂದ್ರಿಕೆ. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಕೇಳುವರೆ, ಸಮಯ ಇನ್ನೇನು 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಕಲೆಕ್ಷನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
5: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿಡ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
6: The number you've dialed is currently busy.
0: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
0: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
9: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30th ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
8: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
10: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
11: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28th September 30th ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
10: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
0: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
12: September 19th ಮರಣಪಟ್ಟ ದೊಡ್ಡಪುಲಿಕೋಟು ಗ್ರಾಮ ಮುಕ್ಕಾಟಿರ ಪೌತಿ ತಿಮ್ಮಯ್ಯ ಐಂಡ ಪುಣ್ಣು ಉಮ್ಮವ್ವ ಕಾವೇರಿ ಐಂಡ ಮಾದಕಾರ್ಯ October 1st. ನಾಳೆ ಬ್ಯಾಳಚ ಪೊಲಕ 11 ಗಂಟೆಗೆ ದೊಡ್ಡಪುಲಿಕೋಟು ಗ್ರಾಮದಲ್ಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಾರ ಊರ್ಕಾರ ಬಿಂದು ಚೆಂಗಾದಿಯಲ್ಲ ಇದನ್ನೇ ಆಹ್ವಾನದ ಗ್ಯಾನ ಮಾಡಿದ್ದು ಬರೋಣಂದು ಐಂಡ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತ.
13: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-door ವಾರ್ಡ್ರೋಬ್ 8,900 ರೂಪಾಯಿಗೆ, 2-door ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
14: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
15: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
16: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
17: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
16: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
18: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
16: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
0: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
16: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
0: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
9: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30th ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
8: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
13: ಕೂರ್ಗ್ ಹೈಲೈಟ್ ಫರ್ನಿಚರ್ ನ

0: ಎಂಟನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
2: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್. ಕಾಲ್ 9606048734. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಪಪ್ಪಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಮದುವೆಯನ್ನು ಮೂರ್ನಾಡ್ನಲ್ಲಿರುವ ಕಾಫಿ ಕ್ಯಾಸಲ್ ಕೂರ್ಗ್ ನ ವೈಟ್ ಪೆಟಲ್ಸ್ ಹಾಲ್ ನಲ್ಲಿ ಮಾಡಿದ್ದಕ್ಕೆ ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ರು.
8: ಹೌದಮ್ಮ, ಕೊಡಗಿನಲ್ಲಿ ಬೆಸ್ಟ್ ಫಂಕ್ಷನ್ ಹಾಲ್ ಅದು, ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡಿದ್ದು.
2: ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನಾಪಿ, ಎಲ್ಲ ಅತ್ಯುತ್ತಮ ಫೆಸಿಲಿಟಿ ಒಂದಿಗೆ. ಕೊಡಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್ ಹಾಗೂ ರೂಮ್ಸ್ ಲಭ್ಯ.
6: ಕಾಫಿ ಕ್ಯಾಸಲ್ ಕೂರ್ಗ್, ಬಲಮರಿ ರೋಡ್, ಮೂರ್ನಾಡು. ಕಾಲ್ 9900311311.
9: ಸೆಪ್ಟೆಂಬರ್ 19 ಮರಣಪಟ್ಟ ದೊಡ್ಡಪುಲಿಕೋಟು ಗ್ರಾಮ ಮುಕ್ಕಾಟಿರ ಪೌತಿ ತಿಮ್ಮಯ್ಯ ಐಂಡ ಪುಣ್ಣು ಉಮ್ಮವ್ವ ಕಾವೇರಿ ಐಂಡ ಮಾದಕಾರ್ಯ ಅಕ್ಟೋಬರ್ 1. ನಾಳೆ ಬ್ಯಾಳಾಚ ಪೊಲಕ 11 ದೊಡ್ಡಪುಲಿಕೋಟು ಗ್ರಾಮತ್ಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಾರ ಊರ್ಕಾರ ಬಿಂದು ಚೆಂಗಾದಿಯಲ್ಲ ಇದನ್ನ ಆಹ್ವಾನದ ಜ್ಞಾನ ಮಾಡಿತು ಬರೋನುಂದು ಐಂಡ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತ.
10: ಜಾಹೀರಾತುಗಳು ಪ್ರಸಾರವಾದವು. ಕೆಲವರೇ, ಸಮಯ ಈಗ 6:19:45. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಾಂತಪ್ಪ, ದ್ಯಾಮಪ್ಪ ಗುಡ್ಕರ್ ಮತ್ತು ಸಂಗಡಿಗರು ಹಾಡಿರುವ ಗೊಂದಲಿಗರ ಪದಗಳು.

0: ಬಾಯಲ್ಲಿ ಮಣ್ಣು ಕುಡಿತಾಗ ಹಣ್ಣು ಜೀನತನ ಮಾಡಿ ಗಳಿಸಿದೆವಣ್ಣು
1: ಜೀನತನ ಮಾಡಿ ಗಳಿಸಿದೆವಣ್ಣಯ್ಯ
0: ಹತ್ತ ಸಾವಿರ ಹಣ್ಣು ತಿಪ್ಪಲ್ಲಿ ಮುಚ್ಚಿಟ್ಟು ಸಪ್ಪನ ಕೂಳು ತಿಂದೇನೋ ಮನುಷ್ಯ ಆಶು ಕೊಟ್ಟ

ಅಣ್ಣಲಿ ತಣ್ಣಲಿ ಅಣ್ಣಲಿ ಬ್ಯಾಡ, ಬಣ್ಣದ ಮಾತಿಗೆ ಮರಳಾಗ ಬ್ಯಾಡ, ಬರದ ಮಾತಿಗೆ ಮುಗಿಸಲಿ ಬ್ಯಾಡ. ಮರಣ ಬಂದ ಕೆಲಕ

0: ಶೆಟ್ಟಿಲೆ ಯಮರಾಜ ಎಳಕೊಂಡ ವೈವಾಗ ಮಹಳಗಿಯ ಮಣಿಯ ಯರ್ವಾದಿಯ ತಲ್ಲ ಯಾವ ಮಾಡಿಯದವ ಉಂಡಾನೈ
1: ನೀರಿನ ಅನುಭವ ತಿಳದ ನಡೆಯೋ

ಕೇಳುಗರೇ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಾಂತಪ್ಪ, ದ್ಯಾಮಪ್ಪ, ಗುಡ್ಕರ್ ಮತ್ತು ಸಂಗಡಿಗರು ಹಾಡಿದ ಗೊಂದಲಿಗರ ಪದಗಳನ್ನು ಕೇಳಿದಿರಿ. ಸಮಯ ಇನ್ನೇನು 6:30 ಆಗಲಿದೆ. ಮುಂದಿನ ಕಾರ್ಯಕ್ರಮ ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆಗುರುರಾಜ್, ಓದುತ್ತಿರುವವರು ಸರ್ವಮಂಗಳ ಎಂ. ಪ್ರಿಯ ಶ್ರೋತೃಗಳೇ, ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿ ಪಾಲಕೊಲ್ಲು, ನರಸಾಪುರ ಅನ್ನೋ ಹಳ್ಳಿಗಳಿವೆ. ಇಲ್ಲಿ ಹೊಕ್ಕರೆ ಕಲಾಗ್ರಾಮಕ್ಕೆ ಹೋದಂತೆ ಆಗುತ್ತೆ. ಈ ಹಳ್ಳಿಗಳ ಮನೆ ಮುಂದಿರೋ ಜಗಲಿಗಳ ಮೇಲೆ ಕಲೆ ಅರಳತಾ ಇರುತ್ತೆ. ಒಂದೇ ಒಂದು ಜಗಲಿಗಳು ಕೂಡ ಮಧ್ಯಾಹ್ನ ರಾತ್ರಿ ಹೊತ್ತು ಖಾಲಿ ಇರೋದಿಲ್ಲ. ಊರ ಮನೆ ಮಂದಿ ಮುಂದೆ ಕುಳಿತುಕೊಂಡು ಕಾಡು ಹರಟೆ ಹೊಡೆಯುತ್ತಲೇ ಕಸೂತಿ ಹಾಕ್ತಾರೆ. ಮಾತಾಡಿದಂತೆಯೂ ಆಯಿತು, ಕಸೂತಿ ಹಾಕ್ದಂಗೂ ಆಯಿತು. ಶೇಕಡ 60% ಮಹಿಳೆಯರಿಗೆ ಇದೇ ಕೆಲಸ. ಮಧ್ಯಾಹ್ನ ಊಟ ಮಾಡಿ ರಾತ್ರಿ ಡಿನ್ನರ್ ಮುಗಿಸಿ ಜಗಲಿ ಮೇಲೆ ಕೂತ್ರೆ ಇಲ್ಲಿನ ಹೆಂಗಸರಿಗೆ ಅವರದೇ ಕಲಾಲೋಕ. ಕೈಯಲ್ಲಿ ಸೂಜಿ ದಾರ ಕ್ರೋಶಗಳು ಇವರ ಮಾತಿಗೆ ಸಾಥ್ ಕೊಡುತ್ತವೆ. ಯಾರು ಯಾರಿಗೂ ಕಾಂಪಿಟೇಟರ್ ಅಲ್ಲ, ಆದ್ರೆ ಕಸೂತಿಯಲ್ಲಿ ಒಬ್ಬರಿಗಿಂತ ಒಬ್ಬರು ಹೆಚ್ಚು. ಗಂಡಸರು ಕೃಷಿ ಕೆಲಸಕ್ಕೆ ಹೋಗ್ತಾರೆ, ಹೆಣ್ಣು ಮಕ್ಕಳು ಕಸೂತಿ ಹಾಕೊಂಡು ಕೂರ್ತಾರೆ. ಹೀಗೆ ಕಸೂತಿ ಹಾಕಿ ಹಾಕಿ ವಾರ್ಷಿಕ ವಹಿವಾಟು ಕೋಟಿ ಕೋಟಿ ದಾಟಿದೆಯಂತೆ. ಹಬ್ಬಗಳು, ಮದುವೆ ಸಮಾರಂಭಗಳು ಬಂದ್ರೆ ಬಂಡಿ ಬಂಡಿ ಆರ್ಡರ್ ಬರುತ್ತೆ. ಎಲ್ಲ ತಯಾರಾಗೋದು ಜಗಲಿ ಮೇಲೇನೆ. ಇಲ್ಲಿ ತಯಾರಾಗುವ ಬಟ್ಟೆಗಳು, ಪಿಲ್ಲೋ ಕವರ್ಸ್, ಪರ್ಸ್, ಗೃಹಾಲಂಕಾರಿಕ ವಸ್ತುಗಳು ಶೇಕಡ 80% ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಯುರೋಪ್ ದೇಶಗಳಿಗೆ ಹಾರುತ್ತವೆ. ಶೇಕಡ 20% ಮಾತ್ರ ಭಾರತದ ಮಾರ್ಕೆಟ್ಗೆ ಹೋಗುತ್ತದೆ. ಇವತ್ತು ಈ ಕಲೆ ಕೋನಾಮ ಸೀಮೆಗೂ ಹರಡಿಕೊಂಡಿದೆ. ಹೀಗೆ ನರಸಾಪುರ ಮತ್ತು ಪಾಲಕೊಲ್ಲಿನ ವರ್ಕ್ ಫ್ರಮ್ ಜಗುಳಿಯಿಂದ ತಯಾರಾದ ಉತ್ಪನ್ನ ಒಲಿಂಪಿಕ್ಸ್ ಅನ್ನು ಬಿಟ್ಟಿಲ್ಲ ಅಂದ್ರೆ ನಂಬಲೇಬೇಕು. ಈ ಕ್ರೀಡಾಕೂಟಕ್ಕೆ

0: ಬಂದ ಅತಿಥಿಗಳಿಗೆ ಒಲಿಂಪಿಕ್ಸ್ ರಿಂಗುಗಳನ್ನು ನೆನಪಿಗಾಗಿ ನೀಡಿದೆಯಂತೆ. ಪ್ರಧಾನಿಗಳು ಮನ್ ಕಿ ಬಾತ್ನಲ್ಲಿ ಕ್ಯಾ ಬಾತ್ ಹೇ ಅಂತ ಈ ಹಳ್ಳಿ ಮಹಿಳೆಯರು ಜಗುಲಿ ಉತ್ಪನ್ನಗಳ ಬಗ್ಗೆ ಹೊಗಳಿದ್ದಾರೆ ಅಂದ್ರೆ ಇವರೆಲ್ಲ ಸುಮ್ಮನೆ ಆಸಾಮಿಗಳಲ್ಲ. ನದಿಲಿ ಮುಳುಗಿದ್ರೆ ಪಾಪಗಳು ಕಳೆಯುತ್ತವೆ ಅಂತಾರೆ. ಅದಕ್ಕಾಗಿ ನದಿಯನ್ನು ಹುಡುಕಿಕೊಂಡು ಹೋಗಿ ಮುಳುಗೆದ್ದು ಬರೋರು ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ಭಾಗ್ ಅಂತ ಹಳ್ಳಿ ಇದೆ. ಇದರ ಪಕ್ಕದಲ್ಲಿ ಹರಿಯೋ ಭಾಗಿನಿ ನದಿಯಲ್ಲಿ ಜನರು ಮುಳುಗೇಳುತ್ತಾರೋ ಇಲ್ವೋ, ಆದ್ರೆ ಪ್ರತಿದಿನ ನೂರಾರು ಸೀರೆಗಳು ಮುಳುಗೇಳುತ್ತವೆ. ಹೀಗೆ ಮುಳುಗಿದ್ದ ಸೀರೆಗಳಲ್ಲಿ ಹಾಕಿರೋ ಅಚ್ಚಿನ ಬಣ್ಣಗಳು ಅಂದ್ರೆ ಕಲರ್ ಫಿಕ್ಸಿಂಗ್ ಆಗಿಬಿಡುತ್ತದೆ. ಇದನ್ನ ಎಲ್ಲರೂ ಭಾಗ್ ಪ್ರಿಂಟ್ಸ್ ಅಂತ ಕರೆದೇ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಇದು ಪ್ರಕೃತಿ ಕೊಟ್ಟ ಭಾಗಿನ. ನೈಸರ್ಗಿಕವಾಗಿ ತಾಮ್ರ, ಕ್ಯಾಲ್ಸಿಯಂ, ಸತು ಅಂಶಗಳು ನದಿಲಿ ಅತಿ ಹೆಚ್ಚಾಗಿವೆಯಂತೆ. ಅದಕ್ಕೆ ಸೀರೆ ನೀರ್ ಮೇಲೆ ಹಾಸಿದ್ರೆ ಅದರ ಒಳಗಿರೋ ಬಣ್ಣಗಳನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಸೀರೆಗೆ ಪ್ರಿಂಟ್ ಹಾಕುವವರು ಕೂಡ ರಾಸಾಯನಿಕ ಬಳಸೋದಿಲ್ಲ. ಗಿಡಮೂಲಿಕೆಗಳು, ದಾಳಿಂಬೆ ಸಿಪ್ಪೆ ಬಳಸಿ ಬಟ್ಟೆ ಮೇಲೆ ವಿನ್ಯಾಸ ಮಾಡ್ತಾರೆ. ಹೀಗೆ ವಿನ್ಯಾಸ ಮಾಡಿದ ಬಟ್ಟೆಗಳನ್ನು ತಂದು ನದಿಲಿ ಮೀಸಿದ್ರೆ ಸಾಕು, ಬಣ್ಣ ಬಣ್ಣದ ವಿನ್ಯಾಸಗಳು ಗಾಢವಾಗಿ ಗಟ್ಟಿಗೊಳ್ಳುತ್ತವೆ. ದಿನಕ್ಕೆ ಸಾವಿರಾರು ಮೀಟರ್ನಷ್ಟು ಬಟ್ಟೆಗಳು ಈ ನದಿಲಿ ಈಜಿ ಹೋಗ್ತವೆ. ಮಳೆಗಾಲ ಜಾಸ್ತಿಯಾದಂತೆ ಕೆಸರು ತುಂಬೋದ್ರಿಂದ ಸೀರೆ ಈಜಾಡಕ್ಕೆ ರಜೆಯಂತೆ. ಇನ್ನೊಂದು ವಿಚಾರ ಏನಂದ್ರೆ ಈ ನದಿಲಿ ಸ್ನಾನ ಮಾಡಿದವರಿಗೆ ಬೋನ್ಸ್ ಕೂಡ ಗಟ್ಟಿಯಾಗುತ್ತಂತೆ. ಪ್ರಿಯ ಶ್ರೋತೃಗಳೇ, ಊಸುರುವಳ್ಳಿ ಇದ್ದಂಗೆ ಹೆಂಗೆಲ್ಲ ಬಣ್ಣ ಬದಲಾಯಿಸ್ತೀಯ ಅಂತ ಬಯ್ಯೋರಿದ್ದಾರೆ. ಈ ಬೈಗಳು ಸ್ಕೆಲ್ಟನ್ ಫ್ಲವರ್ಗೆ ಸೂಟ್ ಆಗುತ್ತೆ. ಏಕಂದ್ರೆ ಮಳೆ ದಡದಡ ಅಂತ ಬಂದ್ರೆ ಸಾಕು, ದಡಕ್ಕಂತ ಬಣ್ಣ ಬದಲಾಯಿಸ್ಬಿಡುತ್ತವೆ. ಮಳೆ ಬಂದ್ರೆ ಹೂ ಬಿಡೋದು ಎಲ್ರಿಗೂ ಗೊತ್ತು. ಆದ್ರೆ ಬಣ್ಣ ಬದಲಾಯಿಸೋ ವಿಶ್ವದ ಏಕೈಕ ಹೂವು ಇದೆ. ಮೂಲತಃ ಬಿಳಿ ಸುಂದರಿಯುಳು, ಪಳಿಕೆಗಳು ಮೇಲೆ ಮಳೆ ಹನಿ ಬಿದ್ರೆ ಸಾಕು, ಅವು ಗಾಜಿನಂತೆ ಟ್ರಾನ್ಸ್ಪರೆಂಟ್ ಆಗಿ ಕಾಣೋಕೆ ಶುರುವಾಗುತ್ತೆ. ಈ ಹೂವು ಇರೋದೇ ಹೀಗೆ, ಮಳೆ ಬಂದ್ರೆ ಬೆಳ್ಳಗಾಗುತ್ತದೆ. ಚೀನಾ, ಜಪಾನ್ನಲ್ಲಿ ಇದ್ರ ಬಗ್ಗೆ ವಿಶೇಷ ಭಕ್ತಿ ಇದೆ. ಹುಟ್ಟು ಸಾವು ಹೇಗಿರ್ತದೆ ಅಂತ ಹೇಳೋಕೆ ಈ ಹೂವನ್ನ ಉದಾಹರಣೆಯಾಗಿ ತೋರಿಸ್ತಾರೆ. ಇವು ಬೆಳೆಯೋದು ಕೂಡ ಅಲ್ಲೇ, ಸಿಕ್ಕಾಪಟ್ಟೆ ಥಂಡೆಯಿರೋ ಪ್ರದೇಶದಲ್ಲಿ ಸೆಲ್ಟನ್ ಫ್ಲವರ್ ಸಮೃದ್ಧವಾಗಿ ಬೆಳೆಯುತ್ತೆ. ಅಂದಹಾಗೆ ಈ ಟ್ರಾನ್ಸ್ಪರೆಂಟ್ ಫ್ಲವರ್ ನೋಡೋಕೆ ಮಾತ್ರ ಚಂದ ಅಲ್ಲ, ಜೀವ ಕೂಡ ಉಳಿಸಿತಂತೆ. ಕ್ಯಾನ್ಸರ್ ಕಾಯಿಲೆ ಬಂದವರಿಗೆ ಪ್ರೋಟೀನ್ ಕಣಗಳನ್ನು ಪತ್ತೆ ಹಚ್ಚೋಕೆ ಹೂವಿನ ದಳಗಳನ್ನು ಬಳಸ್ತಾರಂತೆ. ಆಗ ಬಹಳ ನಿಖರವಾದ ಅಷ್ಟೇ ಟ್ರಾನ್ಸ್ಪರೆಂಟ್ ಫಲಿತಾಂಶ ಬರುತ್ತಂತೆ. ವಿಶ್ವದ ಅದ್ಭುತ ಹೂವು ಇದು. ಹೀಗೆ ನೀರು ಬಿದ್ದಾಗ ಏಕೆ ಬಣ್ಣ ಬದಲಾಯಿಸುತ್ತೆ ಅಂತ ಹುಡುಕಿದ್ರೆ ದಳಗಳಲ್ಲಿ ಗಾಳಿಗುಳ್ಳೆಗಳು ಇರುತ್ತವೆ. ಇದು ಸೂರ್ಯನ ಕಿರಣಗಳನ್ನು ಎಲ್ಲಾ ದಿಕ್ಕುಗಳಿಗೆ ಚದುರಿಸುತ್ತದೆ. ಆಗ ನಮ್ಮ ಕಣ್ಣುಗಳಿಗೆ ಹೂವು ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತೆ ಅಂತ ಸಂಶೋಧಕರು ಹುಡುಕಿದ್ದಾರೆ. ಏನೇ ಆದ್ರೂ ಹೂವಿನಂತೆ ನಾವು ಕೂಡ ಪಾರದರ್ಶಕವಾಗಿರಬೇಕು ಅಲ್ವಾ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಬರೆದವರು ವಿಜಯಪುರದ ಕಟ್ಟಿಗುರುರಾಜ್, ಓದಿದವರು ಸರ್ವಮಂಗಳ ಎಂ. ಪ್ರಧಾನ ಸಂಪಾದಕರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:35.
2: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:35.
3: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
4: ಎಲ್ಐಸಿ ರವರ ಬಿಮಾ ಕವಚ್, ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
2: ಕೇಳಿದರೆ ಗಮನಿಸಿ, ನಾಳೆ ಸಂಜೆ 5:00 ನಮ್ಮ ನೆಲೆಯಿಂದ ಪ್ರಸಾರವಾಗುವ ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಏಷ್ಯನ್ ಗೇಮ್ಸ್ 2026 ಮಹಿಳೆಯರ 4x400 meter ರಿಲೇಯಲ್ಲಿ ಚಿನ್ನದ ಪದಕ ಹಾಗೂ 4x400 meter ಮಿಕ್ಸೆಡ್ ರಿಲೇಯಲ್ಲಿ ಬೆಳ್ಳಿ ಪದಕವನ್ನು ಪಡೆದ ಮಾಚೆಟ್ಟಿರ ಆರ್ ಪೂವಮ್ಮ ಅವರೊಂದಿಗೆ ಸಂದರ್ಶನವಿದೆ. ಇಂದು ಸಂಜೆ 6:50 ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರಲಿದೆ. ಸಮಯ ಈಗ 6:37 ಆಗಲಿದ್ದು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಲ್ಲಿ.

ಕೇಳಿ ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲ್ಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೈಮಗ್ಗ ಉದ್ಯಮಕ್ಕೆ ಕೈಗಾರಿಕಾ ಸ್ಥಾನಮಾನ ನೀಡಲು ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದ ಕೇಂದ್ರ ಸರ್ಕಾರ, ರಾಜ್ಯಕ್ಕೆ 1,107 ಕೋಟಿ ರೂಪಾಯಿ ಬಿಡುಗಡೆ. ಗೃಹಲಕ್ಷ್ಮಿ ಯೋಜನೆಯ ಮರು ಪರಿಶೀಲನೆಯಲ್ಲಿ ರಾಜ್ಯದ ಅರ್ಹ ಮತದಾರರ ಪರಿಗಣನೆಗೆ ಸರ್ಕಾರ ನಿರ್ಧಾರ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಓರ್ವ ಕಾರ್ಮಿಕ ಸಾವು, 8 ಮಂದಿಗೆ ಗಾಯ. ರಾಜ್ಯದಲ್ಲಿ ಅಂಕಾಧಾರಿತ ಚಾಲನಾ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ಗೃಹ ಇಲಾಖೆ ಚಿಂತನೆ. ಸರ್ಕಾರ ಕೂಡಲೇ ಒಳ ಮೀಸಲಾತಿ ಆದೇಶ ಜಾರಿಗೆ ತರುವಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆಯ ಜನರಿಗೆ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಶಕ್ತಿ ತುಂಬುವ ಮೂಲಕ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಸಂಕಲ್ಪ ತೊಟ್ಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ಹನೂರು ಕ್ಷೇತ್ರಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟಿಸಿ ನೆರವೇರಿಸಿ ಮಾತನಾಡಿದಂತಹ ಅವರು, ಚಾಮರಾಜನಗರ ವಿಶ್ವವಿದ್ಯಾಲಯಕ್ಕೆ ಡಾ ಬಿಆರ್ ಅಂಬೇಡ್ಕರ್ ಹೆಸರಿಡಲು ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ನೀರಾವರಿ ಇಲಾಖೆಯ ಮೂಲಕ ಅನೇಕ ಕಾಮಗಾರಿಗಳನ್ನು ಕೈಗೊಂಡು ಜಿಲ್ಲೆಯನ್ನು ಕೃಷಿಯೋಗ್ಯ ಭೂಮಿ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕೈಮಗ್ಗ ಉದ್ಯಮಕ್ಕೆ ಕೈಗಾರಿಕಾ ಸ್ಥಾನಮಾನ ನೀಡಲು ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 2027-28 ಮಾರುಕಟ್ಟೆ ವರ್ಷಕ್ಕೆ ಹಿಂಗಾರು ಋತುವಿನ 6 ಪ್ರಮುಖ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಉತ್ತರ ಪ್ರದೇಶ, ಕರ್ನಾಟಕ, ತೆಲಂಗಾಣ ರಾಜ್ಯಗಳ ರೈತರಿಂದ ಬೇಳೆಕಾಳು, ಎಣ್ಣೆ ಬೀಜಗಳನ್ನು ಖರೀದಿ ಮಾಡಲಿದೆ. ಕರ್ನಾಟಕಕ್ಕೆ 1,107 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ರಾಜ್ಯದಿಂದ 600

0: 59 ಕೋಟಿ ರೂಪಾಯಿ ಮೌಲ್ಯದ 115,500 ಮೆಟ್ರಿಕ್ ಟನ್ ಸೋಯಾಬೀನ್, 335 ಕೋಟಿ ರೂಪಾಯಿ ಮೌಲ್ಯದ ಹೆಸರುಕಾಳು, 11 ಕೋಟಿ ರೂಪಾಯಿ ಮೌಲ್ಯದ ಸೂರ್ಯಕಾಂತಿ ಖರೀದಿಸಲಿದೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಮರುಪರಿಶೀಲನಾ ಪ್ರಕ್ರಿಯೆಯಲ್ಲಿ ಸರ್ಕಾರವು ಅರ್ಹ ಫಲಾನುಭವಿಗಳ ಮತದಾರರ ಗುರುತಿನ ಚೀಟಿಯನ್ನು ಪರಿಗಣಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತರ ರಾಜ್ಯಗಳ ಜನರು ಈ ಯೋಜನೆಯ ಲಾಭ ಪಡೆಯುತ್ತಿರುವುದರಿಂದ ಹೊಸ ಅರ್ಜಿಯನ್ನು ಸಿದ್ದಪಡಿಸಲಾಗಿದೆ. ರಾಜ್ಯದ ಮತದಾರರಾಗಿರುವ ಮತ್ತು ಅರ್ಹತೆ ಹೊಂದಿದವರನ್ನು ಮಾತ್ರ ಪರಿಗಣನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ನ ಕೋಕರ್ ಹೈಡ್ರೋ ಟ್ರೀಟಿಂಗ್ ಘಟಕದಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಓರ್ವ ಮೃತಪಟ್ಟಿದ್ದು 8 ಮಂದಿಗೆ ಗಾಯ ಆಗಿದೆ. ಗಾಯಗೊಂಡವರ ಪೈಕಿ ಓರ್ವನಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ ಬೆಂಕಿ ಹತೋಟಿಗೆ ಬಂದಿದೆ ಎಂದು ಎಂಆರ್ಪಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಭೀಕರ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ವರದಿ ನೀಡಲು ಜಿಲ್ಲಾಧಿಕಾರಿಗೆ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚನೆ ನೀಡಿದ್ದಾರೆ. ಘಟಕ ಕುರಿತಂತೆ ಸೂಕ್ತ ತನಿಖೆ ನಡೆಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನ ಸಂಚಾರ ದಟ್ಟಣೆ ನಿಯಂತ್ರಣ, ರಸ್ತೆ ಸುರಕ್ಷತೆ ಹೆಚ್ಚಿಸುವುದು ಮತ್ತು ಸಂಚಾರಿ ನಿಯಮಗಳ ಉಲ್ಲಂಘನೆಗೆ ಪರಿಣಾಮಕಾರಿಯಾಗಿ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿಂದು ಗೃಹ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳ ಜಂಟಿ ವಿಮರ್ಶಾ ಸಭೆ ಜರುಗಿತು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸಾರಿಗೆ ಸಚಿವ ಭೈರತಿ ಸುರೇಶ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆಗೆ ಕಡಿವಾಣ ಹಾಕಲು ಕಠಿಣ ಕ್ರಮ ಕೈಗೊಳ್ಳಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ವಿವಿಧ ಸಂಚಾರಿ ಉಲ್ಲಂಘನೆಗಳಿಗೆ ಅಂಕಗಳನ್ನು ನಿಗದಿಪಡಿಸಿ ನಿರ್ದಿಷ್ಟ ಮಿತಿಯನ್ನು ತಲುಪಿದಾಗ ಚಾಲನಾ ಪರವಾನಗಿಯನ್ನು ಅಮಾನತುಗೊಳಿಸುವ ಅಂಕಾಧಾರಿತ ಚಾಲನಾ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇದೇ ವೇಳೆ ಸಂಚಾರಿ ಉಲ್ಲಂಘನೆಗಳಿಗೆ ವಿಧಿಸಲಾಗುತ್ತಿರುವ ದಂಡದ ಮೊತ್ತವನ್ನು ಹೆಚ್ಚಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. 5 ಅಥವಾ ಅದಕ್ಕಿಂತ ಹೆಚ್ಚು ಸಂಚಾರಿ ಉಲ್ಲಂಘನೆಗಳನ್ನು ಮಾಡಿದವರನ್ನು ಗುರುತಿಸಿ ಅಂಥವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಬಾಕಿ ಇರುವ ದಂಡ ವಸೂಲಿ ಮಾಡುವುದು ಮತ್ತು ಅಗತ್ಯ ಇರುವಲ್ಲಿ ವಾಹನಗಳನ್ನು ತಡೆ ಹಿಡಿಯುವುದು ಅಥವಾ ಕಪ್ಪು ಪಟ್ಟಿಗೆ ಸೇರಿಸುವ ಕುರಿತು ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಒಳ ಮೀಸಲಾತಿ ಆದೇಶವನ್ನು ಜಾರಿಗೆ ತರಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ಸಮಾನತೆ ಹಾಗೂ ಒಳ ಮೀಸಲಾತಿ ಜಾರಿಗೆ ಬರುವವರೆಗೂ ನಿರಂತರ ಹೋರಾಟ ಮುಂದುವರೆಯಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಜನರ ಭಾವನೆಗಳಿಗೆ ಸ್ಪಂದಿಸಿ ಕೂಡಲೇ ಒಳ ಮೀಸಲಾತಿ ಆದೇಶವನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತಾದಂತಹ ಒಂದು ನೋಟ ಮೂಡಿಬರಲಿದೆ. ಭಾರತವನ್ನು ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾರ್ಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ನಿರ್ವಹಿಸಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಹಿರಿಯ ಪತ್ರಕರ್ತ ದಾಮೋದರ್ ಬೆಳ್ತಂಗಡಿ, ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಯಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ದೊರೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಟ್ಟದಲ್ಲಿಯೇ ವಿದ್ಯಾರ್ಥಿಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತಿದೆ. ಈ ಯೋಜನೆ ಮೂಲಕ ಕ್ರೀಡಾಪಟುಗಳು ಒಲಿಂಪಿಕ್ಸ್ನಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಎಂದು ಅವರು ಹಾರೈಸಿದ್ದಾರೆ.
3: ಖೇಲೋ ಇಂಡಿಯಾ ಪ್ರಮುಖ ಯೋಜನೆಯಾಗಿದೆ. ಶಾಲಾ ಮತ್ತು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸುವುದು, ಕ್ರೀಡಾ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಯುವಕರನ್ನು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು ಇದರ ಪ್ರಮುಖ ಉದ್ದೇಶಗಳಾಗಿವೆ. ಇದರ ಮೂಲಕ ಗ್ರಾಮೀಣ ಮತ್ತು ದೂರದ ಪ್ರದೇಶದಲ್ಲಿರುವ ಪ್ರತಿಭೆಗಳಿಗೂ ಹೆಚ್ಚಿನ ಅವಕಾಶಗಳು ದೊರೆಯುವಂತಾಗಿದೆ. ಅದೇ ರೀತಿ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸಿಸ್ಟಮ್ ಟಾಪ್ಸ್ ಅಂತ ಏನು ಕರಿತೀವಿ, ಆ ಮೂಲಕ ಉನ್ನತ ಮಟ್ಟದ ಕ್ರೀಡಾಪಟುಗಳಿಗೆ ತರಬೇತಿ, ವಿದೇಶಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವಿಕೆ ಮತ್ತು ಅಗತ್ಯವಾದ ಕ್ರೀಡಾ ಸೌಲಭ್ಯಗಳಿಗೆ ಬೆಂಬಲವನ್ನು ನೀಡಲಾಗ್ತಾ ಇದೆ.
0: ಬರಗಾಲಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ

ತಾವು ಇಟ್ಟ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕೇವಲ 2,500 ರೂಪಾಯಿ ನೀಡಲು ನಿರ್ಧರಿಸಿದೆ. ಕೇಂದ್ರಕ್ಕೆ ನಿಯೋಗ ಹೋಗುವ ಬದಲು ಜನತಾ ನ್ಯಾಯಾಲಯಕ್ಕೆ ಹೋಗುವುದಾಗಿ ತಿಳಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಘೋಷಣೆ ಮಾಡಿರುವಂತಹ 1 ಕೋಟಿ ರೂಪಾಯಿಯನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ ನೀಡುವಂತೆ ಅವರು ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೌಜನ್ಯ ಅವರ ಕುಟುಂಬ ಅಥವಾ ಇತರರ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶ ಸರ್ಕಾರಕ್ಕಿಲ್ಲ ಎಂದು ಹೇಳಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡದಿಂದ ತಮ್ಮನ್ನು ಬಿಡುಗಡೆ ಮಾಡುವಂತೆ ಕೋರಿ ಬೆಂಗಳೂರು ಗ್ರಾಮಾಂತರ ಎಎಸ್ಪಿ ವೆಂಕಟೇಶ್ ಪ್ರಸನ್ನ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಉತ್ತರ ಕನ್ನಡ ಮತ್ತು ಕರಾವಳಿ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿರುವ ಕೇಂದ್ರ ಸರ್ಕಾರ ಮಡಗಾಂವ್ ಬೆಂಗಳೂರು ನಡುವೆ ಸಂಚಾರ ಮಾಡುತ್ತಿದ್ದಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಬೆಂಗಳೂರಿನ ಯಶವಂತಪುರದವರೆಗೆ ವಿಸ್ತರಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ಕುರಿತು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಪತ್ರದ ಮೂಲಕ ಅಧಿಕೃತ ಮಾಹಿತಿ ನೀಡಿದ್ದಾರೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಡಗಾಂವ್ ಮಂಗಳೂರು ವಂದೇ ಭಾರತ್ ರೈಲನ್ನು ಮುರುಡೇಶ್ವರ ಗೋಕರ್ಣ ಮತ್ತು ಕಾರವಾರ ಮಾರ್ಗವಾಗಿ ಬೆಂಗಳೂರಿನವರೆಗೆ ವಿಸ್ತರಿಸಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 8 ಸರ್ಕಾರಿ ಇಲಾಖೆಗಳಲ್ಲಿ ಸುಮಾರು 38,000 ಕೋಟಿ ರೂಪಾಯಿಗಳಷ್ಟು ಪಾವತಿ ಬಾಕಿ ಉಳಿದಿದೆ ಎಂದು ರಾಜ್ಯ ಗುತ್ತಿಗೆದಾರರ ಸಂಘ ಆರೋಪ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್, ನವೆಂಬರ್ ವೇಳೆಗೆ ಬಾಕಿ ಹಣ ಪಾವತಿ ಮಾಡದಿದ್ದರೆ ಕಮಿಷನ್ ರೂಪದಲ್ಲಿ ಪಡೆದ ಲಂಚಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಬಹಿರಂಗಪಡಿಸುವುದಾಗಿ ಸಂಘ ಎಚ್ಚರಿಕೆ ನೀಡಿದ್ದಾರೆ. ಕೆಪಿಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಪರೀಕ್ಷಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹಲವು ಆಘಾತಕಾರಿ ವಿಷಯಗಳನ್ನು ಬಹಿರಂಗಪಡಿಸಿದ್ದಾರೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಗಂಗ್ವಾರ್ ಮತ್ತು ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ಭಾಗಿಯಾಗಿರುವ ಈ ಪ್ರಕರಣದಲ್ಲಿ ಪರೀಕ್ಷೆಗೆ ಮುನ್ನವೇ ಸರಿಯಾದ ಉತ್ತರಗಳೊಂದಿಗೆ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯರ್ಥಿಗಳಿಗೆ ನೀಡಿ ಕಂಠಪಾಠ ಮಾಡಿಸಲು ರೆಸಾರ್ಟ್ಗೆ ಕರೆದೊಯ್ಯಲಾಗಿತ್ತು ಎಂದು ಇಡಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೈಮಗ್ಗ ಉದ್ಯಮಕ್ಕೆ ಕೈಗಾರಿಕಾ ಸ್ಥಾನಮಾನ ನೀಡಲು ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದ ಕೇಂದ್ರ ಸರ್ಕಾರ ರಾಜ್ಯಕ್ಕೆ 1,107 ಕೋಟಿ ರೂಪಾಯಿ ಬಿಡುಗಡೆ. ಗೃಹಲಕ್ಷ್ಮಿ ಯೋಜನೆಯ ಮರು ಪರಿಶೀಲನೆಯಲ್ಲಿ ರಾಜ್ಯದ ಅರ್ಹ ಮತದಾರರ ಪರಿಗಣನೆಗೆ ಸರ್ಕಾರ ನಿರ್ಧಾರ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಓರ್ವ ಕಾರ್ಮಿಕ ಸಾವು, 8 ಮಂದಿಗೆ ಗಾಯ. ರಾಜ್ಯದಲ್ಲಿ ಅಂಕಾಧಾರಿತ ಚಾಲನಾ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ಗೃಹ ಇಲಾಖೆ ಚಿಂತನೆ. ಸರ್ಕಾರ ಕೂಡಲೇ ಒಳ ಮೀಸಲಾತಿ ಆದೇಶ ಜಾರಿಗೆ ತರುವಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಮಡಿಕೇರಿ ಕೆಳಗಡೆ ಸಮಯ ಈಗ 6:50 ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ.

0: ರೈತ ಬಾಂಧವರೇ ನಮಸ್ಕಾರ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 0827222285558. ಮೊದಲ ಕರೆ ಇದೆ ನೋಡೋಣ. ಕರೆಯಲ್ಲಿ ವ್ಯತ್ಯಾಸ ಆಗಿದೆ. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0827222285558. ನಮಸ್ತೆ.
1: ನಮಸ್ಕಾರ.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾವು ಭಾಗಮಂಡಲದ ತೇರಂಗಲ್ ಗ್ರಾಮದ ಪರಿವಾರ ಸುರೇಶ್ ಅಂತ.
0: ಪರಿವಾರ ಸುರೇಶ್ ಅವರೇ.

0: ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್, ತಾವು ಚೆನ್ನಾಗಿದ್ದೀರಾ?
0: ನಾವೆಲ್ಲರೂ ಹುಷಾರಾಗಿದ್ದೇವೆ. ಹೇಗಿದೆ ಕೃಷಿ ಎಲ್ಲ?
1: ಕೃಷಿ ಚೆನ್ನಾಗಿದೆ ಸರ್. ನಮ್ದು ಭಾಗಮಂಡಲ ಏರಿಯಾ, ತುಂಬಾ ಮಳೆ ಆಗ್ತದೆ. ಮಳೆ ಹೋದ್ರೆ ಮಳೆನೂ ಇಲ್ಲ.
0: ಈ ಬಾರಿ ಸ್ವಲ್ಪ ಮಳೆ ಕಡಿಮೆ ಇದೆ, ಹಾಗಾಗಿ ಹೇಗಿದೆ ಕೃಷಿ? ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ?
1: ಕೃಷಿ ಎಲ್ಲ ಚೆನ್ನಾಗಿದೆ. ನಾವು ಸ್ವಲ್ಪ ಭತ್ತ ಹಾಕಿದ್ವಿ.
0: ಯಾವುದು ಭತ್ತ ಹಾಕಿರೋದು?
1: BKB ಹಾಕಿದ್ವಿ ಸರ್.
0: BKB.
1: ಹೌದು.
0: ಹೇಗಿದೆ ಈಗ
1: ಬೆಳೆ? ಚೆನ್ನಾಗಿದೆ. ನಮ್ದು ಗದ್ದೆಗೆಲ್ಲ ಮಳೆ ಸಾಕು, ಚೆನ್ನಾಗಿದೆ. ಇಲ್ಲಿನ ವಾತಾವರಣಕ್ಕೆ ಮಳೆ ಸಾಕು. ಕಾಫಿ ತೋಟಕ್ಕೆ ಮಾತ್ರ ಇವಾಗ ಗೊಬ್ಬರ ಹಾಕ್ಲಿಕ್ಕೆ ತೊಂದರೆ ಆಯ್ತು.
0: ಅಲ್ಲ, ಕೆಲವು ಕಡೆ ಇವತ್ತು ಮೋಡ ಕಟ್ಟಿದ ವಾತಾವರಣ ಮತ್ತೆ ತುಂತುರು ಮಳೆ ಕೂಡ ಆಗಿದೆ, ಭರ್ತಿ ಆಗಿದೆ. ಇವತ್ತು ಆ ಕಡೆ ಹೇಗಿದೆ ಮೋಡ? ಇದೆಯಾ
1: ಇಲ್ಲಿ ಮೋಡ ಉಂಟು, ಆದ್ರೆ ಬೆಳಿಗ್ಗೆ ಮಂಜು ಬೀಳ್ತದೆ. ಹಗಲು ಒಳ್ಳೆ ಬಿಸಿಲು ಕಾಯ್ತದೆ.
0: ಅದೇ, ಅಲ್ಲ ಇನ್ನೊಂದು ಎರಡು ದಿನದಲ್ಲಿ ಕೆಲವು ಕಡೆ ಮಳೆ ಆಗುವ ಸಂಭವ ಇದೆ ಅಂತ ಹವಾಮಾನ ಇಲಾಖೆ ವರದಿ ಕೊಟ್ಟಿದೆ.
1: ಹೇಳ್ತಾ ಉಂಟು.
0: ಹಾಗೇನಾದ್ರು ಬರಬಹುದು. ಗೊಬ್ಬರ ಹಾಕಕ್ಕೆ ಬಹಳಷ್ಟು ಜನ ಕಾಯ್ತಾ ಇದಾರೆ ಈಗ.
1: ಈ ತಿಂಗಳಲ್ಲಿ ಮಳೆ ಬೇಕಿತ್ತು, ಮಳೆ ಸಾಲದು ನಮ್ಮ ಈ ಊರಿಗೆ.
0: ಹೌದು ಹೌದು.
1: ಮೊನ್ನೆ ಗುರುವಾರ ದಿವಸ ಒಳ್ಳೆ ಮಳೆ ಆಯ್ತು. ಗುರುವಾರ ಅಲ್ಲ, ಶುಕ್ರವಾರ ದಿವಸ ಒಳ್ಳೆ ಮಳೆ ಅಂದ್ರೆ ಒಳ್ಳೆ ಮಳೆ. ಆದ್ರೆ ಏನು, ಒಂದೇ ಸಲ ಹೊಡೆಯಿತು ಹೋಯ್ತು.
0: ಹಿಂದೆನೆ ಬಿಸಿಲು ಬಂತು ಮತ್ತೆ ನೆಲ.
1: ಹೌದು, ಗೊಬ್ಬರ ಹಾಕಿದೀವಿ, ಮಳೆ ಇಲ್ಲ, 3 ದಿವಸ ಆಯ್ತು. ಎಲ್ಲ ತೊಂದ್ರೆ ಹವಾಮಾನದ್ದು.
0: ಯಾವುದು ಗೊಬ್ಬರ ಕೊಟ್ರಿ ಈ ವರ್ಷ?
1: ಇವಾಗ ಪಟಾಸು, ಯೂರಿಯಾ, DAP ಸರ್.
0: ಮಿಕ್ಸ್ ತಂದಿದ ನೀವೇ ಮಿಕ್ಸ್ ಮಾಡಿದ?
1: ಸ್ಟಾರ್ಟಿಂಗ್ ಇಂದ ಇವತ್ತು ಸಲ ಒಂದು, ಈಗ ಮನೆಗೆ 4 ಸಲ ಆಯ್ತು ಗೊಬ್ಬರ ಹಾಕೋದು.
0: ಅಂದ್ರೆ ಹೇಗೆ, ಪ್ರತಿ 3 ತಿಂಗಳಿಗೊಮ್ಮೆ ಕೊಡ್ತೀರಾ ಹೇಗೆ?
1: ನಮ್ದು ಮಳೆ ಜಾಸ್ತಿ ಅಲ್ಲ ಸರ್, ಹಾಗೆ ಮಣ್ಣು ಚಪ್ಪೆ ಬೀಳ್ತದೆ. ಅದಕ್ಕೋಸ್ಕರ ಪ್ರತಿ ತಿಂಗಳು ಒಂದೊಂದು ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕೋಣ ಅಂತ ಒಂದು ಯೋಚನೆ.
0: ಪ್ರತಿ ತಿಂಗಳು ಕೂಡ ಕೊಡ್ತೀರಿ?
1: ಹೌದು.
0: ಮಳೆಗಾಲದಲ್ಲಿ
1: May 21, 22 ಹಾಕಿದ್ದು. ಆಮೇಲೆ ಜೂನಲ್ಲಿ ಹಾಕಿದ್ದೀನಿ, ಜುಲೈಲಿ ಹಾಕಿದ್ದೀನಿ, ಆಗಸ್ಟ್ ಅಲ್ಲಿ ಹಾಕ್ಬೇಕಿತ್ತು ಆಗ್ಲಿಲ್ಲ. ಈ ಸೆಪ್ಟೆಂಬರ್ ಲಾಸ್ಟ್ ಅಲ್ಲಿ ಹಾಕಿದ್ದು.
0: ಅಂದ್ರೆ ಮಳೆ ಇದ್ದಾಗ ಏನ್ ಮಾಡ್ತೀರಿ? ಅಂದ್ರೆ
1: ಮಳೆ ಈ ವರ್ಷ ನಮ್ಮಲ್ಲಿ ಹದ ಮಳೆ ಇತ್ತಲ್ಲ ಸರ್. ಮಳೆ ನಮಗೆ ಫಸ್ಟ್ ಇಂದೇ ಮಳೆ ಚೆನ್ನಾಗಿತ್ತು, ಆದ್ರೆ ಆಗಸ್ಟ್ ಅಲ್ಲಿ ಮಾತ್ರ ವಿಪರೀತ ಆಗೋಯ್ತು. ಮಳೆ ಬಿಡುವೆ ಕೊಟ್ಟಿಲ್ಲ.
0: ಹೌದು,
1: ಪಡ್ಕೊಂಡಿತ್ತು.
0: ಈಗ ಈ ಬಾರಿ ನೀವು ಹೇಳ್ತಾರೆ ಪ್ರತಿ ತಿಂಗಳು ತಪ್ಪದೆ ಹಾಕ್ತಾ ಇದ್ದೀರಿ ಅಂತ ಹೇಳಿ.
1: ಹೌದು, ಅದು ನಾವು ಹೋದ ವರ್ಷನೂ ನಾನು 4 ಸಲ ಗೊಬ್ಬರ ಕೊಟ್ಟಿದ್ದೆ. ಅದೇ ನಮ್ಮಲ್ಲಿ ಡ್ರಾಪಿಂಗ್ ಜಾಸ್ತಿ, ಈ ಸಲ ಕೊಳೆ ರೋಗ.
0: ಅದೇ, ಏಕಾಏಕಿ ಮಳೆ ಹೆಚ್ಚೋದ್ರಿಂದ ಕೊಳೆ ರೋಗ ಕೂಡ ಕಾಣಿಸ್ತಾ ಇದೆ.
1: ಹೌದು.
0: ಈಗ ಈ ತರ ನೀವು ಕೊಡೋದ್ರಿಂದ ಏನಾದ್ರು ವ್ಯತ್ಯಾಸ ಕಾಣ್ತಾ ಇದೆಯಾ? ಅಂದ್ರೆ 4 ಬಾರಿ
1: ಇಲ್ಲ, ಕಾಫಿ ಅವತ್ತು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಡ್ರಾಪಿಂಗ್ ಇತ್ತು. ಈಗ ಅದು ಸ್ವಲ್ಪ ನಿಂತಿದೆ. ಆದ್ರೆ ಕೊಳೆ ರೋಗದಿಂದ ಎಲ್ಲ ಒಂದೊಂದು ರೆಕ್ಕೆಗಳು ಪೂರ್ತಿ ಕಪ್ಪಾಗೋದು.
0: ಹೌದು, ಅದು ಕೊಳೆ ರೋಗ ಬಂದಾಗ ಎಲೆಗಳು ಮತ್ತೆ ರೆಕ್ಕೆಗಳು ಕೂಡ ಹಾಳಾಗುತ್ತೆ ಕಪ್ಪಾಗಿ.
1: ಹೌದೌದು.
0: ಅದೀಗ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬಂದಿದೆ.
1: ಇವಾಗ ಸ್ವಲ್ಪ ಪರವಾಗಿಲ್ಲ, ಹತೋಟಿಗೆ ಬಂದಿದೆ. ನಾವು ಸ್ಪ್ರೇ ಎಲ್ಲ ಮಾಡ್ಬೇಕಿತ್ತು, ಮಾಡಕ್ ಆಗಲ್ಲ. ನಾನು ಮತ್ತೆ ಒಬ್ಬನೇ ಇರೋ ಸರ್, ಮೇಂಟೈನ್ ಮಾಡೋದು ಕಷ್ಟ. ನಾವು ಎಲ್ಲ ಕೆಲಸ ಕೃಷಿಗಳು ಇದೆ ಸ್ವಲ್ಪ ಸ್ವಲ್ಪ, ಅಂದ್ರೆ ತುಂಬಾ ಇಲ್ಲ, ಸ್ವಲ್ಪ ಸ್ವಲ್ಪ.
0: ಈಗ ಕಾಳುಮೆಣಸು ಎಲ್ಲ ಹೇಗಿದೆ ನಿಮ್ ಕಡೆ?
1: ಏನ್ ಸರ್,
0: ಕಾಳುಮೆಣಸು ಹೇಗಿದೆ?
1: ಕಾಳುಮೆಣಸು ಇತ್ತು ಸರ್ ನಮ್ದು, ಈಗ 2 ವರ್ಷದಿಂದ ಕೊಳೆ ರೋಗ ಬಂದು ಪೂರ್ತಿ ಹೋಯ್ತು. ನಾನು 1 ಎಕರೆದಲ್ಲಿ 4 ಕ್ವಿಂಟಲ್ ಮೆಣಸು ಕೊಯ್ದಿದೆ.
0: 1 ಎಕರೆ 4 ಕ್ವಿಂಟಲ್?
1: ಹೌದು.
0: ಯಾವುದು?
1: ಒಂದು 10 ವರ್ಷ ಹಿಂಚೆನೆ ಕೊಯ್ದಿದ್ದೀನಿ. ಈಗ ಹೋದ ವರ್ಷ ಸ್ವಲ್ಪ ಮೆಣಸಿತ್ತು, ಪುನಃ ಕೊಳೆ ರೋಗ ಬಂದು ಪೂರ್ತಿ ಹೋಯ್ತು.
0: ಅಂದ್ರೆ ನೀವೀಗ ಅದಕ್ಕೆ ಬೋರ್ಡೋ ಸ್ಪ್ರೇ ಏನಾದ್ರು ಕೊಡ್ತಿರತ್ವ ಹೇಗೆ?
1: ಇಲ್ಲ, ನಾ ಮೊದಲು ಮಾಡಿದೆ ಬೋರ್ಡೋ ಅಲ್ಲ, ಆದ್ರೆ ಅದು ಸಕ್ಸಸ್ ಆಗಿಲ್ಲ.
0: ಅಂದ್ರೆ ಮತ್ತೆ ಮಳೆ ಹೆಚ್ಚಾದಾಗ ಬುಡದಲ್ಲಿ ಕೊಳೆ ರೋಗ ಬರೋ ಸಂದರ್ಭದಲ್ಲಿ ಅದಕ್ಕೆ ಬುಡ ಬಿಡಿಸ್ಕೊಡೋದು ಒಳ್ಳೇದು ಮಳೆಗಾಲದಲ್ಲಿ.
1: ಹೌದೌದು.
0: ಮಳೆ ಇಲ್ದಾಗ ಮತ್ತೆ ಮುಚ್ಚಿಗೆನ ಹಾಕ್ಬೇಕಾಗುತ್ತೆ ಬೇಸಿಗೆ ಬಂದಾಗ.
1: ಹೌದು, ಆದ್ರೆ ಎಲ್ಲ ಮಣ್ಣು ಮೇಲೆ ಡಿಪೆಂಡ್ ಆಗ್ತದೆ ಸರ್.
0: ಹೌದು. ಅಂದ್ರೆ ನೀವು ಅದಕ್ಕೆ ಯಾವ ಗೊಬ್ಬರ ಕೊಡ್ತೀವಿ, ಸಾವಯವನ ಯಾವ್ದು?
1: ನಾನು ಗೊಬ್ಬರ ಯಾವ್ದು ಹಾಕಿಲ್ಲ, ಸಾವಯವ ಗೊಬ್ಬರ ಮಾತ್ರ. ಕಾಫಿ ಗಿಡಕ್ಕೆ ಹಾಕುವಾಗ ಹಾಕಿದ್ದೆ, ಕಂಪನಿ ಗೊಬ್ಬರ ಯಾವ್ದು ಹಾಕಿಲ್ಲ, ರಾಸಾಯನಿಕ ಗೊಬ್ಬರ.
0: ಇದು ಹಾಕೋತ್ತೀಗ ನೀವು ಟ್ರೈಕೋಡರ್ಮವನ್ನ ಸೇರಿಸಿ ಹಾಕಿದ್ರೆ ಅದಕ್ಕೆ ಒಳ್ಳೇದಾಗುತ್ತೆ. ಇಂತ ಕೊಳೆ ರೋಗ
1: ಇನ್ನು ಸೆಕೆಂಡ್ ಬಾರಿ ನಟ್ಟು ಆಗ್ಬೇಕು.

0: ಈಗ ಎಲ್ಲ ದೂರ ದೂರ ಒಂದೊಂದು ಬಳ್ಳಿ ಇದೆ ಅಷ್ಟೇ.
1: ಹಾಗೆ ಒಟ್ಟಲ್ಲಿ ಈ ಬಾರಿಯ ಕೃಷಿ ಹೇಗಿದೆ?
0: ಕೃಷಿ
1: ಮಳೆ ಒಂದು
0: ಚೆನ್ನಾಗಿತ್ತು ಸರ್, ಆದ್ರೆ ಏಲಕ್ಕಿ ತೋಟದ ನಮ್ದು ಚೆನ್ನಾಗಿತ್ತು. ಆನೆಗಳು ಕೋತಿಗಳು ಬಂದು ಭಾರಿ ನಮ್ಮನ್ನು ನಷ್ಟ ಮಾಡ್ತದೆ.
1: ಅಣೆಕಟ್ಟ ಇದೆ
0: ನಮ್ದು
1: ನಿಮ್ಮ ಆ ಕಡೆ?
0: ಬೆಟ್ಟ ಸಾಲು ಸ್ವಲ್ಪ, ಹಾಗಾಗಿ ಆನೆಗಳದ್ದು ಭಾರಿ ತೊಂದರೆ. ನಮ್ದು ವರ್ಷಕ್ಕೆ ಒಂದು 4-5 ಸಲ ಬರ್ತದೆ ತೋಟಕ್ಕೆ. ನಮ್ದೊಂದು 3 ಎಕರೆ ತೋಟ ಇತ್ತು, ನಾನು ಎವರೇಜ್ 100 ಕೆಜಿ ಏಲಕ್ಕಿ ಬರ್ತಿತ್ತು. ಆದ್ರೆ ಏನು ಕೃಷಿ ಅಂದ್ರೆ ನಮ್ದು ನೀರು ಗೀರು ಏನು ಹೊಡಿಕಿತ್ತಿಲ್ಲ, ಹಾಗೆ ನಮ್ದು ಪರಿಸರದ ಮೇಲೆ ಬರ್ತಿದ್ದು.
1: ನೈಸರ್ಗಿಕ ಕೃಷಿ, ಮಳೆಯಾಶ್ರಿತ ಕೃಷಿ.
0: ಹೌದು ಹೌದು, ನೀರಿನ ಕೊರತೆ, ನೀರಿನ ಅಭಾವ ನಮಗೆ.
1: ಅಂದ್ರೆ ಕೆರೆ ಏನು ಇಲ್ಲ?
0: ಇಲ್ಲ ಇಲ್ಲ, ಅದು ಬೆಟ್ಟ ಸಾಲು, ಕೆರೆ ಏನು ತೊಳ್ಲಿಕ್ಕೆ ಆಗೋದಿಲ್ಲ, ಮತ್ತೆ ವೆಹಿಕಲ್ ಏನು ಹೋಗೋದಿಲ್ಲ. ಹಾಗೆ ಏನಿದ್ರು ತಲೆಯಲ್ಲಿ ಹೊತ್ಕೊಂಡು ಹೋಗ್ಬೇಕು, ತಲೆಯಲ್ಲಿ ಹೊತ್ಕೊಂಡು ಬರ್ಬೇಕು.
1: ಜೇನ್ ಸಾಕಣೆ ಮಾಡ್ತಿದ್ರೆ ಹೇಗೆ?
0: ಮಾಡ್ತೀನಿ ಸರ್, ಜೇನ್ ಪೆಟ್ಟಿಗೆ ಇತ್ತು ಮೊದಲು, ಒಂದು 20-25 ಪೆಟ್ಟಿಗೆ ಇತ್ತು. ನಮ್ಮ ಮಿಸ್ಸಸ್ ತೀರಿ ಹೋದ ನಂತರ ಎಲ್ಲ ಕಾಲು ಬಿಟ್ಟು ಬಿಟ್ಟೆ. ಈಗ ಇದೆ ಒಂದು 4-5 ಪೆಟ್ಟಿಗೆ ಇದೆ.
1: ಅದೇ ಜೇನುಗಳಲ್ಲಿ ಈಗ ನಿಮ್ಗೊಂದು ಪ್ರಶ್ನೆ. ಈಗ ಅದೇ ಜೇನು ಸಂಬಂಧಿತವಾಗಿ, ಈಗ
0: ಹೇಳಿ.
1: ಜೇನು ಕೃಷಿ ಮಾಡುವ ರೈತರು ಈಗ ಯಾವ ಕಾಲ ಜೇನಿಗೆ?
0: ಈಗ ಸರ್ ಈಗ ಅದು ಇದು ಚಿಟ್ಟೆ ಮೇಣ, ಇದು ಮೇಣ ಚಿಟ್ಟೆ ಎಲ್ಲ ಬರ್ತದೆ, ಅದನ್ನೆಲ್ಲ ಪೆಟ್ಟಿಗೆಯನ್ನು ಕ್ಲೀನ್ ಮಾಡಿಕೊಂಡು ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಇವಾಗ ಸ್ವಲ್ಪ ಸಕ್ಕರೆ, ನಾವು ಸಕ್ಕರೆ ಏನು ಕೊಡೋದಿಲ್ಲ, ಸಕ್ಕರೆ ಎಲ್ಲ ಕೊಟ್ರೆ ಒಳ್ಳೇದು. ಅಂದ್ರೆ ಈ ಸಲ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಕುರ್ಕಿಲು ಹೂ ಅಂತ ಉಂಟು, ಅದರಲ್ಲಿ ಈಗ ಕುಡಿಗಳು ಸ್ಟ್ರಾಂಗ್ ಆಗಿದ್ದಾರೆ.
1: ಅದೌದು. ಅಂದ್ರೆ
0: ತೊಂದರೆ ಏನಿಲ್ಲ.
1: ಜೇನಲ್ಲಿ ಒಂದು ಕಾಲಘಟ್ಟ ಇರುತ್ತೆ, ಒಂದು
0: ಹೌದು
1: 3-4 ತಿಂಗಳಿಗೆ ಒಂದು ಕಾಲ ಅಂತ ಹೇಳಿ. ಈಗ ಸೆಪ್ಟೆಂಬರ್ ಇಂದ ಯಾವ ಕಾಲ ಜೇನುಗಳ ಕುಟುಂಬಕ್ಕೆ?
0: ನಮ್ಮಲ್ಲಿ ಏನ್ ಸರ್ ಗೊತ್ತಾ, ಈ ಮಳೆ ಬರೋ ನಮ್ದು ಒಂದು ಈ ತರದ, ಈಗ ಇಳಿಂಜಿ ಮರದ ಹೂ ಇರ್ತದೆ, ಈ ವರ್ಷ ಕುರ್ಕಿಲು ಹೂ ಇದೆ. ಅದರಲ್ಲಿ ಈಗ ಮಳೆ ಇಲ್ಲದ್ರಿಂದ ಅವರಿಗೆ ಸ್ವಲ್ಪ ಕುಟುಂಬಕ್ಕೆ ಒಳ್ಳೇದಾಗ್ತದೆ, ಈಗ ಆಹಾರ ಸಿಗ್ತದೆ.
1: ಹೌದು. ಅಂದ್ರೆ
0: ಅದು ಈ ಕುರ್ಕಿಲು
1: ಮಳೆಗಾಲದಲ್ಲಿ
0: ಕಟ್ಟೆ
1: ಅವುಗಳಿಗೆ.
0: ಬರೋದು ಹೂ ಬರೋದು,
1: ಹೌದು.
0: ಹಾಗಾಗಿ ಈ ವರ್ಷ ಚೆನ್ನಾಗಿದೆ ಜನ ಕುಟುಂಬ.
1: ಅದೇ ಅಂದ್ರೆ ಈಗ ಅದಕ್ಕೆ ಅಭಿವೃದ್ಧಿ ಕಾಲ. ಈಗ
0: ಹೌದು
1: ಹೆಚ್ಚಾಗಿ ಅವು ಮರಿಗಳನ್ನ ಮಾಡುವಂಥದ್ದು, ಮೊಟ್ಟೆ ಇಡುವಂಥದ್ದು, ಕುಟುಂಬವನ್ನ
0: ಹೌದು
1: ಅಭಿವೃದ್ಧಿ ಪಡಿಸುವಂತ ಕಾಲ ಸೆಪ್ಟೆಂಬರ್ ಇಂದ ಡಿಸೆಂಬರ್
0: ಹೌದು.
1: ವರೆಗೆ.
0: ಮತ್ತೆ ನಾನು ಹೈನುಗಾರಿಕೆ ಇದೆ ಸರ್, ಹಸು ಇದೆ, ಹಂದಿ ಸಾಕ್ತೀನಿ,
1: ಎಲ್ಲವೂ
0: ಎಲ್ಲ
1: ಸಮಗ್ರ
0: ಇದೆ.
1: ಕೃಷಿ ಇದೆ
0: ನಾವು
1: ನಿಮ್ದು?
0: ಒಬ್ಬನೇ ಮೇಂಟೈನ್ ಮಾಡ್ತಿದ್ದೀನಿ.
1: ಒಟ್ಟು ಎಷ್ಟು ಎಕರೆ ಇದೆ?
0: ನಮ್ದು ಕಾಫಿ ತೋಟ 1 ಎಕರೆ ಇದೆ, ಮತ್ತೆ ಏಲಕ್ಕಿ ತೋಟ, ಆಮೇಲೆ ತರಕಾರಿ ಬೆಳೆಸ್ತೀನಿ, ಗದ್ದೆ 1 ಎಕರೆ ಇದೆ. ತರಕಾರಿ ವ್ಯಾಪಾರ ಮಾಡ್ತೀನಿ ನಾವು, ಈಗ ಅಕ್ಟೋಬರ್ ಇಂದ ಕೃಷಿ ಮಾಡಿದ್ರೆ ಜೂನ್ ತನಕ ವ್ಯಾಪಾರ ಮಾಡ್ತೀವಿ.
1: ಯಾವ್ದೀಗ ಗದ್ದೆಯನ್ನ ಕುಯ್ದ ಮೇಲೆ ಹಾಕ್ತೀರ ಅಥವಾ ಅದಕ್ಕೆ ಬೇರೆ?
0: ಇಲ್ಲ ಇಲ್ಲ, ನಾವು ಗದ್ದೆ ಅದನ್ನು ಬಿಟ್ಟು ಬಿಟ್ಟುಕೊಂಡಿದ್ದೀನಿ.
1: ತರಕಾರಿ
0: ಈಗ ಸೌತೆ, ತರಕಾರಿ ಗಿಡಗಳು, ಬೀನ್ಸು, ಅಲಸಂಡೆ, ನೆಲಕೋಸು, ಕ್ಯಾಬೇಜು, ಎಲ್ಲ ತರದು.
1: ಬಹಳ ಸಂತೋಷ ಸುರೇಶ್ ಅವರೇ, ಒಂದು ಕೃಷಿಯಲ್ಲೆಲ್ಲ ಸಮಗ್ರ ಕೃಷಿಯನ್ನ ಇಟ್ಕೊಂಡು ಒಂದು ಅಭಿವೃದ್ಧಿನ ಕಾಣ್ತಾ ಇದ್ದೀರಿ. ಹೀಗೆ ನಿಮ್ಮ ಕೃಷಿ ಮುಂದುವರೆದ ಹಾಗೆ ಸಮಯದಾಗ ಕರೆ ಮಾಡ್ತಾ ಇರಿ.
0: ಕೃಷಿ ಅಂತೇಳಿದ್ರೆ ಸರ್ ನಾವು ಕಷ್ಟಪಟ್ಟರೆ ನಮಗೆ ಪ್ರಯೋಜನ ಬರ್ತದೆ.
1: ಹೌದು,
0: ಸ್ವಾಮಿತನ ಮಾಡಿದ್ರೆ ಏನು ಪ್ರಯೋಜನ ಬರಲ್ಲ.
1: ಕೃಷಿ ನಾವು ಯಾವತ್ತಾದ್ರು ಜೊತೆಗೆ
0: ಹೈನುಗಾರಿಕೆ ಇದೆ. ನಾನು ದಿವಸಕ್ಕೆ 4 ಲೀಟರ್ ಹಾಲು ಕೊಡ್ತೀನಿ ಬೆಳಿಗ್ಗೆ.
1: ಡೈರಿಗೆ ಅಥವಾ ಮನೆಗಳಿಗೆ? ಇಲ್ಲಿ
0: ಇಲ್ಲ, ಬೇರೆ ಈಗ ಮನೆಗಳಿಗೆ.
1: ಮನೆಗಳಿಗೆ
0: ಒಂದು 8 ಲೀಟರ್ ಹಾಲು ಸಿಗ್ತದೆ 2 ಹೊತ್ತು ತೆಳುವಾಗ. ಸಾಯಂಕಾಲ ಇಲ್ಲಿ ಅಕ್ಕಪಕ್ಕದವ್ರಿಗೆ ಕೊಡ್ತೀನಿ, ಆಮೇಲೆ ಮಜ್ಜಿಗೆ ಮಾಡ್ತೀನಿ, ಬೆಣ್ಣೆ ಮಾಡ್ತೀನಿ, ತುಪ್ಪ ಎಲ್ಲ ನಾವು ಒಬ್ಬನೇ ಮೇಂಟೈನ್ ಮಾಡ್ತೀನಿ.
1: ಅದೇ ಅಂತೂ ಸಮಗ್ರ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಿ.
0: ಹೌದು.
1: ಸರಿ ಸುರೇಶ್ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು, ಕೇಳುವವರಿಗೆಲ್ಲರಿಗೂ ಧನ್ಯವಾದಗಳು ಸರ್.
1: ಕೃಷಿಯಲ್ಲಿ ಸಮಗ್ರ ಪದ್ಧತಿಯನ್ನು ಅಳವಡಿಸ್ಕೊಂಡಂಥ ಪರಿವಾರ ಸುರೇಶ್ ಅವರು ತಮ್ಮ ಕೆಲವು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಮತ್ತೊಂದು ಕರೆ ಇದೆ, ನೋಡೋಣ. ನಮಸ್ತೆ.
2: ನಮಸ್ತೆ
1: ಸರ್, ಹೇಗಿದ್ದೀರಿ?
2: ಗೊತ್ತಾಯ್ತಲ್ಲ.
1: ಗೊತ್ತಾಯ್ತು, ಭೈಮಣ್ಣ ರಘು ಅವರು.
2: 100%
1: ಹೇಗಿದ್ದೀರಿ?
2: ಚೆನ್ನಾಗಿದೆ ಸರ್. ಮೊನ್ನೆ ಒಂದು ಲಾಸ್ಟ್ ವೀಕ್ ಒಂದು 1.8 ಮಳೆ ಬಂತು.
1: ಅದೇ ಈಗ ವಾರಕ್ಕೆ ಒಂದು ಮಳೆ
2: ಸ್ವಲ್ಪ ನೆಮ್ಮದಿ ಕಾಣ್ತಾ.
1: ಹೌದು, ಎಲ್ಲರೂ ಕೂಡ ಹೇಳಿದಾಗೆ ಗೊಬ್ಬರವನ್ನ ಇಟ್ಟು ಕಾಯ್ತಾ ಇದ್ರು ಯಾವಾಗ ಮಳೆ ಬರುತ್ತೆ.
2: ಮಳೆ ಬಂದು ಮಾರಿ ಹಾಕಿದೆ 1/2 ಹೊಟ್ಟೆಗೆ, ಮತ್ತೆ ನಿಲ್ಸಿದ್ದೀನಿ, ಇನ್ನು 1/2 ಬ್ಯಾಲೆನ್ಸ್ ಇದೆ. ಈಗ ಮಳೆ ನೋಡಿ ಹಾಕೋದು.

0: ಈಗ ಮಳೆಯ ಲಕ್ಷಣಗಳಿದೆ, ಇನ್ನೊಂದು 2ನೇ ತಾರೀಕಿಗೆ ಮಳೆ ಇದೆ ಅಂತ ಒಂದು ಸುದ್ದಿ.
1: ನೋಡಿ, ಇವತ್ತು ನಮ್ಮಲ್ಲಿ 2ನೇ ಹೊಸಕೆಯಿಂದ ಫೋನ್ ಮಾಡಿದ್ರು, ಅವರಿಗೆ 2.5 ಗಂಟೆಯಿಂದ ಮಳೆ ಸರಾಗಿ 4 ಗಂಟೆ 1.5 ಇಂಚಿ ಮಳೆ ಬಂದಿದೆ
0: ಇವತ್ತು.
1: ಇವತ್ತು
0: ಹಾ ಹಾ ಹಾ
1: ಅವ್ರು ನಮಗೆ ಕಾಲ್ ಮಾಡ್ತಾ ಇರ್ತಾರೆ ಮಳೆ ಬಂದರೆ.
0: ಅದೇ ಅದೇ
1: ಅವರಿಗೆ ಇದೆ ಫಸ್ಟ್ ಮಳೆ ಅಂತೆ.
0: ಹಾ ಹಾ ಹಾ
1: ಅವ್ರು ಚಂದ ಸಂತೋಷ ಫೋನ್ ಮಾಡಿದ್ರು.
0: ಎಲ್ಲರೂ ಸಹ ಈಗ ಹೇಗಂತೇಳಿ ಮಳೆಯ ಮೇಲೆ ಅವಲಂಬಿತ ಆಗಿದ್ರೆ, ಮಳೆ ಬರುತ್ತೆ ಗೊಬ್ಬರ ಹಾಕೋದಾಗ್ಲಿ ಇದಾಗ್ಲಿ
1: ಅದೇ ಎಲ್ಲದೂ ಪೆಂಡಿಂಗ್ ಗೆ ಬ್ಯಾಲೆನ್ಸ್ ಅಂದ್ರೆ ಗೊಬ್ಬರ.
0: ಹಾಗೆ ನಿಮ್ದು ಎಲ್ಲ ಇದಾಕೆ ಐತೆ, ಎಷ್ಟು ಅರ್ಧ ಬಾಕಿ ಇದೆ. ಈಗ ಏನ್ ಕೆಲಸ ಆಗ್ತಿದೆ?
1: ಕೆಲಸ ಮೋಸ್ಟ್ಲಿ ಆಲ್ಮೋಸ್ಟ್ 90% ಆಗಿದೆ ನಮ್ದು. ಈಗ ಬ್ಯಾಲೆನ್ಸ್ ಗೊಬ್ಬರ ಇದೆ, ಅದು ಹಾಕಿದ್ರೆ ಕೆಲಸ ಮುಗಿದಾಗಿ.
0: ಕಾಫಿ ಹಣ್ಣು ಆಗ್ತಿದ್ಯಾ?
1: ಕಾಫಿ ಅರಬಿ ಒಂದು ಟ್ರಿಪ್ ಕುಯ್ದೆ ಹಣ್ಣನ್ನ. ಈಗ ರೋಬಸ್ಟ್ ಇವತ್ತು ಮೋಸ್ಟ್ಲಿ ನವೆಂಬರ್ ಗೆ ಪಿಕ್ಕಿಂಗ್ ಬರುವಂತ ಆಯ್ತದೆ. ಎಲ್ಲ ಒಂದೇ ತರ ಯೂನಿಫಾರ್ಮ್ ಆಗಿದೆ ಸೈಜ್.
0: ಹಾಗಿದ್ರೆ ಸ್ವಲ್ಪ ಸಮಸ್ಯೆ ಇಲ್ಲ, ಕುಯ್ಯೋದಕ್ಕೂ ಕೂಡ ಒಳ್ಳೇದೆ.
1: ಅದೇ ಗೊಬ್ಬರ ಹಾಕಿಬಿಟ್ರೆ ನಂದೊಂದು ಎಲ್ಲ ಕೆಲಸ ಮುಗಿದಾಗೆ.
0: ಏಲಕ್ಕಿ ಕುಯ್ದಾಯ್ತಾ?
1: ಏಲಕ್ಕಿ ಈಗ ನೆಕ್ಸ್ಟ್ 15ಕ್ಕೆ ಕುಯ್ಬೇಕು. ಅದೇ ಅಕ್ಟೋಬರ್ 15 ನಾನು 25 ದಿವಸಕ್ಕೆ ಒಂದ್ಸರಿ ಕುಯ್ಯೋದು. ಚೆನ್ನಾಗಿದೆ, ತೊಂದರೆ ಇಲ್ಲ,
0: ಅದೇ
1: ಕ್ರಮಕ್ಕೆ ತಕ್ಕ ಫಲ ಇದೆ.
0: ಅದಿದ್ರೆ ಸಂತೋಷನೇ.
1: ಎಲ್ಲ ನನಗೆ ಒಂದನೇ ನಂಬಿ ಬದುಕಿಲ್ಲ, ನನ್ನ ಹತ್ರ ಎಲ್ಲ ಮಲ್ಟಿ ಕ್ರಾಪ್.
0: ಈಗಷ್ಟೇ
1: ನನಗೆ ಬರ್ತದೆ.
0: ಹೌದು, ಈಗಷ್ಟೇ ಮಾತಾಡಿದ ಸುರೇಶ್ ಅವರು ಕೂಡ ಹೇಳಿದ್ರಲ್ಲ, ಹಾಗೆ ಎಲ್ಲೆಲ್ಲ ಹೈನುಗಾರಿಕೆ ಆಗಲಿ ಜೇನು ಸಾಕಾಣಿಕೆ ಎಲ್ಲವನ್ನ ಇಟ್ಕೊಂಡಿದ್ದಾರೆ.
1: ಮತ್ತೆ ನಮ್ಮ ತಂದೆಯವರು ಒಂದು ಮಾತು ಹೇಳಿದ್ರು, ಮಗ ತೋಟನ ಅಗಲ ಮಾಡಬೇಡ, ಆಳ ಮಾಡು. ಆಳ ಮಾಡಿ ಅದ್ರಲ್ಲಿ ನೀನು 100 ವಿಧದ ಕೃಷಿ ನಡು. 100 ಎಕರೆ ಮಾಡೋದನ್ನ ನೀನು 3 ಎಕರೆ ನಿನಗೆ ತೆಗಿಬೋದಂತ.
0: ಅದು
1: ಅದು ನಿಜ ಮಾತು.
0: ಹೌದು, ಯಾಕಂತ ಹೇಳಿದ್ರೆ ಇವತ್ತು ಬಹಳಷ್ಟು ಜನ ಕೇಳ್ತೀವಿ, 25 ಎಕರೆ ಇರ್ಬೋದು, 50 ಎಕರೆ ಇರ್ಬೋದು, ಅವರು ಅದನ್ನು ಮೈಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾರೆ ಬಿಟ್ಟರೆ, ಅದೇ 1 ಎಕರೆ 2 ಎಕರೆ ಇರೋರು ಬಹಳಷ್ಟು ಸಂತೋಷದಲ್ಲಿದ್ದಾರೆ, ಅದನ್ನ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ.
1: ನಾನು ಒಂದು ಹೇಳ್ತೀನಿ, ಈಗ ನಮ್ಮ ಕೊಡಗಿನ ರೈತರು ಯಾರು ದೊಡ್ಡವರು ತಪ್ಪು ತಿಳ್ಕೊಬಾರ್ದು. ಗಂಡೆ ಅಂತ 2 ಮಕ್ಕಳಿದ್ರೆ 3 ಎಕರೆ ಸಾಕು.
0: ಹೌದು,
1: ಮೇಂಟೈನ್ ಮಾಡ್ರೆ.
0: ಮತ್ತೆ
1: ಒಂದು ಸರ್, ನಾನು ಒಂದೇ ಸರಿ 18 ಮೆಟ್ಲು ಏರಿಲ್ಲ, 1 ಬೈ 1 ಏರಿ ಏರಿ ಏರಿ ನನಗೀಗ ಸಂತೋಷ ಆಗಿದೆ.
0: ಅದೇ ಅದೇ
1: ಯಾವಾಗ 18 ಮೆಟ್ಲನ್ನು ಒಂದೇ ಸರಿ ಏರ್ಬಾರ್ದು.
0: ಅಲ್ಲ, ಇನ್ನೊಂದೇನಂತ ಹೇಳಿದ್ರೆ, ನಮ್ಮಲ್ಲಿ ಈಗ ಒಂದು ಕಡೆ ಯಾವುದು ಹೈಬ್ರಿಡ್ಗಳಿಗೆ ಹೋಗ್ತಾ ಇದೀವಿ, ಮತ್ತೆ ಅಥವಾ ಆದಷ್ಟು ಬೇಗ ನಮಗೆ ಫಸಲು ಸಿಗಲಿ ಅಂತ ಹೇಳಿ ನಾವು ಬೇರೆ ಬೇರೆ ವೆರೈಟಿ ಹಾಕ್ತಿರ್ತೀವಿ, ಅದಕ್ಕೆ ಬಾಳಿಕೆ ಇರೋದಿಲ್ಲ.
1: ಅದು ನಾವು ಯಾವಾಗಲೂ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು.
0: ಹೌದು,
1: ಸ್ಟೆಪ್ ಬೈ ಸ್ಟೆಪ್ ಆದ್ರೆ ನಮಗೆ ಫಲ ಇದೆ.
0: ಹೌದು,
1: ಮತ್ತೆ ಯಾವ ಕೃಷಿಯಿಂದ ನಾವು ಈಗ ನಾನು ಪ್ಲಾನ್ ಮಾಡಿ ಹೇಳ್ತಾರೆ, ನೀನು ಇದರಲ್ಲಿ ಉದ್ಧಾರ ಆಯ್ತಿ ಅಂತ. ಇಲ್ಲ, ನಾನು ನನಗಾಗಿ ನಡೆಯಲ್ಲ, ನನ್ನ ನೆಕ್ಸ್ಟ್ ಜನರೇಷನ್ಗೆ. ನಮ್ಮ ತಂದೆ ಆಗಿಲ್ಲ, ನಾನು ತೆಂಗಿನ ಮರ ನೆಡ್ತೇನೆ, ನಿನಗೆ ಫಲ ಸಿಂದ ನೀನು ನೋಡು, ನಿನ್ನ ಮಕ್ಕಳಿಗೆ ಫಲ ಸಿಗ್ತಾ ಅಂತ ಹೇಳುದು.
0: ಹೌದು, ನಿಜಕ್ಕೂ ಒಳ್ಳೊಳ್ಳೆ
1: ಮತ್ತೆ ನಾವು ಫೇಲಿಯರ್ ಆಯ್ತು ಕೈ ಬಿಡಬಾರ್ದು.
0: ಹೌದು, ಯಾಕಂದ್ರೆ ಒಂದು ಗಿಡಗಳು ಅಥವಾ ಕೃಷಿ ಹವಾಮಾನ ಆಧಾರಿತವಾಗಿರುವಂಥದ್ದು. ಈಗ ಯಾವುದಕ್ಕಾದರೂ ಹೆಚ್ಚು ಮಳೆ ಬೇಕು ಅಂತ ಹೇಳಿದ್ರೆ, ಈ ವರ್ಷ ಮಳೆ ಕಮ್ಮಿ ಆದರೂ ಕೂಡ ಮುಂದಿನ ವರ್ಷ ಮಳೆ ಜಾಸ್ತಿ ಆದಾಗ ಅದು ಫಲ ಕೊಟ್ಟೇ ಕೊಡುತ್ತೆ.
1: ಕೊಡ್ತದೆ. ಕೊಡಗಲಿ ಕೊಡಗಲಿ ಕೊಡಗು ಬಿಟ್ಟರೆ ಸಿದ್ದರಲ್ಲಿ ಪ್ರಪಂಚದಲ್ಲಿ ಅಲ್ಲಿ ಬದುಕಕ್ಕಾಗೋದವರು ಅವರು ವೇಸ್ಟ್. ಕೊಡಗಲಿ 360 ದಿವಸ ಕೆಲಸ ಇದೆ.
0: ಹೌದು,
1: 1 ಬೈ 1.
0: ಹೌದು,
1: ಏನೋ ಒಂದು ಏಪ್ರಿಲ್ ಮೇ ಮಾತ್ರ ಸ್ವಲ್ಪ ಅದು ಫಂಕ್ಷನ್ ಸೀಸನ್, ಸ್ವಲ್ಪ ರೆಸ್ಟ್.
0: ಅದೇ
1: ಮತ್ತೆ ಸರ್, ನಾವು ನಮ್ಮ ತಂದೆಯವರು ಸಂಜೆಪಲ್ಲಿ ಕಾರ್ಯಕ್ರಮ ಸೆಟ್ಲಿದ್ರು ಆಗ ದರೆಗಳು ಅದೇ ಯುರೋಪಿಯನ್.
0: ಹೌದು,
1: ಅವ್ರು ಏನ್ ಗೊತ್ತಾ, ಕಾಫಿ ಪಿಕ್ ಆದಾಗೆ ಬುಡ ಕ್ಲೀನ್ ಮಾಡಿ ಆಗ ಇದು ಕಾಫಿ ಮಿಕ್ಸರ್ ಗೊಬ್ಬರ ಬರ್ತಿತ್ತು. ಅವ್ರು ಮಳೆನೇ ವೇಟಿಂಗ್ ಮಾಡೋದಿಲ್ಲ, ಆಗ ಸ್ಪ್ರಿಂಕ್ಲರ್ ಸಿಸ್ಟಮ್ ಇತ್ತಿಲ್ಲ. ಗೊಬ್ಬರ ಹಾಕಿಬಿಟ್ಟು ಈ ದರ್ಗನ ಮುಚ್ಚಿ ಹೋಗೋದು. ಮತ್ತೆ ಅವ್ರು ಇಂಗ್ಲೆಂಡ್ ಹೋಗಿ ಬಿಡೋದು. ಅವ್ರು ಬರೋದು ನೆಕ್ಸ್ಟ್ ಜೂನ್ಲಿ. ಅವ್ರಿಗೆ ಒಂದು ಬೇಜಾರ್ ಅಂದ್ರೆ ಮರ ಕಪಾತ್ ಮಾಡಾಗ ಅವ್ರು ಇರೋದಿಲ್ಲ ತೋಟದಲ್ಲಿ. ಅವ್ರಿಗೆ ಭಾರಿ ಬೇಜಾರಾಯ್ತು, ಗಿಡ ಡ್ಯಾಮೇಜ್ ಆದ್ರೆ ಅವ್ರಿಗೆ ಭಾರಿ ಇದು. ಅದಕ್ಕೆ ಎಲ್ಲ ಕೆಲಸ ಆದ್ಮೇಲೆ ಜೂನ್ಲಿ ಬರೋದು. ಅದೊಂದು ಅವ್ರ ಒಳ್ಳೆ ಸಿಸ್ಟಮ್, ಅದು ಒಳ್ಳೇದು.
0: ಹೌದು, ಅಂದ್ರೆ ಅದ್ರ ಜೊತೆನೆ ಒಡನಾಟ ಇದ್ರೆ ಅದನ್ನ ನೀಟಾಗಿ ತಕೊಂಡು ಹೋಗ್ಬೋದು, ಮತ್ತೆ ಯಾವ್ಯಾವ ಕಾಲಕ್ಕೆ ಕೆಲಸ ಅದು ಕೂಡ ಆಗುತ್ತೆ.
1: ಮತ್ತೆ ಅವರು ಈ ಫಸ್ಟ್ ಮಳೆ ಬರ್ತಲ್ಲ ನಮ್ಮ ಬ್ಲಾಸಮ್ ಮಳೆ, ನಾನು ಕಣ್ಣಾರೆ ಕಂಡಿದ್ದು. ಆಗಲ್ಲ ಚಿಕ್ಕವರು,

0: ಅವರು ಒಂದು ಬಾಟ್ಲ್ ಇದು ಇದು ಬ್ರ್ಯಾಂಡಿನ ಗಿಡಗಳಿಗೆ ಒಯ್ಯೋದು ಅವರಿಗೆ ಖುಷಿಯಾಗಿ.
1: ಓಹೋ
0: ಅಷ್ಟೆಲ್ಲ ಸಿಸ್ಟಮ್ ಇದೆ. ನಾವು ನಿಜವಾಗಿ ಅವ್ರನ್ನ ಯುರೋಪಿಯನ್ಸ್ ಅವ್ರು ನೋಡಿ ಕಲಿಬೇಕು ಸಿಸ್ಟಮ್, ಟೈಮ್ ಸಿಸ್ಟಮ್. ಬೆಳಿಗ್ಗೆ 7 ವರೆಗೆ ಕೆಲಸದವರಿಗೆ ಹಾಜರಿಗೆ ಬರಬೇಕು. ಸಪೋಸ್ ಒಂದು ನಿಮಿಷ ರೈಟ್ ವೇ ಹೆಚ್ಚಿದ್ರೆ ಅವನಿಗೆ ಯಾವ ದಿವಸ ಅರ್ಜೆಂಟ್ ಗೋ ಬ್ಯಾಕ್ ಅಂತ ಹೇಳ್ತಿದ್ರು.
1: ಅದೇ ಅದೇ ಕಟ್ಟುನಿಟ್ಟಾಗಿ ನಾವು ಪಾಲಿಸಿದ್ರೆ ಎಲ್ಲವೂ ಕೂಡ ಸರಿ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮಲ್ಲಿ ಜೇನು ಇದೆಯಾ ರಘುವರೇ? ಜೇನು ಕೃಷಿ ಇದೆಯಾ? ಜೇನು
0: ಇದೆ ಇದೆ, ನಂತರ ಒಂದು 25 ಬಾಕ್ಸ್ ಇದೆ. ಈಗ ಒಂದು 12 ಕಾಲೋನಿ ಇದೆ.
1: ಈಗ ಕುಟುಂಬ ಪಾಲು ಮಾಡುವಂತ ಸಮಯ, ಪಾಲು ಏನಾದ್ರು ಮಾಡ್ತೀರಾ ಹೇಗೆ?
0: ಈಗ ಅದು ಬ್ರೀಡಿಂಗ್. ಈಗ ನಾನು ನೆನ್ನೆ ಎಲ್ಲ ಕ್ಲೀನ್ ಮಾಡಿದೆ ಪೆಟ್ಟಿಗೆ, ಎಲ್ಲ ಹುಳ ಏರಿ ಎಲ್ಲ ಸಿಗಿಲಾಗಿದೆ, ಹುಳ ಹುಳ ಫುಲ್ ಆಗಿದೆ.
1: ಹೌದು.
0: ಮತ್ತೆ ನಾನು 2 ಸರಿ ಸಕ್ಕರೆ ಕೊಡ್ತೀನಿ. ನನಗೆ ಜೇನು ನಿಜವಾಗಿ ಜೇನು ಕಚ್ಚೋದಲ್ಲ, ಜೇನು ಚುಚ್ಚೋದು ಅಂತ ಹೇಳ್ಬೇಕು ಜನರು. ಅದು ಕಚ್ಚೋದಿಲ್ಲ,
1: ಹೌದು,
0: ಅದು
1: ಇಂಜೆಕ್ಷನ್
0: ಕೊಡೋದು ಚುಚ್ಚೋದು.
1: ಚುಚ್ಚುತ್ತೆ
0: ಜನರು ಹೇಳೋದು ನನಗೆ ಜೇನು ಕಚ್ಚಿದಂತ,
1: ಹೌದು
0: ನಾನು ಹೇಳೋದು ಜೇನು ಚುಚ್ಚಿದಂತ.
1: ಹೌದು ಅಲ್ಲ, ನಿಜವಾಗಿ ಜೇನು ಚುಚ್ಚುವಂಥದ್ದು ಅದರ ಅಂಬುವಿಂದ. ಎಷ್ಟು ಬಾರಿ ನೀವು ಅದನ್ನ ಜೇನು ತೆಗಿತೀರಿ ಪ್ರತಿ ವರ್ಷ?
0: ನಾನು 4 ಟ್ರಿಪ್ ನಿಕ್ತೇನೆ ಡಿಸೆಂಬರ್ ಅಲ್ಲಿ ಒಂದು, ಮತ್ತೆ ನನಗೆ ಮಾರ್ಚ್ 15 ಮೇಲಿಂದ ಏಪ್ರಿಲ್ ಎಂಡಿಗೆ 4 ಟ್ರಿಪ್ ತೆಗಿತೇನೆ. ಎವರೇಜ್ ಮೊದಲು ನನಗೆ ಒಂದು ಬಾಕ್ಸ್ ಅಲ್ಲಿ 20 ಕೆಜಿ ಸಿಕ್ತಿತ್ತು, ಈಗ 2 ತಪ್ಪಿದ್ರೆ 3 ಕೆಜಿ.
1: ಎಷ್ಟು
0: ಮತ್ತೆ
1: ಸೂಪರ್
0: ಒಂದು
1: 3 ಸೂಪರ್ ಇಡ್ತಿದ್ರ ಆಗ? ಎರಡು ಸೂಪರ್ ಇಡ್ತಿದ್ರ ಹೇಗೆ ಮೊದಲು?
0: ಇಲ್ಲ, ಆಗ ನನ್ನ ಈಗ 20 ಇಯರ್ಸ್ ಬ್ಯಾಕ್ 3 ಸೂಪರ್
1: 3 ಸೂಪರ್ ಇಡ್ತಿದ್ರಿ?
0: ಜೇನು ತೆಗೆದು ಸುಸ್ತಾಗ್ತಿತ್ತು, ಅದನ್ನ ನಾವು ಏರಿ ಮೇಲೆ ಕೀಸ್ಬೇಕು. ಅದೊಂದೇ ಕೆಲಸ ತಪ್ಪು.
1: ಹೌದು.
0: ಮತ್ತೆ ಇದು ರಾಣಿ ಕಣಿಗೆ ಅದೊಂದು ಕೆಲಸ ಇದೆ. ಎಲ್ಲ ಫಿಟ್ಟಿಂಗಿನ ಹೀಗೆ ಒಂದು ಸ್ಟೋರ್ ಮೇಲೆ ಇಟ್ಟು ರಾತ್ರಿ ಲೈಟ್ ಬಿಟ್ಟು ಆ ಸೆಲ್ ತೆಗಿಬೇಕು. 8-9 ಮೊಟ್ಟೆ ಇರ್ತದೆ,
1: ಹೌದು,
0: ಅದ್ರಲ್ಲಿ ಒಂದು ಬಿಡ್ಬೇಕು ನಾವು, ಬಾಕಿ 8 ತೆಗೆದು ಬಿಡ್ಬೇಕು. ಹಾಗೆ ಹಾಗೆ ಸಪೋಸ್ ಮಿಸ್ ಆಗಿ ಆದ್ರೆ ಅದು ಹಾರಿ ಬಿಟ್ಟೆಲ್ಲ ಕಾಫಿ ಗಿರ್ಲೆ ಕೂರ್ತದೆ.
1: ಹೌದು, ಅಂದ್ರೆ ಎರಡು ರಾಣಿ ಇತ್ತಂದ್ರೆ ಅಲ್ಲೇ ಕುಟುಂಬ ವಿಂಗಡಣೆ ಹಾಕೊಂಡು ಹೋಗುತ್ತೆ. ಈಗ ಏನಾದ್ರು 12 ಪೆಟ್ಟಿಗೆಯನ್ನ ಮತ್ತೆ ಹೆಚ್ಚುವರಿ ಮಾಡ್ತೀರಾ ಉಳಿದಿದ್ದ 25ಕ್ಕೆ?
0: ಏನೇಳಿ?
1: ಈಗ 12 ಪೆಟ್ಟಿಗೆ ಇರೋದನ್ನ ಉಳಿದ ಪೆಟ್ಟಿಗೆಗಳಿಗೂ ಪಾಲ್ ಮಾಡ್ತೀರಾ ಹೇಗೆ?
0: ಮಾಡ್ತೀನಿ, ನನಗೆ ಖಾಲಿ ಬಿಡೋದಿಲ್ಲ ಬಾಕ್ಸ್ ಗಳ. ಅದು ಏನ್ ಗೊತ್ತ ಹೇಗೆ ಮಾಡೋದು ಅಂದ್ರೆ, ಸೆಂಟರ್ ಇಂದ 2 ತಾಯಿ ಕೊಡದು ಫ್ರೇಮ್ ತೆಗೆದುಬಿಟ್ಟು ಖಾಲಿ ಪೆಟ್ಟಿಗೆ ಇಡಬೇಕು. ಮತ್ತೆ ಕೈಲಿ ಸ್ವಲ್ಪ ಒಂದೆರಡು ಕೈ ಬಾಚಿಬಿಟ್ಟು ಅದಕ್ಕೆ ನೊಣನ ಹಾಕ್ಬೇಕು. ಅದ್ಲಿ ರಾಣಿ ಕಣ ಇರ್ಬೇಕು, ಅದೇ ಒಂದು ಸೆಲ್ ಅದ್ರಲ್ಲಿ ಅದಕ್ಕೆ ಕೊಡ್ಬೇಕು ನಾವು.
1: ಹೌದು, ಅಂದ್ರೆ ರಾಣಿ ಕಣ ಇರುವಂತ ಮೊಟ್ಟೆಯನ್ನ ಅಲ್ಲಿಗೆ ಇಡಬೇಕು, ಅಥವಾ
0: ಅದು
1: ರಾಣಿಯನ್ನ
0: ಒಂದು ರಾಣಿ ಕಣ 9 ಡೇಸ್ ಗೆ ಅದು ಮಾತ್ರ ನಾವು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು, ನೋಡೋದ್ರೆ ಪೆಟ್ಟಿ ಖಾಲಿ ಆಗ್ಬಿಡ್ತದೆ.
1: ಹೌದು. ಮತ್ತೆ ತಗೊಂಡೋಗಿ ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಇಡಬೇಕು ನಾವು.
0: ಇಲ್ಲ ಇಲ್ಲ ಏನಿಲ್ಲ, ಒಂದು 10 ಫೀಟ್ ಡಿಸ್ಟೆನ್ಸ್ ಇಟ್ಟರೆ ಆಯ್ತು.
1: ಮತ್ತೆ ಅಲ್ಲೇ ಉಳ್ಕೊಳುತ್ತೆ. ಸರಿ ರಘು ಅವರೇ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು, ಇಷ್ಟು ನನಗೆ ಸಮಯ ಕೊಟ್ಟಿದ್ದೀನಿ. ಥ್ಯಾಂಕ್ ಯು.
1: ನಮಸ್ತೆ. ಕರೆಯಲ್ಲಿ ವ್ಯತ್ಯಾಸ ಆಗಿದೆ. ಹಾಗೆ ರೈತ ಬಂಧುವರೇ, ಇದೀಗ ಕಾಳುಮೆಣಸು ಕೃಷಿಯಲ್ಲಿ ಹೇಳ್ತಿದ್ದಾಗೆ ಸೊರಗು ರೋಗಗಳು ಈಗ ಕಾಣುವಂಥದ್ದು ಹೆಚ್ಚಾಗ್ತಾ ಇದೆ. ಮತ್ತೊಂದು ಕರೆ. ನಮಸ್ತೆ.
2: ನಮಸ್ತೆ
1: ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು?
2: ರಾಮಯ್ಯ, ರಾಮಯ್ಯ ಮಾತಾಡು.
1: ರಾಮಯ್ಯ ಎಲ್ಲಿಂದ?
2: ಹೌದು,
1: ಎಲ್ಲಿಂದ ಕರೆ
2: ಮಾಡಿ?
1: ಚರಂಡೆಟ್ಟಿ ರಾಮಯ್ಯ. ಹಾ ಹಾ,
2: ಹೌದು ಸರ್, ಹೌದು ಸರ್. ರಾಮ
1: ಹೇಗಿದ್ದೀರಿ?
2: ಸೇರ್ಕೊಂಡ್ ರಾಮಯ್ಯ ಇದ್ದೇವೆ ಸರ್, ಚೆನ್ನಾಗಿದ್ದೇವೆ.
1: ಕೃಷಿ ಎಲ್ಲ ಹೇಗಿದೆ?
2: ಕೃಷಿ ಚೆನ್ನಾಗಿದೆ ಸರ್.
1: ಎಲ್ಲ ಗೊಬ್ಬರ ಎಲ್ಲ ಹಾಕಾಯ್ತಾ?
2: ಹಾ, ಗೊಬ್ಬರ ಒಂದ್ ರೌಂಡ್ ಆಯ್ತು. ಈಗ ಮಳೆ, ಮೊನ್ನೆ ಒಂದು ಮಳೆ ಬಂದ ಮೇಲೆ ಈಗ ಮಳೆ ಬಂದಿಲ್ಲ, ಸ್ವಲ್ಪ ಕಾಯ್ತಿದ್ದೇವೆ.
1: ಇನ್ನೊಂದು 2 ದಿನದಲ್ಲಿ ಕೆಲವು ಕಡೆ ಇವತ್ತು ಮಳೆ ಆಗಿದೆ,
2: ಆಗ್ಬೋದು ಅಂತ ಉಂಟು. ಮೊನ್ನೆ ಸ್ವಲ್ಪ ಪೂಸು ಬಂದಂತು ಬೆಳಗತ್ತಲ್ಲಿ. ಈಗ ಆ ಸೂಚನೆ ಆದ್ರೆ ನಾಳೆ ನಾಡ್ದು ಮಳೆ ಆಗ್ಬೋದು ಅಂತ ಒಂದು ಅನಿಸಿಕೊಂಡು.
1: ಹೆಚ್ಚಿನ
2: ಅಂಶ ಆಗ್ಬೋದು ಸರ್. ಈಗ
1: ಅದೇ ಅಲ್ಲ, ಕೆಲವು ಕಡೆ ಗುಡುಗಿನ ವಾತಾವರಣ ಕೂಡ ಈಗಿದೆ.

0: ಸಂಜೆ ಹೊತ್ತಲ್ಲಿ ಮತ್ತೆ ಕೆಲವು ಕಡೆ ಮಳೆಯಾಗಿದ್ದು ಕೂಡ ಉಂಟು, ಹಾಗಾಗಿ ಆಗಬಹುದು ಅಂತ.
1: ಹೌದು ಹೌದು.
0: ಕಾಳುಮೆಣಸು ಎಲ್ಲ ಹೇಗಿದೆ ಈ ವರ್ಷದ್ದು?
1: ಕಾಳುಮೆಣಸು ಸಾಧಾರಣ, ಕಾಳುಮೆಣಸು ಕಮ್ಮಿ ಸರ್.
0: ಹಾಂ ಹಾಂ ಹಾಂ ಅಂದರೆ ಗಿಡನಾ ಅಥವಾ ಫಸಲ?
1: ಕಳೆದ ವರ್ಷನಷ್ಟು ಕಾಳುಮೆಣಸು ಇಲ್ಲ, ಈ ಸಲ ಒಂದ್ಸಲ ಫಸ್ಟಿಗೆ ಹೂವಾಗಿದೆ,
0: ಹಾಂ ಹಾಂ
1: ಚಂದ ಆಯ್ತು, ಕಾಳು ಕಟ್ಟಿದೆ. ಈಗ ಸೆಕೆಂಡ್ ರೌಂಡ್ ಅಲ್ಲಿ ಮಳೆ ಬಂದ್ಬಿಟ್ಟು ಆಗಿದ್ದು ಅದು ಆಗಕ್ಕಿಲ್ಲ.
0: ಅದೇ ಅದೇ ಅಲ್ಲ, ಯಾಕೆ ಗೊತ್ತಂದರೆ ಇವರು ವಿಜ್ಞಾನಿಗಳು ಹೇಳೋ ಪ್ರಕಾರ ನಾವು ಮಾರ್ಚ್ ಏಪ್ರಿಲಲ್ಲೇ ನೀರು ಕೊಟ್ಟು ಅದ
1: ಹೌದು
0: ಕೊತ್ತು ಬರೆಸಿದರೆ ನಂತರದ
1: ಹೌದು ಹೌದು
0: ಮಳೆಗಾಲದಲ್ಲಿ ಅದು ಸೆಟ್ ಆಗುತ್ತೆ. ಮಳೆ ನಂತರ
1: ಹೌದು
0: ಬರುವಂಥದ್ದು
1: ಹೌದು,
0: ಸ್ವಲ್ಪ ಕಷ್ಟನೇ.
1: ಕಷ್ಟ ಕಷ್ಟ
0: ಅಂದರೆ ಅದಕ್ಕೆ ನಿಯಮಿತವಾಗಿ ನೀರು ಹೆಚ್ಚು ಮಳೆ ಇತ್ತು ಅಂತ ಹೇಳಿದ್ರೆ ಎಲ್ಲರೂ ಸೆಟ್ ಆಗಬಹುದೇನೋ.
1: ಹೌದು ಹೌದು.
0: ಮತ್ತು ಉಳಿದದ್ದು ಕಾಫಿ ಎಲ್ಲ ಹೇಗಿದೆ, ಹಣ್ಣಾಗ್ತಿದೆಯಾ ಅರಬಿಕಾ?
1: ಕಾಫಿ ಇಲ್ಲ ಸರ್, ನಮ್ದು ರೋಬಸ್ಟ ಸಾಧಾರಣ ಉಂಟು, ತೊಂದರೆ ಇಲ್ಲ. ಈ ಕಳೆದ ವರ್ಷನ ಫಸಲು ಸಿಕ್ಕಿಲ್ಲ ಇವಾಗ, ಕಳೆದ ವರ್ಷನ ಫಸಲು ನನಗೆ ಸಿಕ್ಕಿಲ್ಲ. ಒಂದು 10 ಎಕರೆ ಉಂಟು ನಮಗೆ,
0: ಆದರೂ
1: ಅದರಲ್ಲಿ
0: ತೊಂದರೆ ಇಲ್ಲ.
1: ಮಕ್ಕಳಿಗೆಲ್ಲ ಪಾಲು ಮಾಡಿ ಕೊಟ್ಟಿದ್ದೀನಿ 3 3 ಎಕರೆ, ಇನ್ನು ಬಾಕಿದು ಒಂದು 2 ಎಕರೆ ನಾ ಇಟ್ಕೊಂಡಿದ್ದೀನಿ.
0: ಹೇಗೆ ಪಾಲ್ ಮಾಡಿಕೊಟ್ಟು ನೀವೇ ಅದಕ್ಕೆ ಏನಾದರೂ ಗೈಡೆನ್ಸ್ ಕೊಡ್ತಾ ಇದ್ದೀರಾ ಹೇಗೆ?
1: ಹೌದೌದು, ಎಲ್ಲ ಗೈಡೆನ್ಸ್ ಕೊಡ್ಬೇಕಲ್ಲ,
0: ಹೌದು.
1: 3 ಮಕ್ಕಳಿಗೂ ಪಾಲು ಮಾಡಿ ಕೊಟ್ಟಿದ್ದೀನಿ.
0: ಎಲ್ಲರೂ ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೀಗ ಹೇಳ್ತಿದ್ದಾಗೆ ಕಾಳು ಮೆಣಸಲ್ಲಿ
1: ಹೌದು
0: ಈಗ ಮಿಲಿ ಬಗ್ಸ್ ಕಾಣುವಂಥದ್ದು ಹೆಚ್ಚು.
1: ಹೌದು ಹೌದು.
0: ಅಂದರೆ ಮಿಲಿ ಬಗ್ಸ್ ಅಂತೇಳಿ ಇದು ಕಾಳುಮೆಣಸಿನ ಗಿಡದ ಬೇರಿನಲ್ಲಿ ಇದ್ಕೊಂಡು ಅದರ ರಸವನ್ನು ಹೀರಿ ಆ
1: ಹೌದು
0: ಗಿಡವನ್ನು ಸಾಯಿಸುತ್ತೆ. ಇದರ
1: ಖಂಡಿತ
0: ಲಕ್ಷಣ ಏನು ಅಂತಾರೆ, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ.
1: ತಿರುಗುತ್ತೆ. ಹೌದು ಖಂಡಿತ
0: ಸೊರಗು ರೋಗ ಅಂತೇಳಿ ಹೇಳ್ತೀವಿ ಹಾಗೆ.
1: ಹೌದು.
0: ನಂತರ ಇದು ಕಾಲಕ್ರಮೇಣ ಅರ್ಶಿಣ ಆಗಿ ನಂತರ ಗಿಡ ಸಾಯ್ತಾ ಬರುತ್ತೆ.
1: ಹೌದು ಸರ್, ತೋಟಕ್ಕೆಲ್ಲ ನಾವು ಸ್ಪ್ರಿಂಕ್ಲರ್ ರೆಡಿ ಮಾಡಿದ್ದೀನಿ, ಎಲ್ಲ 2 3 ಕೆರೆ ಮಾಡ್ಕೊಂಡಿದ್ದೀನಿ. ಸ್ಪ್ರಿಂಕ್ಲರ್ ಎಲ್ಲ ತೋಟಕ್ಕೆಲ್ಲ ಸ್ಪ್ರಿಂಕ್ಲರ್ ಉಂಟು.
0: ಹಾಂ ಹಾಂ ಹಾಂ ಈಗ ಅಂದರೆ ಪರ್ಮನೆಂಟ್ ಲೈನ್ ಹಾಕಿದ್ರೆ ಹೇಗೆ?
1: ಹೌದು, ಪರ್ಮನೆಂಟ್ ಅಲ್ಲ, ಜೆಟ್ ಕೂರಿಸೋದು,
0: ಹಾಂ ಹಾಂ ಅದೇ.
1: ಜೆಟ್ಗಳನ್ನ ನಾವು ಕೂರಿಸ್ಕೊಳ್ಳೋದು ಬೇಗ ಲೈನ್ ಹಾಕ್ಬಿಟ್ಟು.
0: ಹಾಂ ಹಾಂ ಅಂದರೆ ನೀವೇ ಪ್ರತಿ ಸಲನೂ ಲೈನ್ ಹೇಳ್ಕೋತೀರಿ?
1: ಹೌದು ಹೌದು.
0: ಹಾಗೆ ನೀರಿನ ಸೌಕರ್ಯ ಕೂಡ ಇದೆ.
1: ನೀರಿನ ಸೌಕರ್ಯ ಇದೆ ಸರ್,
0: ಹಾಗಾಗಿ ಸಮಸ್ಯೆ ಇಲ್ಲ.
1: ಸಮಸ್ಯೆ ಇಲ್ಲ, ಸಮಸ್ಯೆ ದೊಡ್ಡದೇನಿಲ್ಲ. ನೀರೆಲ್ಲ ಚಂದ ಮಾಡ್ಕೊಂಡಿದ್ದೀನಿ, ಮೀನು ಬಿಟ್ಕೊಂಡಿದ್ದೀನಿ ಸ್ವಲ್ಪ.
0: ಯಾವ ಮೀನೆಲ್ಲ ಇದೆ?
1: ಮೀನು ಬಾಳೆ ಉಂಟು ಒಂದು ಕೆರೆಯಲ್ಲಿ,
0: ಹಾಂ ಹಾಂ ಹಾಂ
1: ಕಳೆದ ವರ್ಷ ಬಿಟ್ಟಿದ್ದೀವಿ, ವರ್ಷ 1 ಕೆಜಿ 1/2 ಕೆಜಿ ಎಲ್ಲ ಆಗಿದೆ. ಮತ್ತೆ ನಮ್ಮ ಮನೆ ಹತ್ರ ಒಂದು ಕೆರೆಯಲ್ಲಿ ಉಂಟು, ಅದರಲ್ಲಿ ಸ್ವಲ್ಪ ಸಿಲೇಪಿ ಹಾಕಿದ್ದೀನಿ.
0: ತಿಲೇಪಿಯ? ಹಾಂ ಹಾಂ
1: ಹಾ, ಕಾಟ ಸಿಲೇಪಿ 2 ಉಂಟು.
0: ಹಾಗೆ.
1: ಅಂದ್ರೆ ತುಂಬಾ ಇಲ್ಲ, ಒಂದು ಚಿಕ್ಕ ಕೆರೆ, ಮತ್ತೊಂದು ಒಂದು 60 70 100 100 ಅಡಿದು ಒಂದು 2 ಕೆರೆ ಉಂಟು.
0: ಹಾಗೆ ರಾಮಯ್ಯವರು ನಿಮಗೊಂದು ಪ್ರಶ್ನೆ,
1: ಹೇಳಿ ಸರ್.
0: ಈಗ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವಂಥ ರೋಗ ಯಾವುದು?
1: ಅದು ಎಲೆ ಚುಕ್ಕಿ ರೋಗ ಬರ್ತದೆ,
0: ಕಾಫಿಯಲ್ಲಿ.
1: ಮತ್ತೆ ಕಾಂಡ ಕೊರೆಯುವ ರೋಗ ಬಹಳ ಮೋಸ ಅದು, ಅದು ರೆಕ್ಕೆಗಳನ್ನ ಕೊಂದಾಕ್ಬಿಡ್ತೇವೆ ನೋಡಿ.
0: ಹೌದು
1: ಹೌದು, ಅದಕ್ಕೆ ಸ್ಪ್ರೇ ಮಾಡ್ಕೊಂಡ್ರೆ, ನೋಡ್ಕೊಂಡು ಸ್ಪ್ರೇ ಮಾಡ್ತಾ ಇರಬೇಕು.
0: ನಾವು ಸ್ಪ್ರೇ ಮಾಡ್ಬೋದು, ಮತ್ತು ಇನ್ನೊಂದು ಕೂಡ ಇದೆ, ನಿಮಗೆ ಅದಕ್ಕೆ ಬಟ್ಟೆಯನ್ನು ಸುತ್ತಿ, ನಾನ್ ಓವನ್ ಬಟ್ಟೆಯನ್ನು ಮದ್ದಿನಲ್ಲಿ ಸುತ್ತಿ ಎಲ್ಲೆಲ್ಲಿ ಅದರ
1: ಹೌದು
0: ಕಣ್ಣುಗಳಿದೆ ಅಲ್ಲಿ ಮುಚ್ಚಿಟ್ರೆ ಅದು ಹೊರಗೆ
1: ಹೌದು
0: ಬರೋಕ್ಕಾಗೋದಿಲ್ಲ, ಮದ್ದಿನ ಘಾಟಿಗೆ ಅಲ್ಲೇ ಸಾಯುತ್ತೆ.
1: ಸಾಯಿತೆ. ಹೌದು
0: ಆದರೆ ಅದು ನೀವಷ್ಟು ಇಡೀ ಗಿಡವನ್ನು ಹುಡುಕಿ ಮಾಡುವುದು ಸ್ವಲ್ಪ ಕೆಲವರಿಗೆ ಕಷ್ಟ ಆಗ್ಬೋದು ಅದು.
1: ಹೌದು, ಹುಡಿ
0: ಅದೇ ಮತ್ತೊಂದು ಕಾಫಿ ಕಾಯಿ ಕೊಳೆ ಮತ್ತು ತೊಟ್ಟು ಕೊಳೆ, ಮೇನಾಗಿ ಕೊಳೆ ರೋಗ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣುವಂಥದ್ದು.
1: ಹೆಚ್ಚಾಗಿ ಕಾಣು.
0: ಮಳೆ ನಿಂತ ತಕ್ಷಣ ಈಗ ಏನು ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಮತ್ತೆ ಆ ದುಂಬಿಗಳು ಹೊರಗೆ ಬಂದು ಮತ್ತೆ
1: ಹೌದು
0: ಹೆಚ್ಚು ಬಾಧೆಯನ್ನು ಮಾಡುವಂಥದ್ದು.
1: ಹೌದು ಹೌದು.
0: ಸರಿ ರಾಮ ಇವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
0: ರೈತ ಬಾಂಧವರೇ, ಈಗ ಹೇಳ್ತಿದ್ದಾಗೆ ಕಾಳುಮೆಣಸಿನಲ್ಲಿ ಮಿಲಿ ಬಗ್ಸ್ ರಸ ಹೀರುವ ಕೀಟಗಳ ಒಂದು ಬಾಧೆ ಇರುತ್ತೆ. ಇದು ಬಾಧಿಸಿದಂಥ ಬಳ್ಳಿಗಳು ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಇದಕ್ಕೆ ಹತೋಟಿ ವಿಧಾನಗಳು ಏನು ಅಂತೇಳಿದ್ರೆ, ಇಮಿಡಾ ಕ್ಲೋರೋಫಿಡ್ 0.5 mm ಅಥವಾ ಕ್ಲೋರೋಫೆರಿಫಾಸ್ 2 mm ಅಥವಾ ಕ್ಲೋರಾಟ್ರಿನೋಲಿಫ್ರೋಸ್ ಇದನ್ನು 0.4 mL ದ್ರಾವಣವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ನಿಧಾನವಾಗಿ ಗಿಡದ ಬುಡಕ್ಕೆ ಚೆನ್ನಾಗಿ ಬೇರುಗಳು ನೆನೆಯುವಂತೆ 3 ರಿಂದ 5 ಲೀಟ್ರಷ್ಟು ಸುರಿಬೇಕಾಗುತ್ತೆ. ಇದರಿಂದ

ಆ ಮಿಲಿಬಗ್ಗಳು ನಾಶವಾಗಿ ಮತ್ತೆ ಗಿಡ ಆರೋಗ್ಯಯುತ ಆಗುತ್ತೆ ಅಂತ ಹೇಳಿ ನಮ್ಮ ಕೆವಿಕೆ ಗೋಣಿಕೊಪ್ಪದ ವಿಜ್ಞಾನಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,700 ರೂಪಾಯಿಂದ 24,200 ರೂಪಾಯಿ, ಅರೇಬಿಕಾ ಚೆರಿ 13,300 ರೂಪಾಯಿಂದ 15,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರಿ 9,900 ರೂಪಾಯಿಂದ 10,700 ರೂಪಾಯಿಗಳು. ಕೇಳಿದ್ರೆ ಈಗ ಸಮಯ ಆಗ್ತಾ ಬರ್ತಾ ಇದೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತು. ಹಾಗೆ ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯ ಅನುಭವಗಳನ್ನು ಕುರಿತು ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಾದ ಮಡಿಕೇರಿ ತಾಲೂಕು ಕಗೋಡ್ಲುವಿನ ಮಂದಿರ ತೇಜಸ್ ನಾಣಿಯ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನು ಆಲಿಸಬಹುದು. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಪರಿವಾರ ಸುರೇಶ್, ಭೈಮನ ರಘು ಮತ್ತು ಚರಣೆಟ್ಟಿ ಇಂದ ಮಾಡಿದಂಥ ರಾಮಯ್ಯ ಇವರಿಗೆ ಧನ್ಯವಾದಗಳು, ಹಾಗೂ ಆಲಿಸಿದಂಥ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

0: अरे ये कस्टमर केयर रे लिदे मैडम
1: हेली
0: ये केवाईसी अपडेट गागी ननगे पदे पदे मेसेज याक बर्तिदे
1: ये केंद्रे बैंकिंग सेवे कडेगागी समय के सरियागी केवाईसी अपडेट मार्स्बेकु
0: आदरे इदन्नु हेग माडोदु
1: गुरुतु अथवा विळासदल्ली यावदे बदलावणे इल्लदिद्रे निम्म बैंक अथवा एटीएम अथवा बिजनेस करेस्पोंडेंट अंद्रे बीसी बळि होगि बैंक नल्ली नोंदायिसलाद इमेल मोबाइल नंबर मोबाइल बैंकिंग आप अथवा पत्रद मूलक अदर डिक्लेरेशन नीडि
0: हौदा ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು
0: ಅಷ್ಟೇ
1: ಅಷ್ಟೇ
0: ಗೊತ್ತಾಯ್ತು
1: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ
2: ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ ಮೂರ್ನಾಡು ಬಾಡಗ ಕಾರಳಣ ಪೋತಂಡ ಪೋತಿ ಪೊನ್ನಣ ಇಂಗಡ ಪೊಣ್ಣು ಅಮ್ಮವ್ವ ಬೇಬಿ ಅವ ಇಂದು ಮರಣಪಟ್ಟಿತ್ತು ತೊಂಬತ್ಮೂರು ವಯತ್ರ ಪೋತಂಡ ಅಮ್ಮವ್ವ ಬೇಬಿ ತಾಮನೆ ಪುಲಿಕೋಟು ಮುಕ್ಕಾಟಿರ ಇಂಗಡ ಅಕ್ಕಿರಿ ಕಾರ್ಯ ನಾಳೆ ಮಜ್ಜನೆ ಓರು ಗಂಟೆರ ಮೀದ ಒಕ್ಕ ತೋಟಂಗಳು ನಡಪ ಮೂಲತಃ ಕಡಗದಾಳು ಗ್ರಾಮತ್ರ ಇಕ ಬೆಂಗಳೂರು ವಾಸ ಇಂಜ ಮಾದೇಟಿರ ಗೌರಮ್ಮ ಇಂದು ಮರಣಪಟ್ಟಿತ್ತು ತೊಂಬತ್ತೆಂಟು ವಯತ್ರ ಮಾದೇಟಿರ ಗೌರಮ್ಮ ಇಂಗಡ ಅಕ್ಕಿರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಬೆಂಗಳೂರು ವಿಲ್ಸನ್ ಗಾರ್ಡನ್ ಕ್ರಮೇಟೋರಿಯಂ ನಡಪ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು ಸ್ವಚ್ಛ ಪರಿಸರ ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ
6: ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್ ಜೊಂಪೆನವರ ಮಡಿಕೇರಿನ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಕಚೇರಿನ ಸಭಾಬಡಿಯಲ್ಲಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಘಟಕ ಹಾಗೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿನ ಕಡೆಯಿಂದ ವಿಶ್ವ ಹೃದಯ ದಿನ ನಡೆದು ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸನತ್ ಕುಮಾರ್ ಉದ್ಘಾಟನೆ ಮಾಡಿ ಮಾತಾಡಿ ಹೃದಯ ರಕ್ತನಾಳದ ಕಾಯಿಲೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಹೃದಯನ ಆರೋಗ್ಯಲಿಟ್ಟುಕೊಳ್ಳುವ ಜೀವನ ಶೈಲಿನ ಉತ್ತೇಜಿಸುವುದು ಮತ್ತೆ ಹೃದಯಘಾತ ಹಾಗೆ ಪಾರ್ಶ್ವವಾಯುನಂತಹ ಸಮಸ್ಯೆಗಳನ್ನ ತಡೆಗಟ್ಟುವ ಬಗ್ಗೆ ಅರಿವು ಮೂಡಿಸುವುದು ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರು ಆರೋಗ್ಯಕರ ಆಹಾರ ನಿಯಮಿತ ವ್ಯಾಯಾಮ ತಂಬಾಕಿಂದ ದೂರ ಒತ್ತಡ ನಿಯಂತ್ರಣ ನಿಯಮಿತ ಆರೋಗ್ಯ ತಪಾಸಣೆ ಇವುಗಳನ್ನ ಜೀವನ ಶೈಲಿನ ಭಾಗ ಆಗಿಸಿಕೊಂಡು ಮುಖ್ಯ ಅಂತ ಹೇಳಿದರು ಮಡಿಕೇರಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸುನಿಲ್ ಅವರು ಮಾತಾಡಿ ಹೃದಯ ಕಾಯಿಲೆಗಳ ಬಗ್ಗೆ ಜಾಗೃತಿ ಇರಲಿ

ಜಾಸ್ತಿ ಉಪ್ಪು, ಜಾಸ್ತಿ ಸಕ್ಕರೆ ಮತ್ತು ಸ್ಯಾಚುರೇಟೆಡ್ ಕೊಬ್ಬಿನ ಆಹಾರ ಸೇವನೆ ಕಮ್ಮಿ ಮಾಡಿ, ತರಕಾರಿ ಹಣ್ಣು ಧಾನ್ಯಗ ಮತ್ತು ಸಮತೋಲಿತ ಆಹಾರ ತಕಣಕೂತ ಪ್ರೇರೇಪಿಸಿ ಆರೋಗ್ಯ ಶಿಕ್ಷಣ ಕೊಟ್ಟವು. ಪ್ಯಾಟನ ಮುಖ್ಯಪೇಟೆ ಬೀದಿಗಳಲ್ಲಿ ಈ ಸಂಬಂಧ ಜಾಗೃತಿ ಜಾಥಾ ನಡೆತು. ವಿರಾಜಪೇಟೆ ತಾಲೂಕು ಮಟ್ಟದ ಪ್ರಜಾಸೇವಾ ಅಭಿಯಾನ ಜನಸಂಪರ್ಕ ಸಭೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪಿಎಂ ನರೇಂದ್ರ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಅಕ್ಟೋಬರ್ 3 ಬೆಳಿಗ್ಗೆ 11:30 ಬಿಟ್ಟಂಗಾಲದ ಕೂರ್ಗ್ ಎಥ್ನಿಕ್ ಹಾಲ್ತೇಳ್ರೆ ಓಲ್ಡ್ ಆರ್ಕೆಎಫ್ ಇಲ್ಲಿ ನಡೆದಿದೆ. ಹಾಗೆಯೇ ಹೋಬಳಿ ಮಟ್ಟದ ಪ್ರಜಾಸೇವಾ ಅಭಿಯಾನ ಜನಸಂಪರ್ಕ ಸಭೆ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ಅಕ್ಟೋಬರ್ 3 ಬೆಳಿಗ್ಗೆ 11:00 ಕುಶಾಲನಗರ ತಾಲೂಕಿನ ಕೊಡಗರಹಳ್ಳಿನ ನೇತಾಜಿ ಸಮುದಾಯ ಭವನದಲ್ಲಿ ನಡೆದಿದೆ ಅಂತ ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರವು ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅಕ್ಟೋಬರ್ 11 ಬೆಳಿಗ್ಗೆ 10:00 ನಮ್ಮನೆ ಸಾಂಸ್ಕೃತಿಕ ಕಲಾ ಕೇಂದ್ರ ಚೌಡೇಶ್ವರಿ ನಗರ ಬೆಂಗಳೂರು ಇಲ್ಲಿ ದಿವಂಗತ ಪೂಜಾರಿರ ಮೊಣ್ಣಪ್ಪ ಅವರ ಸ್ಮರಣೆ ಕಾರ್ಯಕ್ರಮ ನಡೆದಿದೆ. ಪೂಜಾರಿರ ಮೊಣ್ಣಪ್ಪನವು ಹಿರಿಯ ಅರೆಭಾಷಿಕ ಸಾಹಿತಿಗಾಗಿದ್ದು ಇವು ಭಾಷೆ, ಸಂಸ್ಕೃತಿ, ಸಾಹಿತ್ಯ ಮತ್ತು ಜನಾಂಗಕ್ಕೆ ಸಲ್ಲಿಸಿರುವ

0: ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅಕ್ಟೋಬರ್ 11 ಬೆಳಗ್ಗೆ 10 ಗಂಟೆಗೆ ನಮ್ಮನೆ ಸಾಂಸ್ಕೃತಿಕ ಕಲಾ ಕೇಂದ್ರ ಚೌಡೇಶ್ವರಿ ನಗರ ಬೆಂಗಳೂರು ಇಲ್ಲಿ ದಿವಂಗತ ಪೂಜಾರಿರ ಮೊಣ್ಣಪ್ಪ ಅವರ ಸ್ಮರಣೆ ಕಾರ್ಯಕ್ರಮ ನಡೆದಿದೆ. ಪೂಜಾರಿರ ಮೊಣ್ಣಪ್ಪನವು ಹಿರಿಯ ಅರೆಭಾಷಿಕ ಸಾಹಿತಿಗಾಗಿದ್ದು ಇವು ಭಾಷೆ ಸಂಸ್ಕೃತಿ ಸಾಹಿತ್ಯ ಮತ್ತು ಜನಾಂಗಕ್ಕೆ ಸಲ್ಲಿಸಿರುವ ಸೇವೆನ ಮುಂದಿನ ಪೀಳಿಗೆಗೆ ತಿಳಿ ಹೇಳುವ ನಿಟ್ಟಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ನಿಟ್ಟಲ್ಲಿ ದಿವಂಗತ ಪೂಜಾರಿರ ಮೊಣ್ಣಪ್ಪನವು ಅರೆಭಾಷೆ ಜನಾಂಗಕ್ಕೆ ಕೊಟ್ಟ ಕೊಡುಗೆ ಮತ್ತು ಅವರ ಬದುಕು ಕುರಿತಂಗೆ ವಯಸ್ಕರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಪ್ರಬಂಧ ಸ್ಪರ್ಧೆ ನಡೆದಿದೆ. 3 ಪುಟಕ್ಕೆ ಮೀರದಂಗೆ ಪ್ರಬಂಧ ಬರೆದು ಅಕ್ಟೋಬರ್ 5 ಅಕಾಡೆಮಿ ಕಚೇರಿಗೆ ಕಳಿಸಕ. ಮುಂಗಾರು ಹಂಗಾಮಲ್ಲಿ ಬೆಳೆದ ಭತ್ತ ಬೆಳೆಗೆ ಅಲ್ಲಲ್ಲಿ ಬೆಂಕಿ ರೋಗ ಬಾಧೆ ಕಾಣಿಸುತ್ತಿದ್ದು ತುರ್ತು ನಿರ್ವಹಣೆ ಮಾಡಿಕೊಂಡು ಅನಿವಾರ್ಯ ಆಟು. ವಿಶೇಷ ಆಗಿ ತಡ ಆಗಿ ನಾಟಿ ಮಾಡಿದ ಹಾಗೆ ಜಾಸ್ತಿ ಯೂರಿಯಾ ರಸಗೊಬ್ಬರ ಹಾಕಿದ್ದ ಭತ್ತದ ಗದ್ದೆಗಳಲ್ಲಿ ಬೆಂಕಿ ರೋಗ ಜಾಸ್ತಿ ಕಂಡು ಬರ್ತಿಟ್ಟು ಈ ರೋಗನ ಸುರ್ಣ ಹಂತಲೇ ನಿಯಂತ್ರಿಸದಿದ್ದರೆ ಮತ್ತೆ ತೆನೆ ಕುತ್ತಿಗೆ ರೋಗ ಬಂದು ಬೆಳೆ ತೆನೆಗೆ ಜೊಳ್ಳು ಆಗುವ ಸಾಧ್ಯತೆ ಜಾಸ್ತಿ ಇದ್ದದೆ. ಆದ್ದರಿಂದ ರೈತರು ತುರ್ತಾಗಿ ತಮ್ಮ ಭತ್ತದ ಗದ್ದೆಗಳಲ್ಲಿ ಬೆಂಕಿ ರೋಗದ ಲಕ್ಷಣ ಕಂಡು ಬಂದರೆ 0.6 ಗ್ರಾಂ ಟ್ರೈಸೈಕ್ಲೋಸೋಲ್ ಶಿಲೀಂಧ್ರ ನಾಶಕನ ಪ್ರತಿ ಲೀಟರ್ ನೀರಿನೊಟ್ಟಿಗೆ ಬೆರೆಸಿ ಸಿಂಪಡಣೆ ಮಾಡೋಕ್ಕೂ. ಜಾಸ್ತಿ ಮಾಹಿತಿ ಬೇಕಾದರೆ ಹತ್ತಿರದ ಹೋಬಳಿ ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕ ಮಾಡಕ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಿಕಲಚೇತನರು ಹಾಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆನ ಕೂಡು ಕಟ್ಟಲಿ. ದೀರ್ಘಾಯುಷ್ಯದ ಯುಗ, ಸುದೀರ್ಘ ಜೀವನಕ್ಕಾಗಿ ಜೀವನ ಕ್ರಮಗಳ ಮರುಚಿಂತನೆ ತೇಳುವ ಘೋಷವಾಕ್ಯದಡಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಕ್ಟೋಬರ್ 1 ತೇಳ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಮಡಿಕೇರಿನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡೆದಿದೆ. ಸಿಬ್ಬಂದಿ ಆಯ್ಕೆ ಆಯೋಗ ತೇಳ್ರೆ SSP ಕೇಂದ್ರ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇರುವ ಗ್ರೂಪ್ ಸಿ ಚಾಕ್ರಿಗಳ ನೇಮಕಾತಿಗಾಗಿ ಕಂಬೈನ್ಡ್ ಹೈಯರಿ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ 2026 ನೇಮಕಾತಿ ಪರೀಕ್ಷೆಗೆ ಅರ್ಜಿ ಕರೆದಿದ್ದು ಆನ್ಲೈನ್ ಮೂಲಕ ಅರ್ಜಿ ಹಾಕಿಕೆ ಅಕ್ಟೋಬರ್ 7 ಆಖ್ಯರಿ ದಿನ. ಪರೀಕ್ಷೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಾಗಿದ್ದು ಕನ್ನಡ ಸೇರಿದಂಗೆ 15 ಭಾಷೆಗಳಲ್ಲಿ ಪರೀಕ್ಷಾ ಸೌಲಭ್ಯ ಇದ್ದದೆ. ಜಾಸ್ತಿ ಮಾಹಿತಿ ಬೇಕರೆ SSC.gov.in ವೆಬ್ಸೈಟ್ಲಿ ನೋಡಕ್ಕಂತ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯವು ತಿಳಿಸೇಳು. ರಾಷ್ಟ್ರೀಯ ಹಸಿರು ಪಡೆ, ಇಕೋ ಕ್ಲಬ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿನ ಕೂಡು ಕಟ್ಟಲಿ. 72ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಕೊಡಗು ಅರಣ್ಯ ವೃತ್ತದ ಕಡೆಯಿಂದ ಅಕ್ಟೋಬರ್ 2 ಬೆಳಿಗ್ಗೆ 7:30 ಮಡಿಕೇರಿನ ಅರಣ್ಯ ಭವನದ ವೃಕ್ಷೋದ್ಯಾನಕ್ಕೆ ಮುಟ್ಟ ಬೈಕ್ ಸೈಕಲ್ ಜಾಥಾ ನಡೆದಿದೆ ಅಂತ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರು ತಿಳಿಸಿದರು. 2026-27 ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಯೋಜನೆಗಳಾದ ಉದ್ಯೋಗಿ ನಿಯೋಜನೆ, ಧನಶ್ರೀ, ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ, ಚೇತನ ಯೋಜನೆಗಳಿಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಕುಸಿರವು ಹತ್ತಿರದ ಬಾಪೂಜಿ ಸೇವಾ ಕೇಂದ್ರ, ಗ್ರಾಮ 1, ಕರ್ನಾಟಕ 1 ಕೇಂದ್ರಗಳಲ್ಲಿ ವೆಬ್ಸೈಟ್ ಮೂಲಕ ಅಕ್ಟೋಬರ್ 31 ಅರ್ಜಿ ಹಾಕಕ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
3: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
2: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ.
4: ಫೋನ್ 2255571.
5: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
8: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
9: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಶಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
10: ಕೊಡಗಿನಲ್ಲಿಯೇ ಪ್ರಪ್ರಥಮವಾಗಿ ಆರಂಭಗೊಂಡಿರುವ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ ವಿರಾಜಪೇಟೆ ಇಲ್ಲಿ 3 ವರ್ಷಗಳ LLB ಕೋರ್ಸ್ಗೆ ದಾಖಲಾತಿ ಆರಂಭಗೊಂಡಿದೆ. ಯಾವುದೇ ಡಿಗ್ರಿ ಆಗಿರುವವರು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಪ್ರವೇಶಾತಿ ಪಡೆಯಬಹುದು. ಕಲಿಕೆಗೆ ಪೂರಕವಾದ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಹೊಂದಿದೆ. ಸಂಪರ್ಕಿಸಿ 8792839176.
11: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
12: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
13: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್, ಮಡಿಕೇರಿ, ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
14: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. LED TV, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
15: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
14: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
15: ವಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು

ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
2: ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
5: ಸುದ್ದಿ ಸಮಾಚಾರ ಓದೇನುಳ್ಳ ನಾಯಕಂಡ ಲಾಂಛನಾ ಬೋಪಣ್ಣ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಯ ಪಿಣ್ಯ, ವಿಕಲಚೇತನಂಗಡ ಪಿಣ್ಯ, ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ರಾದನೆಲೆ, ದೀರ್ಘಾಯುಷ್ಯದ ಯುಗ ಸುದೀರ್ಘ ಜೀವನಕ್ಕಾಗಿ ಜೀವನ ಕ್ರಮಗಳ ಮರುಚಿಂತನೆ ಎನ್ನುವ ಘೋಷವಾಕ್ಯ ತರಡಿಲೆ. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ನಾಳೆ ಪುಲಕ 10:30 ಮಡಿಕೇರಿಯ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡೆಪ ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟ ಬಿಂದುವ ಕೂಡಿಯಾಡುವುದುಂಡು. ಮಡಿಕೇರಿಯ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಕಚೇರಿ ಸಭಾಬಾಡೆಲು, ಜಿಲ್ಲಾ ಸರ್ವೇಕ್ಷಣಾ ಘಟಕ ಪಿಣ್ಯ, ತಾಲೂಕು ಆರೋಗ್ಯಾಧಿಕಾರಿ ಎಡ ಕಚೇರಿ ರಾದನೆಲು, ವಿಶ್ವ ಹೃದಯ ದಿನ ನಡೆದತ್ತು. ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸನತ್ ಕುಮಾರಾವು ಬೊಳ್ಚ ಕಚ್ಚಿಟ್ಟಿತ್ತು ಉದ್ಘಾಟನೆ ಮಾಡಿಸಿ ಅಲ್ಲಿಂಜಿ ತಕ್ಕು ಪರಂದಾವು ಪ್ರತಿ ಕಾಲ ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನ ನಡೆತುವ ಎದರ ನೆರೂರ ಕಾಯಿಲೆ ರಮೀದ ಜನರಲ್ಲಿ ಜಾಗೃತಿ ಬಪ್ಪುಚುಡೋ ಎದೆನ ಆರೋಗ್ಯವಾಯಿತು ಬೆಚ್ಚೋ ಜೀವನ ಶೈಲಿನ ಬುಳುತಿಯೊಂಡಮೀದ ಅರಿವು ಬಪ್ಪುಚುಡೋ ಇಂಡ ಉದ್ದೇಶ ಆಯಿತುಂಡು ಎಂದು ಅಣಚಿ. ಕಾರ್ಯಕ್ರಮದಲ್ಲಿ ಮಡಿಕೇರಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸುನೀಲ್ ಅಲ್ಲತೆ ಮುಖ್ಯಪಟ್ಟ ಬಿಂದುವ ಕೂಡಿಯಾಡಿ ತಿಂಜತ್. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲು ಅಕ್ಟೋಬರ್ ದಂಡಾಂಗ್ ಗಾಂಧಿ ಜಯಂತಿ ರಮೀದ ಕ್ಲಿನಿಕ್ ಮುಚ್ಚಿತಿಪ್ಪ ಅಲ್ಲತೆ ಅಕ್ಟೋಬರ್ 1-5 ಪಲ್ಲರ ಡಾಕ್ಟರ್ ಲಭ್ಯ ಇಪ್ಪಲೆಂದ್ ಇಸಿಎಚ್ಎಸ್ ಪಾಲಿಕ್ಲಿನಿಕ್ರ ಪ್ರಕಟಣೆ ಅರಿಚಿಟ್ಟಿತ್ತು. ವಿರಾಜಪೇಟೆ ತಾಲೂಕು ಮಟ್ಟದ ಪ್ರಜಾಸೇವಾ ಅಭಿಯಾನ ಜನಸಂಪರ್ಕ ಸಭೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾನ ಪಿಎಂ ನರೇಂದ್ರ ಸ್ವಾಮಿ ಅಯ್ಯಂಗಡ ಅಧ್ಯಕ್ಷತೆಯಲ್ಲಿ ಅಕ್ಟೋಬರ್ 3 ಪೊಲಕ 11:30 ಬಿಟ್ಟಂಗಾಲತ್ರ ಕೂರ್ಗ್ ಎಥ್ನಿಕ್ ಹಾಲ್ ಓಲ್ಡ್ ಆರ್ಕೆಎಫ್ ಇಲ್ಲಿ ನಡಪ. ಅನ್ನನೆ ಹೋಬಳಿ ಮಟ್ಟದ ಪ್ರಜಾಸೇವಾ ಅಭಿಯಾನ ಜನಸಂಪರ್ಕ ಸಭೆ ಶಾಸಕಂಗಳಾನ ಡಾಕ್ಟರ್ ಮಂತರ್ಗೌಡ ಅಯ್ಯಂಗಡ ಅಧ್ಯಕ್ಷತೆಯಲ್ಲಿ ಅಕ್ಟೋಬರ್ 3 ಪೊಲಕ 11:00 ಕುಶಾಲನಗರ ತಾಲೂಕರ ಸುಂಟಿಕೊಪ್ಪ ಹೋಬಳಿರ ಕೊಡಗರಹಳ್ಳಿ ನೇತಾಜಿ ಸಮುದಾಯ ಭವನತ್ತು ನಡಪ. ಸಾರ್ವಜನಿಕಂಗ ಪ್ರಜಾಸೇವಾ ಅಭಿಯಾನತರ ಪ್ರಯೋಜನತನ ಪಡೆದೋವನ್ನಿಕೆ ಜಿಲ್ಲಾಧಿಕಾರಿ ಎಸ್ಟಿ ಸೋಮಶೇಖರವು ಕಟ್ಟಂಡಿತು. ರಾಷ್ಟೀಯ ಹಸಿರು ಪಡೆ, ಇಕೋ ಕ್ಲಬ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ಸ್ಕೌಟ್ ಪಿಣ್ಯ, ಗೈಡ್ಸ್ ಪಿಣ್ಯ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯರ ಕೂಡುಕೂಟತ್ತು 7 ವನ್ಯಜೀವಿ ಸಪ್ತಾಹತ್ರ ಮಾರಿಪತ್ತು ಕೊಡಗು ಅರಣ್ಯ ವೃತ್ತತ್ರ ಆದನೆಲು ಅಕ್ಟೋಬರ್ ದಂಡಾಂಗ ಪೊಲಕ 7:00 ಮಡಿಕೇರಿಯ ಅರಣ್ಯ ಭವನದಿಂಜ ವೃಕ್ಷೋದ್ಯಾನ ಕಥನೆ ಬೈಕ್ ಪಿಣ್ಯ ಸೈಕಲ್ ಜಾಥಾ ನಡಪಾಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾವು ಅರಿಚಿಟ್ಟಿತು. ಇದೇ ನವೆಂಬರ್ ತಿಂಗತ್ತು ಬೆಂಗಳೂರಿನಲ್ಲಿ ನಡಪಕುಳ್ಳ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಉನ್ನತ ಮಟ್ಟದ ಸಮಾರಂಭ ಒಂದಾತು. ಅರ್ಹ ವ್ಯಕ್ತಿಯಕ್ಕೆ ಗೌರವ ಸನ್ಮಾನ ಕೊಡಬೇಕು ನಿರ್ಧಾರ ಮಾಡಿತು. ಕೊಡವ ಸಾಹಿತ್ಯ, ಕಲೆ, ಜನಪದ, ಸಂಗೀತ, ಸಂಸ್ಕೃತಿ, ಪದ್ಧತಿ, ಆಚರಣೆ, ಸಾರ್ವಜನಿಕ ಸೇವೆ, ಸಮಾಜ ಸೇವೆ, ಆಧ್ಯಾತ್ಮ, ಶಿಕ್ಷಣ, ಆರೋಗ್ಯ, ಕೂಡುನನಿಕೆ, ಏದೇ ಕ್ಷೇತ್ರ ಆಚೆಂಗು ಕೊಡವಾಮೆಕ್ಕೆ ಒತ್ತು ಕೊಡಪನಿಕೆ ಇರೋಂಡು, ಕೊಡವ ಸಂಸ್ಕೃತಿ, ಜನಜೀವನ ಪದ್ಧತಿ, ಕೊಡಗರ ಪೆದತ್ನ ಮಿನ್ಯಕ್ ಕೊಂಡಬಪ್ಪನಿಕೆ ಇರೋಂಡು ಅರ್ಜಿ ಉಡೋಕೆ ಅಕ್ಟೋಬರ್ 14 ಆಖಿರ ದಿನ ಆಯಿತುಂಡು. ಅರ ಮಾಹಿತಿಗೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಜೂನಿಯರ್ ಕಾಲೇಜ್ ರೋಡ್ ಮ್ಯಾನ್ಸ್ ಕಾಂಪೌಂಡರ್ ಪಕ್ಕ ಸ್ಕೌಟ್ ಪಿಣ್ಯ ಗೈಡ್ಸ್ ಭವನ ಮಡಿಕೇರಿ ಇಲ್ಲಿ ಅರಂಜೋಲೊಂದು ಅರಿಚಿಟ್ಟಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಣ್ಯ ಸಾಹಿತ್ಯ ಅಕಾಡೆಮಿ ರಾದನೆಲು ಅಕ್ಟೋಬರ್ 11 ಪೊಲಕ 10:00 ನಮ್ಮನೆ ಸಾಂಸ್ಕೃತಿಕ ಕಲಾಕೇಂದ್ರ ಚೌಡೇಶ್ವರಿ ನಗರ ಬೆಂಗಳೂರು ಇಲ್ಲಿ ದಿವಂಗತ ಪೂಜಾರಿರ ಮೊಣ್ಣಪ್ಪ ಅಯ್ಯಂಗಡ ಸ್ಮರಣೆ ಕಾರ್ಯಕ್ರಮ ನಡಪ. ಈ ಕಾರ್ಯಕ್ರಮದ ಮೀದ ಪ್ರಬಂಧ ಪೈಪೋಟಿ ಕೂಡಿ ನಡಪದುಂಡು. ಪ್ರಬಂಧ ಐಪಕ್ಕೆ ಅಕ್ಟೋಬರ್ 5 ಆಖಿರ ದಿನ ಆಯಿತುಂಡು. ಅರ ಮಾಹಿತಿಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಣ್ಯ ಸಾಹಿತ್ಯ ಅಕಾಡೆಮಿ ಇಲ್ಲಿ ಅರಂಜೋಲು. ಇದೇ ಆದ್ಯವಾಯಿತು ನಡ್ತಿಯನ್ನುಳ್ಳಂತ ಕೊಡವ ಒಕ್ಕೊಡೊಕ್ಕಡ ಮಂಗಲತ್ತು ಸಮ್ಮದಡ್ಕೋ ಪೈಪೋಟಿ.

0: ಕಾಳಿಮಡೋಕ ಕರ ಅಕ್ಟೋಬರ್ 11 ಕೊಡವ ಸಮಾಜ ಪೊನ್ನಂಪೇಟೆಯಲ್ಲಿ ನಡ್ತುವ ಪೆದ ನೋಂದಣಿ ಮಾಡಿಯೋಕ ಅಕ್ಟೋಬರ್ 3 ಆಕಿರ ದಿನ ಆಯ್ತುಂಡು. ಅರವಿವರಕ್ಕ 9845300828 ಇಲ್ಲಿ ಸಂಪರ್ಕ ಮಾಡಲು. ಸಾವಯವ ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಕಾಯ್ತು ಕೊಡಗು ರಾಜ್ಯಮಡ ಯಾನ ಬೋಪಣ್ಣ ಇವು ಬೊಳ್ಳಿರ ಪದಕತನ ಪಡೆದಂಡಿತು. ಯಾನ ಬೋಪಣ್ಣ ಅವು ಶ್ರೀಮಂಗಲ ಪಕ್ಕತ್ರ ಕುರ್ಚಿ ಗ್ರಾಮತ್ರ ದಿವಂಗತ ಅಜ್ಜಮಡ ಬೋಪಣ್ಣ ಪಿಂಯ ಸುಂದರಿ ದಂಪತಿಯಡ ಮೋವ. ವಿರಾಜಪೇಟೆ ಪಿಂಯ ಪೊನ್ನಂಪೇಟೆ ತಾಲೂಕು ರೈಲಲ್ಲಿ ನಾಟಿ ಕಾರ್ಬಾರ್ ಆಖಿರಿ ಆಯ್ತು. ನಾಟಿ ಮಾಡಿತು 30 ದಿನ ಆಯ್ತು. ಈ ಸಂದರ್ಭದಲ್ಲಿ ನೆಲ್ಲರ ಬೊಳೆಲು ಬೆಂಕಿ ರೋಗಾಲತೆ ಬೋರೆ ಬಾಧೆ ಕಂಡುಬಂದಂಡು ಉಳ್ಳಾನಗುಂಡು ಕೃಷಿ ಇಲಾಖಾ ಅಧಿಕಾರಿಯ ಪಿಂಯ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕುಪ ಸಂಸ್ಥೆರ ವಿಜ್ಞಾನಿಯಡ ತಂಡ ತ್ರ ಕೂಡ ಜಂಟಿ ಆಯ್ತು. ತಾಲೂಕರ ಬೋರೆ ಬೋರೆ ಗ್ರಾಮತರ ಬೊಳೆಕಾರದಲ್ಲಿ ಭೇಟಿ ಕೊಡ್ತಿತ್ತು, ಪರಿಶೀಲನೆ ನಡೆದಿತ್ತು. ಅನ್ನನೆ ರೋಗ ಬಾಧೆ ಕಂಡುಬಂದಲ್ಲಿ ಬೊಳೆಕಾರ ಬೇರಿಯ ಸರಿಪಡುತ್ತುವ ಕಾರ್ಯ ಎಡ್ತೋಣ ಒಂದು ಬೊಳೆಕಾರಕ್ಕೆ ಸಲಹೆ ಸೂಚನೆ ಕೊಡ್ತಿತ್ತು. ಇಲ್ಲಿಕ್ಕೆ ಇಂದೇತರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ. ಕೇಳುಗರೆ, ಸಮಯ ಈಗ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
2: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
4: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
6: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ. ದೇಶೀಯ ಪ್ರವಾಸೋದ್ಯಮದಲ್ಲಿ 12.5% ಬೆಳವಣಿಗೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಗುಜರಾತ್ ಬಳಿ 5 ಪಾಕಿಸ್ತಾನಿ ಪ್ರಜೆಗಳ ಬಂಧನ, 526 kg ಮಾದಕ ವಸ್ತು ವಶಕ್ಕೆ. ಏಷ್ಯನ್ ಗೇಮ್ಸ್, ಭಾರತದ ತೆಕೆ ಇಂದು 4 ಚಿನ್ನದ ಪದಕಗಳು. ಏಕದಿನ ಕ್ರಿಕೆಟ್, ಭಾರತಕ್ಕೆ 406 ರನ್ಗಳ ಬೃಹತ್ ಗೆಲುವಿನ ಗುರಿ ನೀಡಿದ ವೆಸ್ಟ್ ಇಂಡೀಸ್. ವಾರ್ತೆಗಳ ವಿವರ: ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಇಂದು 2027-28 ಮಾರುಕಟ್ಟೆ ಅವಧಿಗೆ ನಿಗದಿತ ಎಲ್ಲಾ ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಲಾಭದಾಯಕ ಬೆಳೆ ಸಿಗುವುದನ್ನು ಖಚಿತಪಡಿಸಿಕೊಳ್ಳಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕುಸುಬೆ ಬೆಳೆಗೆ ಕ್ವಿಂಟಾಲ್ಗೆ 675 ರೂಪಾಯಿಗಳಷ್ಟು ಗರಿಷ್ಠ ಏರಿಕೆ ಘೋಷಣೆ ಮಾಡಲಾಗಿದೆ. ರೇಪ್ಸೀಡ್ ಮತ್ತು ಸಾಸಿವೆ ಬೆಳೆಗಳಿಗೆ ಕ್ವಿಂಟಾಲ್ಗೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 413 ರೂಪಾಯಿಗಳ ಏರಿಕೆ ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಸೂರ್ ಬೆಳೆಗೆ ಕ್ವಿಂಟಾಲ್ಗೆ 390 ರೂಪಾಯಿ, ಬಾರ್ಲಿಗೆ 136 ರೂಪಾಯಿ, ಕಡಲೆಗೆ 83 ರೂಪಾಯಿ ಮತ್ತು ಗೋಧಿಗೆ 23 ರೂಪಾಯಿಗಳಷ್ಟು ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಳ ಮಾಡಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ದೆಹಲಿಯಲ್ಲಿ ಅಂದಾಜು 1,789 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೋಜನೆಯ ಜಾರಿಗೆ ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. 2026-27 ಮುಂಗಾರು ಮಾರುಕಟ್ಟೆ ಋತುವಿನಲ್ಲಿ ಕರ್ನಾಟಕ, ತೆಲಂಗಾಣ ಮತ್ತು ಉತ್ತರ ಪ್ರದೇಶದ ಪ್ರಮುಖ ಬೇಳೆಕಾಳು ಮತ್ತು ಎಣ್ಣೆಕಾಳುಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಕೇಂದ್ರ ಸರ್ಕಾರ 5,547.99 ಕೋಟಿ ಮೌಲ್ಯದ ಪ್ರಸ್ತಾವಕ್ಕೆ ಅನುಮೋದನೆ ನೀಡಿದೆ. ಮಾರುಕಟ್ಟೆ ಬೆಲೆ ಕುಸಿತದಿಂದ ರೈತರನ್ನು ರಕ್ಷಿಸಿ ಅವರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ಖಚಿತಪಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಕರ್ನಾಟಕದಲ್ಲಿ 1,107 ಕೋಟಿ ರೂಪಾಯಿ ಮತ್ತು ತೆಲಂಗಾಣದಲ್ಲಿ 448 ಕೋಟಿ 42 ಲಕ್ಷ ರೂಪಾಯಿ, ಉತ್ತರ ಪ್ರದೇಶದಲ್ಲಿ 3,992 ಕೋಟಿ 57 ಲಕ್ಷ ರೂಪಾಯಿ ಮೌಲ್ಯದ ಖರೀದಿ ನಡೆಯಲಿದೆ. ಈ ಕ್ರಮದಿಂದ ರೈತರಿಗೆ ಆರ್ಥಿಕ ಭದ್ರತೆ ದೊರೆಯುವುದರ ಜೊತೆಗೆ ಬೇಳೆಕಾಳು ಮತ್ತು ಎಣ್ಣೆಕಾಳುಗಳ ಉತ್ಪಾದನೆಗೆ ಉತ್ತೇಜನ ಸಿಗಲಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರಿ ಕೈಗಾರಿಕೆಗಳ ಸಚಿವಾಲಯದ ಇಂಡಸ್ಟ್ರಿ ಆಕ್ಸಲರೇಟರ್ ಪ್ರಾಜೆಕ್ಟ್ ಕುರಿತ ವರದಿಯನ್ನು ಕೇಂದ್ರ ಭಾರಿ ಕೈಗಾರಿಕೆಗಳ

0: ಸಚಿವ ಎಚ್ಡಿ ಕುಮಾರಸ್ವಾಮಿ ಅನಾವರಣಗೊಳಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವರು, ಆತ್ಮನಿರ್ಭರ ಭಾರತದ ದೃಷ್ಟಿಕೋನವು ಭಾರತ ಕೇವಲ ಸುಧಾರಿತ ತಂತ್ರಜ್ಞಾನಗಳ ದೊಡ್ಡ ಮಾರುಕಟ್ಟೆಯಾಗಿ ಉಳಿಯದೆ ಅವುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ಳುವುದಾಗಿದೆ ಎಂದು ಹೇಳಿದ್ದಾರೆ. ತಂತ್ರಜ್ಞಾನ ಸನ್ನದ್ಧತೆಯ ಮಟ್ಟ 3 ರಿಂದ ಮಟ್ಟ 9ರವರೆಗಿನ ಪ್ರಗತಿ ಬೆಂಬಲಿಸುವ ಉದ್ದೇಶದಿಂದ ಭಾರಿ ಕೈಗಾರಿಕೆಗಳ ಸಚಿವಾಲಯದ ಇಂಡಸ್ಟ್ರಿ ಆಕ್ಸಿಲರೇಟರ್ ಕಾರ್ಯಕ್ರಮವು 10 ತಂತ್ರಜ್ಞಾನಗಳಿಗೆ 35 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತೀಯ ಬಂಡವಾಳ ಸರಕುಗಳ ವಲಯದಲ್ಲಿ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ಯೋಜನೆ ಹಂತ 2ರ ಅಡಿಯಲ್ಲಿ 33 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯು ಒಟ್ಟು 1,207 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿದ್ದು ಸಾಮಾನ್ಯ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಸೇವಾ ಮೂಲಸೌಕರ್ಯಗಳನ್ನು ಬೆಂಬಲಿಸುವ ಗುರಿ ಹೊಂದಿದೆ ಎಂದು ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾಹಿತಿ ನೀಡಿದ್ದಾರೆ. ಪ್ರವಾಸೋದ್ಯಮ ಕ್ಷೇತ್ರವು ಕೇವಲ ಪ್ರವಾಸ ಮನರಂಜನೆ ಮತ್ತು ವಿರಾಮಕ್ಕೆ ಸೀಮಿತವಾಗದೆ ಆರ್ಥಿಕತೆಯ ಪ್ರಮುಖ ಆಧಾರ ಸ್ತಂಭ ಮತ್ತು ಉದ್ಯೋಗ ಸೃಷ್ಟಿಯ ಪ್ರಮುಖ ಮೂಲವಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಅಸೋಚೆಮ್ ಆಯೋಜನೆ ಮಾಡಿದಂತಹ ರಾಷ್ಟೀಯ ಪ್ರವಾಸೋದ್ಯಮ ಸಮಾವೇಶದಲ್ಲಿ ಮಾತನಾಡಿದ ಅವರು, ಜಾಗತಿಕ ಮತ್ತು ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳ ನಡುವೆಯೂ ಪ್ರವಾಸೋದ್ಯಮ ಕ್ಷೇತ್ರವು ನಿರಂತರವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ದೇಶೀಯ ಪ್ರವಾಸೋದ್ಯಮವು 12.5% ಬೆಳವಣಿಗೆ ದಾಖಲಿಸಿದ್ದು 428 ಕೋಟಿಗೂ ಅಧಿಕ ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಎಟಿಎಸ್, ಭಾರತೀಯ ಕರಾವಳಿ ರಕ್ಷಣಾ ಪಡೆ ಮತ್ತು ಕೇಂದ್ರ ಗುಪ್ತಚರ ಸಂಸ್ಥೆ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಇರಾನ್ನ ದೋಣಿಯೊಂದರಿಂದ 5 ಪಾಕಿಸ್ತಾನಿ ಪ್ರಜೆಗಳನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ ಸಮೀಪದ ಭಾರತದ ವಿಶೇಷ ಆರ್ಥಿಕ ವಲಯದ ವ್ಯಾಪ್ತಿಯ ಸಮುದ್ರದಲ್ಲಿ ವಶಪಡಿಸಿಕೊಂಡ ದೋಣಿಯಿಂದ 526 ಕೆಜಿ ಮೆಥಾಮ್, ಫೆಟಮೈನ್ ಮತ್ತು ಹೆರೋಯಿನ್ ವಶಪಡಿಸಿಕೊಳ್ಳಲಾಗಿದೆ. ಮಾದಕ ವಸ್ತುಗಳ ಪಿಡುಗಿನಿಂದ ದೇಶದ ಯುವ ಜನತೆಯನ್ನು ರಕ್ಷಿಸಲು ಕೇಂದ್ರ ಸರ್ಕಾರ ದೃಢ ಸಂಕಲ್ಪ ಹೊಂದಿದೆ ಎಂದು ಹೇಳಿದ್ದಾರೆ. ವಿವಿಧ ಸಂಸ್ಥೆಗಳ ನಡುವಿನ ಅತ್ಯುತ್ತಮ ಸಮನ್ವಯ ಮತ್ತು ಸಹಕಾರಕ್ಕೆ ಸಾಕ್ಷಿಯಾಗಿರುವ ಈ 16 ದಿನಗಳ ಸುದೀರ್ಘ ಕಾರ್ಯಾಚರಣೆಯಲ್ಲಿ ಇರಾನ್ನ ದೋಣಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತಾದಂತಹ ಒಂದು ವರದಿ ಮೂಡಿಬರಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದ್ರಾಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಮತ್ತು ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆಯ ಅಡಿಯಲ್ಲಿ ಈಗಾಗಲೇ 1,000ಕ್ಕೂ ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700ಕ್ಕೂ ಹೆಚ್ಚು ಅಥ್ಲೆಟ್ಗಳಿಗೆ ವಾರ್ಷಿಕ 6 ಲಕ್ಷ ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. 2029ರ ಅಂತ್ಯದ ವೇಳೆಗೆ ಪಂಜಾಬ್ ಅನ್ನು ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿ ಮಾಡಲಾಗುವುದು ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ನೀಡಿದ್ದಾರೆ. ಜಲಂಧರ್ನಲ್ಲಿ ಇಂದು ನಡೆದ ನಶಾ ಮುಕ್ತ ಪಂಜಾಬ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಉಗ್ರವಾದವನ್ನು ಸರ್ಕಾರ ನಿಯಂತ್ರಣ ಮಾಡುತ್ತಿದ್ದು ಇದೀಗ ಪಂಜಾಬ್ ಅನ್ನು ಮಾದಕ ವಸ್ತು ಮುಕ್ತಗೊಳಿಸುವ ಗಮನ ಹರಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೈತರ ಸಮಸ್ಯೆಗಳನ್ನು ಪರಿಹರಿಸುವುದರ ಜೊತೆಗೆ ಕೈಗಾರಿಕೆಗಳ ಪುನಶ್ಚೇತನ ಮತ್ತು ಯುವ ಜನರಿಗೆ ಉದ್ಯೋಗದ ಅವಕಾಶ ಸೃಷ್ಟಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದಂತಹ ಭಗತ್ ಸಿಂಗ್ ಮತ್ತು ಉಧಮ್ ಸಿಂಗ್ ಸೇರಿದಂತೆ ಪಂಜಾಬ್ನ ಹುತಾತ್ಮರಿಗೆ ಇದೇ ವೇಳೆ ಸಚಿವರು ಗೌರವ ನಮನ ಸಲ್ಲಿಸಿದರು. ಜವಳಿ ವಲಯದಲ್ಲಿನ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ ನಡೆಸಲು ನವದೆಹಲಿಯಲ್ಲಿ ನಾಳೆ ಜವಳಿ ಸಮಾವೇಶ ಜರುಗಲಿದೆ. ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಸಮಾವೇಶವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಕುರಿತು ನವದೆಹಲಿ

0: ದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಲಘು ಉದ್ಯೋಗ ಭಾರತೀಯ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಓಂ ಪ್ರಕಾಶ್ ಗುಪ್ತಾ, ಈ ಸಮಾವೇಶವು ದೇಶದಾದ್ಯಂತ ಜವಳಿ ವಲಯಕ್ಕೆ ಸಂಬಂಧಪಟ್ಟಂತಹ 400 ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಒಂದೆಡೆ ಸೇರಿಸಲಿದೆ. ವಿವಿಧ ದೇಶಗಳೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದ, ನೂತನ ಮಾರುಕಟ್ಟೆಗಳನ್ನು ತೆರೆಯುವ ನಿರೀಕ್ಷೆ ಇದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಚರ್ಚೆಯ ಪ್ರಮುಖ ವಿಷಯವಾಗಲಿದೆ ಎಂದು ಹೇಳಿದ್ದಾರೆ. ದೇಶದಾದ್ಯಂತ ಸುಮಾರು 4.5 ಕೋಟಿ ಜನರಿಗೆ ಜವಳಿ ವಲಯವು ಉದ್ಯೋಗ ಒದಗಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಇಂದು 4 ಚಿನ್ನದ ಪದಕಗಳನ್ನು ಗೆದ್ದಿದೆ. ಇದರೊಂದಿಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 60ಕ್ಕೆ ಏರಿಕೆಯಾಗಿದ್ದು ಇದರಲ್ಲಿ 10 ಚಿನ್ನ, 21 ಬೆಳ್ಳಿ ಮತ್ತು 21 ಕಂಚಿನ ಪದಕಗಳು ಸೇರಿವೆ. ಕಾಂಪೌಂಡ್ ಬಿಲ್ಲುಗಾರಿಕೆ ವಿಭಾಗದಲ್ಲಿ ಮಹಿಳಾ ತಂಡ, ಮಿಶ್ರ ತಂಡ ಮತ್ತು ಪುರುಷರ ತಂಡಗಳು ಅಗ್ರಸ್ಥಾನಕ್ಕೆ ಏರುವ ಮೂಲಕ ಭಾರತ ಚಿನ್ನದ ಪದಕಗಳ ಹ್ಯಾಟ್ರಿಕ್ ಸಾಧನೆ ಮಾಡಿತು. ಶೂಟಿಂಗ್ನಲ್ಲೂ ಭಾರತ ಚಿನ್ನವನ್ನು ಗೆದ್ದಿದ್ದು ಮಿಶ್ರ ಟ್ರ್ಯಾಪ್ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿತು. ಬಾಕ್ಸಿಂಗ್ ವಿಭಾಗದಲ್ಲಿ ಪ್ರಿಯಾ ಘಂಗಾಸ್, ನರೇಂದ್ರ ಬೆರ್ವಾಲ್ ಮತ್ತು ಕಪಿಲ್ ಫೋಕಾರಿಯಾ ಮೂವರು ಕಂಚಿನ ಪದಕ ವಿಜೇತರಾದರು. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಗುವಾಹಟಿಯ ಬರ್ಸಾಪರ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಏಕದಿನ ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತದ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 405 ರನ್ ಗಳಿಸಿದೆ. ಈ ಬೃಹತ್ ಗೆಲುವಿನ ಗುರಿ ಬೆನ್ನತ್ತಿರುವಂತಹ ಭಾರತ ತಂಡ ಇತ್ತೀಚಿನ ವರದಿಯ ಪ್ರಕಾರ 13 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 113 ರನ್ ಗಳಿಸಿ ಆಟ ಆಡುತ್ತಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ. ದೇಶೀಯ ಪ್ರವಾಸೋದ್ಯಮದಲ್ಲಿ ಶೇಕಡ 12.5 ಬೆಳವಣಿಗೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಗುಜರಾತ್ ಬಳಿ 5 ಪಾಕಿಸ್ತಾನಿ ಪ್ರಜೆಗಳ ಬಂಧನ, 526 ಕೆಜಿ ಮಾದಕ ವಸ್ತು ವಶಕ್ಕೆ. ಏಷ್ಯನ್ ಗೇಮ್ಸ್, ಭಾರತದ ತೆಕ್ಕೆಗೆ ಇಂದು 4 ಚಿನ್ನದ ಪದಕಗಳು. ಏಕದಿನ ಕ್ರಿಕೆಟ್, ಭಾರತಕ್ಕೆ 406 ರನ್ಗಳ ಬೃಹತ್ ಗೆಲುವಿನ ಗುರಿ ನೀಡಿದ ವೆಸ್ಟ್ ಇಂಡೀಸ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 7:45.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದು ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 1-960-60-17-186. ನೆಕ್ಸಾ.
1: ಜಾಹೀರಾತುಗಳು ಪ್ರಸಾರವಾದವು. ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ HS ವೆಂಕಟೇಶ ಮೂರ್ತಿಯವರ ರಚನೆಯನ್ನು ಹಾಡಿದ್ದಾರೆ ರಾಜು ಅನಂತಸ್ವಾಮಿ.

ಇದುವರೆಗೆ ಭಾವಗೀತೆಗಳನ್ನ ಆಲಿಸಿದಿರಿ. ಕೇಳಿದರೆ ಇದೊಂದು ನಿಧನ ಸುದ್ದಿ. ಕುಂಬಳದಾಳು ಗ್ರಾಮದ ಕುಂಜಲನ ರಾಜ್ಕುಮಾರ್ ರಾಜ ಅವರು ಇಂದು ನಿಧನರಾದರು. ಕುಂಜಲನ ರಾಜ್ಕುಮಾರ್ ರಾಜ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ಕೆಳಗಡೆ ಸಮಯ ಇನ್ನೇನು 8 ಗಂಟೆಯಾಗಲಿದ್ದು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

490.1 meters ಗಳು ಅಂದ್ರೆ 612 kilohertz ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಮನಸ್ಸಿನ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಮನಸ್ಸು ತುಂಬಾನೇ ಚಂಚಲ ಅಂತ ಹೇಳ್ಬೋದು. ಗಾಳಿಗಿಂತಲೂ ವೇಗವಾಗಿ ಚಲಿಸೋ ಶಕ್ತಿ ಮನಸ್ಸಿಗಿದೆ. ನಾವು ದೈಹಿಕವಾಗಿ ಇಲ್ಲೇ ಕೂತಿದ್ರು ಕೂಡ ನಮ್ಮ ಮನಸ್ಸು ಪ್ರಪಂಚದ ಎಲ್ಲಾ ಕಡೆಗೂ ಓಡಾಡ್ಕೊಂಡು ಬರಬಹುದು. ಅದಕ್ಕೆ ಯಾವ ಬಸ್ ಟಿಕೆಟ್ ಬೇಕಿಲ್ಲ, ಫ್ಲೈಟ್ ಟಿಕೆಟ್ ಬೇಕಿಲ್ಲ, ಯಾವುದೇ ರೀತಿಯ ಕಟ್ಟುಪಾಡು ನಿರ್ಬಂಧ ಇಲ್ಲ. ಸ್ವಚ್ಛಂದವಾಗಿ ನಮ್ಮ ಮನಸ್ಸು ಓಡಾಡ್ಕೊಂಡು ಬರುತ್ತೆ. ಅಂದ್ರೆ ಮನಸ್ಸಿನಲ್ಲಿ ಆಲೋಚನೆಗಳು ನಿರಂತರವಾಗಿ ಬರ್ತಾನೆ ಇರುತ್ತೆ. ಹಾಗಾಗಿ ನಾವು ಯಾವುದೇ ಕೆಲಸಕ್ಕೂ ಮನಸ್ಸಿಂದಲೇ ಮಾಡಬೇಕು. ಮನಸ್ಸಿಂದ ಮಾಡಿದಾಗ ಸರಿಯಾದ ದಾರಿಯಲ್ಲಿ ಮುನ್ನಡೆಸಿದ್ರೆ ಜೀವನದಲ್ಲಿ ಯಶಸ್ಸು ಸಾಧಿಸುವುದು ಸುಲಭ ಆಗತ್ತೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನಿಯಂತ್ರಣದಲ್ಲಿರುವಂತಹ ಮನಸ್ಸು ನಮ್ಮ ಅತ್ಯುತ್ತಮ ಸ್ನೇಹಿತನಾದರೆ ನಿಯಂತ್ರಣವಿಲ್ಲದ ಮನಸ್ಸು ನಮ್ಮ ಅತಿ ದೊಡ್ಡ ಶತ್ರುವಾಗುತ್ತೆ ಅಂತ ಹೇಳಲಾಗದೆ. ಈಗ ಕೇಳೋಣ ಕಾರ್ತಿಕ್ ಅವರ ಕಂಠಸರಿಯಲ್ಲಿ ಕಾರಂಜಿ ಚಿತ್ರದ ಗೀತೆ. ಸತೀಶ್ ತಿಪ್ಟೂರು ಅವರ ಗೀತರಚನೆಗೆ ವೀರ್ ಸಮರ್ಥ್ ಅವರು ಸಂಗೀತ ಸಂಯೋಜಿಸಿದ್ದಾರೆ.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

ಚಟುವಟಿಕೆ ನಿರ್ಧಾರಾಗುತ್ತೆ. ಹಾಗಾಗಿ ಮನಸ್ಸನ್ನು ಆರೋಗ್ಯದಿಂದ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಈಗ ಚಿತ್ರ ಹಾಗೂ ಕಾರ್ತಿಕ್ ಅವರ ದನಿಗಳಲ್ಲಿ ಕೇಳೋಣ ಕಬ್ಬಡ್ಡಿ ಚಿತ್ರದ ಗೀತೆಯನ್ನು.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಮನಸ್ಸಿನ ಕುರಿತಾಗಿ ಮಾತನಾಡ್ತಾ ಇದ್ವಿ. ಸ್ವಸ್ಥ ಶರೀರದಲ್ಲಿ ಸ್ವಸ್ಥ ಮನಸ್ಸು ಇರುತ್ತೆ ಎಂಬ ನಾಣ್ಣುಡಿಯಂತೆ ಮನಸ್ಸನ್ನು ಆರೋಗ್ಯವಾಗಿಡುವುದು ತುಂಬಾನೇ ಮುಖ್ಯ. ದೇಹ ಮತ್ತು ಮನಸ್ಸಿಗೆ ಅವಿನಾಭಾವ ಸಂಬಂಧ ಇದೆ. ಯಾಕಂದ್ರೆ ಮನಸ್ಸು ಖುಷಿಯಾಗಿ ಆರೋಗ್ಯದಿಂದ ಇದ್ರೆ ಇಡೀ ದೇಹವೇ ಆರೋಗ್ಯದಿಂದ ಲವಲವಿಕೆಯಿಂದ ಚಟುವಟಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸಿನ ಮೇಲೆ ದೇಹದ

ಆಲೋಚನೆಗಳೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ಮನಸ್ಸು ಸಕಾರಾತ್ಮಕವಾಗಿದ್ದರೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ಅದೇ ಮನಸ್ಸು ನಕಾರಾತ್ಮಕವಾದ ಆಲೋಚನೆಗಳಿಂದ ತುಂಬಿದ್ರೆ ಮನುಷ್ಯ ಖಿನ್ನತೆಗೆ ಒಳಗಾಗ್ತಾನೆ. ಹಾಗಾಗಿ ದೈಹಿಕ ಆರೋಗ್ಯಕ್ಕೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಹತ್ತಿರದ ಸಂಬಂಧ ಇದೆ. ಮನಸ್ಸು ಪ್ರಫುಲ್ಲವಾಗಿದ್ದಾಗ ದೇಹ ಕೂಡ ಆರೋಗ್ಯದಿಂದ ಇರುತ್ತೆ. ಈಗ ಕೇಳೋಣ ಕಳ್ಳರ ಸಂತೆ ಚಿತ್ರದ ಗೀತೆಯನ್ನು. ಕಳ್ಳರ ಸಂತೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ. ಸುಮನ ಡಿ ಕಿತ್ತೂರ್ ಅವರ ಗೀತರಚನೆಗೆ ವಿ ಮನೋಹರ್ ಅವರು ಸಂಗೀತ ನೀಡಿದ್ದಾರೆ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಮನಸ್ಸಿನ ಕುರಿತಾಗಿ ಮಾತನಾಡ್ತಾ ಇದ್ವಿ. ಅತಿಯಾದ ಒತ್ತಡ ಜೀವನವನ್ನು ನಾವೀಗ ಅನುಭವಿಸ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು. ಒತ್ತಡದ ಜೀವನದಿಂದ ಮನಸ್ಸಿನ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ, ಆರೋಗ್ಯ ಅದರಿಂದ ಏರುಪೇರು ಆಗಂತ ಒಂದು ಸಂಭವ ಇರುತ್ತೆ. ಮನಸ್ಸನ್ನು ಆರೋಗ್ಯದಿಂದ ಇಟ್ಕೊಂಡ್ರೆ ದೇಹ ಕೂಡ ಆರೋಗ್ಯದಿಂದ ಚಟುವಟಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ನಾವು ಏನ್ ಮಾಡಬೇಕು ಅಂತಂದ್ರೆ ಧ್ಯಾನ, ಯೋಗ ಇವೆಲ್ಲವನ್ನು, ಪ್ರಾಣಾಯಾಮವನ್ನು ದಿನಾಲೂ ಮಾಡೋದ್ರಿಂದ ಮನಸ್ಸು ಶಾಂತವಾಗುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತೆ, ಒಳ್ಳೆ ಆಲೋಚನೆಗಳನ್ನು ಬೆಳೆಸಿಕೊಳ್ಳೋದ್ರಿಂದ ಒತ್ತಡ ಕಡಿಮೆಯಾಗುತ್ತೆ. ದಿನಕ್ಕೆ 7-8 ಗಂಟೆಗಳ ಕಾಲ ನಿದ್ರೆ ಮಾಡೋದು ಕೂಡ ಒಂದು ಮನಸ್ಸಿನ ಆಯಾಸ ದೂರ ಮಾಡಿಸುತ್ತೆ. ಹಾಗಾಗಿ ನಿದ್ರಿಸೋದು ಒಂದು ಒಳ್ಳೆಯ ಅಭ್ಯಾಸ ಅಂತಾನೆ ಹೇಳ್ಬೋದು. ಸರಿಯಾದ ನಿದ್ರೆ ಅವಧಿ ಮಾಡಬೇಕು. ಒಳ್ಳೆಯ ಸ್ನೇಹಿತರ ಒಡನಾಟ, ಸಕಾರಾತ್ಮಕ ವಾತಾವರಣ ಮನಸ್ಸನ್ನು ಉಲ್ಲಾಸದಿಂದ ಇಡುತ್ತೆ ಅಂತ ಹೇಳ್ಬೋದು. ಒಳ್ಳೆ ಸಂಗೀತ ಕೇಳೋದು, ಒಳ್ಳೆ ಪುಸ್ತಕಗಳನ್ನು ಓದೋದು, ಹೀಗೆ ಒಳ್ಳೆಯ ಹವ್ಯಾಸಗಳು ಮನಸ್ಸಿಗೆ ಸಂತೋಷವನ್ನು ನೀಡುತ್ತವೆ. ಹೀಗೆ ದೈನಂದಿನ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡ್ರೆ ಮನಸ್ಸಿನ ಗೊಂದಲಗಳೆಲ್ಲ ದೂರ ಆಗುತ್ತೆ ಅಂತ ಹೇಳ್ಬೋದು. ಈಗ ಕೆಂಪ ಚಿತ್ರದ ಗೀತೆಯನ್ನು ಕೇಳೋಣ, ವಿಜಯ್ ಯೇಸುದಾಸ್ ಅವರ ಕಂಠಸಿರಿಯಲ್ಲಿ. ಹೃದಯ ಶಿವ ಅವರ ಗೀತರಚನೆಗೆ ಗುರುಕಿರಣ್ ಅವರ ಸಂಗೀತವಿದೆ.

0: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
1: ತ್ವರಿತ ನಡಿಗೆ, ಆಟ ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
0: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಮನಸ್ಸು ಸದಾ ಚಲನಶೀಲ ಆದದ್ದು. ಎಲ್ಲ ತರದ ಭಾವನೆ ಯೋಚನೆ ಬರ್ತಾನೆ ಇರುತ್ತೆ. ನಾವು ಒಳ್ಳೆಯದನ್ನು ಯೋಚಿಸಿದ್ರೆ ಮನಸ್ಸು ನಮಗೆ ಸಂತೋಷ ನೀಡುತ್ತೆ, ಕೆಟ್ಟದ್ದು ಯೋಚಿಸಿದ್ರೆ ದುಃಖ ತರುತ್ತೆ. ಹಾಗಾಗಿ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡ್ರೆ ಯಾವುದೇ ಕಠಿಣ ಗುರಿಯನ್ನು ಸಾಧಿಸಬಹುದು. ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಏಕಾಗ್ರತೆಯೇ ಜ್ಞಾನದ ಮೂಲ, ಈ ಏಕಾಗ್ರತೆ ಸಿದ್ಧಿಸುವುದು ಮನಸ್ಸಿನ ನಿಯಂತ್ರಣದಿಂದ ಮಾತ್ರ ಅಂತ ಹೇಳಿದ್ದಾರೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ ಕೇಳ್ತಾ ಇದ್ದೀರಾ ಕಿರಣ್ ಬೇಡಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ ಅವರು.

ಆರೋಗ್ಯವಂತ ಸಮಾಜವು ದೇಶದ ನಿಜವಾದ ಶಕ್ತಿ ಮತ್ತು ಪ್ರಗತಿಯ ಮೂಲಾಧಾರವಾಗಿದೆ. ಆರೋಗ್ಯವೇ ಭಾಗ್ಯ ಎಂಬ ಗಾದೆ ಮಾತಿನಂತೆ ಒಂದು ದೇಶದ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆ ಆ ದೇಶದ ನಾಗರಿಕರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಅವಲಂಬಿತ ಆಗಿರುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಎಂದರೆ ಕೇವಲ ರೋಗಗಳಿಲ್ಲದೇ ಇರುವುದು ಅಷ್ಟೇ ಅಲ್ಲ, ಅದು ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸುಸ್ಥಿತಿ ಆಗಿದೆ ಅಂತ ಹೇಳ್ಬೋದು. ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸದೃಢವಾಗಿರುವಂತಹ ಜನರು ಸಮಾಜದಲ್ಲಿ, ದೇಶದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಸಹಾಯ ಮಾಡ್ತಾರೆ. ಯುವಜನರು ದೇಶದ ಭವಿಷ್ಯ. ಕ್ರೀಡೆ, ಯೋಗ, ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಆರೋಗ್ಯವಂತರಾಗಿ ಇದ್ದಾಗ ಮಾತ್ರ ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ.

ಸಮತೋಲಿತ ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆ, ವ್ಯಾಯಾಮ ಅಥವಾ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದು, ಸ್ವಚ್ಛತೆ ಮತ್ತು ನೈರ್ಮಲ್ಯ, ಮಾನಸಿಕ ಕ್ಷೇಮ, ಒತ್ತಡರಹಿತ ಜೀವನ, ವ್ಯಸನಮುಕ್ತ ಜೀವನ, ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಅಗತ್ಯವಾದಂತ ಅಂಶಗಳು ಅಂತಾನೆ ಹೇಳ್ಬೋದು. ಆರೋಗ್ಯವಂತ ಸಮಾಜವನ್ನು ನಿರ್ಮಿಸುವುದು ಪ್ರತಿಯೊಬ್ಬ ನಾಗರಿಕನ ಮತ್ತು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ.

ಆಧ್ಯಾತ್ಮಿಕವಾಗಿ ಆರೋಗ್ಯಕರವಾಗಿರುವುದು ಸಮಾಜವೇ ದೇಶದ ನಿಜವಾದ ಶಕ್ತಿ. ಮನುಷ್ಯನ ಯಶಸ್ಸು ಮತ್ತು ಆರೋಗ್ಯಕ್ಕೆ ಸದೃಢವಾದ ಮನಸ್ಸು ಅತ್ಯಗತ್ಯ. ಕೇಳುಗರೆ, ಮನಸ್ಸಿನ ಕುರಿತಾಗಿ ಇಷ್ಟೊತ್ತು ಮಾತನಾಡಿದ್ವಿ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋ ಹೊತ್ತಾಯ್ತು. ಎಲ್ರಿಗೂ ನಮಸ್ಕಾರ. ಈಗ ಕೇಳೋಣ ಮಳೆ ಬರಲಿ ಮಂಜು ಇರಲಿ ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಟಿಪ್ಪು ಹಾಗೂ ಸುಪ್ರಿಯಾ ರಾಮಕೃಷ್ಣಯ್ಯ ಅವರು. ಯೋಗರಾಜ್ ಭಟ್ ಅವರ ಗೀತರಚನೆಗೆ ಸಂಗೀತ ಸಂಯೋಜನೆ ಮನುಮೂರ್ತಿ ಅವರದು.

ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.

0: Kumar won bronze in the men's 87-kilogram Greco-Roman event, beating the Philippines' Callum Johnston-Roberts 9-0. In women's hockey, India defeated South Korea 2-0 this evening to reach the final. Ishika Chaudhary and captain Salima Tete scored for India. In squash, Indian men's and women's teams advanced to the semi-finals, assuring two more medals. The top-seeded and defending champion men's team beat Kuwait 2-0. In men's cricket, chasing a target of 406 runs set by West Indies, India were 307 for 1 in 30.2 overs in the second ODI of the three-match series in Guwahati when reports last came in. And now before we end the bulletin, the headlines once again. Centre approves hike in MSP for all Rabi crops for marketing season 2027-28. Clears 5,548 crore rupee procurement of major pulses and oil seeds at MSP in Uttar Pradesh, Karnataka and Telangana for current Kharif season. Prime Minister Narendra Modi says government is leaving no stone unturned to protect interests of farmers. Prime Minister Modi and US President Donald Trump review bilateral cooperation in trade, defense, energy and critical technologies during their telephonic conversation. That is all in the news at 9. Good night.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ಕಾರ್ಯಕ್ರಮದಲ್ಲಿ ನೀಲಿ ಆಗಸದತ್ತ ಭಾರತದ ಪಯಣ, ಸ್ವಚ್ಛ ಗಾಳಿಯತ್ತ ಜಾಗತಿಕ ಮತ್ತು ರಾಷ್ಟೀಯ ಭದ್ರತೆ ಕುರಿತು ಮಾಹಿತಿ ಮೂಡಿಬರಲಿದೆ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದುತ್ತಿರುವವರು ಶ್ರೀಲಕ್ಷ್ಮಿ. ಸ್ವಚ್ಛ ಗಾಳಿಯು ಮಾನವ ಆರೋಗ್ಯ, ಪರಿಸರ ಸುಸ್ಥಿರತೆ ಮತ್ತು ಆರ್ಥಿಕ ಕಲ್ಯಾಣಕ್ಕೆ ಅತ್ಯಗತ್ಯವಾಗಿದೆ. ನಗರೀಕರಣ ಮತ್ತು ಆರ್ಥಿಕ ಚಟುವಟಿಕೆಗಳು ವಿಸ್ತರಿಸುತ್ತಿರುವಂತೆ ವಾಯುಮಾಲಿನ್ಯವನ್ನು ತಡೆಯುವುದು ಪ್ರಮುಖ ಜಾಗತಿಕ ಆದ್ಯತೆಯಾಗಿದೆ. ಈ ಅಗತ್ಯವನ್ನು ಗುರುತಿಸಿರುವ ಜಾಗತಿಕ ಸಮುದಾಯವು ಸ್ವಚ್ಛ ಗಾಳಿಯನ್ನು ಪರಿಸರ ಕ್ರಿಯಾ ಯೋಜನೆಯ ಕೇಂದ್ರ ಬಿಂದುವನ್ನಾಗಿ ಮಾಡಿದೆ. ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಸ್ವಚ್ಛ ಗಾಳಿ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 7ರಂದು ಜಾಗತಿಕವಾಗಿ ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2019ರಲ್ಲಿ ಈ ದಿನವನ್ನು ನಿಗದಿಪಡಿಸಿತು. ಇದು ಎಲ್ಲ ಹಂತಗಳಲ್ಲಿ ಸಾರ್ವಜನಿಕ ಜಾಗೃತಿ ಮೂಡಿಸುವುದು ಹಾಗೂ ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಅಗತ್ಯ ಕ್ರಮಗಳನ್ನು ಉತ್ತೇಜಿಸುವ ಮತ್ತು ಸುಗಮಗೊಳಿಸುವ ಪ್ರಾಮುಖ್ಯತೆಯನ್ನು ಒತ್ತು ನೀಡಿತು. ಭಾರತವು ಈ ಜಾಗತಿಕ ಅಭಿಯಾನವನ್ನು ರಾಷ್ಟ್ರೀಯ ಆದ್ಯತೆಗಳೊಂದಿಗೆ ಸಂಯೋಜಿಸಿ ಸ್ವಚ್ಛ ವಾಯು ದಿವಸ ಆಗಿ ಆಚರಿಸುತ್ತದೆ. ಭಾರತ ಸರ್ಕಾರವು ಈ ಸಂಕೀರ್ಣ ಸವಾಲನ್ನು ಸಮಗ್ರ ಮತ್ತು ಬಹುವಲಯ ವಿಧಾನದ ಮೂಲಕ ಎದುರಿಸುತ್ತಿದೆ. ಈ ವಿಧಾನವು ಗಾಳಿಯ ಗುಣಮಟ್ಟದ ಮೇಲ್ವಿಚಾರಣೆ, ಮಾಲಿನ್ಯ ಹೊರಸೂಸುವಿಕೆ ನಿಯಂತ್ರಣ ಮತ್ತು ನಗರ ನಿರ್ದಿಷ್ಟ ಕ್ರಿಯಾ ಯೋಜನೆಗಳನ್ನು ಸಂಯೋಜಿಸುತ್ತದೆ. ಕೇಂದ್ರ ಸರ್ಕಾರವು ಉದ್ದೇಶಿತ ಕಾರ್ಯಕ್ರಮಗಳು ಮತ್ತು ನೀತಿ ಹಸ್ತಕ್ಷೇಪಗಳ ಮೂಲಕ ರಾಜ್ಯಗಳು ಮತ್ತು ನಗರಗಳಿಗೆ ಬೆಂಬಲ ನೀಡುತ್ತಿದೆ. ಈ ಕ್ರಮಗಳನ್ನು ತಳಮಟ್ಟದಲ್ಲಿ ಅನುಷ್ಠಾನಗೊಳಿಸುವಲ್ಲಿ ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಈ ಸಂಯೋಜಿತ ಪ್ರಯತ್ನಗಳು ಮಾಲಿನ್ಯದ ಮೂಲಗಳನ್ನು ತಡೆಯುವುದರ ಜೊತೆಗೆ ಸುಸ್ಥಿರ ವಾಯುಗುಣಮಟ್ಟ ನಿರ್ವಹಣೆಗಾಗಿ ಸಾಂಸ್ಥಿಕ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ. ಮಾನವನ ಆರೋಗ್ಯ ಮತ್ತು ಪರಿಸರದ ಮೇಲೆ ಪರಿಣಾಮ ಬೀರುವ ಮಟ್ಟದಲ್ಲಿ ಹಾನಿಕಾರಕ ವಸ್ತುಗಳು ವಾತಾವರಣದಲ್ಲಿ ಸಂಗ್ರಹಗೊಂಡಾಗ ವಾಯುಮಾಲಿನ್ಯ ಉಂಟಾಗುತ್ತದೆ. ಈ ಮಾಲಿನ್ಯ ಕಾರಕಗಳು ಅನಿಲಗಳು, ದ್ರವದ ಹನಿಗಳು ಅಥವಾ ಘನಕಣಗಳ ರೂಪದಲ್ಲಿ ಇರಬಹುದು. ಇವು ಸಾರಿಗೆ, ಕೈಗಾರಿಕೆಗಳು, ನಿರ್ಮಾಣ ಕಾರ್ಯಗಳು ಮತ್ತು ತ್ಯಾಜ್ಯ ದಹನ ಸೇರಿದಂತೆ ನೈಸರ್ಗಿಕ ಪ್ರಕ್ರಿಯೆಗಳು ಮತ್ತು ಮಾನವ ಚಟುವಟಿಕೆಗಳು ಎರಡರಿಂದಲೂ ಹೊರಹೊಮ್ಮಬಹುದು. ಇವುಗಳಲ್ಲಿ ಪ್ರಮುಖ ವಾಯು ಮಾಲಿನ್ಯ ಕಾರಕವೆಂದರೆ ಸೂಕ್ಷ್ಮ ಕಣಗಳ ರಾಶಿ ಪರ್ಟಿಕ್ಯುಲೇಟ್ ಮ್ಯಾಟರ್. ಇದು ಗಾಳಿಯಲ್ಲಿ ತಲಾಂತರವಾಗಿ ತಂಗಿರುವ ಅತ್ಯಂತ ಸಣ್ಣ ಘನ ಅಥವಾ ದ್ರವ ಕಣಗಳನ್ನು ಒಳಗೊಂಡಿರುತ್ತದೆ. ಅವುಗಳ ಗಾತ್ರದ ಆಧಾರದ ಮೇಲೆ ಈ ಕಣಗಳನ್ನು ಸಾಮಾನ್ಯವಾಗಿ PM10 ಮತ್ತು PM2.5 ಎಂದು ವರ್ಗೀಕರಿಸಲಾಗುತ್ತದೆ. PM10 ಎಂದರೆ 10 micron ಅಥವಾ ಅದಕ್ಕಿಂತ ಕಡಿಮೆ ವ್ಯಾಸವನ್ನು ಹೊಂದಿರುವ ಕಣಗಳು. PM2.5 ಎಂದರೆ 2.5 micron ಅಥವಾ ಅದಕ್ಕಿಂತ ಕಡಿಮೆ ವ್ಯಾಸವನ್ನು ಹೊಂದಿರುವ ಅತ್ಯಂತ ಸೂಕ್ಷ್ಮ ಕಣಗಳು. ಒಂದು ಹೋಲಿಕೆಯನ್ನು ನೋಡುವುದಾದರೆ ಮಾನವನ ಕೂದಲಿನ ದಪ್ಪವು ಸುಮಾರು 100 micron ಇರುತ್ತದೆ. ಅಂದರೆ

2.5 ಎಷ್ಟು ಅತ್ಯಂತ ಸೂಕ್ಷ್ಮವಾಗಿದೆ ಎಂದರೆ ಒಂದು ಕೂದಲಿನ ಅಗಲದಲ್ಲಿ ಸುಮಾರು 40 ಸೂಕ್ಷ್ಮ ಕಣಗಳನ್ನು ಸಾಲಾಗಿ ಜೋಡಿಸಬಹುದು. ಈ ಸಣ್ಣ ಗಾತ್ರದ ಕಾರಣದಿಂದಾಗಿ ಸೂಕ್ಷ್ಮ ಕಣಗಳು ಶ್ವಾಸಕೋಶ ವ್ಯವಸ್ಥೆಯ ಆಳಕ್ಕೆ ತೂರಿಕೊಳ್ಳುತ್ತವೆ. ಕೆಲವು ಕಣಗಳು ರಕ್ತ ಪ್ರವಾಹವನ್ನು ಸಹ ಸೇರಬಹುದು. ಇದು ಆರೋಗ್ಯದ ಮೇಲಿನ ದುಷ್ಪರಿಣಾಮಗಳ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಸ್ವಚ್ಛ ಗಾಳಿ ಮತ್ತು ಆರೋಗ್ಯಕರ ಸಮಾಜಕ್ಕಾಗಿ ಕಣಗಳ ಮಾಲಿನ್ಯವನ್ನು ನಿಯಂತ್ರಿಸುವುದು ಪ್ರಮುಖ ಆದ್ಯತೆಯಾಗಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ರಾಷ್ಟೀಯ ಶ್ರೇಷ್ಠ ವಾಯು ಗುಣಮಟ್ಟ ಮೇಲ್ವಿಚಾರಣೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ತದನಂತರ ಇದನ್ನು ಎನ್ಎಎಂಪಿ ಎಂದು ಮರುನಾಮಕರಣ ಮಾಡಲಾಯಿತು. ವಾಯು ಮಾಲಿನ್ಯವನ್ನು ನಿಯತಕಾಲಿಕವಾಗಿ ಮೌಲ್ಯಮಾಪನ ಮಾಡುವುದು, ನಗರ ಪ್ರದೇಶಗಳಲ್ಲಿನ ವಾಯುಗುಣಮಟ್ಟದ ಸ್ಥಿತಿ ಮತ್ತು ಪ್ರವೃತ್ತಿಯನ್ನು ನಿರ್ಧರಿಸುವುದು, ಭವಿಷ್ಯದ ಬದಲಾವಣೆಗಳನ್ನು ಅಂದಾಜಿಸುವುದು ಹಾಗೂ ನಿಗದಿತ ವಾಯುಗುಣಮಟ್ಟದ ಮಾನದಂಡಗಳ ಉಲ್ಲಂಘನೆ ಮತ್ತು ಆರೋಗ್ಯದ ಮೇಲಾಗುವ ಅಪಾಯಗಳನ್ನು ಖಚಿತಪಡಿಸಿಕೊಳ್ಳುವುದು ಇದರ ಪ್ರಮುಖ ಉದ್ದೇಶಗಳಾಗಿವೆ. ಮಾರ್ಚ್ 2026 ವೇಳೆಗೆ ದೇಶದಲ್ಲಿನ ವಾಯುಗುಣಮಟ್ಟ ಮೇಲ್ವಿಚಾರಣಾ ಜಾಲವು 28 ರಾಜ್ಯಗಳು ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳ 603 ನಗರಗಳಲ್ಲಿ 1646 ಕೇಂದ್ರಗಳನ್ನು ಒಳಗೊಂಡಿದೆ. ಇದರಲ್ಲಿ ಮಾನವ ಚಾಲಿತ ಕೇಂದ್ರಗಳು ಮತ್ತು ನೈಜ ಸಮಯದ ಕೇಂದ್ರಗಳು ಸೇರಿವೆ. ಮಾನವ ಚಾಲಿತ ಕೇಂದ್ರಗಳು ನಿಯತಕಾಲಿಕವಾಗಿ ಮಾದರಿಗಳನ್ನು ಸಂಗ್ರಹಿಸಿ ವಿಶ್ಲೇಷಿಸಿದರೆ ಸಿಎಎ ಕ್ಯೂಎಂಎಸ್ ನಿರಂತರ ನೈಜ ಸಮಯದ ವಾಯುಗುಣಮಟ್ಟದ ದತ್ತಾಂಶವನ್ನು ಒದಗಿಸುತ್ತದೆ. ಸಮೀರ್ ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ ಪೋರ್ಟಲ್ 292 ಹೆಚ್ಚು ನಗರಗಳಿಗೆ ನೈಜ ಸಮಯಕ್ಕೆ ಹತ್ತಿರವಾದ ವಾಯುಗುಣಮಟ್ಟ ಸೂಚಿ ಮಾಹಿತಿಯನ್ನು ಒದಗಿಸುತ್ತಿದ್ದು ಪಾರದರ್ಶಕತೆ ಮತ್ತು ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸುತ್ತಿವೆ. ಇದರ ಜೊತೆಗೆ ಮಾಲಿನ್ಯ ನಿಯಂತ್ರಣ ಪ್ರಯತ್ನಗಳಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಎಲ್ಲಾ ಎನ್ಸಿಎಪಿ ನಗರಗಳಲ್ಲಿ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ಪೋರ್ಟಲ್ಗಳನ್ನು ಸ್ಥಾಪಿಸಲಾಗಿದೆ. ಸುತ್ತಮುತ್ತಲಿನ ವಾಯುಗುಣಮಟ್ಟ ಮತ್ತು ಕೈಗಾರಿಕಾ ಮೂಲಗಳ ಮಾಲಿನ್ಯವನ್ನು ಮೇಲ್ವಿಚಾರಣೆ ಮಾಡಲು ಭಾರತವು ವಿಶೇಷ ವ್ಯವಸ್ಥೆಗಳನ್ನು ಬಳಸುತ್ತದೆ. ನಿರಂತರ ಶ್ರೇಷ್ಠ ವಾಯುಗುಣಮಟ್ಟ ಮೇಲ್ವಿಚಾರಣಾ ವ್ಯವಸ್ಥೆ ಮತ್ತು ಆನ್ಲೈನ್ ನಿರಂತರ ಮಾಲಿನ್ಯ ಹೊರಸೂಸುವಿಕೆ ಮೇಲ್ವಿಚಾರಣಾ ವ್ಯವಸ್ಥೆ ಇವುಗಳಲ್ಲಿ ಪ್ರಮುಖ ವ್ಯವಸ್ಥೆಗಳಾಗಿವೆ. ಸಿಎಎ ಕ್ಯೂಎಂಎಸ್ ಸುತ್ತಮುತ್ತಲಿನ ವಾಯುಗುಣಮಟ್ಟದ ಸ್ವಯಂಚಾಲಿತ ನೈಜ ಸಮಯದ ಮೇಲ್ವಿಚಾರಣೆಯನ್ನು ಒದಗಿಸುತ್ತದೆ. ಇದು ಪಿಎಂ 2.5, ಪಿಎಂ 10, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳು, ಕಾರ್ಬನ್ ಮೊನಾಕ್ಸೈಡ್, ಓಜೋನ್ ಮತ್ತು ಅಮೋನಿಯಾದಂತಹ ಮಾಲಿನ್ಯಕಾರಕಗಳನ್ನು ಪತ್ತೆ ಹಚ್ಚುತ್ತದೆ. ಈ ವ್ಯವಸ್ಥೆಯು ಮಾಲಿನ್ಯಕಾರಕಗಳ ಮಟ್ಟವನ್ನು ನಿರಂತರವಾಗಿ ದಾಖಲಿಸುತ್ತದೆ ಮತ್ತು ವಾಯುಗುಣಮಟ್ಟದ ಪರಿಸ್ಥಿತಿಗಳ ಸಮಯೋಚಿತ ಮೌಲ್ಯಮಾಪನಕ್ಕೆ ಬೆಂಬಲ ನೀಡುತ್ತದೆ. ಎಎಕ್ಯೂಎಂಎಸ್ ಎನ್ನುವುದು ಮಾನವ ಚಾಲಿತ ಮತ್ತು ಸ್ವಯಂಚಾಲಿತ ಮೇಲ್ವಿಚಾರಣಾ ವ್ಯವಸ್ಥೆಗಳೆರಡನ್ನೂ ಒಳಗೊಂಡಿರುವ ವಿಶಾಲವಾದ ಚೌಕಟ್ಟಾಗಿದೆ. ಇದು ಕಣಗಳ ರಾಶಿ, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಓಜೋನ್, ಚಂಚಲ ಜೈವಿಕ ಸಂಯುಕ್ತಗಳು ಮತ್ತು ರಾಷ್ಟೀಯ ಶ್ರೇಷ್ಠ ವಾಯುಗುಣಮಟ್ಟ ಮಾನದಂಡಗಳ ಪ್ರಕಾರ ನಿರ್ದಿಷ್ಟಪಡಿಸಿದ ಇತರ ಮಾಲಿನ್ಯಕಾರಕಗಳನ್ನು ಹಾಗೂ ತಾಪಮಾನ, ಆರ್ದ್ರತೆ, ಗಾಳಿಯ ದಿಕ್ಸೂಚಿ ಮತ್ತು ವೇಗ ಸೇರಿದಂತೆ ನಿರ್ದಿಷ್ಟ ಹವಾಮಾನ ನಿಯತಾಂಕಗಳನ್ನು ಪತ್ತೆ ಹಚ್ಚುವ ಮತ್ತು ಪ್ರಮಾಣೀಕರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮಾನವ ಚಾಲಿತ ಮೇಲ್ವಿಚಾರಣೆಯಲ್ಲಿ ವಾಯು ಮಾದರಿಗಳನ್ನು 24 ಗಂಟೆಗಳ ಕಾಲ ಸಂಗ್ರಹಿಸಿ ಪ್ರಯೋಗಾಲಯಗಳಲ್ಲಿ ವಿಶ್ಲೇಷಿಸಲಾಗುತ್ತದೆ. ಇದು ಮಾಲಿನ್ಯಕಾರಕಗಳ ಸಾಂದ್ರತೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುತ್ತದೆ ಮತ್ತು ವಾಯುಗುಣಮಟ್ಟದ ದೀರ್ಘಕಾಲೀನ ಮೌಲ್ಯಮಾಪನಕ್ಕೆ ಬೆಂಬಲ ನೀಡುತ್ತದೆ. ಒಸಿಇಎಂಎಸ್ ಎಂಬುದು ನೇರವಾಗಿ ಕೈಗಾರಿಕಾ ಮೂಲಗಳಲ್ಲಿನ ಮಾಲಿನ್ಯ ಹೊರಸೂಸುವಿಕೆಯನ್ನು ಮೇಲ್ವಿಚಾರಣೆ ಮಾಡುವ ಆನ್ಲೈನ್ ನಿರಂತರ ಮಾಲಿನ್ಯ ಹೊರಸೂಸುವಿಕೆ ಮೇಲ್ವಿಚಾರಣಾ ವ್ಯವಸ್ಥೆಯಾಗಿದೆ. ಅತಿ ಹೆಚ್ಚು ಮಾಲಿನ್ಯ ಉಂಟುಮಾಡುವ 17 ವಿಭಾಗಗಳ ಕೈಗಾರಿಕಾ ಘಟಕಗಳಲ್ಲಿ ಈ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ. ದೆಹಲಿ ಎನ್ಸಿಆರ್ ವಿಷಯದಲ್ಲಿ ಈ 17 ವಿಭಾಗಗಳ ಕೈಗಾರಿಕೆಗಳ ಜೊತೆಗೆ ಮಧ್ಯಮ ಮತ್ತು ಬೃಹತ್ ಪ್ರಮಾಣದ ಕೆಂಪು ವರ್ಗದ ಮಾಲಿನ್ಯಕಾರಕ ಕೈಗಾರಿಕೆಗಳು, ಆಹಾರ ಮತ್ತು ಆಹಾರ ಸಂಸ್ಕರಣಾ ಉದ್ಯಮಗಳು ಮತ್ತು ಲೋಹದ ಘಟಕಗಳ ಒಸಿಇಎಂಎಸ್ ಅನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕಾಗಿದೆ. ಇವು ನಿಯಂತ್ರಕ ಪ್ರಾಧಿಕಾರಗಳಿಗೆ ಅನುಸರಣೆ ಮೌಲ್ಯಮಾಪನಕ್ಕಾಗಿ ಸಿಪಿಸಿಬಿ ಸರ್ವರ್ಗೆ ಮೇಲ್ವಿಚಾರಣಾ ದತ್ತಾಂಶವನ್ನು ನಿರಂತರವಾಗಿ ಕಳುಹಿಸುತ್ತವೆ. ಇದು ಕೈಗಾರಿಕಾ ಮಾಲಿನ್ಯ ಹೊರಸೂಸುವಿಕೆ ಮತ್ತು ತ್ಯಾಜ್ಯ ನೀರು ಹೊರಸೂಸುವಿಕೆಯು ನಿರ್ದಿಷ್ಟಪಡಿಸಿದ ಪರಿಸರ ಮಾನದಂಡಗಳ ವ್ಯಾಪ್ತಿಯಲ್ಲಿ

ಇರುವುದನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುತ್ತದೆ. ವಾಯುಗುಣಮಟ್ಟ ಸೂಚಿ ಎಕ್ಯುಐ ಎಂಬುದು ಸಾರ್ವಜನಿಕರು ವಾಯುಗುಣಮಟ್ಟವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ನೆರವಾಗುವ ಸರಳ ಸಾಧನವಾಗಿದೆ. ಮಾಲಿನ್ಯಕಾರಕಗಳ ಸಾಂದ್ರತೆ ಮತ್ತು ಅವುಗಳಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಆಧಾರದ ಮೇಲೆ ಇದು ವಾಯುಗುಣಮಟ್ಟವನ್ನು ಉತ್ತಮದಿಂದ ತೀವ್ರದವರೆಗೆ 6 ವರ್ಗಗಳಾಗಿ ವಿಂಗಡಿಸುತ್ತದೆ. ಎಕ್ಯುಐ ಅನ್ನು 8 ಪ್ರಮುಖ ಮಾಲಿನ್ಯಕಾರಕಗಳನ್ನು ಬಳಸಿ ಲೆಕ್ಕ ಹಾಕಲಾಗುತ್ತದೆ. ಪಿಎಂ10, ಪಿಎಂ2.5, ಎನ್ಒ2, ಎಸ್ಒ2, ಸಿಒಒ3, ಎನ್ಎಚ್3 ಮತ್ತು ಸೀಸಾ. ಇವುಗಳಲ್ಲಿ ಅತ್ಯಂತ ಕಳಪೆ ಮಟ್ಟದಲ್ಲಿರುವ ಮಾಲಿನ್ಯಕಾರಕದ ಆಧಾರದ ಮೇಲೆ

ಸುತ್ತದೆ. ಎಕ್ಯುಐ ಅನ್ನು 8 ಪ್ರಮುಖ ಮಾಲಿನ್ಯ ಕಾರಕಗಳನ್ನು ಬಳಸಿ ಲೆಕ್ಕ ಹಾಕಲಾಗುತ್ತದೆ. ಪಿಎಂ 10, ಪಿಎಂ 2.5, ಎನ್ಒ2, ಎಸ್ಒ2, ಸಿಒಒ3, ಎನ್ಎಚ್3 ಮತ್ತು ಸೀಸಾ. ಇವುಗಳಲ್ಲಿ ಅತ್ಯಂತ ಕಳಪೆ ಮಟ್ಟದಲ್ಲಿರುವ ಮಾಲಿನ್ಯಕಾರಕದ ಆಧಾರದ ಮೇಲೆ ಸಮಗ್ರ ಎಕ್ಯುಐ ಅನ್ನು ನಿರ್ಧರಿಸಲಾಗುತ್ತದೆ. ನಗರ ಪ್ರದೇಶದಲ್ಲಿನ ವಾಯು ಮಾಲಿನ್ಯವನ್ನು ಅಭಿಯಾನದ ಮಾದರಿಯಲ್ಲಿ ತಡೆಯಲು ಭಾರತ ಸರ್ಕಾರವು 2019ರಲ್ಲಿ ದೇಶದ 130 ನಗರಗಳಲ್ಲಿ ರಾಷ್ಟೀಯ ಸ್ವಚ್ಛಗಾಳಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಇತರ ಪಾಲುದಾರರ ಸಂಯೋಜಿತ ಪ್ರಯತ್ನಗಳನ್ನು ಒಳಗೊಂಡಿರುವ ಬಹುವಲಯ ಅಭಿಯಾನವಾಗಿದೆ. ಎನ್ಸಿಎಪಿ ನಗರ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದ ಸ್ವಚ್ಛಗಾಳಿ ಕ್ರಿಯಾ ಯೋಜನೆಗಳ ಮೂಲಕ ಮಾಲಿನ್ಯದ ಮೂಲ ನಿರ್ದಿಷ್ಟ ಕಡಿತ ಕ್ರಮಗಳಿಗೆ ಒತ್ತು ನೀಡುತ್ತದೆ ಹಾಗೂ ಕೇಂದ್ರ, ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ರಚಿಸಲಾದ ವಿವಿಧ ಸಮಿತಿಗಳು ಈ ಕಾರ್ಯಕ್ರಮದ ಮೇಲ್ವಿಚಾರಣೆಯನ್ನು ನಡೆಸುತ್ತವೆ. ಪ್ರಾಣ ಎಂಬುದು ರಾಷ್ಟೀಯ ಸ್ವಚ್ಛಗಾಳಿ ಕಾರ್ಯಕ್ರಮದ ಅನುಷ್ಠಾನವನ್ನು ನಿರ್ವಹಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಒಂದು ಡಿಜಿಟಲ್ ಪೋರ್ಟಲ್ ಆಗಿದೆ. ಇದು ನಗರ ಸ್ವಚ್ಛ ಗಾಳಿ ಕ್ರಿಯಾ ಯೋಜನೆಯ ಅನುಷ್ಠಾನದ ಭೌತಿಕ ಮತ್ತು ಆರ್ಥಿಕ ಸ್ಥಿತಿಗತಿಯನ್ನು ಪತ್ತೆ ಹಚ್ಚಲು ನೆರವಾಗುತ್ತದೆ ಹಾಗೂ ಎನ್ಸಿಎಪಿ ಅಡಿಯಲ್ಲಿ ವಾಯು ಗುಣಮಟ್ಟ ನಿರ್ವಹಣೆಯ ಪ್ರಯತ್ನಗಳ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಲುಪಿಸುತ್ತದೆ. ವಿವಿಧ ಪಾಲುದಾರರಿಂದ ಕೈಗೊಳ್ಳಲಾದ ಎನ್ಸಿಎಪಿಯ ವಿವಿಧ ಚಟುವಟಿಕೆಗಳು ಮತ್ತು ಅವುಗಳ ಪ್ರಗತಿಗೆ ಸಂಬಂಧಿಸಿದ ಮಾಹಿತಿಯು ಈ ಪೋರ್ಟಲ್ನಲ್ಲಿ ಲಭ್ಯವಿದ್ದು, ಇದು ಭವಿಷ್ಯದ ನೀತಿ ನಿರ್ಧಾರಗಳಿಗೆ ಸಹಾಯ ಮಾಡುತ್ತದೆ. ಸ್ವಚ್ಛ ವಾಯು ಸರ್ವೇಕ್ಷಣೆ ಎಂಬುದು ಎನ್ಸಿಎಪಿ ಅಡಿಯಲ್ಲಿ ಬರುವ 130 ನಗರಗಳ ವಾರ್ಷಿಕ ಮೌಲ್ಯಮಾಪನ ಪ್ರಕ್ರಿಯೆಯಾಗಿದೆ. 2022-23ರಲ್ಲಿ ಪ್ರಾರಂಭವಾದ ಇದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿದೆ. ಈ ಮೌಲ್ಯಮಾಪನವು ಪ್ರಮುಖ ಮಾಲಿನ್ಯ ಮೂಲಗಳನ್ನು ತಡೆಯುವ ಕ್ರಮಗಳನ್ನು ಮತ್ತು ನಗರ ನಿರ್ದಿಷ್ಟ ಸ್ವಚ್ಛಗಾಳಿ ಕ್ರಿಯಾ ಯೋಜನೆಗಳ ಅನುಷ್ಠಾನವನ್ನು ಒಳಗೊಳ್ಳುತ್ತದೆ. ಇದು ವಾಯು ಗುಣಮಟ್ಟವನ್ನು ಸುಧಾರಿಸಲು ನಗರಗಳ ನಡುವೆ ಆರೋಗ್ಯಕರ ಸ್ಪರ್ಧೆ, ನಾವೀನ್ಯತೆ ಮತ್ತು ವೇಗದ ಕಾರ್ಯಾಚರಣೆಯನ್ನು ಉತ್ತೇಜಿಸುತ್ತದೆ. ನಿರ್ಮಾಣ ಮತ್ತು ಕೆಡವಬಹುದಾದ ತ್ಯಾಜ್ಯದ ಪರಿಸರ ಸ್ನೇಹಿ ನಿರ್ವಹಣೆಗಾಗಿ ಹಾಗೂ ನಿರ್ಮಾಣ ಸಾಮಗ್ರಿಗಳು ಮತ್ತು ನಿರ್ಮಾಣ ತ್ಯಾಜ್ಯದಿಂದ ಉಂಟಾಗುವ ಧೂಳನ್ನು ನಿಯಂತ್ರಿಸಲು ಸಿಪಿಸಿಬಿ ಮಾರ್ಗದರ್ಶಿ ಸೂತ್ರಗಳನ್ನು ಪ್ರಕಟಿಸಿದೆ. 20,000 ಚದರ ಮೀಟರ್ಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿರುವ ನಿರ್ಮಾಣ ಸ್ಥಳಗಳಲ್ಲಿ ಧೂಮಾವಿಷ್ಟ ಮಂಜು ನಿರೋಧಕ ಉಪಕರಣಗಳು ಮತ್ತು ಸೂಕ್ತ ಧೂಳು ನಿಯಂತ್ರಣ ಕ್ರಮಗಳನ್ನು ನಿಯೋಜಿಸಲು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಮತ್ತು ಮಾಲಿನ್ಯ ನಿಯಂತ್ರಣ ಸಮಿತಿಗಳಿಗೆ ಸೂಚಿಸಲಾಗಿದೆ. ನಿರ್ಮಾಣ ಮತ್ತು ಕೆಡವು ಕಾರ್ಯ ಯೋಜನೆಗಳಲ್ಲಿ ಧೂಮಾವಿಷ್ಟ ಮಂಜು ನಿರೋಧಕ ಗನ್ಗಳನ್ನು ಬಳಸಲು ಸಿಪಿಸಿಬಿ ಪ್ರತ್ಯೇಕ ಮಾರ್ಗದರ್ಶಿ ಸೂತ್ರಗಳನ್ನು ಬಿಡುಗಡೆ ಮಾಡಿದೆ. ದೆಹಲಿ ಎನ್ಸಿಆರ್ನಲ್ಲಿ 500 ಚದುರ ಮೀಟರ್ಗಿಂತ ಹೆಚ್ಚಿನ ವಿಸ್ತೀರ್ಣದ ನಿರ್ಮಾಣ ಸ್ಥಳಗಳಲ್ಲಿ ಧೂಳು ನಿಯಂತ್ರಣ ಕ್ರಮಗಳ ಅನುಸರಣೆಯನ್ನು ಮೇಲ್ವಿಚಾರಣೆ ಮಾಡಲು ಆನ್ಲೈನ್ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ. ದೆಹಲಿ ಎನ್ಸಿಆರ್ನಲ್ಲಿ ರಸ್ತೆ ಧೂಳನ್ನು ನಿಯಂತ್ರಿಸಲು ರಸ್ತೆಗಳ ಮರು ಅಭಿವೃದ್ಧಿ, ಸೂಕ್ತ ಪ್ರಮಾಣದ ಯಾಂತ್ರಿಕ ರಸ್ತೆ ಗುಡಿಸುವ ಯಂತ್ರಗಳ ನಿಯೋಜನೆ ಮತ್ತು ನಿರ್ಮಾಣ ಹಾಗೂ ಕೆಡವಹುದಾದ ತ್ಯಾಜ್ಯ ಸಂಗ್ರಹಣೆಗಾಗಿ ಮೂಲಸೌಕರ್ಯಗಳ ಬಲವರ್ಧನೆ ಕೈಗೊಳ್ಳಲಾಗಿದೆ. ಭಾರತೀಯ ನಗರಗಳಲ್ಲಿ ಕಣಗಳ ಮಾಲಿನ್ಯಕ್ಕೆ ನಿರ್ಮಾಣ ಮತ್ತು ರಸ್ತೆ ಧೂಳು ಪ್ರಮುಖ ಕಾರಣವಾಗಿದೆ. ರಾಷ್ಟೀಯ ಸ್ವಚ್ಛಗಾಳಿ ಕಾರ್ಯಕ್ರಮದ ಅಡಿಯಲ್ಲಿ ನಡೆಸಲಾದ ಮಾಲಿನ್ಯ ಮೂಲ ಹಂಚಿಕೆ ಅಧ್ಯಯನಗಳ ಪ್ರಕಾರ ಬಹುತೇಕ ನಗರಗಳಲ್ಲಿ ಪಿಎಂ 10 ಮಾಲಿನ್ಯದಲ್ಲಿ ಇದರ ಪಾಲು ಸುಮಾರು ಶೇಕಡ 40-50%. ನಗರ ಸ್ವಚ್ಛಗಾಳಿ ಕ್ರಿಯಾ ಯೋಜನೆಗಳ ಅಡಿಯಲ್ಲಿ ನಗರಗಳು ರಸ್ತೆ ಸುಧಾರಣೆ ಮತ್ತು ಸಂಚಾರ ದಟ್ಟಣೆ ನಿವಾರಣೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿವೆ. ಧೂಳನ್ನು ತಗ್ಗಿಸಲು ಮತ್ತು ನಗರ ವಾಯು ಗುಣಮಟ್ಟವನ್ನು ಸುಧಾರಿಸಲು ಜಂಕ್ಷನ್ಗಳ ಸುಧಾರಣೆ ಮತ್ತು ತೆರೆದ ಜಾಗಗಳ ಹಸಿರೀಕರಣದಂತಹ ಕ್ರಮಗಳನ್ನು ಸಹ ಇದರಲ್ಲಿ ಸೇರಿಸಲಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ಕಡಿತವನ್ನು ಬೆಂಬಲಿಸಲು ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ದಹನದಿಂದ ಉಂಟಾಗುವ ಮಾಲಿನ್ಯವನ್ನು ತಡೆಯಲು ಜುಲೈ 1, 2022 ಜಾರಿಗೆ ಬರುವಂತೆ ಕಡಿಮೆ ಬಳಿಕೆ ಮತ್ತು ಹೆಚ್ಚು ಕಸ ಉಂಟುಮಾಡುವ ಸಾಮರ್ಥ್ಯವಿರುವ ಪ್ಲಾಸ್ಟಿಕ್ ಕಟ್ಲರಿ, ಸ್ಟ್ರಾಗಳು ಮತ್ತು ಥರ್ಮಕೋಲ್ ಅಲಂಕಾರಗಳಂತಹ 12 ಏಕಬಳಿಕೆಯ ಪ್ಲಾಸ್ಟಿಕ್ ವಸ್ತುಗಳ ಮೇಲೆ ನಿಷೇಧ ಹೇರಲಾಗಿದೆ. ಸಿಪಿಸಿಬಿ ಏಕಕಾಲಿಕ ಆರ್ಥಿಕ ನೆರವಿನ ಮೂಲಕ ಭತ್ತದ ಹುಲ್ಲಿನ ಪೆಲೆಟೈಸೇಷನ್ ಮತ್ತು ಶುಷ್ಕ ದಹನ ಘಟಕಗಳಿಗೆ ಬೆಂಬಲ ನೀಡುತ್ತದೆ. ದೆಹಲಿಯ 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಮತ್ತು ಎನ್ಸಿಆರ್ ವ್ಯಾಪ್ತಿಯಲ್ಲಿರುವ

0: ಕ್ಯಾಪ್ಟಿವ್ ಪ್ಲಾಂಟ್ಗಳು ಹಾಗೂ ಇಟ್ಟಿಗೆ ಗೂಡುಗಳಲ್ಲಿ ಶೇಕಡಾ 5-10% ಬಯೋಮಾಸ್ ಸಹದಹನವನ್ನು ಸಿಎಕ್ಯುಎಎಂ ಕಡ್ಡಾಯಗೊಳಿಸಿದೆ. ಈ ಕ್ರಮಗಳು ಬೆಳೆ ತ್ಯಾಜ್ಯದ ಪರ್ಯಾಯ ಬಳಕೆಯನ್ನು ಉತ್ತೇಜಿಸುತ್ತವೆ ಮತ್ತು ಬಹಿರಂಗ ದಹನವನ್ನು ಕಡಿಮೆ ಮಾಡುತ್ತವೆ. ಗ್ರೀನ್ ಇಂಡಿಯಾ ಮಿಷನ್ ಅರಣ್ಯದ ಗುಣಮಟ್ಟ, ಪರಿಸರ ಸ್ಥಿತಿಸ್ಥಾಪಕತ್ವ ಮತ್ತು ಕಾರ್ಬನ್ ಶೇಖರಣೆಯನ್ನು ಸುಧಾರಿಸುವುದರ ಮೇಲೆ ಗಮನಹರಿಸುತ್ತದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನದಲ್ಲಿ ನೀಲಿ ಆಗಸದತ್ತ ಭಾರತದ ಪಯಣ, ಸ್ವಚ್ಛ ಗಾಳಿಯತ್ತ ಜಾಗತಿಕ ಮತ್ತು ರಾಷ್ಟೀಯ ಬದ್ಧತೆ ಕುರಿತಂತೆ ಮಾಹಿತಿ ಕೇಳಿದಿರಿ.
1: ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
2: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ, 20th ಏಷ್ಯನ್ ಗೇಮ್ಸ್ 2026. ಜಪಾನಿನ ಐಚಿ ಮತ್ತು ನಗೋಯಾದಲ್ಲಿ ನಡೆಯುತ್ತಿರುವ 20th ಏಷ್ಯನ್ ಕ್ರೀಡಾಕೂಟದ ಕುರಿತು ವಾರದ ವರದಿ.
4: ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 20th ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತದ ಅಥ್ಲೆಟಿಕ್ಸ್ ತಂಡವು ಅಮೋಘ ಸಾಧನೆ ಮಾಡಿದೆ. ಒಟ್ಟು 24 ಪದಕಗಳನ್ನ ಗೆದ್ದು ಭಾರತದ ಪದಕ ಗಳಿಕೆಯ ಸಂಖ್ಯೆಯನ್ನ ಅರ್ಧಶತಕ ದಾಟಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಅದರಲ್ಲೂ ಅಥ್ಲೆಟಿಕ್ಸ್ನ ರಿಲೇ ವಿಭಾಗದಲ್ಲಿ ಪದಕಗಳ ಸುರಿಮಳೆಯೇ ಆಗಿದೆ. ಈ ಅಥ್ಲೆಟಿಕ್ಸ್ ಟ್ರ್ಯಾಕ್ ಅಂಡ್ ಮತ್ತು ಫೀಲ್ಡ್ ವಿಭಾಗದಲ್ಲಿ ಲಭಿಸಿದ ಏಕೈಕ ಚಿನ್ನದ ಪದಕ ಕೂಡ ರಿಲೇಯಲ್ಲಿ ಬಂದಿದ್ದು ವಿಶೇಷ. ಅದು ಮಹಿಳೆಯರ 4x400 meter ರಿಲೇಯಲ್ಲಿ ಸ್ವರ್ಣ ಪದಕವನ್ನ ಭಾರತ ಗೆದ್ದಿತು. ಆ ತಂಡದಲ್ಲಿ ಕರ್ನಾಟಕದ MR ಪೂವಮ್ಮ, ಕಿರಣ್ ಪಹಾಲ್, ಪ್ರಾಚಿ ಚೌಧರಿ ಮತ್ತು ವಿದ್ಯಾರಾಮರಾಜ್ ಅವರು ಇದ್ದರು. ಈ ಓಟದಲ್ಲಿ ಚೀನಾ, ಬಹರೇನ್, ಜಪಾನ್ ನಂತಹ ಘಟಾನುಘಟಿ ದೇಶಗಳ ಸ್ಪರ್ಧಿಗಳನ್ನ ಹಿಂದಿಕ್ಕಿದ ಭಾರತದ ವನಿತೆಯರ ತಂಡವು ಸ್ವರ್ಣ ಪದಕ ಗೆದ್ದು ಸಂಭ್ರಮಿಸಿತು. ಭಾರತದ ಓಟಗಾರ್ತಿಯರು 3:29.69 ಗುರಿ ಮುಟ್ಟಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದರು. ಬಹರೇನ್ನ ತಂಡವು 3:30.21 ಗುರಿ ಸೇರಿ ಬೆಳ್ಳಿ ಪಡೆಯಿತು. ಅಂದರೆ ಭಾರತ ಮತ್ತು ಬಹರೇನ್ಗೆ ಗೆಲುವಿಗಾಗಿ ಇದ್ದ ಅಂತರ ತೀರಾ ಅತ್ಯಲ್ಪ. 3ನೇ ಸ್ಥಾನದಲ್ಲಿ ಚೀನಾ 3:31.02 ಕಂಚಿನ ಪದಕ ಗೆದ್ದಿತು. 2002-2018 ಕೂಟಗಳಲ್ಲಿ ಭಾರತ ಮಹಿಳಾ ತಂಡ ಅಮೋಘ ಸಾಧನೆ ಮಾಡಿ ಚಿನ್ನ ಜಯಿಸಿತ್ತು. ಆದರೆ 2022-23 ಹಾಂಗ್ಝೌ ಏಷ್ಯನ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ ಗೆದ್ದಿತ್ತು. ಇದೀಗ ಮತ್ತೆ ಚಿನ್ನದ ಹಾದಿಗೆ ಮರಳಿದೆ.

ಭಾರತದ ಮಿಶ್ರ ರಿಲೇ ತಂಡವು 4x400 ಮೀಟರ್ ರಿಲೇನಲ್ಲೂ ಕೂಡ ಬೆಳ್ಳಿ ಪದಕ ಗೆದ್ದಿತ್ತು. ಈ ತಂಡದಲ್ಲಿಯೂ MR ಪೂವಮ್ಮ, TS ಮನು, TK ವಿಶಾಲ್ ಮತ್ತು ವಿದ್ಯಾರಾಮರಾಜ್ ಅವರು ಇದ್ದರು. 4x100 ಮೀಟರ್ ಮಿಶ್ರ ರಿಲೇಯಲ್ಲಿಯೂ ಕೂಡ ಭಾರತದ ತಂಡವು ಕಂಚಿನ ಪದಕವನ್ನ ಜಯಿಸಿತು. ಈ ತಂಡದಲ್ಲಿ ಅನಿಮೇಶ್ ಕುಜೂರ್, ಸ್ನೇಹ ಸತ್ಯನಾರಾಯಣ, ಹರಿತಾ ಭದ್ರಾ

ಮತ್ತು ಗುರಿಂದರ್ ವೀರ್ ಸಿಂಗ್ ಅವರು ಓಡಿದ್ದರು. ಪುರುಷರ ರಿಲೇಯಲ್ಲಿಯೂ ಕೂಡ ಭಾರತಕ್ಕೆ ಪದಕ ಒಲಿದಿದ್ದು ವಿಶೇಷ. ಕೊನೆಯ ಸ್ಪರ್ಧೆಯಾಗಿದ್ದ 4x400 meter ಪುರುಷರ ರಿಲೇಯಲ್ಲಿ ಭಾರತ ಕಂಚು ಗಳಿಸಿತು. ಅದರಲ್ಲಿ ಧರ್ಮವೀರ್ ಚೌಧರಿ, ಮನು ತೆಕ್ಕಿನಲೀಲ್, ಜೈಕುಮಾರ್ ಮತ್ತು ವಿಶಾಲ್ ತೆನ್ನರಸು ಅವರ ತಂಡವು 3:01.61 ಗುರಿ ಮುಟ್ಟಿತು. ಅಥ್ಲೆಟಿಕ್ಸ್ ನ ವಿಭಾಗದಲ್ಲಿಯೇ ಮತ್ತೊಂದು ಸಾಧನೆ ಎಂದರೆ 10,000 meter ಮಹಿಳೆಯರ ಓಟದಲ್ಲಿ ಸೀಮಾ ಕುಮಾರಿ ಅವರು ಕಂಚಿನ ಪದಕ ಗೆದ್ದಿದ್ದು. ಅವರು 32:39.18 ಗುರಿ ಮುಟ್ಟಿ ಬಹರೇನ್ನ ವಿನ್ಫ್ರೆಡ್ ಯಾವಿ ಮತ್ತು ಆತಿಥೇಯ ಜಪಾನಿನ ನವಮಿ ತನಕ ಅವರ ನಂತರದ ಸ್ಥಾನ ಪಡೆದರು. ಹಿಮಾಚಲ ಪ್ರದೇಶದ ಚಂಬಾದವರಾದ ಸೀಮಾ ಇದೇ ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದಿದ್ದಾರೆ. ಇನ್ನು ಭಾರತಕ್ಕೆ ಅಥ್ಲೆಟಿಕ್ಸ್ ನಲ್ಲಿ ಮತ್ತೊಂದು ಬೆಳ್ಳಿ ಪದಕ ಒಲಿಯಲು ಮ್ಯಾರಥಾನ್ ರನ್ನರ್ ಶ್ರಾವಣ್ ಬರ್ವಾಲ್ ಅವರು ಕಾರಣರಾದರು. ಇಪ್ಪತ್ತೆಂಟು ವರ್ಷ ವಯಸ್ಸಿನ ಸಾವನ್ ಅವರ ಈ ಸಾಧನೆ ಭಾರತಕ್ಕೆ 44 ವರ್ಷಗಳ ನಂತರ ಮ್ಯಾರಥಾನ್ ನಲ್ಲಿ ಪದಕ ತಂದುಕೊಟ್ಟಿತು. ಅದರಲ್ಲೂ ಅವರು 2:11.37 42.195 kilometer ದೂರವನ್ನ ಕ್ರಮಿಸಿದರು. ಜಪಾನ್ನ ಇಚಿತಿಕಾ ಯಮಶಿಟ ಅವರು 2:10.49 ಗುರಿ ತಲುಪಿ ಬಂಗಾರದ ಪದಕ ಕೊರಳಿಗೇರಿಸಿಕೊಂಡರೆ ಚೀನಾದ ಫಿಯು ಫೆಂಗ್ 2:12.13 ಕಂಚಿನ ಪದಕ ಗೆದ್ದರು. 1982 ನಡೆದಿದ್ದ ಏಷ್ಯನ್ ಗೇಮ್ಸ್ ನಲ್ಲಿ ಹೊಸೂರು ಕುಕ್ಕಪ್ಪ ಸೀತಾರಾಮ್ ಅವರು ಕಂಚಿನ ಪದಕ ಗೆದ್ದಿದ್ದರು. ಅದರ ನಂತರ ಈ ವಿಭಾಗದಲ್ಲಿ ಭಾರತಕ್ಕೆ ಒಲಿದ ಪದಕ ಇದು. ಅದರಲ್ಲೂ ವಿದೇಶದಲ್ಲಿ ನಡೆದಂತಹ ಏಷ್ಯನ್ ಕ್ರೀಡಾಕೂಟದಲ್ಲಿ ಮ್ಯಾರಥಾನ್ ಪದಕ ಗೆದ್ದ ಮೊದಲ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೂ ಕೂಡ ಬರ್ವಾಲ್ ಪಾತ್ರರಾದರು. ಮಹಿಳೆಯರ 400 meter ಓಟದಲ್ಲಿ ಪ್ರಾಚಿ ಚೌಧರಿ ಕಂಚಿನ ಪದಕ ಗೆದ್ದರು. 53.21 ಗುರಿ ಮುಟ್ಟಿದ ಅವರು ಈ ಸಾಧನೆ ಮಾಡಿದರು. ಬಹರೇನ್ನ ಸಾಲ್ವಾ ನಾಜೇರ್ 49.20 ಚಿನ್ನ ಗೆದ್ದರೆ ಇರಾನಿನ ಜಹರಾ ಜರೈ 52.38 ಬೆಳ್ಳಿ ಪದಕವನ್ನ ತಮ್ಮದಾಗಿಸಿಕೊಂಡರು. ಭಾರತದ ಜ್ಯೋತಿ ಯರಾಜಿ ಅವರು ಮೊಣಕಾಲು ನೋವಿನಿಂದಾಗಿ 100 meter ಹರ್ಡಲ್ಸ್ ಹೀಟ್ಸ್ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದರು. ಪ್ರವೀಣ್ ಚಿತ್ರವೇಲ್ ಅವರು ಗಾಯಾಳಾಗಿ ಪುರುಷರ ಟ್ರಿಪಲ್ ಜಂಪ್ ಫೈನಲ್ ನಲ್ಲಿ ಕಣಕ್ಕಿಳಿಯಲಿಲ್ಲ. ಇದರಿಂದಾಗಿ 2 ಪದಕ ಗಳಿಕೆಯ ನಿರೀಕ್ಷೆಗಳು ಹುಸಿಯಾದವು. ಆದರೆ ತಜಿಂದರ್ ಪಾಲ್ ಸಿಂಗ್ ತೂರ್ ತಮ್ಮ ಹೊಣೆಯನ್ನ ಅದ್ಭುತವಾಗಿ ನಿರ್ವಹಿಸಿದರು. ತಜಿಂದರ್ ಪಾಲ್ ತೂರ್ ಅವರು ಶಾರ್ಟ್ಪುಟ್ ನಲ್ಲಿ ಸತತ 3ನೇ ಬಾರಿ ಚಿನ್ನ ಗೆಲ್ಲುವ ಅವಕಾಶ ಕೈತಪ್ಪಿದರೂ ಬೆಳ್ಳಿ ಪದಕವನ್ನ ಜಯಿಸುವಲ್ಲಿ ಯಶಸ್ವಿಯಾದರು. ನೀರಜ್ ಚೋಪ್ರಾ ಇಲ್ಲದ ಜಾವೆಲಿನ್ ಥ್ರೋ ವಿಭಾಗವು ಈ ಬಾರಿ ಪದಕಗಳನ್ನ ಗೆಲ್ಲುತ್ತದೆಯೋ ಇಲ್ಲವೋ, ಚಿನ್ನವನ್ನ ಗಳಿಸುತ್ತದೆಯೋ ಇಲ್ಲವೋ ಎಂಬ ಅನುಮಾನಗಳು ಮೂಡಿದವು. ಆದರೆ 2 ಪದಕಗಳು ಈ ವಿಭಾಗದಲ್ಲಿ ಭಾರತಕ್ಕೆ ಒಲಿದವು. ಜಾವೆಲಿನ್ ಥ್ರೋ ಪುರುಷರ ವಿಭಾಗದಲ್ಲಿ ಭಾರತದ ಯಶ್ವೀರ್ ಮತ್ತು ರೋಹಿತ್ ಅವರು ಕ್ರಮವಾಗಿ ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನ ಜಯಿಸಿದರು. ಯಶ್ವೀರ್ ಅವರು 85.72 meter ಮತ್ತು ರೋಹಿತ್ 84.35 meter ದೂರ ಜಾವೆಲಿನ್ ಥ್ರೋ ಮಾಡಿದರು. ಮಹಿಳೆಯರ 5,000 meter ಓಟದಲ್ಲಿ ಪಾರುಲ್ ಚೌಧರಿ ಅವರು ಕಂಚಿನ ಪದಕ ಜಯಿಸಿದರು. 400 meter ಹರ್ಡಲ್ಸ್ ಓಟದಲ್ಲಿ ವಿದ್ಯಾರಾಮರಾಜ್ ಅವರು 54.75 ಗುರಿ ಮುಟ್ಟಿ ಪಿಟಿ ಉಷಾ ಅವರ ಹೆಸರಿನಲ್ಲಿದ್ದ 4 ದಶಕಗಳಷ್ಟು ಹಳೆಯ ದಾಖಲೆಯನ್ನ ಮುರಿದರು, ಜೊತೆಗೆ ಪದಕವನ್ನು ಗೆದ್ದರು. ಗುಲ್ವೀರ್ ಸಿಂಗ್ ಅವರು ಈ ಬಾರಿ ಅಪರೂಪದ ಸಾಧನೆಯೊಂದನ್ನು ಮಾಡಿದರು. ಒಂದೇ ಕೂಟದಲ್ಲಿ ಪುರುಷರ ವಿಭಾಗದ ಅಥ್ಲೆಟಿಕ್ಸ್ ನಲ್ಲಿ 3 ಪದಕಗಳನ್ನು ಗೆದ್ದು ಹ್ಯಾಟ್ರಿಕ್ ಸಾಧನೆ ಮಾಡಿದರು. ಅವರು 5,000 meter ಓಟದಲ್ಲಿ 13:32.75 ಗುರಿ ಮುಟ್ಟಿ ಕಂಚಿನ ಪದಕ ಗೆದ್ದುಕೊಂಡ್ರೆ 1,500 meter ಮತ್ತು 10,000 meter ಓಟಗಳಲ್ಲಿ ಬೆಳ್ಳಿ ಪದಕಗಳನ್ನ ಜಯಿಸಿದ್ದರು. ಇಂತಹ ಹ್ಯಾಟ್ರಿಕ್ ಸಾಧನೆ ಮಾಡಿದ ಭಾರತದ 2ನೇ ಪುರುಷ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಅವರು

पात्र आदर ಮಹಿಳೆಯರ ಹೈಜಂಪ್ ವಿಭಾಗದಲ್ಲಿ ಪೂಜಾ ಸಿಂಗ್ ಅವರು ಕಂಚಿನ ಪದಕ ಗೆದ್ದುಕೊಂಡರು. ಪುರುಷರ ಹೈಜಂಪ್ನಲ್ಲಿ ಸರ್ವೇಶ್ ಕುಶಾರೆ ಅವರು 2.25 ಮೀಟರ್ ಎತ್ತರ ಜಿಗಿದು ಬೆಳ್ಳಿ ಪದಕ ಗೆದ್ದರೆ ಪಾರುಲ್ ಚೌಧರಿ ಅವರು 3000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ ಕಂಚಿನ ಪದಕ ಗೆದ್ದರು. ತೇಜಸ್ವಿನ್ ಶಂಕರ್ ಅವರು ಡೆಕತ್ಲಾನ್ನಲ್ಲಿ 7934 ಅಂಕಗಳನ್ನು ಕಲೆ ಹಾಕಿ ಕಂಚಿನ ಪದಕ ಜಯಿಸಿದರು. ಹರಿತಾ ಭದ್ರಾ ಅವರು 200 ಮೀಟರ್ ಮಹಿಳೆಯರ ಓಟದಲ್ಲಿ ಕಂಚಿನ ಪದಕ ಜಯಿಸಿದರೆ ಮಹಿಳೆಯರ ಲಾಂಗ್ ಜಂಪ್ನಲ್ಲಿ ಆನ್ಸಿ ಸೂಸನ್ ಅವರು ಬೆಳ್ಳಿ ಪದಕ ಗೆದ್ದು ಸಾಧನೆ ಮೆರೆದರು.

0: ಸಮರಕಲೆ ಉಶು ವಿಭಾಗದಲ್ಲಿ ರೋಷಿಬೀನಾ ದೇವಿ ಅವರು ಬೆಳ್ಳಿ ಪದಕ ಗೆದ್ದರು. ಮಹಿಳೆಯರ 60 ಕೆಜಿ ಸಾಂಡ ವಿಭಾಗದ ಫೈನಲ್ನಲ್ಲಿ ಮಣಿಪುರದ ರೋಷಿಬೀನಾ 0-2 ಚೀನಾದ ಶಿವಾಯು ಝಾಂಗ್ ವಿರುದ್ಧ ಸೋತು ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದರು. 2018 ಜಕಾರ್ತಾ ಏಷ್ಯನ್ ಗೇಮ್ಸ್ನಲ್ಲಿ ಅವರು ಕಂಚು, ಹಾಂಗ್ಝೋದಲ್ಲಿ ಬೆಳ್ಳಿ ಪದಕವನ್ನು ಅವರು ಜಯಿಸಿದ್ದರು. ಈ ಬಾರಿಯೂ ಭಾರತದ ಕಬಡ್ಡಿ ತಂಡಗಳು ತನ್ನ ಅಭಿಮಾನಿಗಳನ್ನ ನಿರಾಶೆಗೊಳಿಸಲಿಲ್ಲ. ಭಾರತದ ಮಹಿಳಾ ಮತ್ತು ಪುರುಷ ತಂಡಗಳೆರಡೂ ಚಿನ್ನದ ಪದಕಗಳನ್ನು ಗೆದ್ದು ಭಾರತದ ಕಬಡ್ಡಿ ಕ್ರೀಡೆಯ ಕೀರ್ತಿ ಕಿರೀಟಕ್ಕೆ ಮತ್ತೆ ಚಿನ್ನದ ಗರಿಯನ್ನ ಮೂಡಿಸಿದವು. ಭಾರತದ ಮಹಿಳಾ ತಂಡವು 4ನೇ ಬಾರಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಪುರುಷರ ತಂಡವು 40-34 ಫೈನಲ್ನಲ್ಲಿ ಇರಾನ್ ವಿರುದ್ಧ ಜಯಿಸಿತು. ಮಹಿಳಾ ತಂಡ ಕೂಡ 37-34 ಫೈನಲ್ನಲ್ಲಿ ಇರಾನ್ ಮಹಿಳೆಯರ ತಂಡದ ವಿರುದ್ಧವೇ ಗೆದ್ದಿತ್ತು. ಈ ಒಂದು ಸಾಧನೆಯ ಬಗ್ಗೆ ತಂಡದ ಆಟಗಾರ್ತಿಯರು ಮಾತಾಡಿದ್ದಾರೆ.
1: ಆಕ್ಚುಲಿ ಹಮ್ ಕಲ್ ರಾತ್ ಸೆ ಸೋಯೆ ನಹೀ ಹೈ, ಹಮಾರೆ ಕೋಚಸ್ ಬೋಲೆ ಥೆ ಕಿ ಜಲ್ದಿ ಸೋ ಜಾನಾ, ಹಮ್ನೆ ಸೋಚಾ ಥಾ ಕಿ ಚೈನೀಸ್ ಟೈಪ್ ಆಯೇಗಾ, ಪರ್ ಆ ಗಯಾ ಇರಾನ್. ತೋ ಫಿರ್ ಏಕ್ ಥೋಡಾ ಕಾನ್ಫಿಡೆನ್ಸ್ ಯೇ ಭಿ ಆ ಗಯಾ ಕಿ ಹಮ್ನೆ ಉನ್ಕೋ ಪೂಲ್ ಮೇ ಮ್ಯಾಚಸ್ ಮೇ ಹರಾಯಾ ತೋ ಫೈನಲ್ ಮೇ ಈಜಿಲಿ ಹರಾ ಲೇಂಗೆ, ಪರ್ ಹಮಾರೆ ಸೀನಿಯರ್ ಪ್ಲೇಯರ್ ಜೋ ಥೇ ಜೈಸೇ ರೀತು ನೇಗಿ, ಉನ್ಹೋನೇ ಬೋಲಾ ಥಾ ಫೈನಲ್ ಇತ್ನಾ ಈಜಿ ನಹೀ ರಹೇಗಾ, ಕ್ಯೂಂಕಿ ವೋ ಆಲ್ ಔಟ್ ಖೇಲೆಂಗೆ ಔರ್ ಉನ್ಹೋನೇ ಸಚ್ ಮೇ ಆಲ್ ಔಟ್ ಖೇಲೆ. ಹಮ್ನೆ ಉನ್ಕೋ ಪೂಲ್ ಕೇ ಮ್ಯಾಚಸ್ ಮೇ 14 ಹರಾಯಾ ಥಾ, ಪರ್ ಫೈನಲ್ ಮೇ ವೋ 3 ಹರೇ. ತೋ ಉನ್ಹೋನೇ ಇಂಪ್ರೂವ್ ಕಿ ಅಪ್ನೇ ಊಪರ್, ಔರ್ ಉನ್ಹೋನೇ ಸ್ಟ್ರಾಟಜಿ ಭಿ ಕಿಯೇ ಥೇ ಥೋಡಾ ಬಹುತ್ ಅಪ್ನಾ ಹಮಾರೇ ಲೀಡರೋ ಕೇ ಊಪರ್, ವೋ ಭಿ ಉನ್ಕೋ ಕಾಮ್ ಆಯೇ, ಪರ್ ಆಲ್ ಔಟ್ ಥಾ ಸಚ್ ಮೇ ಹಮ್ನೇ ಕೇ ಬಾದ್ ರಹೇ ಹಮಾರೇ ಆಗ್ನೇ ಆಗ್ನೇ ರಹೇ ನೇ. ಜೋ ಬೀಚ್ ಮೇ ಸೇ 2-3 ಗಯೇ ಉಸ್ಕೋ ಹಮ್ ವಾಪಸ್ ಲಾ ದೇ, ಕ್ಯೂಂಕಿ ಹಮಾರಾ 12 ಕಾ ಲೀಡ್ ಥಾ ಏಕ್ ಟೈಮ್ ಪೇ, ಹಮ್ನೇ ಸೋಚಾ ಥಾ 16-17 ಕಾ ಹೋ ಜಾಯೇಗಾ ವೋ ಲೀಡ್, ಪರ್ ಮ್ಯಾಚಸ್ ಹೋ ತೋ ಐಸಾ ಹೋ, ಜಿತ್ ಮೇ ತಭಿ ಮಜಾ ಆತಾ ಹೈ, ಯೇ ಭಿ ಹೈ. ಏಷ್ಯನ್ ಗೇಮ್ ಸೇ ಪಹಲೆ ಹಮ್ ಲೋಗೋ ಕಾ ಸೀನಿಯರ್ ನ್ಯಾಷನಲ್ ಹೋತಾ ಹೈ, ಉಸ್ಮೇ ಆಕ್ಚುಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ದೇನಾ ಪಡ್ತಾ ಹೈ, ಔರ್ ವೋ ದೇಖ್ ಕೇ ಸಿಲೆಕ್ಷನ್ ಮೇ 30-40 ಲಡ್ಕೆ ಆತಿ ಹೈ, ಉಸ್ 30-40 ಲಡ್ಕೆಯೋ ಕೋ ಬೀಟ್ ಕರ್ಕೆ ಜೋ 12 ಲಡ್ಕೆ ಆತಿ ಹೈ, ಔರ್ ಹಮ್ ಲೋಗೋ ಕಾ 5-6 ಮಹೀನೆ ಕಾ ಕ್ಯಾಂಪ್ ಲಗ್ತಾ ಹೈ, ಏಕ್ ಮಹೀನೆ ಕಾ ಕ್ಯಾಂಪ್ ವೋ ನಿಕಾಲ್ನಾ ಬಹುತ್ ಮುಶ್ಕಿಲ್ ಹೋತಾ ಹೈ, ಪರ್ ವೋ ಸಬ್ ಮುಶ್ಕಿಲ್ ಪಾರ್ ಕರ್ಕೆ ಜೋ 12 ಲಡ್ಕೆ ಆಯಿ ಹೈ, ವೋ ನೇ ಅಪ್ನಿ ಬೆಸ್ಟ್ ದಿ ಅಪ್ನೇ ಅಪ್ನಿ ಜಗಾ ಪೇ, ಇಸ್ಲಿ ಆಜ್ ಹಮ್ ಗೋಲ್ಡ್ ಮೆಡಲ್ ಹಾತ್ ಮೇ ಲೇಕೆ ಖಡೆ. ಜೈಸೆ ಕ್ರಿಕೆಟ್ ಬಿಸಿಸಿಐ ನೇ ಲೇ ಲಿಯಾ, ಹಮ್ ಮ್ಯಾಚ್ ಆತಿ ಹೋ ಕಬಡ್ಡಿ ಬಿಸಿಸಿಐ ಲೇ ಲೇ, ತಾಕಿ ಆಗೆ ಜೋ ಜನರೇಷನ್ ಆಯಾ, ಆಗೆ ಜೋ ಬಚ್ಚೆ ಆಯೆ, ಉನ್ಕೋ ನಯಾ ಉಮೀದೇ ಜಗೆ, ಔರ್ ಕಬಡ್ಡಿ ಉತ್ನಾ ಹಿ ಪಾಪುಲರ್ ಹೋ ಜಿತ್ನಾ ಕ್ರಿಕೆಟ್ ಹೋ ರಹಾ ಹೈ, ಅಭಿ ವುಮೆನ್ಸ್ ಕ್ರಿಕೆಟ್ ಟೀಮ್ ಬಹುತ್ ಜ್ಯಾದಾ ಧೀರೆ ಧೀರೆ ಪಾಪುಲರ್ ಹೋ ರಹಾ ಹೈ, ಹಮ್ ಚಾಹತೇ ಹಮಾರಿ ಕಬಡ್ಡಿ ಭಿ ಫೆಡರೇಷನ್ ಕರ್ ರಹಾ ಹೈ, ಪರ್ ಬಿಸಿಸಿಐ ಕೆ ಅಂಡರ್ ಹೋ ಜಾತೇ ಮೇರೆ ಕೋ ಐಸಾ ಲಗ್ತಾ ಹೈ ಕಿ ಫಿರ್ ಹಮಾರಿ ಲಡ್ಕಿಯಾ ಜ್ಯಾದಾ ಪ್ರಮೋಟ್ ಹೋಗಿ, ಜೈಸೆ ವೋ ಕ್ರಿಕೆಟ್ ವಾಲೆ ಹೋ ರಹಾ ಹೈ, ಹಮಾರೆ ಏಕೆ ಬಾರಿ ವಾಲೆ ಹಮಾರೆ ಲಿಯೆ ಅಪ್ನೇ ಜೀ ಜಾನ್ ಸೇ ಸಬ್ ಕುಚ್ ಕರ್ತೇ, ಪರ್ ಹಮ್ ಚಾಹತೇ ಲಡ್ಕಿಯಾ ಪ್ರಮೋಟ್ ಹೋ ಜೈಸೆ ಕ್ರಿಕೆಟ್ ವಾಲೆ ಹೋ ರಹಾ ಹೈ, ಉನ್ಕೋ ಬ್ಯಾಂಡ್ ಕ್ಲರ್ವೇಶನ್ ಮಿಲ್ ರಹಾ ಹೈ, ಓ ಕಬಡ್ಡಿ ವಾಲೋ ಕೋ ನಹೀ ಮಿಲ್ ರಹಾ ಹೈ, ಹಮ್ ಚಾಹತೇ ಹಮಾರೆ ಕಬಡ್ಡಿ ವಾಲೋ ಆಗೇ ಜೋ ಬಚ್ಚಾ ಹೈ ಉನ್ಕೋ ಭಿ ಮಿಲೆ, ಜೈಸೆ ಅಭಿ ಲಡ್ಕೋ ಕಾ ಪ್ರೋ ಕಬಡ್ಡಿ ಹೈ, ಹಮ್ ಚಾಹತೇ ಹಮಾರೆ ಲಡ್ಕಿಯೋ ಕಾ ಭಿ ಪ್ರೋ ಕಬಡ್ಡಿ ಹೋ, ಕಿ ಕಮ್ ಸೇ ಕಮ್ ಜೋ ಬಚ್ಚಾ ಇಂಡಿಯಾ ಖೇಲ್ನೆ ನಹೀ ಪಾ ರಹೇ, ಜೋ ಪೀಚೆ ಛೂಟ್ ರಹೇ, ಕಮ್ ಸೇ ಕಮ್ ವೋ ಪ್ರೋ ಕಬಡ್ಡಿ ಖೇಲ್ ಕೇ ಅಪ್ನಾ ಪರ್ಫಾರ್ಮೆನ್ಸ್ ದಿಖಾ ಪಾಯೇ, ಔರ್ ವೋ ಆಗೇ ಆ ಪಾಯೇ, ಕ್ಯೂಂಕಿ ಏಕ್ ಸೀನಿಯರ್ ನ್ಯಾಷನಲ್ ಕೆ ಭರೋಸೆ ಹಮ್ ಲೋಗ್ ರಹತೇ ಹೈ ಪೂರೇ.

0: ಚೀನ್ನ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಕೂಡ ಈ ಬಾರಿ ಭಾರತಕ್ಕೆ ಚಿನ್ನ ಒಲಿಯಿತು. ಅದರಲ್ಲಿ ಸುರುಚಿ ಸಿಂಗ್ ಮತ್ತು ಕಮಲ್ಜೀತ್ ಅವರ ಜೋಡಿಯು 484.6 ಪಾಯಿಂಟ್ಗಳನ್ನ ಗಳಿಸಿ ಈ ಒಂದು ಚಿನ್ನದ ಪದಕದ ಕಾಣಿಕೆಯನ್ನ ನೀಡಿದ್ದಾರೆ. ಕಮಲ್ಜೀತ್ ಮತ್ತು ಸುರುಚಿ ಅವರ ಸಂತಸದ ನುಡಿಗಳನ್ನ ಕೇಳೋಣ ಬನ್ನಿ.
1: ಕಲ್ ಮೇರಾ ಮ್ಯಾಚ್ ತೋ ಮ್ಯಾಚ್ ಠೀಕ್ ಮತ್ಲಬ್ ಖರಾಬ್ ನೀ ಮೇನೆ ಥೋಡೆ ಸಾ ಮೇರೆ ತರಫ ಸೇ ಬೀಚ್ ಮೇ ಥೋಡಾ ಸಾ ಖರಾಬ್ ಕರ್ ದಿಯಾ ಥಾ ಉಸ್ಲಿಯೇ ಏಕ್ ಪಾಯಿಂಟ್ ಸೇ ರಹ ಗಯಾ ಥಾ ಮೈ ಫೈನಲ್ ಮೇ ತೋ ಬಹುತ್ ಜ್ಯಾದಾ ಸ್ಯಾಡ್ ಥಾ ಕಿ ಕ್ಯಾ ಹೀ ಹೋಗಾ ಕ್ಯೂಂಕಿ ಕೋಈ ವೋ ನೀ ಥಾ ಮೆಡಲ್ ವಗೈರಾ ಕುಚ್ ಭೀ ತೋ ಯೇ ಥಾ ಕಿ ಕಲ್ ಯಾದ ಘರ್ ಆನಾ ಪಡೇಗಾ ಥೋಡೀ ಸೀ ಟೀಮ್ ಹೈ ಮಾಯೂಸೀ ಸೀ ಫಿರ್ ಸಬ್ ನೇ ಬತಾಯಾ ಕಿ ಮಿಕ್ಸ್ ಟೀಮ್ ಮೇ ನಾಮ್ ಆ ಗಯಾ ಅಬ ತೋ ಏಕ್ ಏಕ್ ಮೌಕಾ ಔರ್ ಹೈ ಕಮ್ ಮೆಡಲ್ ಕಾ ತೋ ಇಸ್ ಮೇ ಮೈ ಅಪ್ನಾ ಬೆಸ್ಟ್ ಕರೂಂಗಾ ಆ ಗಯಾ ಮೇ ಮೆಡಲ್ ಇಮೋಷನ್ಸ್ ತೋ ಮ್ಯಾಮ್ ಸಬ್ ಮೇ ಹೋತೇ ಹೈ ಮೇ ದಿನ್ ದೇರ್ ಅಂದರ್ ಭೀ ಹೈ ಥೋಡೇ ಬಹುತ್ ಮ್ಯಾಮ್ ಥೋಡಾ ಹರ್ಟ್ ಹುವಾ ಥಾ ಮೇರೆ ಕೋ ಐಸಾ ಲಗಾ ಥಾ ಕಿ ಮೈ ಆ ಜಾಊಂಗಾ ಫೈನಲ್ಸ್ ಮೇ ವೋ ರಹ ಗಯಾ ತೋ ಇಸ್ಲಿಯೇ ಥೋಡಾ ಸಾ ಹರ್ಟ್ ಹುವಾ ಇಂಡಿವಿಜುವಲ್ ಮ್ಯಾಚ್ ಇಸ್ಸೇ ಜ್ಯಾದಾ ಟಫ್ ಉಸ್ಮೇ 60 ಶಾಟ್ ರಹತೇ ಇಸ್ಮೇ 30 ಶಾಟ್ ಹೈ ತೋ ಯೇ ಥಿಯಾ ಥಾ ಕಿ ಬಸ್ ಮೇರೆ ಕೋ ಅಚ್ಛಾ ಕರನಾ ಹೈ ಅಪ್ನಿ ತರಫ್ ಸೇ ಗಲ್ತಿ ನೀ ಕರ್ನಿ ಕೋಈ ಭೀ
2: ಇಸ್ ಕಮ್ಬ್ಯಾಕ್ ಕೆ ಅಸ್ಲಿ ಹಕ್ದಾರ್ ಮೇರೆ ಕೋಚ್ ಔರ್ ಮೇರೆ ಮಮ್ಮಿ ಹೈ ಜಿನ್ಹೋನೆ ಮೇರಾ ದಿಮಾಗ್ ರೀಸೆಟ್ ಕರ್ನೆ ಮೇ ಮೇರಿ ಬಹುತ್ ಬಹುತ್ ಜ್ಯಾದಾ ಮದದ್ ಕರಿ ಹೈ ವರ್ನಾ ಮೈ ಏಕ್ದಮ್ ಇಸ್ ವಾಲೆ ಮ್ಯಾಚ್ ಮೇ ಭೀ ಲಾಸ್ಟ್ ಮ್ಯಾಚ್ ಕಾ ಫೀಲ್ ಲೇತಿ ರಹತಿ ಔರ್ ಮೈ ಇಸ್ ಮ್ಯಾಚ್ ಮೇ ಭೀ ಅಪ್ನಾ ಪರ್ಫಾರ್ಮ್ ನೀ ಕರ್ ಪಾತಿ ಹೈ ಕಿ ಮುಝೆ ಉನ್ಕಿ ತರಹ ಕರ್ನಾ ಹೈ ಬಿಕಾಸ್ ಇಸ್ ಮೈ ತೌಜಿ ಔರ್ ಮುಝೆ ತೌಜಿ ಕೆ ಜೈಸಾ ಬನ್ನಾ ಹೈ ಮೆಡಲ್ ಮೆಡಲ್ ಮೆಡಲ್ ಲೇಂಗೆ ಆನೆ ದೇಶ್ ಕೆ ಲಿಯೆ ಪಹಲೆ ತೋ ಆಪ್ಕೋ ಬತಾ ದೂಂ ಕಿ ಮೈ ರೆಸ್ಲಿಂಗ್ ಮೇ ಭೀ ಕೈಸೆ ಗಯಿ ಥಿ ಕ್ಯೂಂಕಿ ಜಬ್ ವೆನ್ ಐ ವಾಸ್ ಬೋರ್ನ್ ಮೇರೆ ಪಾಪಾ ಚಾಹತೆ ಥೆ ಕಿ ಮೈ ಕೋಈ ನಾ ಕೋಈ ಸ್ಪೋರ್ಟ್ಸ್ ಪರ್ಸನ್ ತೋ ಬನೂ ಕ್ಯೂಂಕಿ ವೋ ಭೀ ಕೋಈ ಸ್ಪೋರ್ಟ್ಸ್ ಕರ್ನಾ ಚಾಹತೆ ಥೆ ಬಟ್ ವೋ ನಹೀ ಕರ್ ಪಾಯೆ ಉನ್ಕೆ ಟೈಮ್ ಕೆ ಹಿಸಾಬ್ ಸೆ ತೋ ಉನ್ಹೋನೆ ಮುಝೆ ರೆಸ್ಲಿಂಗ್ ಶುರೂ ಕಿಯಾ ರೆಸ್ಲಿಂಗ್ ಮೇ ಮುಝೆ ಕುಚ್ ಹಿ ಮಹೀನೋ ಮೇ ಮುಝೆ ಕಲರ್ ಬೋನ್ ಕಿ ಇಂಜರಿ ಹೋ ಗಯಿ ತೋ ಫಿರ್ ಪಾಪಾ ನೇ ಐಸಾ ಸ್ಪೋರ್ಟ್ ಢೂಂಡಾ ಕಿ ಜಿಸ್ ಮೇ ಇಂಜರಿ ಭೀ ನಹೀ ಹೋಗಿ ಇತ್ನಿ ಮೆಹನತ್ ನಹೀ ಹೋಗಿ ಜಿತ್ನಿ ರೆಸ್ಲಿಂಗ್ ಮೇ ಹೋತೇ ಇತ್ನಾ ಪಸೀನಾ ವೋ ಬಸ್ ಕುಚ್ ಟೈಮ್ ಕೆ ಲಿಯೆ ಹೋಗಾ ಪಸೀನಾ ಬಸ್ ಪೂರಾ ಮೆಂಟಲ್ ಗೇಮ್ ತೋ ಫಿರ್ ಪಾಪಾ ನೇ ಶೂಟಿಂಗ್ ದೇಖಿ ಉನ್ಹೋನೆ ಮುಝೆ ದಿಖಾಯಾ ತೋ ಮುಝೆ ದೇಖ್ ಕೆ ಬಹುತ್ ಹಿ ಇಂಟ್ರೆಸ್ಟಿಂಗ್ ಲಗಾ ಪಿಸ್ಟಲ್ ಚಲಾನಾ ತೋ ಮೈನೆ ಬೋಲಾ ಹಾಂ ಮೈ ಶೂಟಿಂಗ್ ಹೀ ಕರೂಂ
1: ಟಾರ್ಗೆಟ್ ತೋ ಮೈ ಒಲಂಪಿಕ್ ಹೀ ಹೈ ಗೋಲ್ಡ್ ಕೋಶಿಶ್ ಬಹುತ್ ಸಾಲ್ ಸೇ ಕರ್ ರಹಾ ಹೂಂ ತೋ ಕುಛ್ ಹೋ ನಹೀ ರಹಾ ಥಾ ಮೈನೆ ಯೇ ನಹೀ ಕಹಾ ಥಾ ಕಿ ಮೈ ಶೂಟಿಂಗ್ ಛೋಡ್ ದೂಂಗಾ ಮೈನೆ ಯೇ ಕಹಾ ಥಾ ಕಿ ಮೈ ಕೋಈ ಜಾಬ್ ಕಾ ಕರೂಂಗಾ ಮತ್ಲಬ್ ಶೂಟಿಂಗ್ ಕೇ ಅಲಾವಾ ಭೀ ಶೂಟಿಂಗ್ ಪಾರ್ಟ್ ಟೈಮ್ ಮೇ ಕರೂಂಗಾ ಜಬ್ ಸಬ್ ಕುಛ್ ಠೀಕ್ ಹೋ ರಹಾ ಹೈ ತೋ ಮೈ ಅಬ ತೋ ಶೂಟಿಂಗ್ ಹೀ ಕರ್ನಿ ಹೈ ಪ್ರೆಶರ್ ಭೀ ಥೋಡಾ ರಹತಾ ಹೈ ಕಿ ಫ್ಯಾಮಿಲಿ ಬೀಚ್ ಮತ್ಲಬ್ ದೇಖ್ನಿ ಹೈ ಮೈ ಘರ್ ಪೇ ಥೋಡಾ ಬಡಾ ತೋ ಮೇರೆ ಕೋಈ ಕರ್ನಾ ಹೋತಾ ತೋ ಘರ್ ಕಿ ಫೈನಲ್ ಸೇ ಭೀ ಕಂಡೀಷನ್ ಭೀ ಇತನಿ ಅಚ್ಛಿ ನಹೀ ಹೈ ಜೀ ಮತ್ಲಬ್ ಠೀಕ್ ಹೈ ಪರ್ ಇತನಿ ಅಚ್ಛಿ ನಹೀ ಹೈ ಕಿ ಮೈ ಶೂಟಿಂಗ್ ಹೀ ಕರೇ ಜಾಊಂ ಮತ್ಲಬ್ ಬಗರ್ ಕೋಈ ಜಾಬ್ ವೋಬ್ ಕೆ ಇಸ್ಲಿಯೇ ಫಿರ್ ಮೈನೆ ಸೋಚಾ ಥಾ ಕಿ ಕೋಈ ಜಾಬ್ ಭೀ ಕರೂಂ ಸಾಥ್ ಸಾಥ್ ಜಾಬ್ ಭೀ ಮಿಲ್ ಜಾಯೇಗಿ ಅಬ್ ಶೂಟಿಂಗ್ ತೋ ಹೋ ರಹೀ ಹೈ
2: ಅಗರ್ ನೆಕ್ಸ್ಟ್ ಟಾರ್ಗೆಟ್ ನೆಕ್ಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಹೈ ನೆಕ್ಸ್ಟ್ ಮ್ಯಾಚ್ ನೆಕ್ಸ್ಟ್ ಟಾರ್ಗೆಟ್
0: ಶೂಟಿಂಗ್ನ 50 ಮೀಟರ್ 3 ಪೊಸಿಷನ್ ರೈಫಲ್ ಶೂಟಿಂಗ್ ವಿಭಾಗದಲ್ಲಿ ಐಶ್ವರ್ಯ ಪ್ರತಾಪ್ ಸಿಂಗ್ ತೋಮರ್, ರುದ್ರಾಂಶ್ ಪಾಟೀಲ್ ಮತ್ತು ನೀರಜ್ ಕುಮಾರ್ ಅವರು ಬೆಳ್ಳಿ ಪದಕವನ್ನು ಜಯಿಸಿದರು.

0: ऑपरेशन वैसे चेंज नहीं था, कोई भी पहले जैसा चल रहे थे ऐसा ही सेम किया था, पर हमने कोशिश किया है कि हाँ इस बार मौका नहीं छोड़ना चाहिए। तो वही था कि हम हर वेट पे हम सोच के क्या गई थी स्टेज के ऊपर कि हमको क्या लेना है, कितना शुरू करना है वो सब, पर कोई चेंज ट्रेनिंग में कोई चेंज नहीं था। बस हमने इस बार थोड़ा सा ऐसा सोचा था कि हम वोट कॉम्पिटिशन में कैसा कैसा होगा वही हमने प्लान किया था। ये एक प्लेयर्स की लाइफ में होते रहते हैं, कभी मेडल नहीं मिला या छूट गई तो उसी टाइम में हमको हार नहीं मानना चाहिए। मैं ये सब हर प्लेयर्स को मैं कहना चाहूंगी कि हम मेहनत करते रहना है, या हार जीत तो हमारी लाइफ में होते रहते हैं, पर जो हम चाहिए उस तक तब तक नहीं पहुंचते, हमको उसके पीछे रहना बहुत ही ज्यादा जरूरी है प्लेयर्स के लिए और स्पोर्ट्स को बढ़ावा देने के लिए। तो मैं चाहती हूँ कि हर यंग प्लेयर्स को हम कभी भी हार नहीं मानना चाहिए कि हम मेडल आए ना आए, हम जो हमारी मंजिल है वो तक नहीं पहुंचती, अब तक हमको इसके पीछे रहना बहुत ज्यादा जरूरी है, हार्ड वर्क रहना बहुत जरूरी है। मेरी तरफ से मैं पूरा कोशिश करूंगी एलएनए फिजिशियन सबको दिखाने के लिए। ये मेरा पूरा वेटलिफ्टिंग और मैं विजय सर को मैं देना चाहूंगी कि विजय सर का भी सपना था कि हम एशियन गेम्स में कुछ न कुछ होते रहते थे, पर इस बार और हमको पूरा वेटलिफ्टिंग के लिए काफी सालों से हम दे नहीं पा रहे थे, तो उसी का ही हमने सोचा था। तो मैं सर को ही देना चाहूंगी और खुद के भी, क्योंकि मैंने यही मुझे चाहिए थी मेडल।
1: ಇದೇ ಮೊದಲ ಬಾರಿಗೆ ಭಾರತಕ್ಕೆ ಏಷ್ಯಾ ಕ್ರೀಡಾಕೂಟದ ಸಾಫ್ಟ್ ಟೆನಿಸ್ ನಲ್ಲಿ ಕೂಡ ಕಂಚಿನ ಪದಕ ಒಲಿಯಿತು. ಭಾರತದ ಜೈ ಮೀನಾ ಅವರು ಪುರುಷರ ಸಿಂಗಲ್ಸ್ ನಲ್ಲಿ ಈ ಸಾಧನೆ ಮಾಡಿದರು. ಪ್ರತಿ ಬಾರಿಯೂ ಭಾರತಕ್ಕೆ ಬ್ಯಾಡ್ಮಿಂಟನ್ ನಲ್ಲಿ ಹೆಚ್ಚು ಪದಕಗಳು ಲಭಿಸುವ ನಿರೀಕ್ಷೆ ಇರುತ್ತಿತ್ತು ಮತ್ತು ಅದೇ ರೀತಿ ಪದಕಗಳು ಭಾರತದ ಖಾತೆ ಸೇರಿರುತ್ತಿದ್ದವು. ಆದರೆ ಈ ಬಾರಿ ಬಹಳಷ್ಟು ನಿರೀಕ್ಷೆಗಳು ವಿಫಲವಾದವು. ಅದರಲ್ಲೂ ಬ್ಯಾಡ್ಮಿಂಟನ್ ನಲ್ಲಿ ಪ್ರಮುಖ ಆಟಗಾರರ ವೈಫಲ್ಯ ಕಾಡಿತು. ಪಿವಿ ಸಿಂಧು ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರ ಜೋಡಿ, ಮಹಿಳೆಯರ ವಿಭಾಗದ ಡಬಲ್ಸ್ ಜೋಡಿ ಪದಕ ಗಳಿಸದೆ ನಿರಾಶೆಗೊಂಡವು. ಆದರೆ ಇದೆಲ್ಲದರ ಮಧ್ಯೆ ಭಾರತದ ಪುರುಷರ ಬ್ಯಾಡ್ಮಿಂಟನ್ ತಂಡ ಕಂಚಿನ ಪದಕ ಗೆದ್ದು ಸಮಾಧಾನ ತಂದಿತು. ಕನ್ನಡಿಗ ಆಯುಷ್ ಶೆಟ್ಟಿ ಮತ್ತು ಲಕ್ಷ್ಯಸೇನ್ ಅವರಿದ್ದ ಈ ತಂಡವು ಕಂಚಿನ ಪದಕ ಜಯಿಸಿ ಭಾರತಕ್ಕೆ ಬ್ಯಾಡ್ಮಿಂಟನ್ ನಲ್ಲಿ ಹೆಜ್ಜೆ ಗುರುತು ಮೂಡಿಸಿತು. ಟೇಬಲ್ ಟೆನಿಸ್ ನಲ್ಲೂ ಈ ಬಾರಿ ನಿರಾಶೆಯೇ ಹೆಚ್ಚು. ಆದರೆ ಇದರ ನಡುವೆಯೂ ದಿಯಾ ಚಿತಳೆ ಮತ್ತು ಮಾನುಷ್ ಶಾ ಅವರ ಜೋಡಿಯು ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಕಂಚಿನ ಪದಕದ ಕಾಣಿಕೆಯನ್ನ ನೀಡಿದೆ. ಬಾಕ್ಸಿಂಗ್ನ ಪುರುಷರ ವಿಭಾಗದಲ್ಲಿ ನರೇಂದರ್ ಬೆರವಾಲ್ ಅವರು 90 kg ಮೇಲ್ಪಟ್ಟವರ ವಿಭಾಗದಲ್ಲಿ ಕಂಚಿನ ಪದಕ ಜಯಿಸಿದರು. ನರೇಂದರ್ ಅವರು ಸೂಪರ್ ಹೆವಿವೇಟ್ ವಿಭಾಗದ ಸೆಮಿಫೈನಲ್ ನಲ್ಲಿ ವಿಶ್ವ ಚಾಂಪಿಯನ್ ಐಬೆಕ್ ಒರಾಲ್ದೆ ಇವರು ಕಜಾಕಿಸ್ತಾನದವರು ಅವರಿಗೆ ಪರಾಭವಗೊಂಡರು. ಏಷ್ಯನ್ ಗೇಮ್ಸ್ನ ಮತ್ತೊಂದು ಸಮರ ಕಲೆ ಕುರಾಶ್ ಸ್ಪರ್ಧೆಯಲ್ಲೂ ಕೂಡ ಈ ಬಾರಿ ಭಾರತಕ್ಕೆ ಕಂಚಿನ ಪದಕ ಒಲಿಯಿತು. ಪಿಂಕಿ ಬಲ್ಲಾರಾ ಅವರು ಮಹಿಳೆಯರ 78 kg ವಿಭಾಗದ ಸೆಮಿಫೈನಲ್ ನಲ್ಲಿ ದಕ್ಷಿಣ ಕೊರಿಯಾದ ಸುಮಿನ್ ಮೋ ವಿರುದ್ಧ ಸೆಣಸಿದರು. ಆದರೆ ಈ ಒಂದು ಸೆಮಿಫೈನಲ್ ನಲ್ಲಿ ಸೋತ ಅವರು ಕಂಚಿನ ಪದಕ ಗಳಿಸಿದರು. 2018 ಜಕಾರ್ತಾ ಏಷ್ಯನ್ ಗೇಮ್ಸ್ ನಲ್ಲಿ ಈ ಕ್ರೀಡೆಯನ್ನು ಮೊದಲ ಬಾರಿಗೆ ಪರಿಚಯಿಸಲಾಗಿತ್ತು. ಆಗ 52 kg ವಿಭಾಗದಲ್ಲಿ ಸೆಣಸಿದ್ದ ಪಿಂಕಿ ಬೆಳ್ಳಿ ಪದಕ ಜಯಿಸಿದ್ದರು. ಏಷ್ಯನ್ ಗೇಮ್ಸ್ ನ ರೋಯಿಂಗ್ ಸ್ಪರ್ಧೆಯ ಕ್ವಾಡ್ರಪಲ್ ಸ್ಕಲ್ ವಿಭಾಗದಲ್ಲಿ ಸಲ್ಮಾನ್ ಖಾನ್ ಮತ್ತು ಸತ್ನಾಮ್ ಸಿಂಗ್ ಅವರು ಭಾರತಕ್ಕೆ ಕಂಚಿನ ಪದಕದ ಕಾಣಿಕೆ ನೀಡಿದರು. ಈ ವಿಭಾಗದಲ್ಲಿ ಚೀನಾದ ಈಕ್ ಸುದಿ ನೀ ಇದೆ ಜೋಡಿಯು 6:09.37 ಚಿನ್ನ ಗೆದ್ದುಕೊಂಡರೆ ಉಜ್ಬೆಕಿಸ್ತಾನದ ಪಾವೆಲ್ ಸೋರಿನ್ ಮತ್ತು ಮೆಕ್ರೋಸೆಕ್ ಮಾಮಿಕುಲಾವ್ ಜೋಡಿಯು 6:10.49 ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡಿತು. ಭಾರತದ ಜೋಡಿಯು 6:13.25 ಗುರಿ ಮುಟ್ಟಿತು. ಭಾರತದ ಆರ್ಚರಿ ವಿಭಾಗದಲ್ಲಿ ಕಂಪೌಂಡ್ ವಿಭಾಗದ ಮಹಿಳೆಯರ ತಂಡವು ಚಿನ್ನ ಗೆದ್ದಿತು. ಮಿಶ್ರ ತಂಡ ಕೂಡ ಕಂಪೌಂಡ್ ವಿಭಾಗದಲ್ಲಿ ಚಿನ್ನದ ಪದಕ ಜಯಿಸಿತು. ಕಂಪೌಂಡ್ ಮಹಿಳೆಯರ ತಂಡ ವಿಭಾಗದ ಫೈನಲ್ ನಲ್ಲಿ ಭಾರತವು ಬಲಿಷ್ಠ ಚೀನಾದ ವಿರುದ್ಧ 238.234 ಜಯಿಸಿ ಚಿನ್ನದ ಪದಕ ಗೆದ್ದಿತು. ಮಿಶ್ರ ತಂಡ ವಿಭಾಗದ ಫೈನಲ್ ನಲ್ಲಿ ಭಾರತವು ದಕ್ಷಿಣ ಕೊರಿಯಾದ ವಿರುದ್ಧ ಜಯಿಸಿ ಚಿನ್ನದ ಪದಕ ಗಳಿಸಿತು.

ಅನಿರುದ್ಧ ಹಾಗೂ ಕೀರ್ತಿವರ್ಧನ್ ಅವರ ಕಂಠಸಿರಿಗಳಲ್ಲಿ ಕೇಳ್ತಾ ಇದ್ದೀರಾ ಕುಣಿದು ಕುಣಿದು ಬಾರೆ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಕೆ ಕಲ್ಯಾಣ್ ಅವರು.

ಶಂಕರ್ ಮಹಾದೇವನ್, ಸುನಿತಿ ಚೌಹಾಣ್ ಹಾಗೂ ಜಸ್ಪೀಂದರ್ ನರೋಲಾ ಅವರ ಕಂಠಸರಿಗಳಲ್ಲಿ ಮಿಷನ್ ಕಾಶ್ಮೀರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಗೆ ಸಂಗೀತ ನೀಡಿದವರು ಶಂಕರ್ ಅಹ್ಸಾನ್ ಲಾಯ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಮುಂದಿನ ಗೀತೆ ಪರೋಲ್ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಶ್ವೇತಾ ಮೋಹನ್. ಗೀತ ರಚನೆ ಬಾಹುಬಲಿ ಎಸ್ ಅವರದು. ಈ ಗೀತೆಗೆ ಸಂಗೀತ ಸಂಯೋಜನೆ ಬಾಲಾಜಿ ಕೆ ಮಿತ್ರನ್ ಅವರದು.

ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಕಂಠಸಿರಿಗಳಲ್ಲಿ ಕೇಳೋಣ ಹೀರೋ ಹಿಂದೂಸ್ತಾನಿ ಚಿತ್ರದ ಗೀತೆಯನ್ನು. ರಾಹತ್ ಇಂದೂರಿಯವರ ಗೀತ ರಚನೆಗೆ ಸಂಗೀತ ಸಂಯೋಜನೆ ಅನು ಮಲಿಕ್ ಅವರದು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯ ಗೀತೆ ಸೋಲ್ಜರ್ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಗೆ ದನಿಯಾಗಿದ್ದಾರೆ ಅಲ್ಕಾ ಯಾಜ್ಞಿಕ್. ಸಮೀರ್ ಅವರ ಗೀತ ರಚನೆಗೆ ಸಂಗೀತ ಸಂಯೋಜನೆ ಅನು ಮಲಿಕ್ ಅವರದು.

ಆಕಾಶವಾಣಿ ಬೆಂಗಳೂರು, ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಬಿಂದಿಗ ನವಿಲೆ ಭಗವಾನ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ. ವಿಷಯ ಅಕ್ಟೋಬರ್ 2-8 ವನ್ಯಜೀವಿ ಸಪ್ತಾಹ. ಭಾಗವಹಿಸುತ್ತಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾಧಿಕಾರಿಗಳಾದ ಸೂರ್ಯಸೇನ್ ಐಎಫ್ಎಸ್ ಅವರು. 7:45 ಚಿತ್ರಗೀತೆಗಳು. 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:45 ಗಾನಗಂಗೆ. 10:30 ಸುನಹರೆ ಪಲ್. 11:00 ಸವಿ ನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಬಹುಮುಖ ಪ್ರತಿಭೆ ಹಾಗೂ ಶಿಕ್ಷಕಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕುಷ್ಠರೋಗ ಸಾಮಾಜಿಕ ಕಳಂಕ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಾ ರವಿಕಾಂತಿ ಎಸ್ ಕ್ಯಾತನಾಳ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಹಾಗೂ ಕಾಶಿನಾಥ್ ಯಲಗೊಂಡೆ, ಜಿಲ್ಲಾ ಸಂಯೋಜಕರು, ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯ ಮತ್ತು ಹನುಮಂತರಾಯ್ ಗಟ್ಬ್ಯಾಳಿ ತಾಲೂಕು ಸಂಯೋಜಕರು. ಇವರನ್ನು ಸಂದರ್ಶಿಸುವವರು ಸಂಗಮೇಶ್. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಉಡಾನ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. ಮಧ್ಯಾಹ್ನ 1:40 ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ ಬಾಹ್ಯಾಕಾಶದಲ್ಲಿ ಖಾಸಗಿ ವಲಯವನ್ನು ಸಕ್ರಿಯಗೊಳಿಸುವುದು. ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. ಮಧ್ಯಾಹ್ನ 2:40 ಸ್ನೇಹ ಭಾರತಿ ಉರ್ದು ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾ ಪತ್ರ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಅಂಗಾಂಶ ಕೃಷಿಯಲ್ಲಿ ಪ್ಲಾಂಟ್ ಟಿಶ್ಯೂ ಕಲ್ಚರ್ ಕುರಿತು ಕೃಷಿ ತಜ್ಞ ಮಹಾಬಲೇಶ್ವರ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಬಿತ್ತರಗೊಳ್ಳಲಿದೆ. 7:45 ಸಿರಿಗಂಧ. 9:15 ಭಾವಗೀತೆಗಳು ಅನುಪಮಾ ಎಂಎ ಅವರಿಂದ. 9:30 ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಲೇಖಕಿ ಕವಯತ್ರಿ ಡಾ ಹಸೀನಾ ಎಚ್ಕೆ ಅವರೊಡನೆ ಒಂದು ಆತ್ಮೀಯ ಸಂವಾದ ಮೂಡಿಬರಲಿದೆ. ಪ್ರಸ್ತುತಿ ವಿದ್ಯಾಕಾರಂತ್, ಸಮಗ್ರ ನಿರ್ವಹಣೆ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಆಕಾಶವಾಣಿ

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲ ಪ್ರೀತಿಯ